107.8 FM. Radio Saran. Iga app nalu kuda labhya.

0: You are listening to Radio Sarang, 107.8 FM.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
0: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
4: ಕೈ ಹಿಡಿದು ನಡೆಸೆನ್ನನು.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ತುಂಬಾ ಜನಪ್ರಿಯವಾದಂತಹ ಶ್ಲೋಕ. ಸಾಮಾನ್ಯವಾಗಿ ಇದನ್ನೆಲ್ಲರೂ ಜೀವನದಲ್ಲಿ ಕಷ್ಟ ಆದಾಗ ನೆನೆಸ್ಕೊಳ್ಳೋದುಂಟು. ಏನು ತೊಂದರೆ ಆದರೂ ಭಗವಂತ ಇದ್ದ ನೋಡ್ಕೋತಾನೆ ಅವನು ಅಂತ ಹೇಳಿ, ಅನನ್ಯಾಶ್ಚಿಂತೆಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಶ್ಲೋಕ ನೋಡಿದ್ವಿ. ಅರ್ಥ ತುಂಬ ಸುಲಭ ಆಗಿದೆ. ಅನನ್ಯವಾದ ಮನಸ್ಸಿನಿಂದ ಯಾರು ನನ್ನನ್ನು ಸದಾ ಚಿಂತನೆ ಮಾಡ್ತಾರೋ ಅಂತಹ ನಿತ್ಯಯುಕ್ತರ ಯೋಗಕ್ಷೇಮವನ್ನು ನಾನು ನೋಡ್ಕೋತೇನೆ, ಅವ್ರ ಜವಾಬ್ದಾರಿ ನಂದು ಅಂತ ಭಗವಂತ ವಚನ ಕೊಟ್ಟಿದ್ದಾನೆ ಅಂತ ನಾವೇನ್ಕೋತೀವಿ. ಭಗವಂತ ವಚನ ಕೊಟ್ಟಿದ್ದಾನೆ, ಅದರಿಂದ ಅವನ ಜವಾಬ್ದಾರಿ ಅದು. ನಮ್ಮ ಕಡೆಯಿಂದ ಏನಾದರೂ ತೊಂದರೆ ಆದರೆ, ನಮ್ಮ ಜೀವನ ತೊಂದರೆ ಆದರೆ ಹೇಳೋದು ಭಗವಂತನ. ಭಗವಂತ ವಚನ ಕೊಟ್ಟಿದ್ಯಪ್ಪ ಕಾಪಾಡ್ತೀನಿ ಅಂತ ಹೇಳಿ ಕಾಪಾಡ್ತಾ ಇಲ್ಲ ಅಂತ ನಾವು ಆಪಾದನೆ ಮಾಡ್ತೀವಿ. ಅವನು ಅನ್ಕಂಡೀಷನಲ್ ಪ್ರಾಮಿಸ್ ಮಾಡಿಲ್ಲ, ಕಂಡೀಷನಲ್ ಪ್ರಾಮಿಸ್ ಮಾಡಿದ್ದಾನೆ. ಅಂದರೆ ಹಾಕಿದ್ದಾನೆ ಕಂಡೀಷನ್, ಇಂಥವ್ರಿಗೆ ಮಾತ್ರ ಮಾಡ್ತೀನಿ ಅಂತ ಎಲ್ರಿಗೂ ಇಲ್ಲ. ಇದು ಬಹಳ ಮುಖ್ಯವಾದಂಥ ವಿಷಯ. ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ಏನಿದೆ, ಸಂವಿಧಾನ, ಎಲ್ಲರಿಗೂ ರಕ್ಷಣೆ ಕೊಡಬೇಕು ಅಂತ ಹೇಳುತ್ತೆ. ನಮ್ಮ ರಾಷ್ಟ್ರಾಧ್ಯಕ್ಷರಿಗೆ ಅದು ಜವಾಬ್ದಾರಿ. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ರಕ್ಷಣೆ ಕೊಡಬೇಕಾದದ್ದು ಸಂವಿಧಾನದ ಜವಾಬ್ದಾರಿ. ಪ್ರಥಮ ಪ್ರಜೆಯಾಗಿ ರಾಷ್ಟ್ರಪತಿಗಳದ್ದು ಅಧಿಕಾರ ಅದು. ಆದರೆ ರಾಷ್ಟ್ರಪತಿಗಳು ಕೆಲವರು ಗಲ್ಲು ಕೂಡ ಸ್ಯಾಂಕ್ಷನ್ ಮಾಡ್ತಾರೆ, ಗಲ್ಲುಕ್ಕೆ ಹಾಕ್ಬೋದು ಇವ್ರನ್ನ ಅಂತ ಹೇಳ್ತಾರೆ. ರಕ್ಷಣೆ ಮಾಡುವಂಥವ್ರು ಗಲ್ಲಿಗೆ ಯಾಕೆ ಕೊಡ್ತಾರೆ, ಶಿಕ್ಷೆ ಕೊಡ್ತಾರೆ? ಅವ್ರು ಯಾರಿಗೆ ಹಾಕಬೇಕು ಅವ್ರನ್ನ ಗಲ್ಲಿಗೆ ಹಾಕಬೇಕು. ಅದು ಎಲ್ರಿಗೂ ನಾವು ರಕ್ಷಣೆ ಕೊಡ್ತೀವಿ ಅಂತಲ್ಲ, ಯಾರು ಸಂವಿಧಾನಕ್ಕೆ ತಕ್ಕನಾಗಿ ನಡ್ಕೋತಾರೋ ಅವ್ರಿಗೆ ಮಾತ್ರ ರಕ್ಷಣೆ ಕೊಡುವಂಥದ್ದು. ಸಂವಿಧಾನಕ್ಕೆ ವಿರೋಧಿಗಳಾದವ್ರನ್ನ ಶಿಕ್ಷೆ ಕೊಡಬೇಕು ಅನ್ನೋದು, ಆ ಎರಡೂ ಇದೆ. ಅದನ್ನು ಬಹಳ ಚೆನ್ನಾಗಿ ಕೃಷ್ಣ ಹೇಳುವಂಥದ್ದು, ಯಾರಿಗೆ ಕೊಡ್ತೇನೆ ಅಂತ ಹೇಳ್ತಾನೆ. ಇದು ಶಂಕರಾಚಾರ್ಯರದು ಅದ್ಮೇಲೆ ಟೀಕೆ ತುಂಬ ಚೆನ್ನಾಗಿದೆ, ಭಾಷೆ ಬರೆದದ್ದು ಬಹಳ ಚೆನ್ನಾಗಿದೆ, ನನಗೆ ಇಷ್ಟವಾದದ್ದು. ಅವರು ಮೂರು ಗುಣಗಳನ್ನು ಹೇಳ್ತಾರೆ ಈ ಶ್ಲೋಕದಲ್ಲಿ. ನಾನು ಕಾಣಿಸುವಂಥದ್ದು ಮೂರು ಗುಣ. ಮೊದಲನೇದು ಏಕನಿಷ್ಠೆಯ ಸಂಕಲ್ಪ ಅಂತ. ಯಾರಿಗೆ ಏಕನಿಷ್ಠೆಯ ಸಂಕಲ್ಪ ಇದೆಯೋ, ಅನನ್ಯಾಶ್ಚಿಂತೆ ಅಂತ, ಅನನ್ಯ ಅನ್ನೋ ಪದ ಬಹಳ ಮುಖ್ಯ ಅದು. ಇನ್ನೊಂದಿಲ್ಲದಂಥ ನಂಬಿಕೆ, ಅನನ್ಯವಾದಂಥದ್ದು, ಮತ್ತೊಂದರ ಚಿಂತೆ ಇಲ್ಲದ ಹಾಗೆ ಒಂದನ್ನೇ ಸದಾಕಾಲ ನಂಬಿಕೊಂಡಿರೋದಿದೆಯಲ್ಲ, ಆ ಸಂಕಲ್ಪ ಇದೆ. ಅದು ನಂಬಿಕೊಂಡಿದ್ದೇನೆ ಅನ್ನೋ ಸಂಕಲ್ಪ, ಏಕನಿಷ್ಠೆಯ ಸಂಕಲ್ಪ ಇದೆಯಲ್ಲ, ಅದು ಬಹಳ ಮುಖ್ಯ. ಮನಸ್ಸಿಗೆ ನಿಶ್ಚಯ ಆಗಿರಬೇಕು ಮೊದಲೇದು. ಯಾರು ಮನಸ್ಸು ನಿಶ್ಚಯ ಆಗಿದೆಯೋ ಅದು ಮೊದಲನೇ ಗುಣ. ಎರಡನೇದು ನಿತ್ಯಯುಕ್ತ, ಅದು ತುಂಬ ಚೆನ್ನಾಗಿದೆ ನೋಡಿ. ನಿತ್ಯಾಭಿಯುಕ್ತ ನಾವು, ಅವ್ರು ನಿತ್ಯವೂ ಯೋಗಿಗಳಾಗಿರಬೇಕು, ನಿತ್ಯವೂ ಯುಕ್ತರಾಗಿರಬೇಕು, ಯಾವತ್ತೂ ಒಂದು ದಿವಸ ಅಲ್ಲ. ಮತ್ತಿನ್ನೊಂದು ಹೇಳ್ತಾರೆ ಮೊದಲು, ಪರ್ಯುಪಾಸತೆ, ಉಪಾಸನೆ ಒಂದ್ಸಲ ಅಲ್ಲ, ಸತತವಾಗಿ ಸತತವಾಗಿ ಉಪಾಸನೆ ಮಾಡ್ಕೊಂಡಿರಬೇಕು, ನಿತ್ಯಯುಕ್ತರಾಗಿರಬೇಕು, ದಿನಾಲೂ ಪ್ರಯತ್ನ ಮಾಡ್ತಿರಬೇಕು. ಯಾವತ್ತೂ ಒಂದು ದಿವಸ ಮನಸ್ಸಿಗೆ ಹೊಳೆದು ಮಾಯ ಆದರೆ ಅಲ್ಲ, ಪ್ರತಿನಿತ್ಯವೂ ಅನನ್ಯವಾಗಿರುವಂತಹ ಸಂಕಲ್ಪ ಇರಬೇಕು, ಸತತವಾಗಿ ಪ್ರಯತ್ನ, ಆ ಸಂಕಲ್ಪವನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಇರಬೇಕು. ಆದ್ದರಿಂದ ಸದಾ ಸಂಪೂರ್ಣ ಮನಸ್ಸಿನ ಉಪಾಸನೆ ಅದಿರಬೇಕು. ಇವೆರಡರ ಜೊತೆಗೆ ನಾನು ಮಾಡ್ತಿದ್ದೀನಿ ಅಂತ ಅಹಂಕಾರನೇ ಇರಬಾರ್ದು. ಇದು ಯೋಗ ಭಾವನೆ ಅಂತ ಶಂಕರಾಚಾರ್ಯ ಮಾತಲ್ಲಿ ಮೂರು ಭಾಳ ಚಂದ ಹೇಳ್ತಾರೆ. ಒಂದು ನಿಶ್ಚಯ, ಎರಡನೇದು ಪ್ರಯತ್ನ, ಮೂರನೇದು ಸಂಯಮ. ಈ ಮೂರು ಈ ಶ್ಲೋಕದಲ್ಲಿ ಅಳವಡಿಸಿದ್ವಿ. ಯಾರಿಗೆ ಮೂರು ಇದೆಯೋ ಅವರ ಯೋಗಕ್ಷೇಮವನ್ನು ಕೃಷ್ಣ ನೋಡ್ಕೋತಾನೆ. ಇದಿಲ್ಲದೆ ಹೋದರೆ ನಾವು ಕೇಳೋ ಅಧಿಕಾರ ಇಲ್ಲ. ಸತತವಾದ ಮನಸ್ಸಿನಿಂದ, ಅನನ್ಯವಾದ ಮನಸ್ಸಿನಿಂದ ಸದಾಕಾಲ ಭಗವಂತನನ್ನು ಯಾರು ಪೂಜೆ ಮಾಡ್ತಾರೋ ಅವ್ರ ಮನಸ್ಸು ಸಂಕಲ್ಪ ಆಗಿದೆ, ನಿಶ್ಚಯ ಮಾಡ್ಕೊಂಡಿದ್ದಾರೆ, ಇದನ್ನೇ ಮಾಡ್ತೀನಿ ನಾನು ಅಂತ. ಅದು ಮೊದಲನೇದು. ನಿಶ್ಚಯ ಮಾಡ್ಕೊಳ್ಳೋದು ಬಹಳ ಸುಲಭ. ನಮ್ಮ ಹುಡುಗರು ಸಾಮಾನ್ಯ ಮಾಡ್ತಾರೆ, ಪರೀಕ್ಷೆ ಹತ್ರ ಬಂದಾಗ ಟೈಮ್ ಟೇಬಲ್ ಮಾಡ್ತಾರೆ. ತಾವು ನೋಡಿರಬೇಕು,
5: ಎರಡು ತಾಸು ಟೈಮ್ ಟೇಬಲ್ ಮಾಡೋಕೆ ಕಳೀತಾರೆ. ಏನು ಚಂದ, ಬಾರ್ಡರ್ ಹಾಕೋದೇನು, ಬಣ್ಣ ತುಂಬೋದೇನು, ಆ ವಿಷಯ ಬರೆಯೋದೇನು, ಚರ್ಚೆ ಮಾಡೋದೇನು ಮಾಡಿ ಗೋಡೆಗೆ ಅಂಟಿಸೋ ತನಕ ಸಂತೋಷ ಚೆನ್ನಾಗಿರುತ್ತೆ. ಸಂಕಲ್ಪ ಆಯಿತು ಓದ್ತೀನಿ ಅಂತ, ಅಲಾರಾಮು ಇಟ್ಟದ್ದಾಯ್ತು. ಬೆಳಗ್ಗೆ 5 ಗಂಟೆಗೆ ಹೇಳಬೇಕು ಅಂತ ಟೈಮ್ ಟೇಬಲ್ ಕರೀದಲ್ಲ, 5 ಗಂಟೆಗೆ ಹೇಳಬೇಕು ಅಂತ ಅಲಾರಾಮ್ ಇಟ್ಟದ್ದಾಯ್ತು. ಅದು ಪಾಪ ಮಷಿನ್ ಏನು ಮಾಡುತ್ತೆ, 5 ಗಂಟೆ ಆದ ತಕ್ಷಣ ಕೂಗುತ್ತೆ. ಇವರಿಗೆ ಪಾಪ ನಿದ್ದೆ ಸಮಯ, ಟಪ್ಪ ಅಂತ ತಲೆ ಮಾಡೋದು, ಇನ್ನೊಂದು 5 ನಿಮಿಷ ಅಂತ ಮಲ್ಕೊಂಡ್ರೆ ಮತ್ತೆ 7 ಗಂಟೆಗೆ ಹೇಳೋದು. ಆ ಟೈಮ್ ಟೇಬಲ್ ಓದ್ತಾ ಇರುತ್ತೆ. ಅದು ಸಂಕಲ್ಪ ಚೆನ್ನಾಗಿತ್ತು, ಅದರ ಪ್ರಯತ್ನ ಇರಲಿಲ್ಲ. ಆ ಪ್ರಯತ್ನ ಸಂಕಲ್ಪವನ್ನು ಹಿಂಬಾಲಿಸಿ ಬರಬೇಕು. ಸದಾ ಪ್ರಯತ್ನ ಸಂಕಲ್ಪವನ್ನು ಹಿಂಬಾಲಿಸಿ ಬಂದಾಗ ಏನಾದರೂ ಒಂದು ಸಾಧ್ಯತೆ ಆಗೋಕ್ಕೆ ಸಾಧ್ಯ ಇದೆ.

0: रेडियो सारंग 107.8 एफएम।
1: ದಯವಿಟ್ಟು ಜೀವನದಲ್ಲಿ ಗಮನಿಸಿ, ಎಷ್ಟೋ ಜನ ಸಾಧಕರಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ, ದುಡ್ಡು ಮಾಡಿರ್ಬೋದು, ಅಧಿಕಾರ ಪಡ್ಕೊಂಡಿರ್ಬೋದು, ಯಾವ್ಯಾವುದು ಹಾದಿಯನ್ನು ಪಡ್ಕೊಂಡಿರ್ಬೇಕು, ಅವ್ರು ಎರಡೂ ಇದೆ, ಅವ್ರ ಸಂಕಲ್ಪನೂ ಮಾಡಿದ್ದಾರೆ, ಪ್ರಯತ್ನನೂ ಮಾಡಿದ್ದಾರೆ, ಆದ್ರೆ ಮೂರನೇದಿಲ್ಲ ಅಂದ್ರೆ ಭಗವಂತ ಕೈ ಕೊಡ್ತಾನೆ ಅವ್ರಿಗೆ. ಕೆಲವ್ರು ನೋಡಿದ್ದೀರಿ, ತುಂಬಾ ಕಷ್ಟಪಟ್ಟು ಸಂಕಲ್ಪ ಮಾಡಿಕೊಂಡ್ರು, ಕಷ್ಟಾನು ಪಟ್ಟರು, 10,000 crore ಗಳಿಸಿದ್ರು, ಕೊನೆಗೆ ಜೈಲಿಗೆ ಹೋದ್ರು. ಯಾಕಂದ್ರೆ ಕೊನೆಯದಿರಲಿಲ್ಲ ಮೂರನೇದು. ಅಲ್ಲಿ ಸಂಕಲ್ಪ ಇತ್ತು, ಪ್ರಯತ್ನ ಇತ್ತು, ಆದ್ರೆ ಸಂಯಮ ಇರಲಿಲ್ಲ. ಅದು ಎಷ್ಟು ಚೆನ್ನಾಗಿರೋ ತೂಕದ ಮಾತು. ಈ ಮೂರಿದ್ರೆ ಮಾತ್ರ ಮಾಡಿದ್ದೆಲ್ಲ ಬಂಗಾರ, ಯಶಸ್ಸಾಗುತ್ತೆ. ಅದಕ್ಕೆ ಹೇಳ್ತಾನೆ, ನಾನು ಕೇಳೋದೇ ಕಾರಣ ಯಶಸ್ಸು ಬಂದೇ ಬರುತ್ತೆ ನಿಮಗೆ, ಬರದೇ ಹೋದ್ರೆ ನಾನು ಇದ್ದೀನಿ. ಅವನು ಎಷ್ಟು ಚೆನ್ನಾಗಿ ಕಂಡೀಷನ್ ಹಾಕಿ ಕೊಟ್ಟಿದ್ದಾನೆ ಅಂದರೆ, ನೀವು ಕಂಡೀಷನ್ ಪಾಲಿಸಿದ್ರೆ ನೀವು ಭಗವಂತ ಬರೋದೇ ಕಾರಣ ಇಲ್ಲ, ನಿಮ್ಗೆ ಯಶಸ್ಸು ಸಿಕ್ಕೇ ಸಿಗ್ತದೆ. ಹೇಗಂದ್ರೆ ಟ್ರಾಫಿಕ್ ರೂಲ್ ಪ್ರಕಾರ ಸರಿಯಾಗಿ ಎಡಗಡೆ ಹೋಗ್ತಿದ್ರೆ ಈಗೇನು ತೊಂದರೆ ಇಲ್ಲ. ಹಾಗೆ ಅವನು ಹೇಳ್ತಾನೆ ಶಂಕರಾಚಾರ್ಯ ಹೇಳುವಂಥ ಮಾತು, ಏಕನಿಷ್ಠೆಯ ಸಂಕಲ್ಪ, ಸಂಪೂರ್ಣ ಮನಸ್ಸಿನ ಉಪಾಸನೆ, ಮತ್ತು ಮೂರನೇದ್ದು ಯೋಗ ಭಾವನೆ, ನನ್ನದಲ್ಲ ಇದಂ ನಮ್ಮ ಮಮ, ನನ್ನದಲ್ಲ ಅನ್ನುವಂಥದ್ದು ಈ ಸಂಯಮ. ಸಂಕಲ್ಪ, ನಿಶ್ಚಯ ಮತ್ತು ಸಂಯಮ, ಈ ಮೂರು ಗುಣಗಳಿದ್ದರೆ ಮಾತ್ರ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ ಅಂತಾನೆ. ಈ ಯೋಗಕ್ಷೇಮ ಅನ್ನುವಂಥ ಪದನೂ ಬಹಳ ವಿಶೇಷವಾದಂಥ ಪದ. ಇಲ್ಲಿ ಎರಡು ಮಾತಿದೆ ಆ್ಯಕ್ಚುಲಿ. ಯೋಗಕ್ಷೇಮ ಅಂತ ಹೇಳ್ತೀವಿ, ಇವಾಗ ನಿಮ್ಮ ಯೋಗಕ್ಷೇಮಕ್ಕೋಸ್ಕರ ಕೇಳ್ತಾ ಇದ್ದೀವಿ, ಯೋಗಕ್ಷೇಮ ಹೇಗಿದೆ ಅಂತ ಕೇಳ್ತೀವಿ. ಸಾಮಾನ್ಯವಾಗಿ ಒಂದೇ ಪದ ಅಂತ ಉಪಯೋಗಿಸ್ತೀವಿ ಅದನ್ನು. ಅದು ಎರಡು ಪದ, ಯೋಗ ಮತ್ತು ಕ್ಷೇಮ. ಯೋಗ ಅಂದರೆ ನಮ್ಮಲ್ಲಿ ಇಲ್ಲದೇ ಇರೋದನ್ನು ಪಡೆಯುವಂಥದ್ದು, ನಮ್ಮಲ್ಲಿ ಏನಿಲ್ಲವೋ ಅದನ್ನು ಪಡೆಯುವಂಥದ್ದು ಯೋಗ. ಪಡೆದದ್ದನ್ನು ಉಳಿಸ್ಕೊಳ್ಳೋದು ಕ್ಷೇಮ. ಎಷ್ಟು ಚೆನ್ನಾಗಿದೆ ನೋಡಿ, ಎರಡೇ ಬೇಕಾದದ್ದು ಮನುಷ್ಯನಿಗೆ. ಜೀವನದುದ್ದಕ್ಕೂ ಸುಖ ದುಃಖಗಳ ವಧೆ ಬರೋದಾಗಲಿ, ಲಾಭ ನಷ್ಟಗಳ ವಧೆ ಬರೋದಾಗಲಿ, ಇವೆರಡರಿಂದಾನೆ. ನನ್ನ ಕಡೆ ಏನಿಲ್ವೋ ಅದನ್ನು ಪಡ್ಕೊಳ್ಬೇಕು ಅಂತ ಆಸೆ, ಪಡ್ಕೊಂಡ ಮೇಲೆ ಅದನ್ನು ಕಳ್ಕೋಬಾರ್ದು ಅಂತ ವಿಚಾರ. ಅದೇ ಯೋಗ ಅಂದರೆ ಪಡ್ಕೊಳ್ಳೋದು, ಕ್ಷೇಮ ಅಂದರೆ ಬಂದದ್ದನ್ನು ಉಳಿಸ್ಕೊಳ್ಳೋದು. ಅದಕ್ಕೆ ಹೇಳ್ತಾರೆ ಲಾಭ ಕೂಡ ಒಂದು ವಧೆನೇ ಅಂತ. ಕೆಲವು ನೋಡಬೇಕು, ಎಲ್ಲರು ಹೇಳ್ತಿರ್ತಾರೆ ಬೇರೆ ಬೇರೆ ಭಾಷೆಯಲ್ಲಿ, ಕಿಕ್ ಅಂತ ಹೇಳ್ತಾರೆ, ಸಕ್ಸಸ್, ಕಿಕ್ ಆಫ್ ಸಕ್ಸಸ್ ಅಂತ. ಸಕ್ಸಸ್ ಬಂದಾಗ ಒಂದು ಕಿಕ್ ಸಿಗ್ತದೆ ಅಂತ, ಆ ಖುಷಿ ಬರ್ತದೆ ಅನ್ನೋದಕ್ಕೆ ಕಿಕ್ ಅಂತ ಯೂಸ್ ಮಾಡ್ತಾರೆ. ಅದು ನಿಜವಾಗ್ಲೂ ಕಿಕ್ಕೇ ಅದು. ಲಾಭ ಕೂಡ ಒಂದು ಕಿಕ್ಕೆ, ಒಂದು ವಧೆನೇ ಅದು. ಅದಕ್ಕೆ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನಿಮಗೆ ಜೀವನದಲ್ಲಿ ಬರುವಂತಹ ಸುಖ ದುಃಖಗಳು ಬೇರೆ ಬೇರೆ ಅನ್ಕೋಬೇಡಿ, ಅವು ವಧೆಗಳೇ. ಅವೊಂದು ಮೆದುವಾಗಿರುತ್ತೆ, ಅದೊಂದು ಸ್ವಲ್ಪ ಹಾರ್ಡ್ ಆಗಿರುತ್ತೆ ಅಷ್ಟೇ, ಮತ್ತೊಂದೇನು ವ್ಯತ್ಯಾಸ ಇಲ್ಲ. ವಧೆಗಳೇ ಬೇಸಿಕಲಿ ಅವು. ಅದಕ್ಕೆ ಹೇಳ್ತಾರೆ ಎಳ್ಳುಗಳು ವಧೆಗಳು ಬರ್ತಾವಲ್ಲ, ಈ ಬರೋದು ಎರಡೇ ಕಾರಣಕ್ಕಾಗಿ, ಯೋಗ ಮತ್ತು ಕ್ಷೇಮ. ಅದಕ್ಕೆ ಅಡಿಗರು ಒಂದು ಕಡೆ ಬರೀತಾರೆ, ಇರುವುದೆಲ್ಲವ ಬಿಟ್ಟು ಇರದುವುದರೆಡೆಗೆ ತುಡಿಯುವುದೇ ಜೀವನ ಅಂತ. ಯಾವಾಗ ನಮ್ಮ ಸ್ವಭಾವ ಅದೇ ಅಲ್ವಾ, ಯಾವುದಿಲ್ವೋ ಅದನ್ನು ಹುಡ್ಕೊಂಡು ಹುಡ್ಕೊಂಡಾಗ ಅದು ತುಂಬಿಸ್ಕೋಬೇಕು ಅಂತ ಯೋಗಕ್ಕೆ ಹೋಗ್ತೀವಿ, ತುಂಬಿಸ್ಕೊಂಡ್ಮೇಲೆ ಅದು ಉಳಿಸ್ಕೋಬೇಕು ಅಂತ ಹೋಗ್ತೀವಿ. ಅದನ್ನು ಯೋಗಕ್ಷೇಮ ಭಗವಂತ ಮಾತು ಕೊಡೋದು. ಈ ಮೂರು ಗುಣಗಳನ್ನು ನೀವು ಇಟ್ಕೊಳ್ರಪ್ಪ, ನಿಮ್ಮ ಯೋಗ ಕ್ಷೇಮ ನಾನು ಹುಡ್ಕೋತೀನಿ, ಯಾವುದಿಲ್ವೋ ಅದು ಬರೋ ಹಾಗೆ ಮಾಡ್ತೀನಿ, ಬಂದದ್ದು ಉಳ್ಕೊಳ್ಳೋ ಹಾಗೆ ಮಾಡ್ತೀನಿ, ಆದರೆ ಮೂರು ಗುಣಗಳು ನಿಮ್ಮಲ್ಲಿ ಇರಬೇಕು ಅಂತ.

0: Sarang 107.8 FM.
1: ಡಿ ವಿ ಜಿ ಮಾತಲ್ಲಿ ಕೇಳೋಣ, ಹೇಗೆ ಚೆನ್ನಾಗಿ ಬರೀತಾರೆ. ಎರಡು ಮೂರು ಪದ್ಯಗಳಲ್ಲಿ ಬರುವಂತಹದ್ದು. ಪದ್ಯ 284, 284. ಜೀವ ಋಣಗಳ ಲೆಕ್ಕದ ಆದಿ ಅರಿಯದ ನಾವು, ಆವುದನ್ನು ಸರಿ ಎನ್ನುವ ತಪ್ಪಾವುದೆನ್ನುವ. ಓಹೋ ಬಿಡು ಬಿಡು, ಕಷ್ಟ ನೀತಿ ನಿರ್ಣಯದ ಹೊರೆ. ಮಾತು ಬರಿ ಎಷ್ಟು ಚೆನ್ನಾಗಿ ಸಂವಾದ ರೂಪದಲ್ಲಿ ಬರೀತಾರೆ. ಓಹೋ ಬಿಡು ಬಿಡು, ಕಷ್ಟ ನೀತಿ ನಿರ್ಣಯದ ಹೊರೆ. ದೈವ ಅದ ಹೊರಲಿ ಬಿಡು, ನಂಕುತಿಮ್ಮ ದೈವ ಹೊರಲಿ ಬೇಕಾದ್ರೆ ಅದನ್ನು ಅಂತ. ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಜೀವ ಋಣಗಳ ಲೆಕ್ಕದ ಆದಿ ಅರಿಯದ ನಾವು, ಈ ಜೀವ ಮತ್ತು ಋಣ, ಜೀವದ ಋಣ ಇದೆಯಲ್ಲ, ಯಾರ್ಯಾರಿಗೆ ಯಾವ್ಯಾವ ಋಣ ಇದೆಯೋ ಗೊತ್ತಿಲ್ಲ ಸ್ವಾಮಿ. ನಾವು ಪ್ರತಿ ಕ್ಷಣಕ್ಕೂ ತಲೆ ಮೇಲೆ ಋಣವನ್ನು ಹೊತ್ಕೋತಾ ಇದ್ದೀವಿ. ಜೀವ ಬದುಕಿ ಹೋಗೋವರೆಗೂ, ಆ ದೇಹ ಅದು ವಿಸರ್ಜನೆ ಆಗೋವರೆಗೂ ಯಾರ್ದೋ ಒಂದು ಋಣ ಇದ್ದೇ ಇರುತ್ತೆ ತಲೆ ಮೇಲೆ. ಈಗ ನೋಡಿ, ನಾವು ನಿಂತಿಲ್ಲಿ ಮಾತಾಡ್ತಿರ್ಬೇಕಾದ್ರೆ ಒಂದು 100 ಜನರ ಋಣ ನನ್ನ ಮೇಲೆ ಇದೆ. ಈಗ ನಾನು ಸುರಕ್ಷಿತವಾಗಿ ಕರ್ಕೊಂಡು ಬಂದಂಥ ಡ್ರೈವರು, ಅದು ದಾರಿಯಲ್ಲಿ ಕೆಡದೇ ಇದ್ದಂಥ ಕಾರು, ಆ ಕಾರ್ ತಯಾರು ಮಾಡಿದ ಕಂಪ್ನಿಯವರು, ಅಲ್ಲಿಂದ ಇಲ್ಲಿ ಹಗಲು ರಾತ್ರಿ ದುಡಿದು ಯಾರೋ ಕರೆಂಟ್ ತಯಾರು ಮಾಡ್ತಾ ಇದ್ದಾರಲ್ಲ, ಆ ಕರೆಂಟ್ ಮಾಡುವವರು, ಹಗಲು ರಾತ್ರಿ ನೈಟ್ ಡ್ಯೂಟಿ ಕೂಡ ಇಟ್ಕೊಂಡು ಆ ವೈರನ್ನು ಸರಿ ಇಟ್ಕೊಂಡು ಕರೆಂಟ್ ಕೆಡದ ಹಾಕಿ ಕಳಿಸಿದವರು, ಇಲ್ಲಿ ಅದನ್ನು ಕತ್ತರಿಸದೇ ಇದ್ದಂಥ KEBಯವರು, ಇಲ್ಲಿರುವಂಥ ಮೈಕು, ಕಲ್ಪನೆ ಮಾಡ್ಕೊಳ್ಳಿ, ನಮ್ಗೆ ಗೊತ್ತಿಲ್ಲದ ಹಾಗೆ ಋಣ ಯಾವುದು ರೀತಿ ಅದು. ಇಲ್ಲಿ ಫ್ಯಾನ್ ಆಗ್ತಾ ಇದೆ, ತಣ್ಣ ಗಾಳಿ ಬರ್ತಾ ಇದೆ, ಇದೆಲ್ಲವೂ ಆಗಬೇಕಾದ್ರೆ ನಾನು ಸಂತೋಷವಾಗಿ 5 ನಿಮಿಷ ಇರಬೇಕಾದ್ರೆ 100 ಜನ ಕಷ್ಟಪಡ್ತಿರ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಫ್ ಯು ಆರ್ ಹ್ಯಾಪಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, 100 ಪೀಪಲ್ ಆರ್ ಸ್ಲಾಗಿಂಗ್ ಟು ಕೀಪ್ ಯು ಹ್ಯಾಪಿ. 100 ಜನ ದುಡಿತಾ ಇದ್ದಾರೆ ನಿಮ್ಗೆ ಸಂತೋಷವಾಗಿ ಇಡಬೇಕು ಅಂತ. ಆ ಪ್ರತಿ ಕ್ಷಣ ಋಣ ನನ್ನ ತಲೆ ಮೇಲಿದೆ, ಯಾರ್ಯಾರದು ಋಣ ಇದೆ. ಅದು ಕೇಳ್ತಾರೆ, ಜೀವ ಋಣಗಳ ಲೆಕ್ಕದ ಆದಿ ಅರಿಯದ ನಾವು, ಅದು ಎಲ್ಲಿಂದ ಬರ್ತದ ಋಣ, ಎಲ್ಲಿ ಮುಗೀತದೋ ಅಂತ ಗೊತ್ತಿಲ್ಲ. ನಾವು ಅಂತೀವಿ, ಅಷ್ಟು ಮಾಡಿಬಿಟ್ಟು ಋಣ ಮುಗಿಸ್ಕೊಂಬಿಟ್ಟೆ ನೋಡಿ ಅವ್ರದ್ದು ಅಂತೀವಿ. ಅಷ್ಟು ಈಸಿ ಮುಗಿಯಲ್ಲ ಅದು. ಅದು ಯಾವ್ಯಾವ ಲೆಕ್ಕನೋ, ನಮ್ದು ಇಂಡಿಯಾದಲ್ಲಿ ಅದೊಂದು ಒಳ್ಳೆ ಪರಿಸ್ಥಿತಿ ನಮ್ಮದು. ಕ್ಲೋಸ್ ಅಕೌಂಟ್ ಇಲ್ಲೇ ಇಲ್ಲ ನಮ್ದು, ಯಾವಾಗಲೂ ಕ್ಯಾರಿ ಫಾರ್ವರ್ಡೇ. ಈ ಜನ್ಮದ ನೋಡಿದ್ರೆ ನೆಕ್ಸ್ಟ್ ಜನ್ಮಕ್ಕೆ ಅಕೌಂಟ್ ಟ್ರಾನ್ಸ್ಫರ್ ಆಗ್ತದೆ. ಆದ್ದರಿಂದ ಆದಿ ಅರಿಯದ ನಾವು, ಆವುದನ್ನು ಸರಿ ಎನ್ನುವ. ಯಾವುದು ಸರಿ ಅಂತ ಹೇಳೋಣ, ತಪ್ಪಾವುದು ಎನ್ನುವ. ಯಾವ ತಪ್ಪು ಅಂತ ಹೇಳಿ ಅಂದ್ಬಿಟ್ಟು ಕಡೆಗೆ ಹೇಳ್ತಾರೆ, ಓಹೋ ಬಿಡು ಬಿಡು, ಬಿಟ್ಬಿಡೋದನ್ನ. ಕಷ್ಟ ನೀತಿ ನಿರ್ಣಯದ ಹೊರೆ. ಆ ನೀತಿ ನಿರ್ಣಯ ಮಾಡೋದು ಭಾಳ ಭಾರದ ಕೆಲಸ, ಕಷ್ಟ ಅದು, ಬಿಟ್ಬಿಡೋದನ್ನ. ಅದಕ್ಕೇನು ಮಾಡಬೇಕು, ದೈವ ಅದ ಹೊರಲಿ ಬಿಡು ಮಂಕುತಿಮ್ಮ. ದೈವ ಇದೆಯಲ್ಲ ಅದು ಹೊತ್ಕೊಳ್ಳಿ. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ದೈವ ನೋಡಲಿ ಅನ್ನುವಾಗ ಒಂದು ಒಂದು ಎಳೆ ಇದೆ, ಮಾತಿನ ಎಳೆ ಇದೆ, ಅದನ್ನು ಗಮನಿಸ್ಬೇಕು. ದೈವ ನೋಡ್ಕೊಳ್ಳಿ ಅಂದಾಗ ಸರ್ವಾರ್ಪಣ ಭಾವ ಇದೆ, ನನಗೇನು ಗೊತ್ತಿಲ್ಲಪ್ಪ ದೇವ್ರು ಏನು ಮಾಡ್ತಾನೋ ಮಾಡಲಿ, ಅವನ ಕಾಲಿಗೆ ಬಿದ್ದಿದ್ದೆ ನಾನು ಅಂತನ್ನುವಂಥ ಸರ್ವಾರ್ಪಣ ಭಾವ ಬರಬೇಕು. ಅದು ಬಂದಿದೆ.

0: रेडियो सारंग 107.8 FM.
1: ಇನ್ನೊಂದು ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ, ಆ ಮೂರು ಹಂತಗಳು ಬರೋ ಹಾಗೆ, ಶಂಕರಾಚಾರ್ಯ ಹೇಳಿದಂಥ ಮೂರು ಹಂತಗಳು ಬರೋ ಹಾಗೆ. ಪದ್ಯ 916. ಜನ್ಮ ಸಾವಿರ ಬರಲಿ ನಷ್ಟ ಅದರಿಂದೇನು, ಜನ್ಮ ಸಾವಿರ ಬರಲಿ ನಷ್ಟ ಅದರಿಂದೇನು, ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು, ಬ್ರಹ್ಮ ಹೃದಯದಿ ನಿಲ್ಲೆ ಮಾಯ ಏಂಗೈದೊಡೇಂ ಇಮ್ಮಿದಳ ಸರಸವಿದು ಮಂಕುತಿಮ್ಮ. ಆ ಮೂರು ನಾಲ್ಕು ಲೈನ್ ಒಳಗೆ ಮೂರು ಹೆಜ್ಜೆ ಹೇಗೆ ಬರುತ್ತೆ ನೋಡಿ. ಜನ್ಮ ಸಾವಿರ ಬರಲಿ ನಷ್ಟ ಅದರಿಂದೇನು, ನಾನು ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದೇನಪ್ಪ ಸಾವಿರಲ್ಲಿ ಇನ್ನೊಂದು ಸಾವಿರ ಜನ್ಮ ಬರಲಿ, ನನ್ನ ಜನ್ಮ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಅಂತಿದೆ. ಅದರಿಂದ ಜನ್ಮ ಸಾವಿರ ಬರಲಿ ನಷ್ಟ ಅದರಿಂದ ಏನು, ನನಗೇನು ನಷ್ಟ. ಒಂದು ಭಾಗವತದಲ್ಲಿ ಒಂದು ಕತೆ ಹೇಳ್ತಾರೆ, ನಾರದರು ಹೋಗ್ತಿದ್ರಂತೆ, ಯಾರು ತಪಸ್ ಮಾಡ್ತಾ ಕೂತಿದ್ದ ಒಬ್ಬ ಗಿಡದ ಕೆಳಗೆ, ಒಂದು ದೊಡ್ಡ ಮರದ ಕೆಳಗೆ ಕೂತಿದ್ದ ಆಲದ ಮರ. ಅವನು ಕೇಳಿದಂತೆ, ನಾರದ್ರೆ ನಾನು ತುಂಬ ದೋಸ್ತನ ತಪಸ್ ಮಾಡ್ತಾ ಇದ್ದೀನಿ, ನನಗೆ ಯಾವಾಗ ಮುಕ್ತಿ ಸಿಗೋದು ಜೀವನದಿಂದ ಅಂತ. ನಾರದ್ರ ಹಿಂಗೆ ಮೇಲೆ ನೋಡಿದ್ರಂತೆ, ನೀನು ಕೂತಿದೆಯಲ್ಲಪ್ಪ ಆಲದ ಮರ, ಆ ಮರದಲ್ಲಿ ಎಷ್ಟು ಎಲೆ ಇದೆಯೋ ಅಷ್ಟು ಜನ್ಮ ನಿನಗಿದೆ, ಅಷ್ಟು ಜನ್ಮ ಮುಗಿದ ತಕ್ಷಣ ನಿನ್ನ ಮುಕ್ತಿ ಆಗ್ತದೆ. ಅವನೊಂದು ಅಯ್ಯೋ ಕರ್ಮ ಇಷ್ಟು ಮುಗಿಯೋದ, ಎದ್ದು ಹೋಳ್ಬಿಟ್ಟ, ಇನ್ನೇನು ಪ್ರಯತ್ನ ಮಾಡಿ ಪ್ರಯೋಜನ ಇಲ್ಲ ಅಂತ ಅವ್ನು ನಿಶ್ಚಯ ಮುಗಿದೋಯ್ತು. ಮುಂದೆ ಬಂದ್ರಂತೆ, ಇನ್ನೊಬ್ಬ ಹುಣಸೆ ಗಿಡದ ಕೆಳಗೆ ಕೂತಿದ್ದಂತೆ ತಪಸ್ ಮಾಡ್ತಾ, ಅವನು ಕೇಳಿದ್ದಂತೆ, ನನ್ನ ಜನ್ಮ ಯಾವಾಗ ಮುಗೀತದೆ, ಪುನರ್ಜನ್ಮ ಯಾವಾಗ ನಿಂತು ಹೋಗ್ತದೆ ಅಂತ. ಅವ್ರು ಅದೇ ಮಾತೇ ಹೇಳಿದರು, ನೀ ಮರದ ಕೆಳಗೆ ಕೂತಿದೆಯಲ್ಲಪ್ಪ, ಆ ಮರದಲ್ಲಿ ಎಷ್ಟು ಎಲೆ ಇದೆಯೋ ಅಷ್ಟು ಜನ್ಮ ನಿನಗಿದೆ, ಅದಾದ್ಮೇಲೆ ನಿನಗೆ ಮುಕ್ತಿ ಆಗ್ತದೆ ಅಂತ ಸಂತೋಷದಿಂದ ಕುಣಿದಾಡಕ್ಕೆ ಶುರು ಮಾಡಿದ್ದಂಥ ಅವನು. ಅಯ್ಯೋ ಹುಚ್ಚ, ಎಲೆ ಸಿಕ್ಕಾಪಟ್ಟೆ ಇದೆ, ಅದು ಹುಣಸೆ ಎಲೆ, ಒಂದೊಂದು ಒಂದೊಂದು ಒಂದು ಸಣ್ಣ ಟೀಸಲಿಗೆ ಒಂದು ಸಾವಿರಾರು ಸಾವಿರಾರು ಎಲೆ ಇದೆ, ಸಂತೋಷ ಪಡ್ತೀಯಲ್ಲ ಅಂತ. ಆದ್ರಿಂದ ಸಂತೋಷ ಯಾಕೆ ಗೊತ್ತಾ, ಒಂದಿಲ್ಲ ಒಂದು ದಿವಸ ಮುಗೀತದೆ ಅಂತ ಆಯ್ತಲ್ಲ ನೋಡಿ, ಹೇಗಿದೆ ನಂಬಿಕೆ ಅನ್ನುವಂಥದ್ದು. ಅವನಿಗೆ ಇಷ್ಟು ಜೀವನ ಅಂತ ಬಿಟ್ಟು ಹೋಗ್ಬಿಟ್ಟ ಅವನು, ಆಲದ ಮರ ಕೆಳಗಿದ್ದವನು, ದೊಡ್ಡ ದೊಡ್ಡ ಎಲೆ ನೋಡಿದ್ರು, ಈ ತೀರಾ ಸಣ್ಣ ಎಲೆ ಇರೋನು ಒಂದು ದಿವಸದಲ್ಲಿ ಒಂದು ದಿವಸ ಮುಗೀತದಲ್ಲ ಅಂತ ನಂಬಿಕೆ, ಆ ನಿಶ್ಚಯ ಮನಸ್ಸಲ್ಲಿರುವಂಥದ್ದು. ಜನ್ಮ ಸಾವಿರ ಬರಲಿ ನಷ್ಟ ಅದರಿಂದೇನು, ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು. ಕರ್ಮ ಬರಲಿ, ನಾ ಇರೋದೇ ಕರ್ಮ ಮಾಡೋದಕ್ಕೆ, ಕರ್ಮ ಮಾಡೋದಕ್ಕೆ ಬಂದಾಗ ಯಾವ ಕೆಲಸ ಏನು ಸ್ವಾಮಿ ಅಲ್ವಾ, ಅದನ್ನು ಸಾವಿರ ಬರಲಿ ಕರ್ಮ. ಯಾವಾಗ ನಾ ಕರ್ಮ ಮಾಡಬೇಕು ಅಂತ ನಿಶ್ಚಯ ಮಾಡ್ಕೊಂಬಂದಿದ್ದೇನೋ, ಅದು ಪ್ರಯತ್ನಕ್ಕೆ ಸಿದ್ಧವಾಗಿದ್ದೇನೋ, ಅದ್ರ ಚಿಂತೆ ಇಲ್ಲ. ಯಾವಾಗ ತೊಂದರೆ ಆಗತ್ತೆ ಗೊತ್ತಾ, ಕೆಲವು ನೋಡಬೇಕು ಕೆಲಸಕ್ಕೆ ಬರ್ತಾರೆ, ಮೂರು ದಿವಸ ಕೆಲಸ ಬಿಟ್ಟು ಹೋಗ್ತಾರೆ, ಇಷ್ಟು ಕೆಲಸ ಅಂತ ಗೊತ್ತಿರಲಿಲ್ಲ ಸರ್ ನಮಗೆ, ಅಂದರೆ ಇಷ್ಟೇ ಕೆಲಸ ಇದ್ರೆ ಬರೋದು, ಇಷ್ಟು ಕೆಲಸ ಇದ್ರೆ ಬರಲ್ಲ ಅಂತ. ಅದಕ್ಕೆ ಮೊದಲು ಹೇಳ್ತೀನಲ್ಲ, ಪ್ರಯತ್ನ ಮಾಡೋದಕ್ಕೆ ರೆಡಿ ಆಗಿರಬೇಕು, ಆಗ ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು. ಬ್ರಹ್ಮ ಹೃದಯದಿ ನಿಲ್ಲೆ ಮನಸ್ಸಲ್ಲಿ ಒಂಥರ ಸಂಯಮ ಬರಲಿ, ನಂದಲ್ಲ ಇದು ಜೀವನ ಭಗವಂತಂದು ಅಂತ ಬ್ರಹ್ಮ ಹೃದಯದಿ ನಿಲ್ಲೆ ಮಾಯೆ ಹೆಂಗ ಇದೊಡೆ, ಆ ಮಾಯೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಮನಸ್ಸಿನಲ್ಲಿ ಬ್ರಹ್ಮ ಕೂತ್ಕೊಂಡಾಗ ಮಾಯೆ ಸಳಿಲೇ, ಬೇಕಾದಷ್ಟು ನಾನು ಎಲ್ಲೂ ಹೋಗಲ್ಲ, ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತೇನೆ, ಆ ಸಂಯಮ ಬಂದಿದೆ ನನಗೆ. ಮೊದಲೇ ಸಾಲು ನೋಡಿ ಎಷ್ಟಿದೆ, ಜನ್ಮ ಸಾವಿರ ಬರಲಿ ನಷ್ಟ ಅದರಿಂದೇನು, ನಾನು ನಿಶ್ಚಯ ಮಾಡ್ಕೊಂಡಿದ್ದೇನೆ. ಅದು ಶಂಕರಾಚಾರ್ಯ ಹೇಳಿದಾಗೆ ಮೊದಲೇ ನಿಶ್ಚಯ, ಸಾವಿರ ಜನ್ಮ ಬರಲಿ ಗಟ್ಟಿಯಾಗಿರ್ಕೋತೀನಿ. ಎರಡನೇದು ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು, ನಾನು ಪ್ರಯತ್ನ ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ, ಎಷ್ಟು ಬೇಕಾದರೂ ಕರ್ಮ ಬರಲಿ, ಎರಡನೇದು ಪ್ರಯತ್ನ. ಮೂರನೇದು ಬ್ರಹ್ಮ ಹೃದಯದಿ ನಿಲ್ಲೇ ನನ್ನ ಮನಸ್ಸಲ್ಲಿ ಕ್ಷಮತೆ ಸಂಯಮ ಬಂತು, ಆದ್ದರಿಂದ ಮಾಯೆ ಏನು ಮಾಡಿದ್ರೂ ಚಿಂತೆ ಇಲ್ಲ ನನಗೆ. ಇಮ್ಮಿದಳ ಸರಸವಿದು ಮಂಕುತಿಮ್ಮ, ಆ ಕೊನೆ ಸಾಲ ಎಷ್ಟು ಚೆನ್ನಾಗಿದೆ ನೋಡಿ. ಇಮ್ಮಿದಳ ಸರಸ ಅಂದರೆ ಅತ್ಯಂತ ಸುಂದರಿಯಾದ ಪ್ರೇಯಸಿಯೊಡನೆ ಸರಸ ಆಡಿದ ಹಾಗೆ. ಮಾಯೆ ಬರಲಿ ಯಾರೇ ಬರಲಿ ಸಂತೋಷ ಆಗಿರ್ತೀನಿ, ನನಗೇನು ತೊಂದರೆ ಇಲ್ಲ. ಅಂದರೆ ಸಾವಿರ ಜನ್ಮ ಬರಲಿ ಸಾವಿರ ಕರ್ಮ ಬರಲಿ, ಬ್ರಹ್ಮ ಹೃದಯದಲ್ಲಿ ಇದ್ದರೆ ನನಗಿದು ಯಾವುದೂ ಭಾರ ಅನಿಸಲ್ಲ, ತುಂಬ ಸಂತೋಷದ ಕೆಲಸ ಅನಿಸ್ತದೆ ಅನ್ನುವಂಥದ್ದು.

0: You're listening to Radio Sarang, 107.8 FM.
1: ಇನ್ನೊಂದು ಪದ್ಯ ಬಹಳ ಚೆನ್ನಾಗಿರುವಂಥದ್ದು. ಪದ್ಯ 682 ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ, ಭವಿಷ್ಯವ ಚಿಂತಿಸದೆ ಬದುಕ ನೂಕುತ್ತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಸವೆಸು ನೀ ಜನ್ಮವನ್ನು ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಈ ತಲೆ ಕೆಡಿಸ್ಕೋಬೇಡಯ್ಯ. ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ, ಭವಿಷ್ಯವ ಚಿಂತಿಸದೆ ಬದುಕ ನೂಕುತ್ತಿರು. ಬದುಕು ಯಾಕೆ, ಭವಿಷ್ಯದ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯ ನೀನು? ಮುಂದಿನ ಚೇಂಜ್ ಮಾಡೋಕೆ ನನ್ನ ಕೈಯಲ್ಲಿ ಇಲ್ಲ, ಅದೇನಾಗಬೇಕು ಅಂತ. ಅದ್ರ ಮೇಲೆ ಇದ್ದಾನೊಬ್ನು, ನೀವು ತಲೆ ಕೆಡಿಸ್ಕೋಬೇಡ. ಅವನ ಮೇಲೆ ಪೂರ್ತಿ ನಂಬಿಕೆ ಇಟ್ಕೋ. ಅನನ್ಯಾಶ್ಚಿಂತೆ ಅಂತೋಮ, ಪೂರ್ತಿ ನಂಬಿಕೆ ಇಟ್ಕೋ ಅವನ ಮೇಲೆ. ಇಟ್ಕೊಂಡು ನಿನಗೇನು ಕರ್ಮ ಬರುತ್ತೋ ಅದ್ರ ಪ್ರಕಾರ ಮಾಡ್ತಾ ಹೋಗಿ ನೀನು. ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ, ಭವಿಷ್ಯವನ್ನು ಯೋಚಿಸದೆ ದಿವಸ ನೂಕುತ್ತಿರು, ಬದುಕ ನೂಕುತ್ತಿರು. ಯಾಕಂದರೆ ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಅವನೇನು ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿ ಕೂತಿದ್ದಾನೆ. ನಾನು ಯಾವಾಗಲೂ ಹೇಳ್ತಮ್ಮ, ಭಾರತೀಯ ನಂಬಿಕೆ ಏನು ಅಂದರೆ ಅದು ಫೇಟಲಿಸ್ಟ್ ಅಲ್ಲ. ಭಾಳ ಜನ ತಪ್ಪು ತಿಳ್ಕೊತಾರೆ ಫೇಟಲಿಸ್ಟು, ನಮ್ಮ ಕೈಲಿ ಏನಿದೆ ಅಂತ. ನಮ್ಗೆ ಆಗಲ್ಲ, ನಾವು ಹೇಳಿದ್ರೆ ನಾವು ಏನು ಆಗಬೇಕು ಅನ್ನೋದು ಪೂರ್ವ ನಿರ್ಧಾರಿತ ಆಗಿದೆ. ನಾನು ಹೋಗ್ತಿರೋ ಡಾಟೆಡ್ ಲೈನ್ ಮೇಲೆ ಅಂತ, ನಾನು ಏನು ಆಗಬೇಕು ಅಂತ ಮೊದಲೇ ಗೊತ್ತಿದೆ. ಅದರಿಂದ ಜೋಡಿಸೋನಿದ್ದಾನೆ ಬೇರೆದವನು, ಹೆಂಗೆ ಹೋಗಬೇಕು ಅಂತ. ಸಾಮಾನ್ಯ ಕೆಲವರು ನೋಡಬೇಕು, ಕೆಲವು ವಿಚಿತ್ರ ಮಾಡ್ತಾರೆ. ಈ ಅರ್ಧಮರ್ಧ ಕಾರ್ ಡ್ರೈವಿಂಗ್ ಬಂದವರು ಭಾಳ ಡೇಂಜರಸ್. ಹಿಂದೆ ಕೂತಿರ್ತಾರೆ ಹಿಂದಿನ ಸೀಟಲ್ಲಿ, ಮುಂದೆ ಡ್ರೈವರ್ ಚೆನ್ನಾಗಿರ್ತಾನೆ ಅವನು. ಡ್ರೈವಿಂಗ್ ಬರದೇ ಇದ್ದವ್ರು ಹಿಂದೆ ಕೂತರೆ ಏನೂ ತೊಂದರೆ ಇಲ್ಲ, ಅವ್ರು ಪೂರ್ತಿ ನಂಬಿಕೆ ಅಂತ ಕೂತಿರ್ತಾರೆ ಡ್ರೈವರ್ ಮೇಲೆ, ಅವ್ರು ಡ್ರೈವಿಂಗ್ ಬರಲ್ಲ ಅವ್ರಿಗೆ. ಈ ಬರೋರು ಕೂತ್ರೆ ಕಷ್ಟ, ಏ ಮುಂದೆ ಹಸು ಬರ್ತದೆ ಅವ್ನು ಕಾಣಿಸಲ್ವಾ ಅವನಿಗೆ, ಇವನಿಗೆ ಕಾಣಿಸಲ್ವಾ ಅವ್ನು ಕಾಣಿಸಲ್ವಾ. ಹಿಂದೆ ಕೂತು ಡೈರೆಕ್ಷನ್, ಅದಕ್ಕೆ ಬ್ಯಾಕ್ ಸೀಟ್ ಡ್ರೈವಿಂಗ್ ಅಂತ ಭಾಳ ಫೇಮಸ್. ತಿರ್ಗಾ ಮುರ್ಗ ಹಿಂದಿನ ಕೂತು ಡೈರೆಕ್ಷನ್ ಕೊಡ್ತಾ ಇರೋದು. ಇದು ಯಾವಾಗ ಅವನ ಮೇಲೂ ನಂಬಿಕೆ ಇಲ್ಲ, ತನಗೂ ಸರಿಯಾಗಿ ಬರಲ್ಲ. ಅದು ಬಿಟ್ಟು ಅವನು ಡ್ರೈವರ್ ಇದ್ದಾನಪ್ಪ, ಚೆನ್ನಾಗಿದ್ದಾನೆ, ಅವ್ನು ನಂಬ್ಕೊಂಡು ಕೂತ್ಕೊಂಡ್ರೆ ನಿಮಗೂ ಸಂತೋಷ, ನೀವೇನಾದರೂ ಕೆಲಸ ಮಾಡ್ಕೋಬೋದು ಕಾರಲ್ಲಿ. ಅದಕ್ಕೆ ಹೇಳ್ತಾರೆ ಅವರು, ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಸವೆಸು ನೀ ಜನ್ಮವನ್ನು ಮಂಕುತಿಮ್ಮ. ಆ ಸವೆಸು ಅನ್ನೋ ಪದ ನೋಡ್ಬೇಕದನ್ನ, ಕಳಿ ಅನ್ನಲಿಲ್ಲ, ಜೀವನ ಕರ್ಮದಿಂದ ಸವಿಸ್ಬೇಕದನ್ನ, ಆ ಕರ್ಮಶೇಷ ಹೋಗ್ಬೇಕದನ್ನ. ಸವೆಸು ನೀ ಜನ್ಮವನ್ನು ಮಂಕುತಿಮ್ಮ.

0: Radio Sarang 107.8 FM.
1: ಈ ನಂಬಿಕೆ ಅತ್ಯಂತ ಶ್ರೇಷ್ಠ ಮಟ್ಟದ್ದಾಗಿದ್ದಾಗ ಏನಾಗ್ತದೆ ಅನ್ನೋದಕ್ಕೆ ಒಂದು ಅದ್ಭುತವಾದ ಕಥೆ ಇತ್ತು. ಹಿಂದಕ್ಕೊಮ್ಮೆ ಹೇಳಿದ್ದೆ ಅಂತ ನೆನಪು ನನಗಷ್ಟೇ. ಯಾದವಾರ್ಯರು ಅಂತ ಒಬ್ಬರಿದ್ರು. ಯಾದವಾರ್ಯರು ಬಹುದೊಡ್ಡ ಗುರುಗಳು. ಮನೆಯಲ್ಲಿ ಪಾಠಶಾಲೆ ನಡೆಸ್ತಾ ಇದ್ರು. ಭಗವಂತನನ್ನು ಅನನ್ಯವಾಗಿ ನಂಬಿಕೊಂಡಿದ್ದಂಥವ್ರು. ಆಗಿನ ಕಾಲದಲ್ಲಿ ಸಂಸ್ಕೃತ ಪಾಠಶಾಲೆ ನಡೆಸೋದು, ಗುರುಕುಲ ನಡೆಸೋರು ಬಡವರೇ ಆಗಿರಬೇಕು. ತುಂಬ ಬಡತನ ಯಾದವಾರ್ಯರಿಗೆ. ಆದರೆ ಬಡತನ ಅಂತ ಗೊತ್ತೇ ಆಗಲಿಲ್ಲ ಅವ್ರಿಗೆ. ಹೇಗೋ ಬರೋದು, ಹೇಗೋ ಜೀವನ ನಡೀತಿತ್ತು, ನಡ್ಕೊಂಡು ಹೋಗ್ತಾ ಇತ್ತು. 15-20 ಜನ ಮಕ್ಕಳು ಮನೆಯಲ್ಲಿ ಓದೋರು. ಒಂದು ಸಲ ಪರೀಕ್ಷಾ ಕಾಲ ಬಂತು. ಅಂದರೆ ಅವ್ರಿಗೆ ಪರೀಕ್ಷಾ ಕಾಲ. ಒಂದು ದಿವಸ ಅವ್ರ ಹೆಂಡತಿ ಬಂದು ಹೇಳಿದ್ರಂತೆ, ಮನೆಯಲ್ಲಿ ಒಂದು ಕಾಳಿಲ್ಲ, ನಮಗೆ ಉಪವಾಸ ಅಭ್ಯಾಸ ಆಗಿ ಹೋಗಿದೆ. ಆ 25 ಜನ ಮಕ್ಕಳಿಗೆ ಏನು ಹಾಕಲಿ, ನಾನು ಏನೂ ಇಲ್ಲ ಮನೆಯಲ್ಲಿ. ಆ ತಾಯಿ ಬಂದು ಹೇಳುವಾಗ ಇವರು ಭಗವದ್ಗೀತೆ ಓದ್ತಾ ಇದ್ರು. ಈ ಶ್ಲೋಕ ಓದ್ತಾ ಇದ್ರಂತೆ, ಅನನ್ಯಾಶ್ಚಿಂತೆಯಂತೋಮ ಏ ಜನ ಪರ್ಯುಪಾಸತೆ ಓದ್ತಾ ಇದ್ರು. ಆಕೆ ಬಂದು ಹೇಳಿದ್ರಂತೆ, ಒಂದು ಕಾಳು ಇಲ್ಲ ಮನೆಯಲ್ಲಿ, ಮಕ್ಕಳಿಗೆ ಏನು ಹಾಕಲಿ, ಗಂಜಿ ಕೂಡ ಮಾಡೋಕ್ಕಾಗಲ್ಲ. ಇವತ್ತು ಏನೂ ಇಲ್ಲ, ನಾನು ದಯವಿಟ್ಟು ಹೋಗಿ ಕೇಳ್ಕೊಂಬರ್ಬಾರ್ದ, ನಿಮ್ಮ ಊರಲ್ಲಿ ತುಂಬ ಮರ್ಯಾದೆ ಇದೆ, ನಿಮಗೆ ಅಂಗಡಿಯವರೆಲ್ಲ ಪರಿಚಯ, ಹೋಗಿ ಒಂದು ಮಾತು ಹೇಳಿದ್ರೆ ಕಳಿಸ್ಬಿಡ್ತಾರೆ ಸಾಮಾನು, ಅವ್ರಿಗೋಸ್ಕರ ತೋಮ ನಮಗೇನು ಬೇಡ ಅಂದ್ರಂತೆ. ಇವ್ರು ಯಾಕೋ ಭಾಳ ದುಃಖ ಆಗ್ಬಿಡ್ತು. ಭಗವಂತ, ನೀನು ನಂಬ್ಕೊಂಡು ಬದುಕಿದ್ದೀನಿ, ನಾನು ಯಾರನ್ನು ಕೈ ಚಾಚೆ ಕೇಳಿದವನಲ್ಲ. ನಮಗೊಂದು ನಂಬಿಕೆ ಇದೆ ಯಾವಾಗಲೂ ಭಾರತೀಯ ಸಂಪ್ರದಾಯದಲ್ಲಿ, ಕೈಗೂ ನಾಲಿಗೆಗೂ ಭಾಳ ಹತ್ತಿರದ ಸಂಬಂಧ ಇದೆ ಅಂತ. ಕೈ ಚಾಚಿದಾಗ ನಾಲಿಗೆ ಬಿದ್ದು ಹೋಗುತ್ತೆ. ನೋಡಿ ಹೇಗಿದೆ ಅದು, ಕೈಗೂ ನಾಲಿಗೆಗೂ ಹತ್ತಿರದ ಸಂಬಂಧ ಅಂದರೆ, ಯಾವತ್ತು ದೇಹಿ ಅಂತ ಕೈ ಚಾಚಿದ ತಕ್ಷಣ ನಾಲಿಗೆ ಬಿದ್ದು ಹೋಗುತ್ತೆ. ಕೈ ಹೀಗಿದ್ದಾಗ ನಾಲಿಗೆ ಗಟ್ಟಿಯಾಗಿರುತ್ತೆ. ಅವ್ರು ಇದುವರೆಗೂ ನಾನು ಕೈ ಚಾಚಿದವನಲ್ಲ ಯಾರಿಗೂ, ಹೇಳೋ ಪ್ರಸಂಗ ಬಂತಲ್ಲಪ್ಪ, ಭಗವಂತ ಏನು ಹೇಳಿದೆ ನೀನು ಅಂದ್ಕೊಂಡ್ರು. ಆ ಶ್ಲೋಕ ಇತ್ತಲ್ಲ, ಅನನ್ಯಾಶ್ಚಿಂತೆಯಂತ ಮಾನು ಬರೆದದ್ದು, ಅಲ್ಲಿ ಕೆಂಪು ಮಸಿ ಪೆನ್ ಇತ್ತು, ಗಲಗಿತ್ತು, ಅದನ್ನು ತೊಗೊಂಡು ಅದ್ಮೇಲೆ ಗೀರ್ ಹಾಕಿಬಿಟ್ರು ಜೋರ ಸಿಟ್ಟಿಂದ. ಸುಮ್ಮನೆ ಹೇಳ್ತೀಯ ನೀನು ಬಾಯಿಂದ ಯೋಗಕ್ಷೇಮ ಮೊಹಮ್ಯಮ್ ಅಂತ, ನೀನು ಮಾಡಲಿಲ್ಲ ನನಗೆ ಅಂತ ಹೇಳಿ ಗೀರ್ ಹಾಕಿದ್ರು. ಅಷ್ಟು ಕಾಗದ ಹರಿದಿರ್ಬೇಕದು. ಎದುರು ಹೆಗಲ ಮೇಲೆ ಶಾಲ್ ಹಾಕ್ಕೊಂಡು ಹೊರಟ್ರು. ಹೆಂಡತಿ ಅಂದ್ಕೊಂಡ್ರು ಯಾರನ್ನು ಅಂಗಡಿಯವ್ರನ್ನ ಕೇಳ್ಕೊಂಡು ಸಾಮಾನು ತರ್ತಾರೆ ಅಂತ ತಿಳ್ಕೊಂಡ್ರು. ಈತ ಅಂಗಡಿಯನ್ನ ಕಡೆ ಹೋದರು. ಅಂಗಡಿಯವನ್ನ ಪಾಪ ಕೂಡಿಸ್ಬಿಟ್ಟು, ಗುರುಗಳು ಏನಾದರೂ ಬೇಕಾಗಿತ್ತ ಸಾಮಾನು ಮನೆಗೆ ಕಳಿಸ್ಕೊಡ್ಲಾ ಅಂತ ಕೇಳಿದರು. ಇವು ಹೋದದ್ದೇ ಕೇಳೋದಕ್ಕೆ, ಅಲ್ಲಿ ಹೋದಾಗ ಕೇಳಬೇಕು ಅನ್ನಿಸ್ಲಿಲ್ಲ, ಹಾಗೆ ಬದುಕಿದ ಜೀವ ಅದು. ಇಲ್ಲಪ್ಪ ಏನಿಲ್ಲ, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಮನೆಯಲ್ಲೆಲ್ಲ ಸಾಕಷ್ಟು ಇದ್ದಾರೆ, ಏನು ತೊಂದರೆ ಇಲ್ಲ, ಮನೆ ಚೆನ್ನಾಗಿದ್ದಾರೆ ಅಂತ ಕೇಳ್ಕೊಂಬಿಟ್ಟು ಮನೆಗೆ ಬರಲಿಲ್ಲ. ಊರು ಹೊರಗೆ ಒಂದು ಹಾಳು ಗುಡಿಯಲ್ಲಿ ಕೂತ್ಕೊಂಡ್ರು. ಮನೆಗೆ ಹೋಗಿ ಏನು ಮಾಡೋದು, ಹೆಂಡತಿಗೆ ಏನು ಮುಖ ತೋರಿಸ್ಲಿ, ಹುಡುಗರಿಗೆ ಏನು ಊಟಕ್ಕೆ ಹಾಕೋದು, ದಿಕ್ಕ ತೋಚದಾಗ ಕುಳ್ತಿದ್ದಾರೆ. 3 ಗಂಟೆ ಮಧ್ಯಾಹ್ನ ಆದಮೇಲೆ ಏನಾದರೂ ಆಗಿರುತ್ತೆ, ಮನೆಗೆ ಹೋಗೋಣ ಇನ್ನು ಅಂತ ಹೊರಟು. 3:30 ಮನೆಗೆ ಬರುತ್ತಾರೆ. ಮನೆ ಹತ್ತಿರ ಬರಬೇಕಾದ್ರೆ ಮನೆಯಿಂದ ಒಳ್ಳೆ ವಾಸನೆ ಬರ್ತಾ ಇದೆ ಅಡುಗೆ ಆದದ್ದು. ಅವ್ರ ಹೆಂಡತಿ ಓಡಿ ಬಂದರು, ಎಲ್ಲಿ ಹೋಗಿದ್ರಿ ನೀವು, ಅವಾಗಿಂದ ಹುಡುಕ್ತಾ ಇದ್ದೀನಿ ನೀವು, ಪತ್ತೇನೇ ಇಲ್ಲ ಅಂದರು. ಇವ್ರು ಕೇಳಿದ್ರು, ಹುಡುಗರು ಊಟ ಆಯ್ತಾ ಅಂತ. ಹುಡುಗರು ಊಟ ಆಯ್ತಲ್ಲ, ನೀವೇ ಕಳಿಸ್ಲಿಲ್ವ ಸಾಮಾನು, ಎಷ್ಟೊಂದು ಸಾಮಾನು ಕಳಿಸೋದು, ಅದು ಬೇಕಷ್ಟು ಬೇಕಾಗಿತ್ತ ನಮಗೆ. ಅಲ್ಲ 6 ತಿಂಗಳಿಗೆ ಆಗೋಷ್ಟು ಸಾಮಾನು ಕಳಿಸಿದ್ದೀರಿ, ನಾನು 1-2 ದಿವಸಕ್ಕೆ ಆಗೋಷ್ಟು ಕಳಿಸಿ ಅಂದರೆ ಅಷ್ಟು ಕಳಿಸೋದು, 6 ತಿಂಗಳಿಗೆ ಆಗೋಷ್ಟು ಸಾಮಾನು ಬಂತ, ಯಾರು ಕೊಟ್ಟೋದ್ರು, ಅಂಗಡಿಯವ್ನು ಕೊಟ್ಟೋದ, ಹುಡುಗ ಬಂದಿದ್ದ ಅವನು. ಒಳಗೆ ಹೋದ್ರಂತೆ. ಒಳಗೆ ಹೋದಾಗ ಅವ್ರ ಹೆಂಡತಿ ಹೇಳ್ತಾರೆ, ನೀವು ತುಂಬ ಮೃದು ಸ್ವಭಾವ ನಿಮ್ಮದು, ಯಾರನ್ನೂ ನೋಯಿಸಿದವರಲ್ಲ ಅಂತ ಗೊತ್ತಿತ್ತು, ಆದರೆ ಇಷ್ಟು ಕಟ್ಟೋರು ಆಗೋ ಕಾರಣ ಇರಲಿಲ್ಲ. ನೀವು ಆ ಹುಡುಗನಿಗೆ ಎಷ್ಟು ಶಿಕ್ಷೆ ಕೊಟ್ಟಿದ್ದೀರಿ ನೀವು ಅಂದರು. ಯಾವ ಹುಡುಗ, ಅವ್ನು ಸಾಮಾನು ತಂದಲ್ಲ ಹಾಕಿದ್ನಲ್ಲ ಮನೆಗೆಲ್ಲ, ತಂದು ಸಾಮಾನು ಒಟ್ಟಿದ ಒಳಗಡೆ ಅವನಿಗೆ ಆ ಶಿಕ್ಷೆ ಕೊಡೋದ, ನೀವು ಏನು ಶಿಕ್ಷೆ ಕೊಟ್ಟೆ ನಾನು, ಆ ಹುಡುಗ ತಂದು ಚೀಲ ಹೆಗಲ ಮೇಲೆ ತಂದು ತಂದು ಮನೆ ತುಂಬ್ತಾ ಇದ್ದ, ಮಾತೇ ಆಡ್ತಿರ್ಲಿಲ್ಲ, ಯಾಕೋ ಮಾತಾಡ್ತಿಲ್ಲ ಅಂದರೆ ನಾ ಬಾಯಿ ತೆಗಿತಾನೆ, ಬಾಯಿಂದ ಬಳಬಳ ರಕ್ತ ಸುರಿತದೆ, ನಾಲಿಗೆ ಕತ್ತರಿಸೋಗ್ಬಿಟ್ಟಿದೆ ಅವನು, ಯಾಕೋ ಏನಾಯಿತು ಅಂತ ಕೇಳಿದೆ. ಅವನು ಹೇಳ್ದ, ನಿಮ್ಮ ಯಜಮಾನ್ರಿಗೆ ತುಂಬ ಕೋಪ ಬಂದಿದೆ ಗುರುಗಳು ನನ್ನ ಮೇಲೆ, ನಾನು ಯಾವತ್ತೋ ಸಾಮಾನು ತಂದು ಕೊಡ್ತೀನಿ ಅಂತ ಹೇಳಿದ್ದೆ ಅವರಿಗೆ, ಮರ್ತು ಬಿಟ್ಟಿದ್ದೆ ತರೋದನ್ನು, ಅದಕ್ಕೆ ಸಿಟ್ಟಿಂದ ನಾಲಿಗೆ ಕತ್ತರಿಸ್ಬಿಟ್ಟಿದ್ದಾರೆ ನಂದು ಅಂತ, ಕತ್ತರಿಸ್ಬಿಟ್ಟಿದ್ದಾರೆ ಅಂತ. ಹಂಗೆ ಶಿಕ್ಷೆ ಕೊಡ್ಬೇಕು ಆ ಹುಡುಗನಿಗೆ ಅವನಿಗೆ ಅಂತ ಅಂದಾಗ ಯಾದವಾರ್ಯರಿಗೆ ಗೊತ್ತಾಯಿತು ಇದೇನು ಆಗಿದೆ ಅಂತ. ಸೀದಾ ಹೋಗಿ ದೇವ್ರ ಮುಂದೆ ನಮಸ್ಕಾರ ಮಾಡಿ ಹೇಳಿದ್ರಂತೆ, ನಾನು ಅನನ್ಯಾಶ್ಚಿಂತೆ ಎಂತೋಮ್ಮ ಅಂತ ಹೇಳಿದ್ನಪ್ಪ, ಆದರೆ ಈ ದೃಷ್ಟಿಯಿಂದ ಮಾಡಿದ್ದಲ್ಲ, ನೆನಪಿಟ್ಕೊಂಡು ಮಾಡಿದ್ನಲ್ಲ. ಅದು ಹೇಳ್ತಾರೆ, ನಂಬಿಕೆ ಇದ್ದರೆ ಎಂಥಾದೂ ಫಲ ಆಗ್ತದೆ ಅಂತ. ಅದು ನಂಬಿಕೆ ಗಟ್ಟಿಯಾಗಿರ್ಬೇಕಾದ್ದು, ಅದು ಮುಖ್ಯ. ನಾವೆಲ್ಲ ನಂಬಿಕೆ ಇದೆ ಅಂತ ಅಂದ್ಕೊಂಡಿದ್ದೀವಿ, ಆ ನಂಬಿಕೆ ಅನನ್ಯಾಶ್ಚಿಂತೆಯಂತ, ಅದು ಭಾಳ ಮುಖ್ಯವಾದ ಪದ ಅದು, ಅನನ್ಯವಾದದ್ದು, ಅದನ್ನು ಬಿಟ್ಟರೆ ಇನ್ನೊಂದಿಲ್ಲ. ಇನ್ನೊಂದಿಲ್ಲದಂಥ ನಂಬಿಕೆ ಅಂತ ಇದ್ದರೆ ಮಾತ್ರ ಯಾದವಾರ್ಯರಾದಂಥ ಸಾಧ್ಯತೆ ನಮಗೂ ಆಗೋಕ್ಕೆ ಸಾಧ್ಯ ಇದೆ. ಅಂಥ ಘಟನೆಗಳನ್ನು ಬೇಕಾದಷ್ಟು ಕೇಳ್ಕೊಂಡು ಹೋಗ್ಬೋದು, ಆಗೋದಿಲ್ಲ ಅನ್ನೋಂಥ ಕೆಲಸ ಆಗಿ ಹೋಗ್ಬಿಡುತ್ತೆ, ತಕ್ಷಣ ನಂಬಿಕೆ ಆಗೋದು ಆ ಥರ ಆಗುತ್ತೆ. ಆ ನಂಬಿಕೆ ಬೇಕು ಅಂತ ಹೇಳೋದು.
0: ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಮೊದಲಿಗೆ ಮುಖ್ಯಾಂಶಗಳು. ಗೃಹಜ್ಯೋತಿ ಮರು ನೋಂದಣಿ, ಗ್ರಾಹಕರ ಮನೆಗೆ ಹೋಗದ ಮೆಸ್ಕಾಂ ಸಿಬ್ಬಂದಿ, ಪುನಃ ಅಲ್ಲಲ್ಲಿ ಕ್ಯಾಂಪ್, ಗ್ರಾಹಕರಿಗೆ ವಾಟ್ಸ್ಆಪ್ ಸಂದೇಶ. ಶಾಲಾ ಬಸ್ ಮೇಲೆ ಮರ ಬಿದ್ದು ಮಗು ಸಾವು, ಇಬ್ಬರಿಗೆ ಗಾಯ. ಬಂಟ್ವಾಳ ತಾಲೂಕಿನಲ್ಲಿ ನಡೆದಂತಹ ಘಟನೆ. ಉಡುಪಿ ಜಿಲ್ಲೆ ಉತ್ತಮ ಮಳೆ, ಕೆಲವೆಡೆ ಹಾನಿ. ದಕ್ಷಿಣ ಕನ್ನಡದಲ್ಲೂ ಕೂಡ ಉತ್ತಮ ಮಳೆ ಬಂದಿದೆ. ಮೂಡುಬಿದಿರೆಯಲ್ಲಿ ರಸ್ತೆ ಬದಿ ಕಸು ಸುರಿಯುತ್ತಿದ್ದ ವಾಹನ ಮಾಲಕನಿಗೆ ದಂಡ. ಬನ್ನಿ ಈಗ ಸುದ್ದಿಗಳ ವಿವರ. ಹುಲಿ ದಾಳಿಯಿಂದ ಹಸು ಸಾವು, 2 ವರ್ಷದಲ್ಲಿ 3ನೇ ಬಾರಿ ಇಲ್ಲಿ ಹುಲಿ ದಾಳಿ. ಇದು ಕುಶಾಲನಗರದಲ್ಲಿ ನಡೆದಂತಹ ಘಟನೆ. ಪೊನ್ನಂಪೇಟೆ ತಾಲೂಕಿನ ಬೀಗೂರು ಗ್ರಾಮದ ಗದ್ದೆಯೊಂದರಲ್ಲಿ ಮೇಯುತ್ತಿದ್ದ ಹಸುವಿನ ಮೇಲೆ ಬುಧವಾರ ಬೆಳಗ್ಗೆ ಹುಲಿ ದಾಳಿ ನಡೆಸಿ ಕೊಂದಾಕಿದೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಇದೇ ರೈತನಿಗೆ ಸೇರಿದ 3 ಹಸುಗಳನ್ನು ಹುಲಿ ಕೊಂದಿರುವುದು ಆತಂಕಕಾರಿಯಾಗಿದೆ. ರೈತ ರಾಜಸುಬ್ಬಯ್ಯ ಅವರಿಗೆ ಸೇರಿದ ಕರು ಹುಲಿ ದಾಳಿಗೆ ಒಳಗಾಗಿರುವುದು. ನಾನು ಇದುವರೆಗೆ 3 ಜಾನುವಾರುಗಳನ್ನು ಕಳೆದುಕೊಂಡಿದ್ದೇನೆ. ಅರಣ್ಯ ಇಲಾಖೆ ಇದರ ಬಗ್ಗೆ ಸೂಕ್ತ ಪರಿಹಾರ ನೀಡುವ ಜೊತೆಗೆ ಹುಲಿಗಳು ಗ್ರಾಮ ವ್ಯಾಪ್ತಿಗೆ ಬರದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಮೂಡುಬಿದಿರೆಯಲ್ಲಿ ರಸ್ತೆ ಬದಿ ಕಸ ಸುರಿಯುತ್ತಿದ್ದ ವಾಹನ ಮಾಲಕನಿಗೆ ದಂಡ. ರಸ್ತೆ ಬದಿಯಲ್ಲಿ ಅಕ್ರಮವಾಗಿ ಕಸ ಸುರಿಯುತ್ತಿದ್ದ ವಾಹನ ಮಾಲಕನಿಗೆ ಮೂಡುಬಿದಿರೆ ಹೊಸಬೆಟ್ಟು ಪಂಚಾಯತ್ 1,500 ರೂಪಾಯಿ ದಂಡ ಹಾಕಿದೆ. ಹೊಸಬೆಟ್ಟು ಗ್ರಾಮ ಪಂಚಾಯತ್ ಸ್ವಚ್ಛತೆ ಕಾಪಾಡುವ ಉದ್ದೇಶದಿಂದ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳೊಂದಿಗೆ ಪಂಚಾಯತ್ PDO ಸವಿತಾ ಅವರು ಸ್ಥಳ ಪರಿಶೀಲನೆ ನಡೆಸಿದ ವೇಳೆ ರಸ್ತೆ ಬದಿಯಲ್ಲಿ ಕಸ ಸುರಿಯುತ್ತಿರುವುದು ಕಂಡುಬಂದಿದೆ. ತಕ್ಷಣವೇ ಟೆಂಪೋ ಮಾಲಕನ ವಿರುದ್ಧ ಕ್ರಮ ಕೈಗೊಂಡು 1,500 ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸ ಸುರಿಯದೆ ನಿಗದಿತ ಸ್ಥಳದಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡುವಂತೆ ಪಂಚಾಯತ್ಗೆ ಕಠಿಣ ಮನವಿ ಮಾಡಲಾಗಿದೆ. ಇಲ್ಲದೆ ಇತರ ಉಲ್ಲಂಘನೆಗಳು ಮತ್ತು ಇನ್ನಷ್ಟು ಮುಂದುವರೆದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ವರದಿಗಳನ್ನು ನೋಡುವುದಾದರೆ, ಗೃಹಜ್ಯೋತಿ ಮರು ಜೋಡಣೆ, ಮರು ನೋಂದಣಿ, ಗ್ರಾಹಕರ ಮನೆಗೆ ಹೋಗದ ಮೆಸ್ಕಾಂ ಸಿಬ್ಬಂದಿ, ಪುನಃ ಅಲ್ಲಲ್ಲಿ ಕ್ಯಾಂಪ್, ಗ್ರಾಹಕರಿಗೆ ವಾಟ್ಸಪ್ ಸಂದೇಶ. ಗೃಹಜ್ಯೋತಿ ಯೋಜನೆಯ ಮರು ನೋಂದಣಿ ಪ್ರಕ್ರಿಯೆಯಲ್ಲಿ ಮೆಸ್ಕಾಂ ಸಿಬ್ಬಂದಿ ಮನೆ ಮನೆಗೆ ತೆರಳಿ ದಾಖಲೆ ಪರಿಶೀಲಿಸಿ ನೋಂದಣಿ ಮಾಡಬೇಕೆಂಬ ನಿಯಮ ಇದ್ದರೂ ಕೂಡ ಹಲವೆಡೆ ಇದಕ್ಕೆ ವಿರುದ್ಧವಾದ ಚಿತ್ರಣ ಕಂಡುಬಂದಿದೆ. ಸಿಬ್ಬಂದಿಯೇ ಗ್ರಾಹಕರ ಮನೆಗೆ ತೆರಳುವ ಬದಲು ಧಾರ್ಮಿಕ ಕೇಂದ್ರ, ಅಂಗಡಿ, ಸಮುದಾಯ ಭವನ, ಖಾಸಗಿ ಮನೆ ಸಹಿತ ವಿವಿಧ ಸ್ಥಳಗಳಲ್ಲಿ ತಾತ್ಕಾಲಿಕ ಕ್ಯಾಂಪ್ಗಳನ್ನು ಆಯೋಜಿಸಿ ಗ್ರಾಹಕರನ್ನು ಅಲ್ಲಿಗೆ ಕರೆಸಿಕೊಂಡು ಮರು ನೋಂದಣಿ ಪ್ರಕ್ರಿಯೆ ಆರಂಭಿಸಿದ್ದಾರೆ. ಉನ್ನತಾಧಿಕಾರಿಗಳಿಂದ ಕ್ರಮ ಇಲ್ಲ, ವೃದ್ಧರು, ಅನಾರೋಗ್ಯ ಪೀಡಿತರು, ಮಹಿಳೆಯರು, ದೂರದ ಪ್ರದೇಶದ ನಿವಾಸಿಗಳು ಕ್ಯಾಂಪ್ಗೆ ತೆರಳಿ ದಾಖಲೆ ಸಲ್ಲಿಸಲು ತೊಂದರೆ ಅನುಭವಿಸಿದ್ದಾರೆ. ಕೆಲವೆಡೆ ಗ್ರಾಹಕರಿಗೆ ದೂರವಾಣಿ ಕರೆ, ವಾಟ್ಸಪ್ ಸಂದೇಶ ಮತ್ತು ಸ್ಥಳೀಯ ಮುಖಂಡರ ಮೂಲಕ ಮಾಹಿತಿ ನೀಡಿ ನಿರ್ದಿಷ್ಟ ಸ್ಥಳಕ್ಕೆ ಬರಲು ಸೂಚಿಸಲಾಗುತ್ತದೆ. ಹೀಗಾಗಿ ಮನೆ ಮನೆಗೆ ಭೇಟಿ ನೀಡುವ ವ್ಯವಸ್ಥೆಯ ಉದ್ದೇಶವೇ ಹಾಳಾಗ್ತಾ ಇದೆ. ಈ ಬಗ್ಗೆ ಮೆಸ್ಕಾಂ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ಇದ್ದರೂ ಸಿಬ್ಬಂದಿ ವಿರುದ್ಧ ಯಾವುದೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗ್ರಾಹಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 75% ಗೃಹಜ್ಯೋತಿ ಮರು ನೋಂದಣಿ ಪೂರ್ಣಗೊಂಡಿದೆ. ಕೆಲವು ಭಾಗಗಳಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದ ಕ್ಯಾಂಪ್ ಮಾಡುತ್ತಿದ್ದಾರೆ. ಗ್ರಾಹಕರ ಮನೆಗೆ ಹೋಗಬೇಕು ಎಂಬ ನಿರ್ದೇಶನವನ್ನು ಸಿಬ್ಬಂದಿಗೆ ನೀಡಿದೆವೆ. ಬಾಡಿಗೆ ಮನೆಗೆ ಸಂಬಂಧಿಸಿ ಕರಾರು ಪತ್ರ ಇಲ್ಲದಾಗ ಮೆಸ್ಕಾಂ ಪೂರ್ವ ಮುದ್ರಿತ ಅರ್ಜಿಯಲ್ಲಿ ಮನೆ ಮಾಲಕರು ಹಾಗೂ ಬಾಡಿಗೆಯವರು ಸಹಿ ಮಾಡಿ ಮರು ನೋಂದಣಿ ಮಾಡಿಸಿಕೊಳ್ಳಬಹುದಾಗಿದೆ ಎಂದು ವರದಿ ಹೇಳಿದೆ. ಇದರಲ್ಲಿ ರಾಜಕೀಯದ ಕೂಡ ಸಾಥಿದೆ. ಶಾಲಾ ಬಸ್ ಮೇಲೆ ಮರ ಬಿದ್ದು ಮಗು ಸಾವು, ಇಬ್ಬರಿಗೆ ಗಾಯ. ಬಂಟ್ವಾಳ ತಾಲೂಕಿನ ಭರಿಮಾರುವಿನ ಕಲ್ಲೆಟ್ಟಿ ಸಮೀಪ ಘಟನೆ. ಶಾಲೆಯಿಂದ ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಿದ್ದ ಬಸ್ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದು UKG ಮಗು ಮೃತಪಟ್ಟ ಘಟನೆ ಬಂಟ್ವಾಳ ತಾಲೂಕಿನ ಭರಿಮಾರು ಪ್ರದೇಶದಲ್ಲಿ ನಡೆದಿದೆ. ಮೃತಪಟ್ಟ ಮಗುವನ್ನು ಬಂಟ್ವಾಳ ತಾಲೂಕಿನ ಬೆಳೆಯೂರಿನ ತೋಟ ನಿವಾಸಿ ಚಂದ್ರಹಾಸನಿತ ದಂಪತಿಯ ಪುತ್ರಿ ಚಿರಾನ್ವಿ 5 ರ ಹರಿಯದವಳೆಂದು ಗುರುತಿಸಲಾಗಿದೆ. ತಲೆಗೆ ತೀವ್ರವಾಗಿ ಗಂಭೀರ ಗಾಯದಲ್ಲಿದ್ದ ಚಿರಾನಿಯನ್ನು ತಕ್ಷಣವೇ ಸ್ಥಳೀಯ ಪುತ್ತೂರು ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಚಿಕಿತ್ಸೆ ಫಲಕಾರಿಯಾಗಿದೆ. ಆಕೆ ಮೃತಪಟ್ಟಿದ್ದಾಳೆ. ಚಿರಾನ್ವಿ ಅವರ ತಂದೆ ಎಲೆಕ್ಟ್ರಾನಿಕ್ ಅಂಗಡಿ ಹೊಂದಿದ್ದು ತಾಯಿ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿಯಾಗಿದ್ದಾರೆ. ಘಟನೆಯಿಂದ ಪಿರಾಜೆ ಸಾದಿಕ್ಕು ನಿವಾಸಿ ಗಣೇಶ್ ಗೌಡರ ಪುತ್ರಿ ಅನ್ವಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಾಯಗೊಂಡ ಇತರ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದ ಆಂಗ್ಲ ಮಾಧ್ಯಮ ಶಾಲೆಯ ಬಸ್ ಮಕ್ಕಳನ್ನು ಸಂಜೆ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದ ವೇಳೆ ಹೆದ್ದಾರಿ ಮೂಲಕ ಸಾಗಿದ ಬಸ್ ಮಾಣಿ ಭರಣಿಕೆರೆ ಕಲ್ಲೆಟ್ಟಿಗೆ ಹೋಗಿ ಬಳಿಕ ಪೆರ್ನೆಗೆ ಹೋಗುವುದರಲ್ಲಿತ್ತು. ಬಸ್ ಬರಿಮಾರು ಗ್ರಾಮದ ಕಲ್ಲೆಟ್ಟಿ ಎಂಬಲ್ಲಿನ ಶ್ರೀ ಕನಲ್ತಯ ದೇವಸ್ಥಾನದ ಬದಿಯಲ್ಲಿ ಸಾಗುತ್ತಿದ್ದಾಗ ಪಕ್ಕದಲ್ಲಿದ್ದ ಭಾರೀ ಗಾತ್ರದ ಮರ ಬಸ್ ಮೇಲೆ ಬಿದ್ದು ಮಕ್ಕಳು ಬಸ್ ಒಳಗೆ ಸಿಲುಕಿದರು. ಅವರನ್ನು ಬಸ್ಸಿಂದ ಕೆಳಗಿಳಿಸಲು ಸ್ಥಳೀಯರು ಸಹಕರಿಸಿದರು. ಬಸ್ ಮುಂಭಾಗದಲ್ಲಿದ್ದ ಚಿರಣ್ವಿ ಎನ್ನಲಾಗಿದೆ. ಮೃತಪಟ್ಟ ಚಿರಣ್ವಿ ಅವರು ಬಸ್ನ ಎದುರು ಸೀಟಲ್ಲಿ ಕುಳಿತುಕೊಂಡಿದ್ದರು. ಅದೇ ಭಾಗಕ್ಕೆ ಬೃಹತ್ ಗಾತ್ರದ ಮರ ಬಿದ್ದು ಆಕೆಯ ತಲೆಗೆ ಗಂಭೀರ ಗಾಯವಾಗಿತ್ತು. 24 ಸೀಟ್ನ ಬಸ್ ಇದಾಗಿದೆ ಎಂದು ವರದಿಯಲ್ಲಿದೆ. ಸಚಿವ ಖಾದರೀಗ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕ ರಾಜೇಶ್ ನಾಯ್ಕ್ ಕೂಡ ಒಂದು ಭೇಟಿಯನ್ನು ನೀಡಿದ್ದಾರೆ. ಮಗುವನ್ನು ಮಹಿಳೆ ಎತ್ತಿಕೊಂಡು ಬಂದಿದ್ದರು. ಇಂಥ ಒಂದು ರಸ್ತೆ ಬದಿಗೆ ವಾಲಿದ ಮರಗಳ ಬಗ್ಗೆ ಆಕ್ಷೇಪವಿದ್ದರೂ ಕೂಡ ಇದನ್ನು ಕೆಲವು ಸಲ ತೆರವುಗೊಳಿಸಲಾಗ್ತಾ ಇಲ್ಲ. ಈ ಮೂಲಕ ಇತ್ತೀಚೆಗಷ್ಟೇ ಕುಲಶೇಖರದಲ್ಲೂ ಕೂಡ ದೊಡ್ಡ ಮಟ್ಟದ ದುರ್ಘಟನೆ ಒಂದು ತಪ್ಪಿತ್ತು. ಬಸ್ ಮೇಲೆ ಬೀಳುವಂಥ ಮರ ಕೆಲವೇ ಒಂದು ಸೆಕೆಂಡುಗಳ ಅಂತರದಲ್ಲಿ ಒಂದು ದುರ್ಘಟನೆ ತಪ್ಪಿತ್ತು ಅಂತ ಹೇಳಬಹುದು. ದಕ್ಷಿಣ ಕನ್ನಡದಲ್ಲಿ ಉತ್ತಮ ಮಳೆ ಬಂದಿದೆ. ಜಿಲ್ಲೆಯಾದ್ಯಂತ ನಿನ್ನೆ ಉತ್ತಮ ಮಳೆ ಆಗಿದೆ. ಪುತ್ತೂರು, ಉಪ್ಪಿನಂಗಡಿ, ಬಂಟ್ವಾಳ, ಮೂಡುಬಿದಿರೆ, ಸುಳ್ಯ, ಬೆಳ್ಳಾರೆ, ಪಂಚ, ಕಡಬ, ಸುಬ್ರಹ್ಮಣ್ಯ, ಬೆಳ್ತಂಗಡಿ, ಧರ್ಮಸ್ಥಳ, ಉಜಿರೆ, ಮಡಂತೇರು, ಕೊಕ್ಕಡ, ನಾರವಿ, ಚಾರ್ಮಾಡಿ, ಕನ್ಯಾನ, ವಿಟ್ಲ, ಕಲ್ಲಡ್ಕ, ಮುಲ್ಕಿ, ಸುರತ್ಕಲ್ ಸಹಿತ ವಿವಿಧ ಕಡೆಗಳಲ್ಲಿ ಭಾರೀ ಮಳೆ ಸುರಿದಿದೆ. ಮಂಗಳೂರಲ್ಲಿ ಬೆಳಗಿಂದಲೇ ಬಿಟ್ಟು ಬಿಟ್ಟು ಉತ್ತಮ ಮಳೆಯಾಗಿದೆ. ಕರಾವಳಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉಳಿದಂತೆ 24 ಗಂಟೆಗಳ ಕಾಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಾದ್ಯಂತ ಗಾಳಿ ಮತ್ತು ಬಿರುಸಿನ ಮಳೆ ಬರುವ ಸಾಧ್ಯತೆ ಇದೆ. ಕಾಸರಗೋಡಿನಲ್ಲೂ ಕೂಡ ಉತ್ತಮ ಮಳೆ ಬಂದಿದೆ. ಉಡುಪಿ ಜಿಲ್ಲೆಯಲ್ಲಿ ಉತ್ತಮ ಮಳೆ, ಕೆಲವೆಡೆ ಹಾನಿ ಕೂಡ ಆಗಿದೆ ಎಂದು ವರದಿ ಹೇಳಿದೆ. ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಪಾಕಿಸ್ತಾನ ಸಾಲಕ್ಕಾಗಿ ಮತ್ತೆ ಅಮೆರಿಕದ ಮುಂದೆ ಕೈ ಚಾಚಿದೆ ಎಂದು ವರದಿ ಹೇಳಿದೆ. ಅಮೆರಿಕದ ಮುಂದೆ ಸುಮಾರು $10 ಬಿಲಿಯನ್ ಅಂದರೆ ಅಂದಾಜು 1,000 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದೆ ಎಂದು ವರದಿ ಹೇಳಿದೆ. ದಿಲ್ಲಿ ಇಲ್ಲಿ ಎಲ್ಲೆಲ್ಲೂ ನೀಟ್ ಕದನ. ಸಂಸತ್ ಎದುರು ವಿಪಕ್ಷ ಬ್ಲಾಕ್ ಡೇ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ದಿಲ್ಲಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ನಡೆಸಿರುವ ಪ್ರತಿಭಟನೆ ಮುಂದುವರೆದಿದೆ. ಈ ಮಧ್ಯೆ ಕಾಂಗ್ರೆಸ್ ಕೂಡ ಪ್ರತಿಭಟನೆಗೆ ಧುಮುಕಿದೆ. ಸಂಸತ್ತಿನೆದುರು ಕಾಂಗ್ರೆಸ್ ನೇತೃತ್ವದಲ್ಲಿ ವಿಪಕ್ಷಗಳು ಬುಧವಾರ ಕಪ್ಪು ಬಟ್ಟೆ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದವು. ವಿವಿಧ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದರೆ ಇದಕ್ಕೆ ಪ್ರತಿಯಾಗಿ ಬಿಜೆಪಿಯು ರಸ್ತೆಗಿಳಿದಿದೆ. ಪರಿಣಾಮ ಕರ್ನಾಟಕ, ಬಿಹಾರ, ತೆಲಂಗಾಣ ರಾಜ್ಯಗಳ ಸಹಿತ ಹಲವು ಕಡೆ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಸಂಘರ್ಷ ಏರ್ಪಟ್ಟಿದೆ ಎಂದು ಕೂಡ ವರದಿ ಹೇಳಿದ್ದು ಹಲವರು ಗಾಯಗೊಂಡಿದ್ದಾರೆ. ಒಟ್ಟಿನಲ್ಲಿ ನೀಟ್ ಕದನವು ಈಗ ದೇಶವ್ಯಾಪಿ ಆವರಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಶಾಲೆಗಳಿಗೆ ರಜೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿರುಸಿನ ಮಳೆಯಾಗುವ ಸಾಧ್ಯತೆ ಇದ್ದು ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಈ ಹಿನ್ನೆಲೆಯಲ್ಲಿ ಅಂಗನವಾಡಿಯಿಂದ PUCವರೆಗಿನ ಮಕ್ಕಳಿಗೆ ರಜೆಯನ್ನು ಘೋಷಿಸಿದ್ದಾರೆ. ಎರಡನೇ ಹಂತದಲ್ಲಿ 6,617 ಅತಿಥಿ ಶಿಕ್ಷಕರ ಹುದ್ದೆ ಮಂಜೂರಾಗಿದೆ ಎಂದು ವರದಿ ಹೇಳಿದೆ. ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಎರಡನೇ ಹಂತದ ಒಟ್ಟು 6,617 ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಮಂಜೂರು ಮಾಡಿ ಶಾಲಾ ಶಿಕ್ಷಣ ಇಲಾಖೆ ಆದೇಶಿಸಿದೆ. ಪ್ರಸಕ್ತ ಸಾಲಿನಲ್ಲಿ ಒಟ್ಟು 40,000 ಶಿಕ್ಷಕರ ನೇಮಕಕ್ಕೆ ಅನುಮೋದನೆ ನೀಡಿದ್ದು ಮೊದಲ ಹಂತದಲ್ಲಿ 30,337 ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳಲಾಗಿತ್ತು ಎಂದು ವರದಿ ಹೇಳಿದೆ. ಇದರೊಂದಿಗೆ 36,944 ಅತಿಥಿ ಶಿಕ್ಷಕರ ಹುದ್ದೆಗಳು ಹಂಚಿಕೆಯಾಗಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಇಂದಿನಿಂದ ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸ್ ಪ್ರಮುಖ ಕ್ರೀಡೆಗಳಿಗೆ ಕತ್ತರಿ ಹಾಕಿರೋದ್ರಿಂದ ಭಾರತಕ್ಕೆ ಹೊಸ ಗುರಿ. 12 ವರ್ಷಗಳಲ್ಲಿ ಮತ್ತೆ ಗ್ಲಾಸ್ಗೋಗೆ ಆತಿಥ್ಯ. ಶೂಟಿಂಗ್, ಕುಸ್ತಿ, ಹಾಕಿ, ಬ್ಯಾಡ್ಮಿಂಟನ್ ಯಾವುದೂ ಇಲ್ಲ ಎಂದಿದೆ ವರದಿ. ಕಾಮನ್ವೆಲ್ತ್ ಮತ್ತು ಭಾರತ ಈವರೆಗೆ 564 ಪದಕಗಳನ್ನು ಭಾರತ ಈ ಒಂದು ಕೂಟದಲ್ಲಿ ಬಾಚಿಕೊಂಡಿದೆ. ಇದರಲ್ಲಿ 203 ಚಿನ್ನ, 198 ರಜತ ಮತ್ತು ಕಂಚಿನ ಪದಕಗಳು, 171. T20 ಜಿಂಬಾಬ್ವೆ ವಿರುದ್ಧದ ಸರಣಿ ಹಳಿ ಏರಬೇಕಾಗಿದೆ ಭಾರತ. ಇದುವರೆಗೆ ಸತತ 6 ಪಂದ್ಯಗಳನ್ನು T20ಯಲ್ಲಿ ಭಾರತ ಕಳೆದುಕೊಂಡಿದೆ. ಚಿನ್ನಧಾರಣೆ 13,430, 210 ರೂಪಾಯಿಷ್ಟು ಏರಿಕೆಯಾಗಿದೆ. ಬೆಳ್ಳಿಧಾರಣೆ 232,200, 5,200 ಏರಿಕೆಯಾಗಿದೆ. ಮಲ್ಲಿಗೆ ಹೊಟ್ಟೆಗೆ 220, ಜಾಜಿ ಹೊಟ್ಟೆಗೆ 120 ರೂಪಾಯಿ ಎಂದಿದೆ ವರದಿ. August 15 ಬಳಿಕ ಬರ ತಾಲೂಕುಗಳ ಪಟ್ಟಿ ಪ್ರಕಟಗೊಳ್ಳಲಿದೆ ಎಂದು ವರದಿ ಹೇಳಿದೆ. ಈ ನಡುವೆ ವಿನೋಬನಗರ ಠಾಣೆಯಲ್ಲಿ PSI ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಂಜುನಾಥ್ ಅನಾರೋಗ್ಯದಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಹೃದಯಾಘಾತಕ್ಕೆ ಒಳಗಾಗಿ ಅಕಾಲಿಕ ನಿಧನ ಹೊಂದಿದ್ದಾರೆ ಎಂದು ವರದಿ ಹೇಳಿದೆ. ಈ ನಡುವೆ ಹುಲಿವೇಷ ಕಲಾವಿದ ತೀರ್ಥಹಳ್ಳಿಯಲ್ಲಿ ಆತ್ಮಹತ್ಯೆಗೈದ ಪ್ರಕರಣ ಕೂಡ ನಡೆದಿದೆ ಎಂದು ವರದಿ ಹೇಳಿದೆ. ಕೆಳಗರೆ ಇನ್ನಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಕ್ರೀಡಾಂಗಣದ ವರದಿಗಳಲ್ಲಿ ಭಾರತ U19 ತಂಡ ಶ್ರೀಲಂಕಾ U19 ವಿರುದ್ಧ ದ್ವಿತೀಯ U19 ಯೂತ್ ಟೆಸ್ಟ್ ಆಡ್ತಾ ಇದೆ. ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 411 ಗಳಿಸಿದರೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ 208 3 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಈಗ ಮೊದಲ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 148 ಆಲ್ ಔಟ್ ಆದರೂ ಕೂಡ ಫಾಲೋ ಆನ್ ನೀಡಿದ ಭಾರತ ಎರಡನೇ ಇನ್ನಿಂಗ್ಸ್ನಲ್ಲಿ 472 ರನ್ನ ಗುರಿಯನ್ನು ನೀಡಿತ್ತು. 155 4 ವಿಕೆಟ್ಗಳನ್ನು ಕಳೆದುಕೊಂಡಿದೆ. ಅದೇ ರೀತಿ ಕೊನೆಯದಾಗಿ ಮತ್ತಷ್ಟು ಸುದ್ದಿಗಳು. ಕುಶಾಲನಗರದಲ್ಲಿ ಕಾಡಾನೆಯಿಂದ ಬೆಳೆ ಹಾನಿಯಾಗ್ತಾ ಇದೆ ಎಂದು ಕೂಡ ವರದಿ ಹೇಳಿದೆ. ಸೊ ಕೇಳುಗರೆ, ಇದು ಇಷ್ಟು ಈ ಹೊತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಭೇಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇವತ್ತು ಜುಲೈ ತಿಂಗಳ 23ನೇ ತಾರೀಕು. ಇವತ್ತು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳು, ಇನ್ನು ಕೆಲವೇ ಹೊತ್ತಲ್ಲಿ ಅಡುಗೆ ಮನೆ ಕಾರ್ಯಕ್ರಮ, ಪನೀರ್ ಬುರ್ಜಿ ಕುರಿತು ಮತ್ತು ಅವಲಕ್ಕಿ ಒಗ್ಗರಣೆ ಕುರಿತು ಮಾಹಿತಿ, 8:30 ಕೊಂಕಣಿ ಕಾರ್ಯಕ್ರಮ, ಜಗೋಣ ನಾಟಕ, 9:00 ಮೊಯ್ಲಾಂಜಿ ಕಾರ್ಯಕ್ರಮದಲ್ಲಿ ಟೊಬೆಕ ಕುರಿತು ಮಾಹಿತಿ, 9:30 ಕನ್ನಡ ಸಮ್ಮೇಳನದ ಡಾಕ್ಟರ್ ಪ್ರದೀಪ್ ನಾವೂರ್ ಅವರ ಮಾತುಗಳು, 10:00 ತುಳು ಚಾವಡಿ, 11:00 ಯಕ್ಷಗಾನ ಭಸ್ಮಾಸುರ ಮೋಹಿನಿ ಕಂತುಮೂರು, 11:30 ತುಳು ಕಾರ್ಯಕ್ರಮ ನುಡಿ ನಮನ ಎಸ್ ಜಾನಕಿ ಪರಮಾನಂದ ಸಾಲಿಯನ್ ಅವರ ಮಾತುಗಳು, ತುಳು ಹಾಡುಗಳು 12:00 12:30 ಭಾವಲಾರಿ, 1:00 ಜನಪದ ಗಮ್ಮತ್ತು, 3:00 ಒಲವಿನ ಹಾಡು ನೇರ ಪ್ರಸಾರ, 4:00 ವಿಶೇಷ ಕಾರ್ಯಕ್ರಮ ಮೂಡಿ ಬರಲಿದೆ, 6:00 ರೇಡಿಯೋ ಸಂಜೆ. ಇವಿಷ್ಟು ಇವತ್ತು ಮೂಡಿ ಬರುವಂಥ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
4: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
5: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
4: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1,000 ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.

ಎಲ್ಲರಿಗೂ ಇಷ್ಟವಾಗುವಂತಹ ತ್ವರಿತ ಪನ್ನೀರ್ ಬುರ್ಜಿ ಅಂದರೆ ಕ್ವಿಕ್ ಪನ್ನೀರ್ ಬುರ್ಜಿ, ಅದರ ರೆಸಿಪಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಇದು ಸಸ್ಯಾಹಾರಿಗಳಿಗೆ ಉತ್ತಮ ಆಯ್ಕೆ ಮತ್ತು ಚಪಾತಿ, ಪರೋಟ ಅಥವಾ ಬ್ರೆಡ್ ಜೊತೆಗೆ ಚೆನ್ನಾಗಿ ಹೊಂದುತ್ತೆ. ತ್ವರಿತ ಪನ್ನೀರ್ ಬುರ್ಜಿ, ಕ್ವಿಕ್ ಪನ್ನೀರ್ ಬುರ್ಜಿಯ ಸಮಯ 10 ನಿಮಿಷಗಳು, ಪೂರ್ವ ಸಿದ್ಧತಾ ಸಮಯ 5 ನಿಮಿಷ, ಅಡುಗೆಗೆ ಸಮಯ 5 ನಿಮಿಷ. ತ್ವರಿತ ಪನ್ನೀರ್ ಬುರ್ಜಿ ಮಾಡಲು ಬೇಕಾಗುವ ಸಾಮಗ್ರಿ: ಪನ್ನೀರ್ ತುರಿದ ಅಥವಾ ಸಣ್ಣಗೆ 100 ಗ್ರಾಂ, ಈರುಳ್ಳಿ 1 ಮಧ್ಯಮ ಗಾತ್ರದ್ದು, ಟೊಮೆಟೊ 1 ಮಧ್ಯಮ ಗಾತ್ರದ್ದು, ಹಸಿಮೆಣಸಿನಕಾಯಿ ಸಣ್ಣಗೆ, ಖಾರಕ್ಕೆ ತಕ್ಕಂತೆ 1 ಅಥವಾ 2, ಎಣ್ಣೆ ಅಥವಾ ಬೆಣ್ಣೆ 2 ಚಮಚ, ಜೀರಿಗೆ 1/2 ಚಮಚ, ಅರಿಶಿನ ಪುಡಿ 1/4 ಚಮಚ, ಗರಂ ಮಸಾಲ 1/2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು 2 ಚಮಚ. ಮಾಡುವ ವಿಧಾನ: 1 ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆಯನ್ನು ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಜೀರಿಗೆ ಹಾಕಿ. ಜೀರಿಗೆ ಚಟಪಟ ಎಂದ ಕೂಡಲೇ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಸೇರಿಸಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೂ ಹುರಿಯಿರಿ. ಈಗ ಟೊಮೆಟೊ ಸೇರಿಸಿ. ಟೊಮೆಟೊ ಮೆತ್ತಗಾಗುವವರೆಗೆ ಚೆನ್ನಾಗಿ ಹುರಿಯಿರಿ. ಇದಕ್ಕೆ ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಉಪ್ಪನ್ನು ಸೇರಿಸಿ. ಎಲ್ಲವನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಮಸಾಲ ಸುವಾಸನೆ ಬರುವವರೆಗೆ 30 ಸೆಕೆಂಡುಗಳ ಕಾಲ ಹುರಿಯಿರಿ. ನಂತರ ತುರಿದ ಪುಡಿ ಮಾಡಿದ ಪನ್ನೀರನ್ನು ಸೇರಿಸಿ. ಮಸಾಲ ಪನ್ನೀರಿಗೆ ಚೆನ್ನಾಗಿ ಹಿಡಿಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ. ಪನ್ನೀರನ್ನು 1-2 ನಿಮಿಷ ಬೇಯಿಸಿ, ನಂತರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿ. ಈಗ ನಿಮ್ಮ ಬಿಸಿ ಬಿಸಿ ತ್ವರಿತ ಪನ್ನೀರ್ ಬುರ್ಜಿ ಸಿದ್ಧ. ಇದನ್ನು ಚಪಾತಿ, ಪರೋಟ ಅಥವಾ ಬ್ರೆಡ್ ಟೋಸ್ಟ್ ಜೊತೆಗೆ ತಕ್ಷಣ ಸವಿಯಬಹುದು. ಹಾಗಿನ ಕೇಳುಗರೆ, 10 ನಿಮಿಷದಲ್ಲಿ ತಯಾರಿಸಬಹುದಾದ ಮತ್ತೊಂದು ಜನಪ್ರಿಯ ಮತ್ತು ಸುಲಭ ರೆಸಿಪಿಯನ್ನು ಹೇಳಿಕೊಡ್ತಿದ್ದೀನಿ. ಈ ಬಾರಿ ದಕ್ಷಿಣ ಭಾರತದ ಪ್ರಸಿದ್ಧ ತಿಂಡಿ ದಿಢೀರ್ ಅವಲಕ್ಕಿ ಒಗ್ಗರಣೆ. ಇದನ್ನು ತಯಾರಿಸಲಿಕ್ಕೆ ಹೆಚ್ಚು ಸಾಮಗ್ರಿ ಬೇಕು ಅಂತ ಇಲ್ಲ, ಹಾಗಾಗಿ ಅಡುಗೆ ಮನೆಯಲ್ಲಿ ಇದನ್ನು ಸುಲಭವಾಗಿ ಮಾಡಬಹುದು. ಇದಕ್ಕೆ ಸಮಯ 10 ನಿಮಿಷ, ಪೂರ್ವ ಸಿದ್ಧತಾ ಸಮಯ 3 ನಿಮಿಷ, ಅಡುಗೆ ಸಮಯ 7 ನಿಮಿಷ. 1.5 ಕಪ್ ದಪ್ಪ ಅವಲಕ್ಕಿ, 2 ಚಮಚ ಎಣ್ಣೆ, 1/2 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, 2 ಚಮಚ ಕಡಲೆ ಬೀಜ, 1 ಚಮಚ ಕಡಲೆಬೇಳೆ, ಕರಿಬೇವು 6-8 ಎಲೆ, ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕಂತೆ 1 ಅಥವಾ 2, ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು 1/2 ಮಧ್ಯಮ ಗಾತ್ರದ್ದು, ಅರಿಶಿನ ಪುಡಿ 1/4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆರಸ 1/2 ಚಮಚ, ಅಲಂಕಾರಕ್ಕೆ ಬೇಕಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಮಾಡುವ ವಿಧಾನ: 1 ದೊಡ್ಡ ಪಾತ್ರೆಗೆ ಅವಲಕ್ಕಿಯನ್ನು ಹಾಕಬೇಕು. ಅವಲಕ್ಕಿಯನ್ನು 1 ಬಾರಿ ನೀರಿನಲ್ಲಿ ಹಾಕಿ ತಕ್ಷಣವೇ ನೀರನ್ನು ಬಸಿದು ಹಾಕಬೇಕು. ಅಂದರೆ ಅಲ್ಲಿ ಅವಲಕ್ಕಿ ಮೆತ್ತಗಾಗಬಾರ್ದು, ಹೀಗಾಗಿ ನೆನೆಸುವ ಅಗತ್ಯವಿಲ್ಲ, ಕೇವಲ ತೊಳೆಯಬಹುದು. ತೊಳೆದ ಅವಲಕ್ಕಿಗೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಹಾಗೆ ಇಡಬೇಕು. 1 ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಿ ಅವು ಸಿಡಿಯಲು ಪ್ರಾರಂಭಿಸಿದ ಕೂಡಲೇ ಕಡಲೆಬೇಳೆ ಮತ್ತು ಕಡಲೆ ಬೀಜವನ್ನು ಸೇರಿಸಿ. ಕಡಲೆ ಬೀಜ ಸ್ವಲ್ಪ ಕೆಂಪಗಾದ ನಂತರ ಕರಿಬೇವು ಮತ್ತು ಹಸಿಮೆಣಸಿನಕಾಯಿಯನ್ನು ಸೇರಿಸಿ. ಈಗ ಈರುಳ್ಳಿಯನ್ನು ಸೇರಿಸಬಹುದು. ಈರುಳ್ಳಿ ತಿಳಿ ಗುಲಾಬಿ ಬಣ್ಣಕ್ಕೆ ಬರುವವರೆಗೂ ಅಥವಾ ಮೆತ್ತಗಾಗುವವರೆಗೂ ಹುರಿಯಿರಿ. ಬಾಣಲೆಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಸಿದ್ಧಪಡಿಸಿದ ಅವಲಕ್ಕಿ ಮಿಶ್ರಣವನ್ನು ಸೇರಿಸಿ. ಎಲ್ಲವೂ ಚೆನ್ನಾಗಿ ಬೆರೆಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ. ಈ ಹಂತದಲ್ಲಿ ಉಪ್ಪು ನೋಡಿಕೊಂಡು ಬೇಕಿದ್ರೆ ಸೇರಿಸಿ. 1 ನಿಮಿಷ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಇರಿಸಿ. ಇದರಿಂದ ಅವಲಕ್ಕಿ ಒಗ್ಗರಣೆಯ ರುಚಿಯನ್ನು ಹೀರಿಕೊಳ್ಳುತ್ತೆ. ಮುಚ್ಚಳ ತೆಗೆದು ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತುರಿದ ತೆಂಗಿನಕಾಯಿಯನ್ನು ಹಾಕಿ ಅಲಂಕರಿಸಬಹುದು. ಈಗ ರುಚಿಯಾದ ಮತ್ತು ಆರೋಗ್ಯಕರವಾದ ದಿಢೀರ್ ಅವಲಕ್ಕಿ ಒಗ್ಗರಣೆ ಸಿದ್ಧವಾಗಿದೆ. ಆದರೆ ಒಂದು ನೆನಪಿಡಿ, ಅವಲಕ್ಕಿಯನ್ನು ನೀರಿನಲ್ಲಿ ಹೆಚ್ಚು ಹೊತ್ತು ನೆನೆಸಿದರೆ ಮೆತ್ತಗಾಗುತ್ತೆ, ಕೇವಲ 1 ತೊಳೆದರೆ

ಹಾಗೆಯೇ ಕೇಳುಗರೆ ಇನ್ನೊಂದು ರೆಸಿಪಿ ಸಿಹಿ ತಿಂಡಿಯ ಬಗ್ಗೆ. ಇದನ್ನು ತಯಾರಿಸಲಿಕ್ಕೆ ತುಂಬ ಸುಲಭ ಮತ್ತು ಹಬ್ಬಗಳ ಸಮಯದಲ್ಲೂ ತಕ್ಷಣ ಮಾಡಬಹುದು. ಇದರ ಹೆಸರು ಇನ್ಸ್ಟಂಟ್ ಕೋಕೋನಟ್ ಲಡ್ಡು, ಅಂದರೆ ದಿಢೀರಿ ತೆಂಗಿನಕಾಯಿ ಲಡ್ಡು. ಇದರ ಸಮಯ 10 ನಿಮಿಷ, ಪೂರ್ವ ಸಿದ್ಧತಾ ಸಮಯ 2 ನಿಮಿಷ, ಅಡುಗೆ ಸಮಯ 8 ನಿಮಿಷ. ಇದಕ್ಕೆ ಬೇಕಾಗುವ ಸಾಮಗ್ರಿ: 1.5 ಕಪ್ಪು ಒಣ ತೆಂಗಿನಕಾಯಿ ತುರಿ, 1/2 ಕಪ್ ಹಾಲು, 1/2 ಕಪ್ ಸಕ್ಕರೆ, 1/2 ಕಪ್ ಹಾಲಿನ ಪುಡಿ, 1/4 ಚಮಚ ಏಲಕ್ಕಿ ಪುಡಿ, 1 ಚಮಚ ತುಪ್ಪ. ಅಲಂಕಾರಕ್ಕೆ ಬೇಕಾಗಿ ಗೋಡಂಬಿ ಅಥವಾ ಬಾದಾಮಿ. ಇದನ್ನು ಮಾಡುವ ವಿಧಾನ: 1 ನಾನ್ಸ್ಟಿಕ್ ಬಾಣಲೆಗೆ ತುಪ್ಪ ಹಾಕಿ ಬಿಸಿ ಮಾಡಿ. ತುಪ್ಪ ಕರಗಿದ ನಂತರ ಒಣ ತೆಂಗಿನಕಾಯಿ ತುರಿಯನ್ನು ಹಾಕಿ. ಇದನ್ನು ಸುಮಾರು 1-2 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಹುರಿಯಿರಿ. ಅಂದರೆ ಬಣ್ಣ ಬದಲಾಗಬಾರದು, ತೆಂಗಿನಕಾಯಿಯ ಹಸಿ ವಾಸನೆ ಹೋದರೆ ಮಾತ್ರ ಸಾಕು. ಈಗ ಬಿಸಿ ಮಾಡಿದ ಬಾಣಲೆಗೆ ಹಾಲು ಮತ್ತು ಸಕ್ಕರೆಯನ್ನು ಸೇರಿಸಿ. ಸಕ್ಕರೆ ಸಂಪೂರ್ಣವಾಗಿ ಕರಗಿ ಮಿಶ್ರಣವು ಗಟ್ಟಿಯಾಗಲು ಪ್ರಾರಂಭವಾಗುವವರೆಗೆ ಚೆನ್ನಾಗಿ ಮಿಶ್ರಣ ಮಾಡುತ್ತಾ ಇರಿ. ಅಂದರೆ ಸುಮಾರು 3-4 ನಿಮಿಷ. ಈ ಹಂತದಲ್ಲಿ ನಿಮ್ಮಲ್ಲಿ ಹಾಲಿನ ಪುಡಿ ಇದ್ದರೆ ಅದನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿ. ಹಾಲಿನ ಪುಡಿ ಹಾಕುವುದರಿಂದ ಲಡ್ಡು ಹೆಚ್ಚು ರುಚಿಯಾಗುತ್ತೆ ಮತ್ತು ಬೇಗ ಗಟ್ಟಿಯಾಗುತ್ತೆ. ಇನ್ನು ಮಿಶ್ರಣವು ಬಾಣಲೆಯಿಂದ ಬೇರ್ಪಡಲು ಪ್ರಾರಂಭಿಸಿದಾಗ, ಒಂದು ಉಂಡೆ ಕಟ್ಟಲು ಬರುವಷ್ಟು ಗಟ್ಟಿಯಾದಾಗ ಒಲೆಯನ್ನು ಆಫ್ ಮಾಡಿ. ಇದಕ್ಕೆ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಮಿಶ್ರಣವನ್ನು ತಟ್ಟೆಗೆ ಹಾಕಿ ಸ್ವಲ್ಪ ಆರಲು ಬಿಡಿ. ಕೈ ಸುಡದಷ್ಟು ಬಿಸಿ ಇದ್ದರೆ ಸಾಕು. ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಮಿಶ್ರಣವನ್ನು ಸಣ್ಣ ಸಣ್ಣ ಭಾಗವನ್ನಾಗಿ ತೆಗೆದುಕೊಂಡು ಗಟ್ಟಿಯಾದ ಲಡ್ಡುಗಳಾಗಿ ಸುತ್ತಿ. ಪ್ರತಿ ಲಡ್ಡು ಮೇಲೆ ಒಂದು ಗೋಡಂಬಿ ಅಥವಾ ಬಾದಾಮಿ ಇಟ್ಟು ಅಲಂಕರಿಸಿ. ಹೆಚ್ಚು ಸುಂದರವಾಗಿ ಕಾಣಲಿಕ್ಕೆ ಕಟ್ಟಿದ ಲಡ್ಡುವನ್ನು ಒಣ ತೆಂಗಿನಕಾಯಿ ತುರಿಯಲ್ಲಿ ಹೊರಗೆ ಲೇಪಿಸಬಹುದು. ಈಗ ಕೇವಲ 10 ನಿಮಿಷದಲ್ಲಿ ರುಚಿಯಾದ ದಿಢೀರ್ ತೆಂಗಿನಕಾಯಿ ಲಡ್ಡು ಸಿದ್ಧ. ಇದನ್ನು ತಕ್ಷಣವೇ ತಿನ್ನಲು ಕೂಡ ಕೊಡಬಹುದು. ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟವಾಗುವಂತಹ ಸಿಹಿ ತಿಂಡಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ 3 ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಇನ್ನಷ್ಟು ರೆಸಿಪಿಯೊಂದಿಗೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಅಡುಗೆ ಮನೆ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು, ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
3: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ, ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ, ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
2: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ, ಹಣವನ್ನು ಪಾವತಿಸಬೇಡಿ, ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
5: ಹಾ ಬಂದೆ ಅಮ್ಮ.
4: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
5: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
4: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
5: ಆಯ್ತಮ್ಮ.
6: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: Cezu, Cezu, Tunsu Sambar. Naka, Naka, Naka Maka Naka. Sai Baba Gos, Maka Thal Nent Nera Kalya Kathir.
1: ಸಾಹಿಬನು ಮಕ್ಕ ಇದ್ದುಬ್ಳಿಕೆ ಅಂದ್ರ ಅವಕಾಶ ಆಸ ಯಾ ರಾತ್ರಿಕ ಹಾಮಿ ಪ್ರಾಜಿತಾಚ ನೆಸೋನ್ ನೆಸೋನು ತುಮ್ಚ ಸರ್ಷಿನ ಆಯಿಲ್ಯ ಮಕ್ಕ ಕುಮೋಕರ
0: ದಾದ್ಲ್ಯಾಂಕೆ ಸುಲಾಭ ಪುಣ ತುಮ್ಕ ಸ್ತ್ರೀಯಂಗ್ ಸಾಧ್ಯಗೆ ಆಮ್ಚ ಜೀವಾಚೇರ್ ಅನಿ ಒಡ್ನ್ಯಾಚೇರ್ ಜೈತ್ ವರ್ಚೆ ತಿತ್ಲೆ ಸುಲಾಭ ನೈ
1: ತುಮಿ ಮಕ್ಕ ಅಂಗೋನ್ಯದಿಯ ಅನಿ ಹಾವ್ ಹೇರ್ ಮುನ್ಶಾಚ ಸಂಪರ್ಕಾಂತ ಜಿಯೋಂಕ್ ಆಶೇನ ಗರ ಬಿತರಸ್ಸ ರಾವೋನು ಪ್ರಾಜಿತಾಚಿ ಅನಿ ಮಗ್ನ್ಯಾಚಿ ಜಿನಿ ಜಿಯೇತ
0: ವರ್ತೋ ತುಜೋ ನಿರ್ಧಾರ ತುಜ ಕುಶೆ ಪ್ರಕಾರ ಜಾವ್

0: ಬ್ಯಾರಿನ್ಗರ್ ಕೆದಳ ಇಲ್ಲ
1: ಆ ಯೋನು ವರ್ಷ ತೀಸ ಲಿಂಗ
0: ಸಂಸಾರ ಯೋ ನೈ ರೇಪ
1: ಅನಿ
0: ಬ್ಯಾರಿಂತ ಅವನ್ ಕೆದಳ ಇಲ್ಲ
1: ಬ್ಯಾರಿಂತ ಅವನಿ ಬ್ಯಾರಿಂತ ಅವನು ಏಕ ಹಪ್ತಾಲು
0: ಏ ಕಾಯಿ ಖಾಜರಾಚಿ ಆಲೋಚನೆ ಮುಣಿ ಆಸಾಗಿ
1: ಕಾಜಾರ ಜೈ ಜಮಣ ಆಸಾ ಏನ್ ತುಜಾ ಗುಂತಾರ ಕೈ ಬರೆ ಚೇಡು ಆಸಾ
0: ಆಸಾತ್ ಆಸಾತ್ ಅಳೆ ಆತಾ ಮಾತ್ರ ಮುಜಲಾಗಿ ಚೇಡು ಅಂಚೋ ಏಕ ತೀನ್ ಚಾರ್ ಫೋಟೋ ಮಾತ್ರ ಸಾತ್ ಅಳೆ ಏ ದಿವೋಡ್ ಮೇರಿ ಚೇನ್ ದೂ ಟೇರಿ
1: ಆ ಏ ದಿವಡ ಬರಿ ಬರಿ ಕಸಾ ಬೈ
0: ಅಳೆ ಅನೇಕ ಏ ಅಂಸಾನ್ ಲಿಲ್ಲಿ ಚಿ ದೂ ಅಲ್ಲಿ
1: ಆ ವೈ ತಿಕ್ಕ ಅಂಶ ಹೇಳ ಅವ್ರಿ ದಿಸ್ತಾಯ
0: ಅನಿ ಏ ಗಗ್ರು ಫುಲ್ಲಚಿ ದೂ ಮಿಲ್ಲ
1: ಆ ಅಚೆ ಪೋಲೆ ಸುಧಾನ ವೈ ಗಗ್ರ ಬರಿ ಫುಲ್ಲ
0: ಅನಿ ಏ ನಿಮಾಣೆ ದೆಂಕುಳೋ ಜನಾಚಿ ದೂ ಡೈನ
1: ದೆಂಕಳೆ ಅವರಿ ಉಳುವಳೆ ನೀವು
0: ಪೊಯ್ಲೆ ಪೋಳೆ ರೇಪ
1: ಆ ಜೈ
0: ಬರೇನ್ ಪೊಳೆ

0: ಮೋಕಿದ ಬಂದುಲೆ
1: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಒರಿಪುನ ಸಾಧ್ಯತೆ ಜಾಸ್ತಿ ಉಂಡು ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲೆ
0: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ
2: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು
5: ಹೌದು ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು ರಕ್ತದಾನ ಮಾಡಿ ಜೀವ ಉಳಿಸಿ ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM
6: ಮಗ ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು ದಿನವಿಡೀ ಎಸಿ ಹಾಕ್ತಾರೆ ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ ಎರಡೆರಡು ಫ್ರಿಡ್ಜ್ ಇದೆ ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ 0 ನಾನು ಕೇಳಿದಾಗ ಸೋದರಳಿಯ ಹೇಳಿದ ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: रेडियो सारंग 107.8 FM
1: ಸಾಹಿತ್ಯ ಸಮ್ಮೇಳನದ ಮೊದಲ ವಿಶೇಷ ಉಪನ್ಯಾಸ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದವರು ಡಾಕ್ಟರ್ ಪ್ರದೀಪ್ ಆಟಿಕುಕ್ಕೆ ನಾವೂರ್.
2: ನನ್ನ ಸೀಮಿತ ಜ್ಞಾನದ ಪರಿಧಿಯ ಒಳಗೆ ಕಗ್ಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ಇವೇದಿಕೆಂದು ಮಾಡೋಣ. ಪೂಜ್ಯ ಡಿ ವಿ ಜಿಯವರು ಕನ್ನಡ ಸಾರಸ್ವತ ಲೋಕದ ದಿಗ್ಗಜರು, ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತವನ್ನಾಗಿಸಿದಂತಹ ಅನೇಕ ಮಹಾಮಹಿಮರಲ್ಲಿ ಡಿ ವಿ ಜಿಯವರಿಗೆ ಮೇಲ್ಪಂಕ್ತಿಯ ಸ್ಥಾನ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ಅವರ ಅನೇಕ ಕೃತಿಗಳಲ್ಲಿ ಜನಮಾನಸದಲ್ಲಿ ಅತ್ಯಂತ ಮೇಲ್ಸ್ಥಾನದಲ್ಲಿರುವಂತಹ ಕೃತಿ ಮಂಕುತಿಮ್ಮನ ಕಗ್ಗಾದರೆ, ಇನ್ನೊಂದು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಜೀವನ ಧರ್ಮಯೋಗ, ಹಾಗೆ ಇನ್ನು ಅನೇಕ ಕೃತಿಗಳನ್ನು ಅವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರುವಂಥದ್ದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಈ ಎಲ್ಲ ಕೃತಿಗಳ ಮಧ್ಯೆ ಮೇಲ್ಪಂಕ್ತಿಯನ್ನು ನಾವೆಲ್ಲ ಕಂಡವರು ಮಂಕುತಿಮ್ಮನ ಕಗ್ಗದ ಮೂಲಕ. ಅವರ ಕಗ್ಗದ ಕೃತಿ ಆರಂಭದಲ್ಲಿ ಅದರ ಸಂಪಾದಕ ತಾನು ಅಂತ ಹೇಳಿ ಮಾತ್ರ ಉಲ್ಲೇಖ ಮಾಡುತ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಎರಡನೇ ಮುದ್ರಣ ಬಂದಾಗ ಅದು ತಾನೇ ರಚಿಸಿದ್ದು ಅನ್ನುವಂಥದ್ದನ್ನು ಅವರ ಅತ್ಯಂತ ಸಮೀಪವರ್ತಿಗಳ ಒತ್ತಾಯದ ಮೇರೆಗೆ ಒಪ್ಪಿಕೊಳ್ತಾರೆ. 1942-43 ಕಾಲಘಟ್ಟದಲ್ಲಿ ಅವರು ರಚಿಸಿದ ಕೃತಿಯ ಸಂದರ್ಭದಲ್ಲಿದ್ದಂತಹ ವಾತಾವರಣ ಮತ್ತೆ ಇವತ್ತಿನ ವಾತಾವರಣವನ್ನು ನೆನಪಿಸುವ ಹಾಗೆ ಕಗ್ಗದಲ್ಲಿ ಒಂದಷ್ಟು ಮಾತುಗಳನ್ನು ಅವರು ನೆನಪಿಸ್ತಾರೆ. ಅವರು ಕಗ್ಗದ ಆರಂಭದಲ್ಲಿ ಒಂದು 4 ಸಾಲುಗಳಲ್ಲಿ ಹೇಳ್ತಾರೆ, ಮುತ್ತಿರುವುದೆಂದು ಭೂಮಿಯನದೊಂದು ದುರ್ದೈವ, ಮೃತ್ಯು ಕುಣಿಯು ತಲೆಹನು ಕೇಕೆ ಹಾಕುತ್ತಲೇ, ಸುತ್ತಿಬದು ತಲೆಯನನು ದಿನದ ಲೋಕದ ವಾರ್ತೆ. ಇವತ್ತಿನ ಕಾಲಮಾನದಲ್ಲಿ ನಾವು ಗಮನಿಸುವಂಥದ್ದು, ಮುತ್ತಿರುವುದೆಂದು ಭೂಮಿಯನದೊಂದು ದುರ್ದೈವ, ಮೃತ್ಯು ಕುಣಿಯುವ ತಲೆಹನು ಕೇಕೆ ಹಾಕುತ್ತಲೆ, ಸುತ್ತಿಬದು ಅನುದಿನವು ಈ ಲೋಕದ ವಾರ್ತೆ ಎತ್ತಲಿದಕ್ಕೆಲ್ಲ ಕಡೆ. ಇದಕ್ಕೆಲ್ಲ ಯಾವಾಗ ಮುಕ್ತಾಯ ಸಿಗ್ತದೆ ಅನ್ನುವಂಥದ್ದನ್ನು ಕಗ್ಗದ ಆರಂಭದಲ್ಲಿ ಉಲ್ಲೇಖ ಮಾಡಿದ್ರು. ಇವತ್ತು ನಾವು ಅದೇ ಪ್ರಾರ್ಥನೆಯನ್ನು ಮಾಡುವ ಹಂತದಲ್ಲಿ ಇದ್ದೇವೆ. ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸಿ ಶೋಣಿತವನರೆ ಇವರು ಬಾಷ್ಪಸಲುವುದಿರೇ, ಏನು ಹಾಗೆ ಏನು ಧಗೆ ಏನು ಹಾಗೆ. ಇವತ್ತಿನ ಕಾಲಮಾನದಲ್ಲಿ ಕಾಣುವಂಥದ್ದು, ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸಿ ಶೋಣಿತವನರೆ ಇವರು ಬಾಷ್ಪಸಲುವುದಿರೇ, ಏನು ಹಾಗೆ ಏನು ಧಗೆ ಏನು ಹೊಗೆ. ಈ ಧರಣಿ ಸೌನಿಕನ ಕಟ್ಟೆಯೇ ಮಂಕುತಿಮ್ಮ, ಕಟುಕನ ಕಟ್ಟೆಯಾಯಿತು ಅಂತ. ಇವತ್ತು ವ್ಯವಸ್ಥೆಯನ್ನು ಕಂಡಾಗ ನಮ್ಮೆಲ್ಲರನ್ನು ಎಚ್ಚರಿಸುವಂತಹ ಒಂದು ಕಗ್ಗದ ಸಾಲುಗಳು ಅಲ್ಲೂ ಪ್ರತಿಧ್ವನಿಸ್ತವೆ. ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನುವಂಥದ್ದನ್ನು ಡಿ ವಿ ಜಿ ಅಲ್ಲಿ ಕೇಳಿದ್ದಾರೆ. ಪುರುಷ ಸ್ವತಂತ್ರತೆಯ ಪರಮ ಸಿದ್ಧಿಯದೇನು, ಧರಣಿಗನು ದಿನವು ರಕ್ತಾಭಿಷೇಚನೆಯೇ, ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ, ಪರಿಮಳವ ಸೂಸುವುದೇ ಮಂಕುತಿಮ್ಮ. ಕರವಾಲ ಅಂದ್ರೆ ಖಡ್ಗ, ಖಡ್ಗವನ್ನು ಪುಷ್ಪಸರ ಅಂತ ಹೇಳಿ ಸೆಳೆದಾಡಿದ್ರೆ ಪರಿಮಳ ಕೊಡ್ಲಿಕ್ಕಿಲ್ಲ, ಅದು ರಕ್ತದ ವಾಸನೆಯನ್ನು ಕೊಟ್ಟು ಬಿಟ್ಟಿತು. ಇವತ್ತಿನ ಎಲ್ಲ ಸ್ಥಿತಂತ್ರಗಳಿಗೂ ಬಹಳ ಬೇಗ ಮುಕ್ತಾಯ ಸಿಗಲಿ, ವಿಶ್ವಶಾಂತಿಯನ್ನು ನಾವೆಲ್ಲ ಪ್ರಾರ್ಥಿಸೋಣ ಅಂತ ಹೇಳಿ ಆರಂಭದಲ್ಲೇ ಸಂಪ್ರಾರ್ಥಿಸ್ತಾ ಶ್ರೀ ವಿಶ್ವ

ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಎಲ್ಲ ಕೃತಿಗಳ ಹಾಗೆ ಆರಂಭದಲ್ಲಿ ದೇವತಾ ಪ್ರಾರ್ಥನೆಯ ಮೂಲಕ ಪೂಜ್ಯ ಡಿ ವಿಜಿಯವರು ಕಗ್ಗವನ್ನು ಆರಂಭಿಸ್ತಾರೆ. ಪೂಜ್ಯ ಡಿ ವಿಜಿಯವರ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿ ನಮ್ಮ ಬುದ್ಧಿಗೆ ಆವರಿಸಿಕೊಂಡಿರುವಂತಹ ಮಂಕನ್ನು ದೂರ ಮಾಡುವ ಕೃತಿ ಅದು. ಆ ಕೃತಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಎಚ್ಚರಿಸುವಂತಹ ಕೃತಿ ಮಂಕುತಿಮ್ಮನ ಕೃತಿ. ಅದು ಜೀವನ ಸಾರ್ಥಕ್ಯ ದರ್ಶನವನ್ನು ಮಾಡುವಂತಹ ಕೃತಿ. ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿ ಜೀವನದ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಮುನ್ನಡಿ ಇಡುವಂತಹ ಪ್ರೇರೇಪಣೆ ಕೊಡುವಂತಹ ಕೃತಿ. ಪೂಜ್ಯ ಡಿ ವಿಜಿಯವರು ಕಗ್ಗದ ರಚನೆಯಲ್ಲಿ ಅಂತಿಮ ಭಾಗದಲ್ಲಿ ಹೇಳ್ತಾರೆ, ಈ ಕೃತಿ ರಚನೆ ಮಾಡಿರುವಂಥದ್ದು ಸಾಮಾನ್ಯಾತಿ ಸಾಮಾನ್ಯ ಜನರಿಗೋಸ್ಕರ. ಸಾಮಾನ್ಯ ಜನರ ಮನೆಯ ಬೆಳಕಿಗೆ ಒಂದು ತುತ್ತು ಎಣ್ಣೆಯಾಗಿ ಈ ಕೃತಿ ಉಪಯೋಗಕ್ಕೆ ಬಂದರೆ ಅದರಷ್ಟು ದೊಡ್ಡ ಧನ್ಯತೆ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಈ ಕೃತಿಯಲ್ಲಿ ಸಂದೇಹ ಇಲ್ಲ ಅಂತ ಹೇಳೋದಿಲ್ಲ ಅವರು. ಕಾಲಕಾಲಕ್ಕೆ ಪರಿಷ್ಕರಣೆ ಮಾಡುವಂತಹ ಅವಕಾಶ ಈ ಕೃತಿಯಲ್ಲಿದೆ. ಬೇಕಾದವರು ಬೇಕಾದ ಸಂದರ್ಭದಲ್ಲಿ ಇದನ್ನು ಸ್ವೀಕಾರ ಮಾಡಿಕೊಂಡು ಅನುಸಂಧಾನ ಬೇಕಿದ್ರೆ ಮಾಡಬಹುದು ಅಂತ. ಸಂದೇಹವೀ ಕೃತಿಯೊಳಿನ್ನಿಲ್ಲವೆಂದಲ್ಲ, ಇಂದು ನಂಬಿಹುದೆ ಮುಂದೆಂದು ಮೆಂದಲ್ಲ. ಈ ಕೃತಿಯಲ್ಲಿ ಸಂದೇಹ ಇಲ್ಲ ಅಂತ ಅಲ್ಲ, ಇದೇ ಪಾರಮಾರ್ಥಿಕವಾಗಿ ಇದೇ ಕಟ್ಟಕಡೆಯ ಸತ್ಯ ಅಂತ ಹೇಳಿ ಅಲ್ಲ. ತಿದ್ದಿಕೊಳ್ಳಿಕ್ಕೆ ಮನಸ್ಸಿದ್ದವರಿಗೆ ಬೇಕಾದ ಸಂದರ್ಭದಲ್ಲಿ ತಿದ್ದುಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ಕಗ್ಗದ ಕವಿ ಕೃತಿಯಲ್ಲೇ ಕೊಟ್ಟು ಬಿಟ್ಟಿದ್ದಾರೆ. ಇದು ಪೂಜ್ಯ ಡಿ ವಿಜಿಯವರಿಗಿದ್ದಂತಹ ಕಳಕಳಿ. ಕಗ್ಗದಂತಹ ಕೃತಿ ಅದು ಸಾರ್ವಕಾಲಿಕವಾದಂತಹ ಕೃತಿ. ಒಬ್ಬ ವ್ಯಕ್ತಿ ಹೇಗೆ ಬದುಕಿದ್ದಾನೆ ಆ ಬದುಕನ್ನು ಕೃತಿಯಲ್ಲಿ ಇಳಿಸಿದಾಗ ಮಂಕುತಿಮ್ಮನ ಕಗ್ಗದಂತಹ ಕೃತಿಗಳು ನಮಗೆ ಸಿಗ್ಲಿಕ್ಕೆ ಸಾಧ್ಯವಾಗ್ತವೆ. 140 ವರ್ಷಗಳ ಹಿಂದೆ ಜನ್ಮ ತಾಳಿದಂತಹ ಪೂಜ್ಯ ಡಿ ವಿಜಿಯವರು 82-83 ವರ್ಷಗಳ ಹಿಂದೆ ಬರೆದಂತಹ ಕೃತಿ ಇವತ್ತಿಗೂ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಪ್ರತಿನಿತ್ಯ ಅನೇಕ ಭಾಗಗಳಲ್ಲಿ ಇದರ ಚಿಂತನ ಮಂಥನಗಳು ನಡೀತಾ ಇವೆ ಅಂತ ಹೇಳಿದ್ರೆ ಈ ಕೃತಿಯ ಎತ್ತರ ಎಷ್ಟು ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮಹಾಭಾರತ ಕಾಲ, ರಾಮಾಯಣ ಕಾಲ, ಅದರ ಹಿಂದೆ ಕೃತಕಾಲ, ಆ ಎಲ್ಲ ಕಾಲಗಳನ್ನು ಸೇರಿಸಿಕೊಂಡು ಇವತ್ತು ನಾವು ಈ ಕಾಲಘಟ್ಟದಲ್ಲಿ ಬದುಕಿದ್ರು ನಮಗೂ ಆ ಕಾಲಕ್ಕೂ ಎಲ್ಲೋ ಒಂದು ಸಂಬಂಧ ಇದೆ ಅನ್ನುವಂಥದ್ದನ್ನು ನೆನಪಿಸ್ತಾರೆ. ರಾಮ ನಡೆಯಿಟ್ಟ ನೆಲ, ಭೀಮನು ಸುರಿದ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೇ, ನಾಮೆಂತೂ ಹೊಸ ಬರೆಲೋ ಮಂಕುತಿಮ್ಮ. ಶ್ರೀರಾಮಚಂದ್ರ ಓಡಾಡಿದ ನಾಡು ಇದು. ರಾಮನಡಿ ಇಟ್ಟ ನೆಲ, ಭೀಮ ಉಸುರಿದ ಗಾಳಿ, ಯಾವ ಭೀಮ ಶ್ವಾಸೋಚ್ಛ್ವಾಸ ಮಾಡಿ ಉಸಿರಾಡಿಬಿಟ್ಟ ಗಾಳಿ ಇಲ್ಲಿತ್ತೋ ಅದೇ ಗಾಳಿಯನ್ನು ನಾವು ಇವತ್ತು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೇವೆ. ಸಮುದ್ರ ಮಥನದ ಕಾಲದಲ್ಲಿ ಯಾವ ಚಂದ್ರ ಉದ್ಭವಗೊಂಡಿದ್ದನೋ ಅದೇ ಚಂದ್ರ ಇವತ್ತಿಗೂ ನಮಗೆ ಬೆಳಕನ್ನು ಕೊಡ್ತಾ ಇರುವಂಥದ್ದು. ಅಂಥದ್ರಲ್ಲಿ ನಾವು ಹೊಸಬರು ಅನ್ನುವಂತಹ ಭಾವ ನಮಗಿದ್ರೆ ನಮ್ಮಷ್ಟು ಮೂಢರು ಯಾರೂ ಇಲ್ಲ. ಹಿಂದೆ ಅನೇಕ ತಲೆಮಾರಿನವರು ಈ ಪರಂಪರೆಯನ್ನು ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ನಮ್ಮ ಜವಾಬ್ದಾರಿ ಹಿಂದಿನ ಆ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮತ್ತೆ ಮುಂದಿನ ತಲೆಮಾರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ನಾವೆಷ್ಟು ಕಟಿಬದ್ಧರಾಗಿದ್ದೇವೆ ಅನ್ನುವಂತಹ ಎಚ್ಚರ ನಮಗೆ ಬೇಕು ಅನ್ನುವಂಥದ್ದನ್ನು ಸೂಚಿಸ್ತಾರೆ. ಪ್ರತಿಯೊಬ್ಬರಿಗೂ ಕಗ್ಗದ ಮಾತುಗಳು ನಮಗೆ ಯಾಕೆ ಬೇಕು ಅಂತ ಕೇಳಿದ್ರೆ, ಕಗ್ಗದ ಒಂದೊಂದು ಪದ್ಯಗಳು 945 ಮೌಕ್ತಕಗಳು ಇವೆ. ಆ ಬಿಡಿಬಿಡಿಯಾದ ಪದ್ಯಗಳು ಅಂತ ನಾವು ಭಾವಿಸಿದ್ರೆ ಒಂದೊಂದು ಕಗ್ಗವನ್ನು ಸ್ವೀಕಾರ ಮಾಡಿಕೊಂಡು ನಮಗೆ ಬೇಕಾದ ಸಂದರ್ಭದಲ್ಲಿ ಅದನ್ನು ಅಧ್ಯಯನ ಮಾಡಬಹುದು. ಸುಮ್ಮನೆ ಒಂದು ಬಾರಿ ಓದಿ ಮರೆತು ಬಿಡುವಂತಹ ಕಗ್ಗದ ಸಾಲುಗಳಲ್ಲ. ಮರುಳಮುನಿಯನ ಕಗ್ಗದಲ್ಲಿ ಅವರು ವರ್ಣಿಸ್ತಾರೆ, ಬಿನದ ಕಥೆಯಲ್ಲ ರುದ್ರಸದ ನಿರ್ಜರಿಯಲ್ಲ, ಮನನಾನುಸಂಧಾನ ಕಾದುದಿ ಕಗ್ಗ, ನೆನೆ ನೆನೆಯು ತೊಂದೊಂದು ಪದ್ಯವನು ಒಮ್ಮೊಮ್ಮೆ ಅನುಭವಿಸಿ ಚಪ್ಪರಿಸೋ ಮರುಳಮುನಿಯ. ಕಗ್ಗದ ಸಾಲುಗಳು ಒಂದು ಬಾರಿ ಓದಿದಾಗ ಒಂದು ರೀತಿಯ ಅರ್ಥ ಕೊಟ್ರೆ ಮತ್ತೊಮ್ಮೆ ಓದಿದಾಗ ಅದರ ಅರ್ಥ ವೈಶಾಲ್ಯ ಮತ್ತಷ್ಟು ಎತ್ತರಕ್ಕೆ ಇರ್ತದೆ. 10 ಬಾರಿ ಓದಿದಾಗ ನಮಗೆ ಕೊಡುವಂತಹ ಅರ್ಥವೇ ಅದು ಮತ್ತು ಮೇಲ್ಮಟ್ಟದ್ದಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಕವಿ ವಿಜ್ಞಾಪನೆ ಮಾಡ್ತಾರೆ, ಯಾವ ರೀತಿ ಮಗುವಿಗೆ ಒಂದು ಪೆಪ್ಪರ್ ಮಿಂಟ್ ಕೊಟ್ರೆ ಅದನ್ನು ಆಸ್ವಾದಿಸ್ತಾ ಆ ಮಗು ಆನಂದವನ್ನು ಅನುಭವಿಸ್ತದೋ, ದೊಡ್ಡವರಿಗೆ ಒಂದು ಚಾಕ್ಲೇಟೋ ಪೆಪ್ಪರ್ ಮಿಂಟೋ ಕೊಟ್ರೆ ಹೇಗೆ ತಿಂತಾರೆ ಒಂದು ಬಾರಿ ಕಲ್ಪಿಸಿಕೊಳ್ಳಿ. ನಮಗೆ ಯಾರಾದರೂ ಚಾಕ್ಲೇಟ್ ಕೊಟ್ರೆ ಬಾಯಲ್ಲಿ ಹಾಕಿ ಕಟಕಟ ಅಂತ ತಿಂದು ಬಿಡ್ತೇವೆ. ವ್ಯವಧಾನ ನಮ್ಮಲ್ಲಿಲ್ಲ, ಅನುಭವಿಸುವಂತಹ ವ್ಯವಧಾನ ಇಲ್ಲ.
ಹಾಗಲ್ಲ. ಕಗ್ಗವನ್ನು ಹಾಗೆ ಮಾಡಿ ಆಚೆ ಇಟ್ಟು ಬಿಡುವಂತಹ ಕೃತಿ ಅಲ್ಲ, ಅದನ್ನು ಅನುಭವಿಸಿ ಚಪ್ಪರಿಸೋ. ಒಂದೊಂದು ಕಗ್ಗವನ್ನು ಹತ್ತಾರು ಬಾರಿ ಓದ್ತಾ ಓದ್ತಾ ಅನುಭವಿಸಬೇಕು. ಕಗ್ಗದಲ್ಲಿ ಅದರ ರಚನೆಯ ಹಿಂದೆ ಅವರು ತೊಡಗಿಸಿಕೊಂಡ ರೀತಿಯನ್ನು ವರ್ಣಿಸ್ತಾರೆ. ವಿಷದ ಮಾದೊಂದು ಜೀವನ ಧರ್ಮ ದರ್ಶನವ ನುಸುರಿಕೊಳೆ ತನ್ನ ಮನಸ್ಸಿಗೆ ತಾನೆ ಬಗೆದು ನಿಸದವಂಗ್ರಂಥಾನುಭವಗಳಿಂದಾರಿಸುತ್ತೆ ಹೊಸೆದೆ ನೀ ಕಗ್ಗವನು ಮಂಕುತಿಮ್ಮ. ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡುವುದರ ಮೂಲಕ, ವೇದಾಂತ ಅಧ್ಯಯನ, ಪಾಶ್ಚಿಮಾತ್ಯ ತತ್ವಶಾಸ್ತ್ರಗಳ ಅಧ್ಯಯನ, ಇವೆಲ್ಲವುಗಳನ್ನು ಅಧ್ಯಯನ ಮಾಡಿ ತನ್ನಲ್ಲೇ ಒಂದು ಸಿದ್ಧಾಂತವನ್ನು ರೂಪಿಸಿ ಆ ಸಿದ್ಧಾಂತಕ್ಕೆ ರೂಪ ಕೊಟ್ಟಾಗ ಜನ್ಮ ತಾಳಿರುವಂಥದ್ದೇ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಮೇಲ್ಕೃತಿ. ಈ ಕೃತಿಯನ್ನು ರಾಷ್ಟ್ರಕವಿ ಕವಿಂಪು ಅವರು ನೋಡಿ ಉದ್ಗರಿಸಿದ ಮಾತು ಈ ಕೃತಿಯ ಮಹತ್ವವನ್ನು ಹೇಳಿಕೊಡ್ತದೆ. ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ, ಮಂಕುತಿಮ್ಮನ ಕಗ್ಗವನ್ನು ನೋಡಿ ಹಸ್ತಕ್ಕೆ ಬರೆನಕ್ಕೆ ಓದುತ್ತ ಓದುತ್ತ ಮಸ್ತಕಕ್ಕಿಟ್ಟು ಗಂಭೀರನಾದೆ ವಿಸ್ತರದ ದರ್ಶನದ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ. ಮಂಕುತಿಮ್ಮ ಅಂತ ಹೇಳಿ ಸೇರಿಸಿ ಅವರ ಧಾಟಿಯಲ್ಲೇ ಒಂದು ಕಗ್ಗವನ್ನು ಅವರಿಗೆ ಇಟ್ಟು ಬಿಡ್ತಾರೆ. ಅರ್ಥಾತ್ ಆ ಕಗ್ಗ ಯಾವ ಮಟ್ಟದಲ್ಲಿದೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಚಿನ್ನಪ್ಪಗೌಡರು ಉದ್ಧರಿಸಿದ್ರು, ಶೈಕ್ಷಣಿಕವಾಗಿ ನಾವು ಅನೇಕ ಕೃತಿಗಳನ್ನು ಸೇರಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ. ನನಗೆ ಗೊತ್ತಿಲ್ಲ ಶಾಲಾ ಮಾಧ್ಯಮದಲ್ಲಿ, ಶಾಲಾ ಪ್ರಾಥಮಿಕ ಶಾಲೆಯಲ್ಲೋ ಪ್ರೌಢಶಾಲೆಯಲ್ಲೋ ಕಗ್ಗದ ಎಷ್ಟು ಸಾಲುಗಳು ಬರ್ತವೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಕಗ್ಗ ಯಾರಿಗೆ ಅಂತ ಕೇಳಿದರೆ ವಯಸ್ಸಾದವರಿಗೆ ಬೇಕಾದ ಕೃತಿಯಾಗಿದ್ದರೂ, ಕಗ್ಗ ಅಧ್ಯಯನ ಮಾಡಬೇಕಾದಂತಹ ಅಧಿಕಾರಿಗಳು ಯಾರು ಅಂತ ಕೇಳಿದರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕು ಅಂತ ಹೇಳುವ ಬಯಕೆ, ವಿದ್ಯಾರ್ಥಿಗಳಿಗೆ ಕಗ್ಗದ ಸಾಲುಗಳಲ್ಲಿ ಸಿಗುವಂತಹ ಪ್ರೇರೇಪಣೆ, ಧರೆಯ ಬದುಕೇನದರ, ಒಂದಷ್ಟು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದಾರೆ ಆ ಕಾರಣಕ್ಕೋಸ್ಕರ ಉಲ್ಲೇಖ ಮಾಡಬೇಕು. ಧರೆಯ ಬದುಕೇನದರ ಗುರಿಯೇನು ಫಲವೇನು ಬರಿ ಬಳಸು ಬರಿ ದಾಟ ಬರಿ ಪರಿಭ್ರಮಣೆ ತಿರು ತಿರುಗಿ ಹೊತ್ತು ಹೊರಗೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ. ಮನುಷ್ಯ ಏನನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾನೆ? ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಳ್ಳಬೇಕಾದಂತಹ ಜವಾಬ್ದಾರಿ ಅದು, ಪ್ರತಿಯೊಬ್ಬನ ಜವಾಬ್ದಾರಿ. ವಿದ್ಯಾರ್ಥಿ ದೆಸೆಯಿಂದ ಹಿಡಿದು ಪ್ರೌಢಾವಸ್ಥೆ ವಯಸ್ಸಾದವರಿಗೂ ನಮ್ಮ ಜೀವನದ ಗುರಿ ಏನು ಅನ್ನುವಂತಹ ಎಚ್ಚರ ನಮಗಿದ್ದಾಗ ಆ ಗುರಿಯನ್ನು ತಲುಪುವಲ್ಲಿ ನಾವೆಲ್ಲ ಶ್ರಮ ವಹಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳು, ನಾವು ಏನನ್ನು ನಮ್ಮ ಜೀವನದಲ್ಲಿ ಪಡಿಲಿಕ್ಕೆ ಹೊರಟಿದ್ದೇವೆ ಅನ್ನುವಂತಹ ಎಚ್ಚರ ನಮಗಿದ್ರೆ ಆ ಗುರಿಯತ್ತ ನಮ್ಮ ಪಯಣವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗ್ತದೆ. ಸುತ್ತಿ ಸುತ್ತುವ ಖಗವ ಗೂಡನೆನೆ ಬೆಳೆಯುವುದು ಗೊತ್ತು ನೂಲ್ ಪಿಡಿದಿಹುದು ಧನವ ಬಯಲಿನಲ್ಲಿ.

ನಮ್ಮ ಜೀವನ ಅನ್ನುವಂಥದ್ದು ಕಿತ್ತಲ್ಪಟ್ಟಂತಹ ಗಾಳಿಯ ಪಟವಾಗಬಾರದು. ಗಾಳಿಯ ಪಟದ ದಾರ ಎಲ್ಲಿಯವರೆಗೆ ನಮ್ಮ ಕೈಯಲ್ಲಿರ್ತದೋ ಅಲ್ಲಿಯವರೆಗೆ ಗಾಳಿಪಟದ ಮೇಲಿನ ನಿಯಂತ್ರಣ ನಮ್ಮ ಕೈಯಲ್ಲಿರ್ತದೆ. ವಿದ್ಯಾರ್ಥಿಗಳು, ನಮ್ಮ ಜೀವನದ ಗಾಳಿಪಟದ ದಾರ ನಮ್ಮ ಕೈಯಲ್ಲಿರಬೇಕು ಅನ್ನುವಂಥ ಎಚ್ಚರ ನಮಗಿರಬೇಕು. ಸುತ್ತಿ ಸುತ್ತುವ ಖಗವ ಗೂಡನೆನೆ ಪೆಳೆಯುವುದು, ಎಲ್ಲಿ ಸುತ್ತು ಹಾಕಿದ್ರೂ ಒಂದು ಹಕ್ಕಿಗೆ ಅದು ಎಲ್ಲಿ ಹೋಗಿ ಸೇರಬೇಕು ಅನ್ನುವಂಥ ಎಚ್ಚರ ಸದಾ ಇರ್ತದೆ. ಗೊತ್ತು ನೂಲ್ ಪಿಡಿದಿಹುದು ದನವ ಬಯಲಿನಲ್ಲಿ, ಬಯಲಿನಲ್ಲಿ ಕಟ್ಟಿ ಹಾಕಿದ ಒಂದು ದನಕ್ಕೆ ಅದು ಎಷ್ಟು ದೂರಕ್ಕೂ ಹೋದರೂ ಆ ಗೂಟಕ್ಕೆ ಕಟ್ಟಲ್ಪಟ್ಟಂತಹ ಹಗ್ಗದ ಮೂಲಕ ಆ ಗೂಟದಿಂದ ಬಲದೂರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಒಂದು ಗೂಟಕ್ಕೆ ಕಟ್ಟಿ ಹಾಕಬೇಕು. ಪೂಜ್ಯ ಡಿ ವಿ ಜಿಯವರ ಮಾತುಗಳು ಎಂಥ ಅದ್ಭುತ ಮಾತುಗಳು ಅಂತ ಕೇಳಿದರೆ, ಪ್ರತಿಯೊಂದನ್ನು ಅವರು ಸಂಯೋಜಿಸಿ ಪ್ರಕೃತಿಯ ಒಟ್ಟಿಗೆ ಅವರು ಪ್ರಕೃತಿಯಿಂದ ಯಾವೆಲ್ಲ ಪಾಠಗಳನ್ನು ನಾವು ಕಲಿತುಕೊಳ್ಳಬಹುದು ಅದನ್ನು ಕಗ್ಗದ ಸಾಲುಗಳಲ್ಲಿ ಅವರ ಮಾತಿನ ತಾತ್ಪರ್ಯ ಅದು ಅತ್ಯಪೂರ್ವವಾದದ್ದು. ಎಸಳಿ ನಡೆ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ ಕುಸುಮದ ಕ್ಷೇಮವ ಬಿಗುತೆ ಬಿಡುತೆಗಳಿಂ ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ ಪಸರಿ ಪಾನಯ ಸುಖವೋ ಮಂಕುತಿಮ್ಮ. ಎಂಥ ಅದ್ಭುತವಾದ ಕಗ್ಗದ ಮಾತು. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ. ಒಂದು ಪ್ರಕೃತಿಯಲ್ಲಿ ಹೂವನ್ನು ನೋಡಿದರೆ ಆ ಹೂವನ್ನು ನಾವು ಹಾಗೆ ನೋಡಿ ಆಚೆ ಹೋಗಿಬಿಡ್ತೇವೆ. ಕವಿ ಹಾಗೆ ಮಾಡಲಿಲ್ಲ. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ. ಒಂದು ಹೂ ಗಾಳಿಗೆ ಸ್ವಲ್ಪ ಮಟ್ಟಿಗೆ ಆಚೆ ಈಚೆ ಅಲ್ಲಾಡ್ತಾ ಇದೆ ಅಂತಂದರೆ ಅಲ್ಲಾಡಲಿಕ್ಕೆ ಸಾಧ್ಯವಾದದ್ದು ಬಿಗಿಯಾದ ಬಿಗಿತ ಇದೆ ಗಿಡದ್ದು. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ ಕುಸುಮದ ಕ್ಷೇಮವ ಬಿಗುತೆ ಬಿಗ್ಡುತೆಗಳಿ. ಆ ಹೂವಿನ ಮೇಲಿನ ಕ್ಷೇಮ ಆ ಗಿಡಕ್ಕೆ ಇದೆ. ಆ ಹೂ ಮೊಗ್ಗು ಅರಳಬೇಕು, ಅಲ್ಲರಿರುವಂತಹ ಸುಗಂಧ ಆ ವಾತಾವರಣದಲ್ಲಿ ಪಸರಿಸಬೇಕು. ಆ ಬಿಗುತೆಯು ಬೇಕು, ಆ ಬಿಡುತೆಯು ಬೇಕು. ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ, ಸ್ವತಂತ್ರವಾಗಿ ತನ್ನಲ್ಲಿರುವಂತಹ ಸುಗಂಧವನ್ನು ಆ ವಾತಾವರಣದಲ್ಲಿ ಪಸರಿಸಬೇಕು. ಆ ಹೂ ಜೀವನಕ್ಕೆ ಒಂದು ಪಾಠವನ್ನು ಹೇಳಿಕೊಡ್ತಾರೆ. ನಮ್ಮ ಯಾವುದೇ ಬೆಳವಣಿಗೆಗಳು ಭದ್ರವಾದ ಅಡಿಪಾಯದ ಮೇಲೆ ನಿಂತಾಗ ಮಾತ್ರ ನಮ್ಮ ಜೀವನ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಒಂದು ತತ್ವಕ್ಕೆ ಬದ್ಧವಾಗಿದ್ದುಕೊಂಡು ನಾವು ಜೀವನ ನಿರ್ವಹಣೆ ಮಾಡಿದಾಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಆ ಬಿಗುತೆ ಇಲ್ಲ ಅಂತಾದರೆ ಜೀವನದಲ್ಲಿ ಯಶಸ್ಸು ನಮ್ಮದಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಹಾಗೆ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳನ್ನು ಬೆಳೆಸುವಂತಹ ರೀತಿ, ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತೇವೆ, ಸ್ವಾತಂತ್ರ್ಯವನ್ನು ಯಥೇಚ್ಛವಾಗಿ ಕೊಟ್ಟು ಬಿಡ್ತೇವೆ. ಕೇಳಿದ್ದು ಕೊಡಲಿಲ್ಲ ಅಂತಾದರೆ ಮಗು ಮತ್ತೇನೋ ಮಾಡ್ತದೆ ಅನ್ನುವಂತಹ ಭಾವನೆ ಸಹಜವಾಗಿ ಪೋಷಕರಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಆ ಬಿಗುತೆ ಬೇಕು, ಬಿಡುತೆ ಬೇಕು, ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಆ ತತ್ವಕ್ಕೆ ಅಂಟಿಸಿಕೊಳ್ಳುವಂತಹ ಎಚ್ಚರಿಕೆಯೂ ಬೇಕು ಅನ್ನುವಂಥದ್ದನ್ನು ಎಷ್ಟು ಸೊಗಸಾಗಿ ವರ್ಣಿಸ್ತಾರೆ. ಪ್ರಕೃತಿ ಇಂಪೊರಗಿರುವ ನರನಾರು ಸೃಷ್ಟಿಯಲ್ಲಿ ಸ್ವಕೃತಿ ಎಂದವನೆನ್ನುವುದವಳಿರದೊಡಿರದು ಸುಕೃತವೆನಿಸುವುದವಳೆ ನಿಂಬಶಕ್ಕೆ ಕೊಳ್ಳುವ ನಯ ವಿಕೃತಿಗೆಡೆಯಾಗದಿರು ಮಂಕುತಿಮ್ಮ. ಎಂತಹ ಕಳಕಳಿ, ವಿಕೃತಿಗೆ ಎಡೆ ಮಾಡಿ ಕೊಡಬೇಡಪ್ಪ. ಆ ನಾಲ್ಕು ಸಾಲುಗಳಲ್ಲಿ ಅವಳು ಕೊಡುವಂತಹ ಆ ವಿಜ್ಞಾಪನೆ ಏನು, ಆ ಕಳಕಳಿ ಏನು, ಆ ಎಚ್ಚರ ಏನು? ಪ್ರಕೃತಿ ಎಂಪೊರಗಿರುವ ನರನಾರು ಸೃಷ್ಟಿಯಲ್ಲಿ. ಪ್ರಕೃತಿಯಿಂದ ಹೊರಗಿರ್ಲಿಕ್ಕೆ ಯಾವನಿಗೂ ಸಾಧ್ಯ ಇಲ್ಲ. ಏನು ಪ್ರಕೃತಿಯಲ್ಲಿದೆ ಅದು ಇಲ್ಲಿರುವಂಥದ್ದು, ಇಲ್ಲಿ ಏನಿದೆ ಅದು

ಹೊರಗೆ ಇದ್ದದ್ದು ಒಳಗೆ, ಒಳಗಿರುವಂಥದ್ದು ಹೊರಗೆ ಇರುವಂಥದ್ದು ಬೇರೆ ಅಲ್ಲ. ಸಮುದ್ರದ ನೀರಿನಲ್ಲಿ ಉಪ್ಪಿನ ಅಂಶ ಎಷ್ಟಿರಬೇಕೋ ಅಷ್ಟೇ ಇರಬೇಕು, ಮನುಷ್ಯನ ದೇಹದಲ್ಲೂ ಉಪ್ಪಿನ ಅಂಶ ಎಷ್ಟಿರಬೇಕೋ ಅಷ್ಟೇ ಇರಬೇಕಾಗ್ತದೆ. ಇವತ್ತು ಏನಾದರೂ ಹಿರಿಯರು ಪಕ್ಕನೆ ಸ್ವಲ್ಪ ಮಾತು ಆಚೆ ಈಚೆ ಆದ ಕೂಡಲೇ ಕರ್ಕೊಂಡು ಬಂದ ಪೇಷಂಟ್ಗಳು ಅಥವಾ ಆ ಪರಿಚಾರಕರು ಹೇಳಿಬಿಡ್ತಾರೆ, ಸೋಡಿಯಂ ಒಂದು ನೋಡಿಬಿಡಿ ಡಾಕ್ಟ್ರೆ ಅಂತ. ಇವತ್ತು ಪೇಷಂಟ್ಗಳು ಅಷ್ಟು ಹುಷಾರಾಗಿಬಿಟ್ಟಿದ್ದಾರೆ, ಸೋಡಿಯಂ ಏರುಪೇರಾದರೆ ಆರೋಗ್ಯ ಏರುಪೇರಾಗ್ತದೆ ಅಂತ. ಎಷ್ಟು ಬಗೆ ಯಂತ್ರಗಳೊಳೆ ಎಷ್ಟು ರಸ ಮಿಶ್ರದಿಂ, ಎಷ್ಟಾದಿಭೂತಗಳ ಪರಿಪಾಕ ಒಂದೇ, ಒಟ್ಟು ಸೇರಿ ಹವು ನರನೆಂಬ ಸಿದ್ಧಿಯೊಳದನು, ಸೃಷ್ಟಿ ಶೈಲದ ಶಿಖರ ಮಂಕುತಿಮ್ಮ. ಸೃಷ್ಟಿ ಅತ್ಯಂತ ಶ್ರೇಷ್ಠವಾದ್ದು, ಸೃಷ್ಟಿಯಲ್ಲಿ ಮನುಷ್ಯನ ಸೃಷ್ಟಿ ಅಂತ ಹೇಳಿದ್ರೆ ಅದು ಶಿಖರಪ್ರಾಯವಾದದ್ದು. ಎಂಥ ಅದ್ಭುತ ಕಗ್ಗದ ಮೂಲಕ ನಮ್ಮ ಮಹತ್ವವನ್ನು ಎತ್ತಿ ತೋರಿಸ್ತಾರೆ. ಹಾಗಿರುವಾಗ ನಾವು ಯೋಚನೆ ಮಾಡಬೇಕಾದ್ದು ಸೀಮಿತ ಪರಿಧಿಯಲ್ಲಿ ಕಗ್ಗವನ್ನು ಪರಿಪೂರ್ಣವಾಗಿ ಪರಿಚಯಿಸುವಂಥದ್ದು ಸಾಧ್ಯ ಇದ್ದರೆ ಅದು ಡಿ ಬಿ ಜಿ ಅಂಥವರಿಗೆ ಮಾತ್ರ, ಅಥವಾ ಶತಾವಧಾನಿ ಆರ್ ಗಣೇಶ್ ಅಂಥವರಿಗೆ ಮಾತ್ರ. ನಮ್ಮಂಥವ್ರು ಏನು ಮಾಡ್ಬೋದು? ಕಗ್ಗದ ಓರ್ವ ಅಭಿಮಾನಿಯಾಗಿದ್ದುಕೊಂಡು, ಡಿ ವಿ ಜಿಯವರ ಓರ್ವ ಅಭಿಮಾನಿಯಾಗಿದ್ದುಕೊಂಡು, ನಮ್ಮ ಯಥಾಮತಿ ನಾವೇನು ಅಧ್ಯಯನ ಮಾಡುವಾಗ ದಕ್ಕಿಸಿಕೊಂಡಿದ್ದೇವೆ ಅಷ್ಟು ಮಾತ್ರ ಹೇಳ್ಬೋದೇ, ಬಿಟ್ಟರೆ ಅದಕ್ಕಿಂತ ಆಚೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟರ್ಥದಲ್ಲಿ ಕಗ್ಗು ನಮಗೆ ತಿಳಿಸಿಕೊಡುವಂಥದ್ದೇನು ಅಂತ ಕೇಳಿದರೆ, ನಾವು ಹೇಗೆ ಬದುಕಬೇಕು, ಮನುಷ್ಯನ ಬದುಕು ಹೇಗಿರಬೇಕು, ಯಾವ ರೀತಿ ಬದುಕಿದ್ರೆ ಮನುಷ್ಯನ ಜನ್ಮ ಸಾರ್ಥಕ್ಯವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ, ಯಾಕಾಗಿ ನಾವು ಈ ಭೂಮಿಯಲ್ಲಿ ಜನ್ಮ ತಾಳಿ ಬಂದಿದ್ದೇವೆ. ಮನುಷ್ಯ ಜನ್ಮ ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಎಚ್ಚರಿಸ್ತಾರೆ. ನಾವು ಅದನ್ನು ನೆನಪಲ್ಲಿಟ್ಟುಕೊಳ್ಬೇಕಲ್ಲ. ಕ್ಷಮೆ ದೋಷಿಗಳಲ್ಲಿ ಕೆಚ್ಚದೆ ವಿಧಿಯ ಬಿರುಬಿನಲಿ, ಸಮತೆ ನಿರ್ಮತ್ಸರತೆ ಸೋಲ್ಗೆಲುವುಗಳಲಿ, ಶಮವನಿಂಗಳಿಸಲಿ ನಾಲ್ಕು ತಪಗಳೇ ಸಾಕು, ಭ್ರಮೆಯೊಮ್ಮೆಕ್ಕೆಲ್ಲ ತಪ ಮಂಕುತಿಮ್ಮ. ಕಗ್ಗದ ಸಾಲು ನಮಗೇನು ಕಲಿಸಿಕೊಡ್ತದೆ ಅಂತ ಹೇಳಿದ್ರೆ, ನೋಡಪ್ಪ ನಿನ್ನ ಜೀವನದಲ್ಲಿ ಹೇಗಿರಬೇಕು ಅಂತ ಸಂದೇಹ ಬಂದ್ರೆ, ಹೀಗಿರಪ್ಪ, ಕ್ಷಮೆ ದೋಷಿಗಳಲ್ಲಿ ಯಾರಾದರೂ ತೊಂದರೆ ಮಾಡಿದ್ರೆ ಕ್ಷಮೆ ಕೊಟ್ಟು ಬಿಡು, ಕೆಚ್ಚದೆ ವಿಧೇಯ ಬಿರೋಬಿನಲ್ಲಿ ಧೈರ್ಯವಾಗಿ ಬದುಕನ್ನು ಎದುರಿಸಪ್ಪ. ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ನಷ್ಟ ಬಂದರೂ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವ ಸಾಧಯೇ, ಆತ್ಮೈವ ಹ್ಯಾತ್ಮನೋ ಬಂಧೋ ಆತ್ಮೈವರೆ ಪುರಾತ್ಮನಃ. ನಿನ್ನ ಉದ್ಧಾರ ಅದು ನಿನ್ನ ಕೈಯಲ್ಲಿದೆ ಅಂತ ಗೀತೆಯಲ್ಲಿ ಕೃಷ್ಣ ಆರನೇ ಅಧ್ಯಾಯದಲ್ಲಿ ಏನು ಹೇಳಿದ್ನು ಅದನ್ನ ಅರ್ಥ ಮಾಡಿಕೊಳ್ಬೇಕು. ಕೆಚ್ಚದೆ ವಿಧಿಯ ಬಿರೋಬಿನಲ್ಲಿ ಹೋರು ಧೀರತೆಯಿಂದ ಮೊಂಡುದ ನದಿಂಬೇಡ, ಎಂಥ ಮೌಲ್ಯಗಳನ್ನು ಹೇಳಿಕೊಡ್ತಾರೆ. ವೈರಹ

0: ಉದಾತ್ತ ಭಾವನೆಯಿಂದ ಜೀವನದಲ್ಲಿ ಹೋರಾಟ ಮಾಡಪ್ಪ. ಕೆಚ್ಚದೆ ವಿಧಿಯ ಬಿರುಬಿದಲ್ಲಿ ಸಮತೆ ನಿರ್ಮತ್ಸರತೆ ಸೋಲ್ಗೆಲುವುಗಳಲ್ಲಿ ಸೋಲ್ಗೆಲುವುಗಳು ಬಂದಾಗ ಯಥಾಮತಿ ಅದನ್ನು ಸ್ವೀಕಾರ ಮಾಡಿಬಿಡ್ಬೇಕ, ಅದು ಜೀವನ. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ದಲ್ಲ ಪೂಜ್ಯ ಡಿ ವಿಜಿಯವರು. ಡಿ ವಿಜಿಯವರ ಬದುಕು ಅನ್ನುವಂಥದ್ದು ಅವರು ಹೇಗೆ ಬದುಕಿದ್ದಾರೋ ಆ ಬದುಕನ್ನು ಅಕ್ಷರ ರೂಪಕ್ಕೆ ಇಳಿಸಿದಂತಹ ಮಹಾನ್ ದಿವ್ಯ ಚೇತನ. ಆ ಕಾರಣಕ್ಕೋಸ್ಕರ ಇವತ್ತಿಗೂ ಡಿ ವಿಜಿಯವರನ್ನು ಪ್ರತಿಯೊಬ್ಬರು ಅಧ್ಯಯನ ಮಾಡ್ತಾರೆ. ಒಬ್ಬ ಬರವಣಿಗೆ ಆತ ಬರದಂತೆ ಬದುಕಬೇಕಾ ಅಥವಾ ಬದುಕು ಮತ್ತು ಬರವಣಿಗೆ ಬೇರೆ ಬೇರೆಯಾ? ಇದನ್ನು ವಿಶ್ಲೇಷಣೆ ಮಾಡಿದಾಗ ಪೂಜ್ಯ ಡಿ ವಿಜಿಯವರು ಅದಕ್ಕೆ ಉತ್ತರ ಕೊಡ್ತಾರೆ. ಬರವಣಿಗೆ ಹಾಗೆ ಬದುಕು ಬೇಕಾ ಅಥವಾ ಬೇರೆ ರೀತಿಯಲ್ಲಿ ಬದುಕಬಹುದಾ ಅಂತ. ಡಿ ವಿಜಿಯವರು ಬರವಣಿಗೆ ಹಾಗೆ ಬದುಕಿದಂತಹ ಮಹಾನ್ ವ್ಯಕ್ತಿತ್ವ. ತನ್ನ ಇಡೀ ಜೀವನದಲ್ಲಿ ಅನೇಕ ಆದರ್ಶಗಳನ್ನು ತಪಸ್ಸನ್ನಾಗಿ ಆಚರಿಸಿದಂತಹ ಮಹಾನ್ ಚೇತನ. 1970 ಇಸವಿಯಲ್ಲಿ ಯಾವಾಗ ಬೆಂಗಳೂರು ಪುರಭವನದಲ್ಲಿ ಅವರಿಗೆ ಪೌರ ಸನ್ಮಾನ ನಡೆಯುತ್ತದೋ, ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸನ್ಮಾನ ಸ್ವೀಕಾರ ಮಾಡ್ತಾರೆ. ಆ ವೇದಿಕೆಯಲ್ಲಿ ಆ ಕಾಲದಲ್ಲಿ ನೆನಪಿಸಬೇಕು, 1970 ಜನವರಿ ತಿಂಗಳ 18 ತಾರೀಕಿಗೆ ಕಾರ್ಯಕ್ರಮ ನಡೆಯುತ್ತದೆ. ಲಕ್ಷಕ್ಕಿಂತಲೂ ಮಿಕ್ಕ ಮೊತ್ತದ ಧನ ಸಮರ್ಪಣೆ ಆಗ್ತದೆ. ಅದನ್ನು ಎಷ್ಟಿದೆ ಅಂತ ನೋಡಲಿಲ್ಲ, ಹಾಗೆ ಗೋಖಲೆ ಸಂಸ್ಥೆಗೆ ಕೊಟ್ಟು ಬಿಡ್ತಾರೆ. ಘಟನೆ ನೆನಪಿಸಬೇಕು. ಮರುದಿನ ಅವರ ಮನೆಯ ಪಕ್ಕದಲ್ಲಿರುವಂತಹ ಒಂದು ಅಂಗಡಿ ಬಳಿಯಲ್ಲಿ ಆ ಸಂದರ್ಭದಲ್ಲಿ ಸುಧಾವಾರ ಪತ್ರಿಕೆಯ ಸಂಪಾದಕರಾಗಿದ್ದಂತಹ ER ಸೀತಾರಾಮ್ ಅವರು ಆ ಅಂಗಡಿಯ ಹೊರಭಾಗದಲ್ಲಿ ಕೂಳ್ತಿದ್ರಂತೆ. ಧೂಮಪಾನ ಸೇತ ಸ್ನೇಹಿತರವರಿಗೆ ಕೂತಿದ್ರು. ಆ ಸಂದರ್ಭದಲ್ಲಿ ಅಂಗಡಿಗೆ ಡಿ ವಿಜಿಯವರ ಮನೆಯ ಕೆಲಸದ ಆಳು ಬಂದು ಒಂದು ಚೀಟಿ ಕೊಡ್ತಾರಂತೆ. ಕುತೂಹಲ ಆಯಿತು ಸೇತುರಾಮ್ರವರಿಗೆ. ಆ ಚೀಟಿಯಲ್ಲಿ ಏನಿದೆ ಅಂತ ನೋಡ್ತಾರೆ, ಪಕ್ಕನೆ ಬಗ್ಗಿ ಆ ಚೀಟಿಯಲ್ಲಿ 2 ಬರ್ದಿತ್ತು. ಆಕಸ್ಮಿಕವಾಗಿ ಮನೆಗೆ ಆತ್ಮೀಯ ಸ್ನೇಹಿತರು ಬಂದಿದ್ದಾರೆ, ಕಾಪಿ ಪುಡಿ ಸಕ್ಕರೆ ಇಲ್ಲ, ನಿಮ್ಮ ಅಂಗಡಿಯಿಂದ ಉದ್ದರಿಯಾಗಿ ಕಾಪಿ ಪುಡಿ ಸಕ್ಕರೆ ಕೊಟ್ಟಲ್ಲಿ ನಾಳೆ ದಿನ ಬಂದು ಲೆಕ್ಕ ಚುಕ್ತಾ ಮಾಡ್ತೇನೆ ಅಂತ. ER ಸಿತಾರ ಸೇತುರಾಮ್ ಹೇಳ್ತಾರಂತೆ, ನಿನ್ನೆ ದಿನ 1 ತನಗೆ ಸಿಕ್ಕಿದ್ದು ಇದು ತನ್ನದಲ್ಲ ಅಂತ ಹೇಳುವ ಭಾವದಿಂದ ಸಮರ್ಪಣೆ ಮಾಡ್ತಾರಲ್ಲ, ಈ ವ್ಯಕ್ತಿಗೆ 3 ಊಟಕ್ಕೂ ಕಷ್ಟಪಡುವಂತಹ ಸ್ಥಿತಿಯಲ್ಲಿದ್ದಾಗ ಈ ನಿಸ್ಪೃಹ ಭಾವದಲ್ಲಿ ಬದುಕುವಂತಹದ್ದು ಇದೆಯಲ್ಲ, ಇದು ಶ್ರೇಷ್ಠತೆ. ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ ಹೇಳ್ತಾರೆ. ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆಣಿಸದಿರು ಓರವದೆ ಜೀವನ ಸಮೃದ್ಧಿ ಗೋಸುಗ ನಿನಗೆ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ ಜೀವನವನ್ನು ಗೌರವಿಸು. ಇಳೆಯಿಂದ ಮೊಳಕೆ ಯುಗವೆಂದು ತಮಟೆಗಳಿಲ್ಲ ಫಲಮಾಗುವಂದು ತುತ್ತೂರಿದನಿಯಿಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ತುಟಿ ಹೊಲಿದು ಬಿಡಪ್ಪ ಕೆಲಸ ಮಾಡು ಹಾಗೆ. ಹೆಸರು ಹೆಸರೆಂಬುದೇ ಕಸುರು ಬೀಸುವ ಗಾಳಿ ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ ಹಸುವಾಗು ನಿಮ್ಮ ನದಿ ಶಿಶುವಾಗು ಸಸಿಯಾಗು ಕಸಬರಕೆಯಾಗಿಳಗೆ. ಮನೆಯಲ್ಲಿ ಕಸಬರಕೆ ಇಲ್ಲದೇ ಇದ್ರೆ ಮಾತ್ರ ಗೊತ್ತಾಗ್ತದೆ ಕಸಬರಕೆ ಮನೆಯಲ್ಲಿ ಇದ್ರೆ ಆ ಕಸಬರಕೆ ತಾನು ಇದೆ ಅಂತ ತೋರಿಸಿಕೊಡುವುದಿಲ್ಲ. ಮನ ಸ್ವಚ್ಛವಾಗಿದ್ರೆ ಕಸಬರಕೆ ಇದೆ ಅಂತ ಅರ್ಥ, ಅದೆಲ್ಲೋ ಮೂಲೆಯಲ್ಲಿ ಇದ್ದು ಬಿಡ್ತದೆ. ನೀನು ಹಾಗೆ ಇದ್ದು ಬಿಡಪ್ಪ, ಈ ರೀತಿಯಲ್ಲಿ ಬದುಕುವಂಥದ್ದು ಅದು ನಮ್ಮ ಜೀವನದ ಪರಮಧ್ಯೇಯವಾಗಬೇಕು ಅನ್ನುವಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಚನ್ನಪ್ಪಗೌಡರು ಹೇಳಿದಾಗೆ ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ಇಂತಹ ಕಗ್ಗಗಳ ಸಾಲುಗಳನ್ನು ಸರ್ಕಾರ ಇನ್ನು ಮುಂದೆಯಾದರೂ ತಿಳಿಯಕೊಡಿಸುವಂತಹ ಪ್ರಯತ್ನ ಮಾಡಿದರೆ ಸುಸಂಸ್ಕೃತವಾದ ಸಮಾಜ ನಿರ್ಮಾಣಕ್ಕೆ ಪೂಜ್ಯ ಡಿ ವಿಜಿಯವರ ಆಶಯ ಏನಿತ್ತು ಅದು ಸಾಕಾರಗೊಳ್ಳುವಲ್ಲಿ ಖಂಡಿತವಾಗಿ ಸಾಧ್ಯವಾದೀತು ಅಂತ ಹೇಳ್ತಾ, ಶರಣು ವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನ ವಸುಮವೆನಿ ಪ್ರಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ ಮಂಕುತಿಮ್ಮ. ಅವಕಾಶಕ್ಕಾಗಿ ವಂದಿಸ್ತಾ ನಮ್ಮ ಬಂದ್ರೆ
1: ಡಾಕ್ಟರ್ ಪ್ರದೀಪ್ ಆಟಿಕುಕ್ಕೆ ನಾವೂರ್ ಕಗ್ಗದ ಏನು ರಸಧಾರೆ ಉಂಟ ಅದನ್ನ ತಿಳಿಯಪಡಿಸುವ ಮುಖಾಂತರ ನೀವು ಅದನ್ನ ತೋರ್ಪಡಿಸಿದ್ದೀರಿ, ಅತ್ಯದ್ಭುತವಾಗಿ ತಮ್ಮ ಕಾರ್ಯನಿರ್ವಹಣೆಯನ್ನ ಮಾಡಿದ್ದೀರಿ ಸರ್.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
3: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಿಂದ ಈ ಸಾರ್ವಜನಿಕ ಪ್ರಕಟಣೆ.
4: ರೀ, ಮನೆ ಖರ್ಚಿಗೆ ಹಣ ಕೊಡಿ.
5: ಇದು ರೇಷನ್ಗೆ 15,000, ತರಕಾರಿಗೆ 2,000,
4: ಮತ್ತೆ ವಿದ್ಯುತ್ ಬಿಲ್ಲಿಗೆ
5: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
4: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ. 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
5: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
6: ಹರ

ಬರೀ ಪೊರ್ಲು ದೊಂಜಿ ಪದನಿಕ್ಕೆ ಏನೊಂದು ಬರ್ತಾರೆ ನಿಖಿಲ್ಕೆ ಏನೊಂದು ಪನಿ ರೇಡಿಯು ಸಾರಂಗ್ ರೌಂಡ್ 7.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಪಾತ್ರನ ಪ್ರಂಚನ ವಿಷಯದಾದ ಪಂಡ ಎಕ್ಕ ಮಾಲದ ಬಗ್ಗೆ ನಮ್ಮ ಪಾತ್ರ ನಿತ್ತ ಒಂಜಾತ್ ಎಕ್ಕದ ದೈಟು ಪ್ರಂಚನ ನಂಬುಲಿಗೆಲ ದೀಪು ಅಂಚನೆ ದೈತ ಪೊಲಬು ಇನ್ನಿತ ಪುರ ಕಾರ್ಯಕ್ರಮದ ಪನಿಯರ ಉಲ್ಲೆ ಅಂಚನೆ ನಮ್ಮ ಬೆತೆ ಬೇತೆ ಬಾಸೆಡನ ಇಂಚ ಪುರ ಲೆಪ್ಪಿರು ಎಕ್ಕದ ದೈಕ ಬೆತೆ ಬೇತೆ ರೀತಿದ ಪುದರ್ ಪುರ ಉಂಡುತ್ತುಲೆ ನಮ್ಮ ಇನ್ನು ಎಕ್ಕ ಮಾಲೆ ಅತ್ತಂಡ ಎಕ್ಕದ ದೈಯಿಂದ ಇಂಚ ಪನ್ಪನ ಅಂಚನೆ ಬೆತೆ ಬೇತೆ ಭಾಷೆಡ ವೈಜ್ಞಾನಿಕವಾದ ಕಲ್ಟೋಪೀಸ್ ಜಿಂಜಿಟಾಪ್ ಅಂದ ನೆಕ್ ಪನ್ಪೇರು ಕಲ್ಟ್ರೋಪೀಸ್ ಜಿಂಜಿಟಾಪ್ ಅಂದ ಅಂಚನೆ ಸಂಸ್ಕೃತಡು ಅರ್ಕ ಅತನ ಮಂದಾರ ಅಂದ ಪನ್ಪೇರು ಅವೇ ರೀತಿ ನಮ್ಮ ಆಂಗ್ಲ ಭಾಷೆ ಅತನ ಇಂಗ್ಲೀಷಡು ಮಿಲ್ಕ್ ಮೀಡ್ ಮಿಲ್ಕ್ ವೀಡ್ ಅಂಚನೆ ಕ್ರೌನ್ ಫ್ಲವರ್ ಪಂದ್ಲ ಪನ್ಪೇರು ಅಂಚನೆ ನಮ್ಮ ಹಿಂದಿಡು ಮದಾರತ್ತಿಂದ ಆಕ್ ಅಂದು ಪಂದ ಪನ್ಪೇರು ಮರಾಠಿ ಭಾಷೆಡು ರೂಯಿ ಇಂದು ಪಂಡ ಗುಜರಾತಿ ಅತ್ತಂಡ ಮಲಯಾಳಂಡು ಎರಿಕ್ಕು ಅಂದು ಪನ್ಪೇರು ಅವೇ ರೀತಿ ತೆಲುಗುಡು ಜಿಲ್ಲೆಡು ತಮಿಳು ಏರ್ಕ ಎರುಕು ಬಂದ್ಲ ಪನ್ಪೇರು ಅಂಚ ಬೇತ ಬೇತ ಭಾಷೆಡು ನಿಕ ಬೇತ ಬೇತ ರೀತ ಪುದರ್ಲ ಉಂಡು ಎಕಡೆ ಪನಂದಿತ್ತೆ ಯಾನು ಈ ಒಂಜಿ ಎಕ್ಕದ ಪೂಪುರ ತುಯ್ಯರ ಭಾರೀ ಶೋಕು ಬಂದು ಅಂಚನೆ ಈ ಎಕ್ಕದ ಈ ಒಂಜಿ ದೈತ ಪೊಲಬು ನಮ್ಮ ಮಂತದ ಕೊರ್ಪುನಿ ಬಂದಿದ್ದ ತೂಪುನಿ ಬಂದಿತ್ತಂಡ ಎಕ್ಕ ಮಲತ ದೈನ ಕೆಲ ಊರುಡು ಪೂಜನೀಯ ಭಾವನೆಡು ತೂಪೆರು ರಥಸಪ್ತಮಿ ದಾನಿ ಇರೆಕುಲಿನ ತರತಮಿತ್ತದೀದು ಮೀಪುನಂಚಿನ ಪದ್ಧತಿ ಉಂಡು ತೈತೆರಿಯ ಸಂಹಿತೆಡು ಎಕ್ಕದ ದೈಟು ಉಷ್ಣಬೊಕ್ಕ ತೀಕ್ಷ್ಣಗುಡು ಉಂಡು ಪನ್ಪೆರು ಅಂಚನೆ ಶೌನಕೇಯ ಸಂಹಿತೆಡು ಅರ್ಕಮಣಿ ವಾಜೀಕಾರಣ ದಂಚ ಕೆಲಸ ಮಲ್ಪುಡು ಪನ್ಪೆರು ಎಕ್ಕಮಲದ ದೈ ಮೊದಲಿಡ್ದು ಎಗ್ಗೆ ಬುಡ್ದು ಪುದೆಲ್ ದೈ ಲೆಕ್ಕ ಬುಲೆಪುನಂಚಿನವು ಕೆಲವು ಸರ್ತಿ ಕಿನ್ಯ ಮರವಾದ ಬುಳೆಪಿನಂಚಿನ ಸಾಧ್ಯತಲ ಉಂಡು ಆಯ್ತ ಮಾತಾ ಭಾಗಲಡು ಕಿನ್ಯ ರೋಮದಂಚ ಉಪ್ಪುನಂಚಿನ ತೂವಲಿ ಅಂಜನೆ ದಂಡ ಇರೆ ಬೊಕ ಪೂತ ತೊಟ್ಟುದು ಲೈ ಬೊಲ್ದು ಪೇಡ್ದಂಚಿನ ರಸ ಉಪ್ಪುಣು ಗೆಲ್ಲದ ಕೊಡಿಟು ಇರೆಕುಲಿನ ನಡುಟು ಗೊಂಚಲಾದ ಬೊಲ್ದು ಪೂ ಬುಡುಪುಣು ಒಂಜೇ ಪೂತ ತೊಟ್ಟುಡು ಮಿತ್ ಜೋಡಿ ಕಾಯಲುಪ್ಪುಣು ತೂವಲಿ ಮಿತ್ತದ ಕೊಡಿಟ್ಟು ರೇಷ್ಮೆದಂಚಿನ ರೋಮ ಉಪ್ಪುಣು ಗಾಳಿದ ಸಹಾಯಡು ಬೀಜ ಪ್ರಸಾರ ಆದ ದೈ ಕೊಡಿಪು ನಂಚಿನ ಎಕ್ಕದ ದೈ ಸಾಮಾನ್ಯವಾದ ನೀರು ಕಮ್ಮಿ ಇತ್ತು ನಂಚಿನ ಜಾಗೆಲಿಡು ಬದುಕೊಂಡು ಅಂಚಾದಪ್ಪುನ ಗಲ್ಪ ನೀರದ ಒಂಜಿ ದಾದಾ ಸಾಧ್ಯತೆಲ್ಲ ಜಾಸ್ತಿ ಉಪ್ಪುಣು ಪಣ ನೀರಿಜ್ಜಿನಲ್ಲ ಬದುಕೊಂಡು ಅನ್ಪನೆ ನಿಮ್ಮ ನೆಟ್ಟು ತೂವಲಿ ಅಂಚಾದಪ್ಪನಾಗ ಒಂದು ಈ ದೈತ ಪೊಲಬು ನಿಕ್ಲೆಗೆಲ್ಲ ಗೊತ್ತಿಪ್ಪು ಎಕ್ಕದ ಮಾಲೆ ಎಕ್ಕದ ದೈ ತೂದಿಪ್ಪರು ಈ ಒಂಜಿ ಎಕ್ಕ ಮಾಲೆ ಅಂತ ಪನ್ಪಾಯ್ವೇನೆ ಅವೇತ ಬಗ್ಗೆ ನಿಕ್ಲೆ ಗೊತ್ತಿತ್ತು ನಂಚಿನ ಒಂಜಾತ್ ವಿಚಾರನು ಇನಿತ ಈ ಕಾರ್ಯಕ್ರಮ ನಡು ಪಟ್ಟನಲ್ಲಿ ಆಜಿ ಮೂಜಿ ಆಜಿ 4 2 0 4 9 4 9 ಈ ಒಂಜಿ ಸಂಖ್ಯೆಗೆ ಏನೆಕಡೆ ಪನಂದಿತ್ತೆ ಈ ಒಂಜಿ ದೈ ಕುಲಡು ರಡ್ ರೀತಿದ ದೈ ಉಂಡು ಒಂಜಿ ಬೊಲ್ದು ಪೂ ಆಪಿ ನಂಚಿನ ಎಕ್ಕ ಕುಡೊಂಜಿ ತಿಳಿ ನೇರಳೆ ಪೂ ಆಪು ನಂಚಿನ ಎಕ್ಕ ಅಯ್ನ ಕರಿ ಎಕ್ಕ ಅಂದ್ಲ ಪನ್ಪೇರು ಮರ್ದದ ಗುಣ ರಡ್ಡೆಟ್ಲ ಉಪ್ಪುಂಡು ಆಂಡ ಹೆಚ್ಚಾದ ತುಯ್ಯರತಿಕ್ಕು ನಂಚಿನವು ತಿಳಿ ನೇರಳೆ ಈ ಗುಡ್ಡೆ ಸೈಡ್

0: ಗುಡ್ಡದ ಜಾಗಿಡು ಪುರ ಈ ತಿಳಿ ನೇರಳೆ ಪೂ ಆಪಿನಂಚಿನ ಎಕ್ಕ ತೋಜರು ತಿಕ್ಕುಂಡು ಅಂಚನೆ ಇಲ್ಲದ ಪುರ ಕೆಲವೇರೆ ಬೊಲ್ದುದ ಎಕ್ಕದ ದೈನು ಪುರ ನಡ್ಪೇರು ನಂಚು ಅದು ಪುನಾಗ ಈ ಎಕ್ಕ ಮಾಲೆದ ಬಗ್ಗೆಟ್ಟು ನಿಕ್ಲೆ ಗೊತ್ತಿಪ್ಪು ನಂಚಿನ ವಿಚಾರನೆ ಇನಿತ ಈ ಕಾರ್ಯಕ್ರಮಡು ಪಟ್ಟೊನ್ಲೆ ಲೆಪ್ಪು ಕೊರ್ಲೆ ಆಜಿ ಮೂಜಿ ಆಜಿ ನಾಲ್ ರಡ್ಡು ಸೊನ್ನೆ ನಾಲ್ಕು ಒಂಬ ನಾಲ್ಕು ಒಂಬ ಈ ಒಂಜಿ ಸಂಖ್ಯೆಗೆ ನಲಾತ ಈ ಒಂಜಿ ವಿಚಾರಕ್ಕೆ ಸಂಬಂಧಪಟ್ಟದ ಪಾತಿರುವೆ ನೆಟ್ಟು ಉಪ್ಪು ನಂಚಿನ ಮರ್ದದ ಉಪಯೋಗ ಆದಿಪ್ಪು ಅಂಚನೆ ಈ ಒಂಜಿ ಉಪಯೋಗದ ಭಾಗಲು ಸಾಮಾನ್ಯವಾದ ತೂಪಿನಿ ಬಂದಿದ್ದ ಯಾಕಂದ ದೈತ ಮಾತಾ ಭಾಗಲ ಉಪಯೋಗ ಇತ್ತಿನಂಚಿನವೆ ದೈತ ಬೇರಾದಿಪ್ಪು ಬೇಡದ ಚೋಲಿ ಆದಿಪ್ಪು ಇರೆ ಅಂಚನೆ ದೈಡ್ದು ಬರ್ಪಿರಂಚಿನ ಪೇರ್ ಬೊಕ್ಕ ಪೂ ಒಂದು ಮಾತಲ ಮರ್ದಗ ಉಪಯೋಗ ಆಪುಣು ಎಂಚ ಮರ್ದಗ ಉಪಯೋಗ ಆಪುಣು ಅವೆಲ್ಲ ಖಂಡಿತ ಬನ್ಪೆ ಅಣ ನಿಕ್ಲೆಗಿಲ್ಲ ಒಂಜಾತಿ ಇಲ್ಲ ಲಿಂಚಿನ ಈ ಒಂಜಿ ಎಕ್ಕ ಮಲದ ಮರ್ದು ಮಲ್ತಿಪ್ಪರು ಓವಾ ಮರ್ದ ರೀತಿಯ ಮರ್ದು ಮಲ್ತಾರೆ ಒಯ್ಕ ಮಲ್ತದಾರೆ ನವೀನೀತೆ ಕಾರ್ಯಕ್ರಮ ಲೆಪ್ಪುಕೊರ್ಲೆ ಪಾತಿರ್ಲೆ ಆಜಿ ಮೂಜಿ ಆಜಿ ನಾಲ್ಕು ರಡ್ಡು ಸೊನ್ನೆ ನಾಲ್ಕು ಒಂಬ ನಾಲ್ಕು ಒಂಬ ಈ ಒಂದು ಸಂಖ್ಯೆಗೆ ಅಂಚನೆ ಒಂಜಾತ್ ನಂಬೊಲಿ ಗೆಲು ಪುರ ತೋಲೆ ಕೆಲವೊಂಜಿ ದೈಪುರ ಪುಟ್ಟುನೇ ಕೊಂಜಾತ್ ಕತೆಲು ಪುರ ಉಪ್ಪುಣು ಕೆಲವೊಂಜಿ ಮಸ್ತ್ ಪೂಜನೀಯ ಭಾವನೆ ಪುರ ತೂಪ ಕೆಲವೊಂಜಿ ದೈಕುಲನು ಪುರ ಅವೆ ಕೊಂಜಾತ್ ಪುಟ್ಟುದ ಕತೆ ಪುರ ಉಪ್ಪುಡು ಅಂಚನೆ ದೆಕ್ಕಲ ಒಂಜಾತ್ ಪುಟ್ಟುದ ಕತೆ ಉಂಡು ಪಂಡ ದೈ ಪುಟ್ಟನಂಚಿನ ಕತೆ ಒಂಜಾತ್ ಪುರಾಣಲು ಪುರ ಇಂಚ ಪುರ ಪನ್ಪುಣು ಕತೆ ಕುಲೆನು ಪುರ ಅಂಚ ತಪ್ಪುನಾಗ ಆ ಕತೆ ಕುಲದಾದ ಖಂಡಿತ ಪನ್ಪೆ ಅಂಡ್ ಅವೆಕ್ಕೆ ದುಂಬು ನಿಕ್ಲ ಈ ಒಂಜಿ ವಿಷಯಕ್ಕೆ ಸಂಬಂಧಪಟ್ಟದ ಪಾತಿರುಡು ಪಂದಿ ಎನ್ನದಿತ್ತಾರೆಂಡ ಲೆಪ್ಪುಕೊರ್ಲೆ ಪಾತಿರ್ಲೆ ಇನ್ನಿತ ಈ ಕಾರ್ಯಕ್ರಮದ ಎಕ್ಕ ಮಾಲದ ಬಗ್ಗೆ ಪಾತಿರೊಂದು ಅಂಚನೆ ನೀ ಬರ್ಸ ಬರ್ಪನ ಕಾರಣದ ಅವರ ಜೋಕ್ಲಿಗೆ ಶಾಲೆದ ಜೋಕ್ಲಿಗೆ ಕಾಲೇಜದ ಜೋಕ್ಲಿಗೆ ರಜೆ ಕೊಡ್ತೀರಿ ಅಂಚದ ಕೆಲವು ಜೋಕ್ಲು ಇಲ್ಲಲ್ಲುಪ್ಪ ಇಲ್ಲಲ್ಲುಪ್ಪ ನಂಚಿನ ಜೋಕ್ಲಿಗಿಲ್ಲ ಒಂಜಾತ್ ರೇಡಿಯೋ ಪುರ ಕೇನ್ಪಾವ ನಂಚಿನ ಅಭ್ಯಸನ ಬುಳೆಪಾಲೆ ದಯಪಂಡ ಇತ್ತಪುರ ಮಾಧ್ಯಮನ ಕೆಬಿಯೋರ್ಪುನಕ್ಲು ಅತ್ತನ ತೂಪುನ ಜೋಕ್ಲು ಮಸ್ತ್ ಕಮ್ಮಿ ಆತೀರಿ ಪೂರ ಮೊಬೈಲ್ ಡೇ ಬರ್ಪುಣು ಬಂದು ಮೊಬೈಲ್ ಡುಪ್ಪುರು ಅಂಚದ ಪುನಃ ರೇಡಿಯೋನ ಕೇನ್ಪಾವ ನಂಚಿನ ಅಭ್ಯಾಸನ ಮಲ್ಪಾಲೆ ಪಂದು ಪನೊಂದು ದುಂಬುದ ಬಿನ್ನೆರುಲ್ಲರು ಸುರೂತ ಬಿನ್ನೆರಿ ತೂಕ ಹಲೋ ನಮಸ್ತೆ ದುಮದ ಬಿನ್ನೆರ ಹಲೋ ನಮಸ್ತೆ
1: ಹಲೋ ನಮಸ್ತೆ
0: ನಮಸ್ತೆ ನಮಸ್ತೆ
1: ಅಶೋಕ್ ಮಂಗಳ ದೇವಿ
0: ಅಶೋಕ್ ಅಣ್ಣ ಕಾರ್ಯಕ್ರಮ ಗೆದುಕೊಳ್ಳೋದಿಲ್ಲ ಪನ್ನ ಅಶೋಕ್ ಅಣ್ಣ ಹಂಚೊಲ್ಲಾರ
1: ಒಳ್ಳೆ ಆರಾಮ ಸರ್ಲೆ
0: ಪನ್ನೆ
1: ಪನ್ನೆ ಎಕ್ಕಮಲದ ವಿಷಯ ಪಾತ್ರಂದಿಲ್ಲ
0: ಅಂದ
1: ಎಕ್ಕಮಲ ಇತ್ತಿನ ಬಾರಿ ಎಟ್ಟೆ ಕೆಲದಕ್ಕೆ ತುಳಸಿ ಕಟ್ಟದ ಸೈಡ್
0: ಅಂದ
1: ಎಕ್ಕಮಲದ ದೀಪೆ ವಚ್ಚ ಮಲ್ಲಾರ್ಲ ಬಲ್ಲಿ ಐಕ್ಲ ಒಟ್ಟಿಗೆ ಸುತ್ತು ಬರ್ತು ಬಾರಿ ಎಡ್ಡೆ ಬೊಕ್ಕ ಕುಡುಂಜಿ ವಿಷಯ ಉಂಡು ನಮ್ಮ ತುಳಸಿದ ಕಟ್ಟೆ ಉಂಡು ಅವು ಕಟ್ಟೆಡ್ ನಮ್ಮ ತುಂಬೆದ ವೈರಿ ನಟರ ಬಲ್ಲಿ ತುಂಬೆದ ದೇವತೆ ಅವು ಎರಡು ಮುಚ್ಚಿ ಕಡೆ ತೂತೆ ಅದು ಕೆಲ ಜನ ಒಂದ್ಕಡೆ ಇತ್ತುಂಡ ಎಡ್ಡೆ ಅಂತ ಒಂದು ಸಪರೇಟ್ ನಡ್ತಿದ್ದ ಐಕ್ ಸುತ್ತು ಬರ್ತು ಬಾರಿ ಎಡ್ಡೆ ಒಂದು ಒಟ್ಟಿಗೆ ನಡಿಯರ ಬಲ್ಲಿ ತುಳಸಿ ಇಲ್ಲ ತುಂಬೆಲ್ಲ ಮತ್ತೆ ಎಕ್ಕ ಮಾಲಿತ್ನ ಬಾರಿ
0: ಎಡ್ಡೆ
1: ನಂಗೆ ಕಷ್ಟಪುರ ಅಂತ ದೂರ ಆಗುಂಡು ಎಕ್ಕ ಮಾಲೆ ಎರಡು ಮೂಜಿ ನಮ್ಮನೆ ಉಂಡು ಬಲ್ದು ಎಕ್ಕ ಮಾಲೆ ಉಂಡು ಕೆಂಪು ಉಂಡು ಬೊಕ್ಕ ಕುಡಿಂಜಿ ಕಲರ್ ಉಂಡು ಬೊಕ್ಕ ಕೆಂಪು ಆಯ್ತು ಬಲ್ದು ಎಕ್ಕ ಮಾಲೆ ಬಾರಿ ಈಶ್ವರ ಹನುಮನ್ ದೇವಸ್ಥಾನ ಬರದಿತ್ತೆ ಮುಂಚೆ ಆಯ್ತಾ ಪೂನು ಒಂದು ಮಂತದ ಮಾಲ ಮಂತದ ಈಶ್ವರನ ಪಟಕ ಪಾಡ್ನ ಬಾರಿ ಎಡ್ಡೆ ಇತ್ತ ಬಂಡ ಆಯ್ತ ಬೇರೆಡು ಪುರ ಎಣ್ಣೆ ಪುರ ಮಲ್ಪೇರು ಗಂಟು ಬೇಣೆಗೆ ಪುರ ಬಾರಿ ಎಡ್ಡೆ ಬಕ್ಕ ಆಯ್ತ ಇರೆಟ್ ನಮ್ಮ ಶುಗರ್ ಜಾಸ್ತಿ ಇತ್ತ ರಾತ್ರಿ ಜಿಪ್ಪನಕ ಕಾಡದಡಿಗೆ ದೀದು ಸಾಕ್ಸ್ ಪಡೆದು ಜಿಪ್ಪಿರಿಗೆ ನೈಟ್ಲ ಶುಗರ್ ಶುಗರ್ ಕಮ್ಮಿ ಆಗ್ರ ಬಂಡ ಪನ್ಪೇರು ದಿವಸ ಗೊತ್ತಿ ಬಂಡ ಆಯ್ತ ಇರ್ ಎಕ್ಕಮಲ ದೀರ ಉಂಟು ಎಲ್ಲೆಲ್ಲಿ ಇರ ದಿರ್ತೀವಿ ಆಯ್ತ ಮಾಲ ಮಂತೀವಿ ಮಾಲ ಮಂತ್ ಮಾರ್ವೀರು ಅವು ಅಯ್ಯಪ್ಪನ ಪಟಕ್ ಹನುಮಂತನ ಹಿಂದೆ ಪುರ ಪಾಡ್ವಿ ನಿತ್ಯ ಪುರ ಮಸ್ತ್ ಪುರ ಆಯ್ತು ನಾಡ್ದ ಬರ್ತಿದ್ದೀರಿ ಪುರ ಎಡೆಡ್ ಬೆಲ ಮಂತ್
0: ಇಂಟು
1: ಕೊನೆಯ ಪೂರ್ಣ ಮಸ್ತ್ ಉಂಟು
0: ಖುಷಿ ಒಂದು ಅಶೋಕ್ ಮಂಗಳದೇವಿ ಲೆಪ್ಪು ಕೊಡ್ದು ಪಾತಿರೋ ಒಂಜಾತ ವಿಷಯ ತೆರಿಪಾ ಇರ್ತದೆ ಅದ ಪಂಡ ಒಂದಟ್ಟು ಉಪ್ಪುನಂಚಿನ ಉಪಯೋಗಲು ಬೇತ ಬೇತ ರೀತಿಯ ಉಪಯೋಗಲು ಪುರ ಉಂಡು ಬಂದು ನಿಖಿಲ್ಲ ಇಂಚಿನ ಲೆಪ್ಪು ಕೊರ್ಲಿ ಪಾತಿರೊಲಿ ಆಚಿ ಮೂಚಿ ಆಚಿ ನಾಲ್ಕು ರಡ್ಡು ಸೊನ್ನೆ ನಾಲ್ಕು ಒರಂಬ ನಾಲ್ಕು ಒರಂಬ ಈ ಒಂದು ಸಂಖ್ಯೆಗೆ ಒಬ್ಬ ಉಂಜಿ ಈತ ಪನ್ಪು ನೀನು ಬತ್ತ ಪನ್ಪ ಆ ದೈ ನಡ್ನ ಎಡ್ಡೆ ಈ ದೈ ನಡ್ನ ಎಡ್ಡೆ ಅತ್ತಂಡ ಈತ ಒಂಜಿ ಉದಾಹರಣೆ ಪನ್ಪುನಿ ಬಂದ್ರೆ ಈ ತುಳಸಿ ದೈ ನಮ್ಮ ತುಳಸಿ ದೈನ ಪೂಜನೀಯ ಭಾವನೆ ತೂಪ ತುಳಸಿ ಕಟ್ಟೆ ಮಲ್ಪುವ ತುಳಸಿ ದೈನ ನಡ್ಪ ಕಾಂಡೆ ಸುತ್ತು ಬರ್ಪ ಅಂದಕ್ಕೆ ಪುರ ಬೇತ ಬೇತ ವೈಜ್ಞಾನಿಕ ಕಾರಣಲ ಉಂಡು ಒಂಜಿ ನಂಬಲಿಗೆಲ್ಲ ಭಾಗ ಆದಿತ್ತಂಡಲ್ಲ ಕುಳುಂಜಿನ ಅಂಬೊಲಿಗೆ ಆಯ್ದು ತಿಕ್ಕುನಂಚಿನ ಗಾಳಿ, ಪರಿಶುದ್ಧವಾಯಿನಂಚಿನ ಗಾಳಿ, ಆ ಗಾಳಿನ ಸೇವನೆ ಮಾಡ್ತಿಂದ ಎಡ್ಡೆ ಅಂದ ನಮ್ಮ ಈ ಕೈಬೇವುದ ಮರತ ಗಾಳಿ ಎಂಚ ನೋಂಡ ಅವಕ್ಕೆ ನಮ್ಮ ಅವಿನ ಇಲ್ಲದ ಸುತ್ತಲ ನಡ್ನ ಎಡ್ಡೆ ಅಂದ ಪನ್ಪ. ಆಯ್ತು ತಿಕ್ಕುನಂಚಿನ ಗಾಳಿ ನಮ್ಮ ನಮಕ್ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಲ್ಪುಂಡ. ಅದನ್ನು ಒಂಜಾತಿ ಎಡ್ಡೆ ಗಾಳಿ ಪುರ ತಿಕ್ಕುಂಡು ಪಂದು ಒಂಜಾತ್ ಈ ತುಳಸಿ ಆದಿಪ್ಪು, ಎಕ್ಕಮಾಲೆ ಆದಿಪ್ಪು ನೆಟ್ಟು ಪುರ ಉಪ್ಪುನಂಚಿನ ಒಂಜಿ ಪೂಜನೀಯ ಭಾವನೆ ಆದಿತ್ತಿಂಡಲ್ಲ ಕುಡಂಜಿ ವೈಜ್ಞಾನಿಕವಾದ ನಮ್ಮ ಆರೋಗ್ಯದ ದೃಷ್ಟಿ ಇಡ್ಲ ಬಾರಿ ಎಡ್ಡೆ ಪನ್ಪುನಂಚಿನ ಅನ್ಸಾದುಪುನಗ ನಮ್ಮ ಹಿರಿಯ ಕುಲುಬುರ ನೆನಪುರ ಒಂಜಿ ನಂಬೊಲಿಗೆದ ಭಾಗವಾದ ದೀತೆರು ನೆಟ್ಟು ವೈಜ್ಞಾನಿಕ ಕಾರಣಲ ನೆಟ್ಟು ಉಂಡು ಸರಿಯಾದ ತುಯ್ಯರ ಪೋಂಡ ಅಂಜಾದುಪುನಗ ನಿಕ್ಲಲ ಒಂಜಾತಿ ಇಂಚಿನ ವಿಚಾರಲು ತೆರಿದುಪ್ಪು ಲೆಪ್ಪು ಕೊರಲೆ ಪಾತೆರ್ಲೆ ಆಜಿ ಮೂಜಿ ಆಜಿ 4242 4 4 ಈ ಒಂಜಿ ಸಂಖ್ಯೆಗೆ ಅಂಚನೆ ಪ್ರತಿ ತುಳುಚಾವಡಿಡ್ಲ ನಮ್ಮ ಗೇನನ್ ಹೆಚ್ಚ ಮಲ್ಪುನಂಚಿನ ಕಜ್ಜನ್ ಡಾಕ್ಟರ್ ಗಣೇಶ ಮಿನ್ಸಂಕಮಾರ್ ಪ್ರತಿ ಚಾವಡ್ಲ ಮಂತನುಪ್ಪರು ಅಂಚನೆ ಇನಿತ ಈ ಕಾರ್ಯಕ್ರಮಡ ವಾ ವಿಷಯಕ್ಕೆ ಸಂಬಂಧಪಟ್ಟದ ಪಾತ್ರನಲ್ಲಿರಪಣೆಡ ಒಂಜಾತ್ ನಮ್ಮ ಪುರಾಣ ಇತಿಹಾಸ ನಂಬೊಲಿಗೆಲು ಅಂಚನೆ ದೈವ ದೇವಿರನ್ ಪನ್ನಾಗ ಒಂಜಾತ್ ವಿಚಾರಲುಂಡು ಪುರಾಣಲುಂಡು ಕತೆಕುಲುಂಡು ಅವೇ ರೀತಿ ನಿಕ್ಲೆ ಗೊತ್ತ

ಕುರಿಂಜಗುತ್ತುಡು ನೇಮನಿರಿ ಕುರುವೆ ಪನೊಂದು ಜನಮಾನಿ ಕೂಡುಪಾಡೊಂದು ಚೆಂಡೆತ್ತಿಮಾರಿಗ ದಂಡು ಸಾಧ್ಯರೆ ಪೋಯಿ ಅಪಗಂಡ ಎದ್ರಿಗಿ ಸದ್ರಿಗಿ ಬರ್ಪೆ ದುಗ್ಗಣ್ಣ ಕೊಂಡೆ ಮಸೆ ಒಂದು ಪನ್ಪೇ ಏ ಏರ್ಂಬೆ ಏರ್ಂಬೆ ಅವೋ ಪೂಂಜೆ ಪೂಂಜೆ ಪೂಂಜೆ ಅಂದಿಂಡ ಏನಂಬೆ ಕೋರಿದ ಕಟ್ಟೋಡು ನಾಲನೇ ಲೆಕ್ಕದ ಪೂಂಜೆ ಏನಂಬೆ ಅಂದ ಕೇಂಡೆ ದುಗ್ಗಣ್ಣ ಕೊಂಡೆಯೇ ಆ ಪಾತ್ರರ ಕೇಂಡಿನ ದೇವು ಪೂಂಜೆ ಗಗ್ಗೆಲೊಂದು ಪನ್ಪೆಗೆ ಏ ಏ ಏರಿಯ ಏರಿಯ ಈ ಕೊಂಡೆ ಕೊಂಡೆ ಅಂದಿಂಡ ಏನಯ್ಯ ಕುತ್ತಿಗೆ ಆಜಿನೇ ಕೊಂಡೆ ಏನಯ್ಯ ಅಂದ ಕೇಂಡೆ ಏ ದೇವು ಪುಂಜೆ ಏ ಪನೊಂದು ಇರುವೆರ್ಲ ಆನೆದ ಕಿನ್ನಿಲೆ ನಂಚ ಪೊರ್ಂಬರೆ ಪತ್ತುವೆರೆ ನಿನ್ನಂಚಿನ ಜೋಕುಲು ಎನ್ನ ಇಲ್ಲಡು ಅಂಬಿ ಪೆಜ್ಜುವಂದು ಪಂಡೆ ದುಗ್ಗಣ್ಣ ಕೊಂಡೆ ನಿನ್ನಂಚಿನ ನ್ಯೊಕ್ಕುಲು ಎನ್ನ ಇಲ್ಲಡು ತೆಪ್ಪುಗುದೊಂದು ಬಲ್ಲು ಪುರಿ ಮಲ್ತೊಂದುಲ್ಲೇರಿಂದು ಪೂಂಜೆರು ಪನ್ಪೇರು ನಿನ್ನ ಮೋನೆಡು ಕುರುಪು ಪುಟುದುಜಿ ಕೇಂಡನ ತೆತ್ತಿಡು ಕೆಲೆಪುಡಯ ಬೊಂಡೊಡೆ ಅಲಂಕುವನಯ ಪನೊಂದು ದುಗ್ಗಣ್ಣ ಕೊಂಡೆ ಗೆಂದಗಿಡಿತ್ತಲೆಕ ಲಾಗ್ಯೊಂಡೇ ದೇವು ಪೂಂಜನ ತರೆನು ತನ್ನ ತೋಲಡಿಟ್ಟು ಅಮುಕಿಯೇ ಬುಡುಪ್ಪಾವರೆ ಆವಂದಿ ಕಾಲುಡು ಸಮ್ಮಲೆ ಸಾಯೋಗು ಕುರಿನ ದೈವ ಜುಮಾದಿನು ನೆನವರಿಕೆ ಮಲ್ತೊಂಡೆ ದೇವು ಪೂಂಜೆ ನೆನವರಿಕೆ ಮಲ್ತಿನ ಪುರ್ತುಡು ದುಗ್ಗಣ್ಣ ಕೊಂಡನ ಪತ್ತು ಸಡಿಲಾಂಡೆ ಪೆಲತ್ತರಿ ರಟಿ ಲೆಕ್ಕ ರಟಿಯನೇ ದೇವು ಪೂಂಜೆ ಆನೆದ ಒತ್ತು ಒತಿಯೇ ಪೂಂಜೆ ಕುದ್ರೆದ ಪೈಯೊಳಿ ಪಾಡೊಂಡೆ ಮುಯ್ಯರು ಕರ್ಣ ಮಗುತೊಂಡೆ ಬಲಿಪ ಮುಟ್ಟು ಮುಟ್ಟೊಂಡೆ ದುಗ್ಗಣ್ಣ ಕೊಂಡೆನ ಜುಟ್ಟು ಪತದು ತರೆನು ಚೆಂಡು ರಟ್ಟಾಯೇ ದಂಡಿಡು ಗೆಂದಿಯೇ ಬಿರ್ದುದ ಬೀರೆ ಪೆರಿಂಜಗುತ್ತುದ ದೇವು ಪೂಂಜೆ ತುಳುನಾಡ ಬೀರೆ.

ಕೇನೊಂದುಪ್ಪನಿ ರೇಡಿಯೋ ಸಾರಂಗ್ ನಾಟ್ 7.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮನ ಕೇನೊಂದಲ್ಲರೆ ಇನ್ನಿತ ಈ ತುಳುಚಾವಡಿ ಕಾರ್ಯಕ್ರಮದ ಒಂಜಾತ ವಿಷಯ ನಿನ್ನ ಪಾತ್ರ ಎಕ್ಕಮಾಲದ ಬಗೆಟ್ ಇನಿ ಆಟಿ ತಿಂಗೋಲ್ ಇತ್ತ ನಡತೊಂದುಂಡು ಆಟಿ ತಿಂಗೋಲ್ ಶುರು ಆತನ ಒಂಜಾತ್ ಆಟಿ ತಿಂಗೋಲ್ದ ವಿಶೇಷತೆಲ ತೂಪುನಿ ಬಂದಿತ್ತಂಡ ಬೆತೆ ಬೇತೆ ದುಂಬು ಬಂಗದ ತಿಂಗೋಲಾದಿತ್ತನ ಆಟಿ ಇತ್ತ ಒಂಜಿ ಗೌಜಿ ಗಮ್ಮತ್ತದ ತಿಂಗೋಲಾದ ಪೋತುನು ಬೆತೆ ಬೇತೆ ರೀತಿದ ಕಾರ್ಯಕ್ರಮಲು ಪೂರ ನಡತೊಂದುಂಡು ಎಡ್ಡೆ ವಿಚಾರನೆ ಎಂಚ ಇತ್ತಿನ ಆಟಿ ಪನ್ಪನಂಚಿನ ಇನ್ನು ಪೊಲಬು ಮಲ್ತು ಕೊರ್ಪನೆತ ಒಟ್ಟುಗು ನಮ್ಮ ತುಳುನಾಡದ ಒಂಜಾತ್ ಆಚರಣೆಲು ಪದ್ಧತಿ ಸಂಸ್ಕೃತಿ ಅತ್ತಂಡ ತೆನಸದ ಒಂಜಾತ್ ವಿಚಾರ ಅದನ್ನು ಪೂರ ತೆರಿಪವನಂಚಿನ ಕಜ್ಜ ಅಲ್ಪ ಅಲ್ಪ ನಡತೊಂದುಂಡು ಬಾರಿ ಎಡ್ಡೆ ವಿಚಾರ ಅವೆತ ಒಟ್ಟುಗು ತುಂಬಿ ಎಂಚ ಆಟಿ ಇತ್ತಿನ ಬಂದು ನಮ್ಮ ತೆರಿಯೋಡು ಬಂದಿತ್ತಿನ ಹಿರಿಯ ಕುಲ್ಡಕುಲೋ ಒಂದು ಕೇನೋಡು ನಮ್ಮ ಹಿರಿಯ ಅಕ್ಕಲು ಇಲ್ಲ ಲುಪ್ಪೆರು ಅಜ್ಜರು ಅಜ್ಜಿನ ಅಕ್ಕಲು ಪ್ರಾಯದ ಅಕ್ಕಲು ಅಕ್ಕಲಡ ಕುಲ ಒಂದು ಕೇನ್ಲ ನಿಕ್ಲು ಆಟಿ ತಿಂಗಳದು ಮೆಂಚ ಎತ್ತನ ಬಣ್ಣ ನಮಸ್ತ ವಿಷಯ ತೆರಿಪಾವಿರಕ್ಲು ಇಂಚೆ ಇಂಚೆ ಇತ್ತಂಡ ತಿನಿಯರ್ ಇಜ್ಜಂದ ನಂಚಿನ ಸಮಯ ದಾಲ ಇಜ್ಜಂಡ್ ಏ ತಿಕ್ಕುನೇನೆ ಕನತದ ಪುರ ಮಲ್ತು ತಿನ್ನೋ ಅಂತ ನಂಚಿನ ಅಂಚ ಪುರ ಪನ್ಪೇರು ನಂಚ ಅದಪ್ಪನಾಗ ಅವೇನು ಪೂರ ತೆರಿಪುನಲ್ಲ ಬಾರಿ ಎಡ್ಡೆ ಅಂಚೆ ನಾನು ಇಂಥ ಪನೊಂದಿತ್ತೆ ಎಕ್ಕಮಾಲದ ಬಗ್ಗೆ ಇಟ್ಲ ಒಂಜಾತ ವಿಷಯ ಇಂಚಿನ ಪುರ ವಿಷಯ ಹಿರಿಯ ಕುಲೆಗೆಲ್ಲ ನಮಸ್ತು ಗೊತ್ತು ನಂಚ ಅದಪ್ಪನ ಅಕ್ಕಲ್ದೆಲ್ಲ ಕೇಂದು ನಿಖಿಲ್ಲ ಲೆಪ್ಪು ಕೊಡ್ದು ಪಾತಿರಲಿ ಇನಿ ಜೋಕ್ಲಿಗೆ ರಜೆಲ್ಲ ಉಂಡಿತ್ತು ಒಂಜಿ ಬರ್ಸಬನ್ನಾಗ ರಜೆ ಕೊರೊಂದುಲ್ಲೇರ ಅಂಚ ಅದಪ್ಪನಾಗ ಇಲ್ಲಲ್ಲಿ ಜೋಕುಲು ಕುಲೋಂದಿತ್ತೇರ್ನ ನಿಖಿಲು ರೇಡಿಯೋ ಕೇನೋ ಒಂದಿತ್ತರ್ನ ಜೋಕುಲ್ಲ ಇತ್ತರ್ನ ಅಕ್ಕಲೆಗೆಲ್ಲ ಕೇನ್ ಪಾಲೆ ಒಂಜಾತದ ವಿಷಯ ಅಕ್ಕಲೆಗೆಲ್ಲ ತೆರಿಪಾಲೆ ದಾಯಪಂಡಿತ ಕೇನ್ ನಂಚಿನ ಒಂಜಿ ತಾಳ್ಮೆ ಜೋಕುಳ್ಳ ಮಸ್ತ್ ಕಮ್ಮಿ ಆತನು ಕುಲೋಂದು ಕೇನಂಚಿನ ತಾಳ್ಮೆ ಇಜ್ಜಿ ಅಂಚ ಅದಪ್ಪನಾಗ ಬೇತೆ ಬೇತೆ ಮಾಧ್ಯಮಗು ಅಕ್ಲು ಆಕರ್ಷಣೆ ಆವೊಂದುಂಡು ಅಕ್ಲಿಗೆ ಅಂಚ ಅದಪ್ಪನಾಗ ರೇಡಿಯೋ ಕೇನಂಚಿನ ಹವ್ಯಾಸನ್ನ ಬೆಳೆಪಾಲೆ ಎಡೆಡ್ಡ ವಿಚಾರಲ್ಲು ಬರ್ಪುಡು ನಮ್ಮ ರೇಡಿಯೋ ಸಾರಂಗತ್ತಂದೆ ರೇಡಿಯೋ ಪನ್ಪನಂಚಿನ ಬೇತೆ ಬೇತೆ ಚಾನಲ್ ಉಂಡು ರೇಡಿಯೋ ಅವೆಲ್ಲ ಕೇನ್ ಪಾಲೆ ಅಂಚನೆ ರೇಡಿಯೋ ಸಾರಂಗಲ್ಲ ಕೇನ್ ಪಾಲೆ ಒಂಜಾತ್ ಮಾಹಿತಿ ತಿಕ್ಕೊಂಡು ಜ್ಞಾನಾಭಿವೃದ್ಧಿ ಆಪುಂಡು ಒಂದು ಪುರ ನಿಕ್ಲೆಗೆಲ್ಲ ಗೊತ್ತಿಪ್ಪು ಅಂಚಪ್ಪನಾಗ ಜೋಕ್ಲೆಗೆಲ್ಲ ಆಯ್ನಾತ ಕೇನ್ ಪಾಲೆ ಅಂಚೆ ನೀ ತುಳುಚಾವಡ್ಡೆ ಒಂದು ವಿಷಯಕ್ಕೆ ಸಂಬಂಧಪಟ್ಟದ ಪಾತ್ರ ನಿಂತೆ ಹೆಂಗೆ ಗೊತ್ತಿಪ್ಪು ನಂಚಿನ ಒಂಜಾತ ವಿಷಯ ನೀನು ತೆರಿಪಾವನಂಚಿನ ಪ್ರಯತ್ನ ಮಲ್ತದೆ ಅಂಚನೆ ನಿಖಿಲ್ಲ ಲೆಪ್ಪು ಕೊಡ್ದು ಪಾತಿರದರು ಒಂಜಾತ ವಿಷಯ ತೆರಿಪಾವಂದರೆ ನಿಕ್ಲೆಗೆಲ್ಲ ಮಾತೆರೆಗಿಲ್ಲ ಸೊಲ್ಮೇಲಿನ ಸಂದ ಒಂದು ಇನಿತ ಈ ತುಳುಚಾವಡಿ ಕಾರ್ಯಕ್ರಮದ ಬಿದಾಡು ನಂಚಿನ ಪೊರ್ತು ನನ್ನ ದುಂಬುದ ತುಳುಚಾವಡಿ ಆಟಿದ ವಿಶೇಷತೆ ಬಗ್ಗೆ ಖಂಡಿತ ಪಾತಿರುವೆ ಅಂಚನೆ ಈ ಒಂಜಿ ತುಳುಚಾವಡ್ಡು ಬಿನ್ನೇರನ್ನೆಲ್ಲ ತುಂಬ ಬರ್ಪು ನಂಚಿನ ಪ್ರಯತ್ನ ಎಲ್ಲ ಮಲ್ಪೆ ಅಂಚನ ಅಕ್ಕಲ್ಡಲ್ಲ ಅಕ್ಕಲ ಒಂಜಿ ಆತ ವಿಷಯನ ತೆರಿಪಾವು ನಂಚಿನ ಪ್ರಯತ್ನ ಎಲ್ಲ ಮಲ್ಪೆ ಅಂದ ಪನ್ನೊಂದು ಇನ್ನಿತ ಈ ತುಳುಚಾವಡ್ ಬಿದಾಡು ನಂಚಿನ ಪೊರ್ತು ನನ್ನ ದುಂಬದ ತುಳುಚಾವಡಿ ಕಾರ್ಯಕ್ರಮದ ಖಂಡಿತ ಒಂಜಿ ಆತ ವಿಷಯದೊಟ್ಟಿಗೂ ಉಪ್ಪೆ ಏರ್ಪುರಿ ಇನ್ನಿ ಲೆಪ್ಪು ಕೊರಿಯರ ಏರ್ಪುರಿ ಇನ್ನಿತ ಈ ಕಾರ್ಯಕ್ರಮ ಕೆಬಿ ಕೊರಿಯರ ನಿಕ್ಲೆ ಮಾತ್ರಗ್ಲ ಸೊಲ್ಮೇಲೆ ಸಂದ ಒಂದು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 7.8 FM ರಂಗ್ ರಂಗದ ಬದುಕು.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
2: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ.
1: ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ
2: ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ.
1: ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ.
2: ಈ ಬಾರಿ ನಾನು ಅಳವಡಿಸಲೇಬೇಕು.
1: ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ?
2: ನೀವು ಸಹ ಅಳವಡಿಸಿಕೊಳ್ಳಿ.
1: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

0: ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ ಹಾಗೂ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಯಕ್ಷ ಪಂಚಕ ಈ ಕಾರ್ಯಕ್ರಮದಲ್ಲಿ ನಡೆದ ಪ್ರಸಂಗ ಭಸ್ಮಾಸುರ ಮೋಹಿನಿ. ಭಾಗವತರು ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್, ಚೆಂಡೆ ಮತ್ತು ಮದ್ದಳೆ ಮುರಾರಿ ಕಡಂಬಳಿತಾಯ ವರುಣ್ ಹೆಬ್ಬಾರ್, ಮುಮ್ಮೇಳದಲ್ಲಿ ಈಶ್ವರ ಮೋಹನ್ ಕುಮಾರ್ ಅಮ್ಮುಂಜೆ, ಪಾರ್ವತಿ ಸಂದೀಪ್ ಶೆಟ್ಟಿ, ಭಸ್ಮಾಸುರ ರಾಧಾಕೃಷ್ಣ ನಾವಡ ಮದೂರು, ವಿಷ್ಣು ಅರುಣ್ ಕೋಟ್ಯಾನ್, ಮೋಹಿನಿ ಅಕ್ಷಯ್ ಕುಮಾರ್ ಮಾರ್ನಾಡ್. ಈಗ ಭಸ್ಮಾಸುರ ಮೋಹಿನಿ ಯಕ್ಷಗಾನದ ಮೂರನೇ ಕಂತು.
1: ಒಂಟಿ ಸಲಗವೊಂದು ಹೆಣ್ಣಾನೆಯನ್ನು ಅಟ್ಟಿಸಿಕೊಂಡು ಹೋಗುವಂತಹ ದೃಶ್ಯವನ್ನು ನಾನು ಕಂಡೆ. ಅಷ್ಟು ಮಾತ್ರವಲ್ಲ, ಭೂಲೋಕದಲ್ಲಿ ಎಲ್ಲಿ ನೋಡಿದ್ರು ಗಂಡು ಹೆಣ್ಣು ಗಂಡು ಹೆಣ್ಣು ಒಂದಾಗಿ ರಮಿಸುವಂತಹ ದೃಶ್ಯಗಳನ್ನು ನಾನು ಕಾಣುತ್ತಾ ಇದ್ದೇನೆ. ಈ ಎಲ್ಲ ದೃಶ್ಯಗಳನ್ನು ಕಂಡ ಮೇಲೆ ಪ್ರಪಂಚದ ಸತ್ಯವನ್ನು ನಾನು ಮನಗಂಡವನಿದ್ದೇನೆ. ಗಂಡು ಹೆಣ್ಣು ಒಂದಾದರೆ ಮಾತ್ರ ಈ ಪ್ರಪಂಚ ಮುಂದುವರಿಯುವುದಕ್ಕೆ ಸಾಧ್ಯ. ಪ್ರಕೃತಿ ಪುರುಷರು ಒಂದಾದರೆ ಮಾತ್ರ ಪ್ರಪಂಚ ಮುಂದುವರಿಯುವುದಕ್ಕೆ ಸಾಧ್ಯ. ಕೈಲಾಸಕ್ಕೆ ಹೋದರೆ ಅಲ್ಲೂ ಅಷ್ಟೇ, ನನ್ನ ತಂದೆ ಹಾಗೂ ತಾಯಿ ಒಂದಾಗಿ ಯಾವತ್ತು ರಮಿಸುತ್ತಾ ಇದ್ದಾರೆ. ಈ ಎಲ್ಲ ದೃಶ್ಯಗಳನ್ನು ಕಂಡ ಮೇಲೆ ನನ್ನ ಶರೀರದಲ್ಲಿ ಏನೋ ಒಂದು ರೀತಿಯ ಬದಲಾವಣೆ ಆಗುತ್ತಾ ಇದೆ. ಆದಷ್ಟು ಬೇಗ ಓರ್ವಳು ಹೆಣ್ಣಿನ ಸಾಂಗತ್ಯದ ಅಗತ್ಯ ನನಗಿದೆ ಎನ್ನುವ ಹಾಗೆ ನನ್ನ ಮನಸ್ಸು ಹೇಳುತ್ತಾ ಇದೆ. ಚಿಂತಿಸುವುದು ಯಾಕೆ? ಜಗದೀಶ್ವರನಾದಂತಹ ಪರಮೇಶ್ವರನಲ್ಲಿ ಹೇಳಿ ನನ್ನ ಎಲ್ಲ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ಹೋಗ್ತಾರೆ ಕೈಲಾಸ.

0: ಅಪ್ಪ ತಡ ಆದ್ರೂ ನಾನು ಬೇಗ ಬಂದೆ.
1: ತಡ ಆದ್ರೆ ಬೇಗ ಬರುವುದೇ
0: ಅಪ್ಪ. ಬಸ್ ಮಲಯಾಣಕ್ಕೆ ಅವಕಾಶ
1: ನೀನೇ ಲೇಪಿಸ್ತೀಯಲ್ಲ?
0: ಹೌದು, ಎಡಗೈಗೆ ಬಸ್ ಮಾಡಿದ್ದೇನೆ. ನೀರಿನ ವ್ಯವಸ್ಥೆ ಆಗಿದೆ, ವರ್ತಿಸುತ್ತಾ ಇದ್ದೇನೆ.

0: ಏಕಾಗ್ರತೆ ಇಂದ ನನ್ನ ಕರ್ತವ್ಯವನ್ನು ನಾನು ಮಾಡುತ್ತಾ ಇದ್ದೇನೆ.
1: ಬೇಕಾದ ಒಳ್ಳೆಯ ಲಕ್ಷಣ
0: ಭಸ್ಮವನ್ನು ಹದಗೊಳಿಸುತ್ತಾ ಇದ್ದೇನೆ.
1: ಸರಿ
0: ಅಪ್ಪ, ಮೊದಲಾಗಿ
1: ಹಣೆಗೆ ಹಣೆ ಹಿಂದೆ ಇರುವುದಲ್ಲ ಮುಂದೆ.
0: ಏನು ಹಣೆ ಅಪ್ಪ? ನಿನ್ನ ಹಣೆ ಎಷ್ಟು ಚಂದ, ನಿನ್ನ ಹಣೆ ಎಷ್ಟು ಚಂದ.
1: ನೀನು ಹಣೆ ಅಂತ ಹೇಳಿದ ತಲೆಗೆ ಹಾಕುದು.
0: ನಿನ್ನ ಹಣೆ ಎಷ್ಟು ಚಂದ,
1: ಲೇಪಿಸು.
0: ಎಷ್ಟೋ ಬಾರಿ ಲೇಪಿಸಿದವ, ಆದ್ರೆ ಇಂದಿನ ದಿನ ನಾನು ಕಣ್ಣು ಬಿಟ್ಟು ನಿನ್ನ ಹಣೆ ನೋಡಿದೆ.
1: ನಿನ್ನನ್ನು ಚಂದ ನೋಡ್ಲಿಕ್ಕೆ ಹೇಳಿದಲ್ಲ ಹಣೆಗೆ
0: ಎಂತ ಹಣೆ ಅಪ್ಪ. ಆಮೇಲೆ ನಿನ್ನ
1: ಭುಜಕ್ಕೆ,
0: ಆಮೇಲೆ ನಿನ್ನ
1: ಇಲ್ಲಿ ತೋಳು ಇಲ್ಲಿ.
0: ಏನು ಮೃದು ನಿನ್ನ ಭುಜ, ಏನು ಮೃದು.
1: ಇದು ಒಳ್ಳೆ ಕಥೆ ಆಯ್ತಲ್ಲ, ಭುಜಕ್ಕೆ ಲೇಪಿಸಿ
0: ಆಯ್ತು.
1: ಆಯ್ತಾ
0: ಅಪ್ಪ, ಎಲ್ಲ ಲೇಪಿಸಿದೆ. ದೇವರಾಣೆ ಹೇಳ್ತೇನೆ, ನನಗೆ ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸು ಬರುದಿಲ್ಲ. ರಾತ್ರಿ ಹಗಲು ನಿನ್ನನ್ನು ನೋಡ್ತಾ ಇರುವ, ನಿನ್ನನ್ನು ನೋಡ್ತಾ ಇರುವ ಅಂದ್ರೆ ಆಗ್ತಾ ಉಂಟು.
1: ಮತ್ತೆ ಈ ಭಸ್ಮದವರ ಉದ್ಯೋಗ ಯಾರು ನಾನು ಮಾಡ್ಬೇಕು ಹೋಗಿ? ಆವಾಗ ಉದ್ಯೋಗ ಬೇಡ ಅಂತ ಹೇಳುವಾಗ ಬೇಕು ಬೇಕು ಬೇಕು ಅಂತ ಹಠ ಮಾಡಿದೆ.
0: ನಾವು ಮಾಡುದೆಲ್ಲ ಮಾಡಬೇಕು, ನೀವು ಮಾಡುದು ಮಾಡಿದ್ದೀರಾ?
1: ಏನು ಮಾಡ್ಲಿಲ್ಲ.
0: ನೀವು ನನ್ನಲ್ಲಿ ಹೆಚ್ಚು ಮಾತನಾಡಬೇಡಿ.
1: ಇಲ್ಲ,
0: ಎಷ್ಟು ಸಮಯ ಆಯ್ತು,
1: ಎಷ್ಟು
0: ಸಲ ಆಯ್ತು,
1: ಯಾವುದು
0: ನಿಮ್ ಮದುವೆ ಮಾಡಿಸ್ತೇನೆ ಮದುವೆ ಮಾಡಿಸ್ತೇನೆ ಅಂತ ಹೇಳಿ
1: ಕಾಲ ಬರ್ಲಿಂದ ಹೇಳಿದ್ದ.
0: ಯಾವಾಗ ಕಾಲ ಬರುದು?
1: ಕಾಲ ಬರ್ತದೆ.
0: ಯಾವಾಗ ಕಾಲ ಬರುದು? ನೀವು ಯಾವಾಗ ನೋಡಿದ್ರು ಕಾಲ ಬರ್ಲಿ ಕಾಲ ಬರ್ಲಿ, ಇನ್ನು ಯಾವಾಗ ಕಾಲ ಬರುದು?
1: ಬರ್ತದೆ.
0: ನಿಮ್ಮಲ್ಲಿ ಒಂದು ಮಾತು ಹೇಳ್ತೇನೆ,
1: ನೀನು ಉದ್ಯೋಗದಲ್ಲಿ ಇನ್ನೂ ಕೂಡ ಪಕ್ವತೆಯನ್ನು ಹೊಂದಲಿಲ್ಲ.
0: ನನಗೆ ನೀನು ಬೇಗ ಮದುವೆ ಮಾಡಿಸಬೇಕು. ಒಂದು ವೇಳೆ ನೀನು ಮದುವೆ ಮಾಡಿಸದೆ ನಾನು ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಮತ್ತೆ ನನ್ನನ್ನು ದೂರಿ ಪ್ರಯೋಜನ ಇಲ್ಲ.
1: ಅಲ್ಲಿಯವರೆಗೆ ಹೋಗುದಿಲ್ಲ. ನೀನು ಹೆಚ್ಚು ಕಡಿಮೆ ಮಾಡುವುದರ ಮೊದಲು ನಿನಗೆ ಮದುವೆ ಮಾಡ್ತೇನೆ.
0: ಮಾಡಿಸ್ತೀಯಲ್ಲ, ಮದುವೆ ಮಾಡಿಸ್ತೀಯ.
1: ಮೊದಲು ಉದ್ಯೋಗದಲ್ಲಿ ನೀನು ಪಕ್ವತೆಯನ್ನು ಪಡೆಯಬೇಕು.
0: ಹಾಗಿದ್ರೆ
1: ಹೋಗು.
0: ಕಾಲ ಇನ್ನು ಬರ್ಲಿಲ್ಲ,
1: ಬರ್ಲಿಲ್ಲ,
0: ಕಾಲ ಇನ್ನು ಬರ್ತದೆ,
1: ಬೇಗ ಬರ್ತದೆ.
0: ನೀವು ಮಾಡಿಸಿದ್ರೆ ನಾನೇ ವ್ಯವಸ್ಥೆ ಮಾಡಿಕೊಂಡೆ.
1: ಆಯ್ತು,
0: ಹೋಗಿ ಬರ್ತೇನೆ.
1: ಇಡ್ತು
0: ಅಮ್ಮ, ಹೋಗಿ ಬರ್ತೇನೆ. ಹೋಗಿ ಬರ್ತೇನೆ.
1: ಹೋಗು ಹೋಗು ಹೋಗು.

ದಿನಗಳಾಯಿತು, ನಿದ್ರೆ ಬರುತ್ತಾ ಇಲ್ಲೋ, ಶರೀರಕ್ಕೆ ಆಹಾರ ಸೇರುತ್ತಾ ಇಲ್ಲೋ. ಕಾರಣ ಮತ್ತೆ ಇರುವಲ್ಲ, ಪಾರ್ವತಿಯ ಮುಖದ ಕ್ರಾಂತಿ, ಮುಖದ ಕಾಂತಿ ನನ್ನನ್ನು ಕ್ರಾಂತಿಗೊಳಿಸಿ ಬಿಟ್ಟಿದೆ. ಪಾರ್ವತಿಯ ಮೇಲೆ ನಾನು ಆಸಕ್ತಿಯನ್ನು ಹೊಂದಿದವನಿದ್ದೇನೆ, ಹೇಗೆ ತಾನೇ ಅಪರಾಧವಾಗುವುದಕ್ಕೆ ಸಾಧ್ಯ? ಯಾವುದೇ ರೀತಿಯ ಸಂಬಂಧ ಇಲ್ಲ. ನನ್ನ ಅಪ್ಪ ಯಾರು ಅಮ್ಮ ಯಾರು ಎನ್ನುವ ಹಾಗೆ ಹೇಳಿದ್ರೆ ಭಸ್ಮ ಹಾಗೂ ಕಲ್ಲು. ಪಾರ್ವತಿಯೇನು ನನ್ನನ್ನು ಹೆರಲಿಲ್ಲ, 9 ತಿಂಗಳು ಹೊಟ್ಟೆಯಲ್ಲಿ ಹೊರಲಿಲ್ಲ, ಸ್ತನಪಾನವನ್ನು ಮಾಡಿಸಲಿಲ್ಲ, ಜೋಗುಳ ಹಾಡಲಿಲ್ಲ ಎಂದಾದ ಮೇಲೆ ಪಾರ್ವತಿ ಹೇಗೆ ತಾನೇ ತಾಯಿಯಾಗುವುದಕ್ಕೆ ಸಾಧ್ಯ? ಪಾರ್ವತಿಯ ಮೇಲೆ ನಾನು ಮನ ಮಾಡಿದ್ರೆ ಅದು ಅಪರಾಧವಿಲ್ಲ. ಮತ್ತೊಂದು ವಿಚಾರ, ಎಲ್ಲಿಯಾದರೂ ದೇವರ ಮಗ ರಕ್ಕಸನಾಗುವುದಕ್ಕೆ ಸಾಧ್ಯ ಉಂಟ? ಪರಮೇಶ್ವರನನ್ನು ಭಸ್ಮಾಸುರ ಎನ್ನುವ ಹಾಗೆ ಗುರುತಿಸಿದ್ದಾನೆ, ದೇವರ ಮಗ ರಕ್ಕಸನಾಗುವುದಕ್ಕೆ ಉಂಟ? ಭಸ್ಮಾಸುರ ಎನ್ನುವ ಹಾಗೆ ನಾಮಕರಣವನ್ನು ನನಗೆ ಮಾಡಿದ ಮೇಲೆ ರಾಕ್ಷಸಿ ಪ್ರವೃತ್ತಿಯನ್ನು ತೋರಿಸಬೇಕಾದದ್ದು ನನ್ನ ಧರ್ಮ, ನನ್ನ ಕರ್ತವ್ಯ. ರಕ್ಕಸರಿಗೆ ಇದೆಲ್ಲ ಅಪರಾಧ ಅಲ್ಲ, ಇನ್ನೊಬ್ಬನ ಹೆಂಡತಿಯ ಮೇಲೆ ಮನ ಮಾಡಿದ್ರೆ ರಕ್ಕಸರಿಗೆ ಅದು ಧರ್ಮವೇ. ಪಾರ್ವತಿಯನ್ನು ಮರೆಯುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ, ಪಾರ್ವತಿಯನ್ನು ಸೇರಲೇಬೇಕು ಎನ್ನುವಂತಹ ಮನಸ್ಸು ಹೆಚ್ಚಾಗುತ್ತಾ ಇದೆ. ನನ್ನಷ್ಟಕ್ಕೆ ನಾನು ಯೋಚಿಸುತ್ತಾ ಇದ್ದೇನೆ, ಪರಮೇಶ್ವರನ ಮೇಲೆ ಪಾರ್ವತಿ ಹೇಗೆ ಮನಸ್ಸು ಮಾಡಿದಳು ಅಂತ. ಪಾರ್ವತಿಯ ಸನಿಹಕ್ಕೆ ಹೋದ ಕ್ಷಣ ಎಂತಹ ಪರಿಮಳ, ಅಚ್ಚ ಕುಸುಮಗಂಧಿನಿ. ಪರಮೇಶ್ವರನ ಹತ್ತಿರ ಹೋದರೆ ಜಿಗುಟು ಜಿಗುಟು ವಾಸನೆ ಬರ್ತಾನೆ. ಅವ ಸ್ನಾನ ಮಾಡುವುದನ್ನು ನನ್ನ ಜೀವನದಲ್ಲಿ ನಾನು ಇದುವರೆಗೆ ನೋಡಲಿಲ್ಲ. ಭಸ್ಮ ಲೇಪಿಸ್ತಾನೆ ದಿನಕ್ಕೆ 3 ಸರ್ತಿ. ಪ್ರಾತಃ ಕಾಲಕ್ಕೆ ಲೇಪಿಸಿದರೆ ಮಧ್ಯಾಹ್ನ ಶರೀರವನ್ನು ತೊಳೆದುಕೊಳ್ಳುವುದಿಲ್ಲ, ಪುನರಪಿ ಅದರ ಮೇಲೆ ಲೇಪಿಸುತ್ತಾನೆ. ಮತ್ತೆ ನಾವು ತರುವ ಭಸ್ಮ, ಶುದ್ಧವಾದಂತಹ ಭಸ್ಮವನ್ನು ಆಯ್ದುಕೊಳ್ಳುವುದಕ್ಕೆ ನಮಗೆ ವ್ಯವಧಾನ ಬೇಕಲ್ಲ. ಅರ್ಧಂಬರ್ಧ ಬೆಂದಂತಹ ಭಸ್ಮವನ್ನು ತಂದು ಇವನಿಗೆ ಕೊಡುವುದು, ಅದನ್ನೇ ಈತ ಲೇಪಿಸುವುದು. ತಲೆಬೂದಲು ನೋಡಬಾರ್ದೆ, ಎಣ್ಣೆ ತಾಗದೆ ವರ್ಷಗಳೆಷ್ಟಾಯ್ತೋ ಏನೋ, ಹಕ್ಕಿ ಗೂಡಿನ ಹಾಗಾಗಿ ಹೋಗಿದೆ. ಸರ್ಪ ಭೂಷಣ ನಿಕೃಷ್ಟ ವ್ಯಕ್ತಿ, ಅಂತಹ ಪರಮೇಶ್ವರನ ಮೇಲೆ ಪಾರ್ವತಿ ಹೇಗೆ ಮನಸ್ಸು ಮಾಡಿದ್ರು? ಅದೇನೇ ಇರಲಿ, ಪಾರ್ವತಿಯನ್ನು ಪಡೆಯಬೇಕು ಎನ್ನುವಂತ ಆಕಾಂಕ್ಷೆ ಹೆಚ್ಚಾಗುತ್ತಾ ಇದೆ. ನೇರವಾಗಿ ಹೋಗಿ ಪರಮೇಶ್ವರನನ್ನು ತುಡುಕಿ ಪಾರ್ವತಿಯನ್ನು ಪಡೆಯಲೇ ಧೈರ್ಯ ಇಲ್ಲ ನನಗೆ. ಯಾಕೆ? ಆಗಾಗ ಆತ ಹಣೆಯಲ್ಲಿರುವಂತ 3ನೆಯ ಕಣ್ಣನ್ನು ತೋರಿಸುತ್ತಾ ಇದ್ದಾನೆ. ಆ ಕಣ್ಣನ್ನು ನಾನು ಬಿಟ್ಟೆ ಅಂತಾದ್ರೆ ಪ್ರಪಂಚವೇ ಸುಟ್ಟು ಹೋಗುತ್ತದೆ ಅಂತ. ನನಗೆ ದೇವರಾಣೆ ಪರಮೇಶ್ವರನ ಹೆದರಿಕೆ ಇಲ್ಲ, ಅವನ 3ನೆಯ ಕಣ್ಣುಂಟಲ್ಲ ಅದರ ಬಗ್ಗೆ ನನಗೆ ಹೆದರಿಕೆ. ಹಾಗಿದ್ರೆ ಏನು ಮಾಡೋಣ? ಪಾರ್ವತಿಯನ್ನು ಪಡೆಯಲೇಬೇಕು, ಪರಮೇಶ್ವರನ ನಾಶವನ್ನು ಮಾಡಲೇಬೇಕು. ಅದಕ್ಕಾಗಿ ತಾಳ್ದ

ವರಗಳವು ಕೇಳ್ದು ಶಿವನವು ಕಲೆಯಲು ಸಾಧಿದು ಅಲ್ಲ ತಡೆ ಮೇಲ್ ದುಡುಕೆ ಮೇಲ್ ದುಡುಕೆ ಬಂದಾಗ ತಂದೆರಡು.

ಬಾಲ್ದುಳಿ ಅದುರಿ ವಂದ ಶಿವನಿಂದ ಪಡೆಯುವ ಬಾಳ್ದುಳಿ ಅದುರಿ ವಂದ ಶಿವನಿಂದ ಪಡೆಯುವನೇ ಸುಲದಾರಿಯ ಮೇಲೆ ಉರಿಯ ಹತ್ತವೇ ಸುಲದಾರಿಯ ಮೇಲೆ ಉರಿಯ ಹತ್ತವೇ ಗಿರಿಜಯವು ವಜ ಪಡೆದಿ ಗಿರಿಜಯವು ವಶ ಪಡಿಸಿ ಸುರತ ಸುಖಮು ಪಡೆವೆ ಸುರತ ಸುಖಮು ಪಡೆವೇ

ಯಾವ ಮಗನಿಗೂ ನನ್ನ ಪರಿಸ್ಥಿತಿ ಬರಬಾರದು. ಪ್ರಾಯಕ್ಕೆ ಬಂದಂತಹ ಮಕ್ಕಳಿಗೆ ಮದುವೆಯನ್ನು ಮಾಡಿಸಬೇಕಾದುದು ಹಿರಿಯರ ಕರ್ತವ್ಯ. ಈ ಪ್ರಪಂಚದಲ್ಲಿ ಇದುವರೆಗೆ ಮಗನೇ ತಂದೆಯ ಬಳಿಗೆ ಹೋಗಿ ಅಪ್ಪ ನನಗೆ ಮದುವೆ ಮಾಡಿಸು ಎನ್ನುವ ಹಾಗೆ ಹೇಳಿದ್ದಿರಬಹುದ? ಅಂತಹ ಗತಿ ಕೇಡು ಈ ಭಸ್ಮಾಸುರನಿಗೆ ಬಂತು. ಒಂದಲ್ಲ ಎರಡಲ್ಲ ನೂರಾರು ಬಾರಿ ಅಪ್ಪನ ಮುಂದೆ ಗೋಗರೆದೆ, ಮದುವೆ ಮಾಡಿಸು ಮದುವೆ ಮಾಡಿಸು, ಕಾಲ ಬರಲಿ ಕಾಲ ಬರಲಿ, ನನಗೆ ಕಾಲ ಬರಲಿ ಕಾಲ ಬರಲಿ ಅಂತ ಹೇಳುವುದು. ಅವ ಅಲ್ಲಿ ಒಳಗೆ ಪಾರ್ವತಿಯೊಂದಿಗೆ ಚಕ್ಕಂದಾಡುವುದು. ಖಂಡಿತವಾಗಿಯೂ ಅವ ಮದುವೆ ಮಾಡಿಸುವುದಿಲ್ಲ. ಯಾಕೆ? ಅಣ್ಣಂದರಿಗೂ ಮದುವೆ ಮಾಡಿಸಲಿಲ್ಲ. ಗಂಡು ಮಕ್ಕಳಿಗೆ ಮದುವೆ ಮಾಡಿಸಿದರೆ ಅವರು ಸಂಸಾರ ಸಮೇತವಾಗಿ ಬೇರೆ ಹೋದರೆ ಮತ್ತೆ ದುಡಿಲಿಕ್ಕೆ ಆಳು ಯಾರಿದ್ದಾರೆ? ಬೂದಿ ಹೊರುವುದಕ್ಕೆ ಗೊಬ್ಬರ ಹೊರುವುದಕ್ಕೆ ಮಕ್ಕಳೇ ಆಗಬೇಕಲ್ಲ ಎನ್ನುವಂತಹ ಯೋಜನೆ ಇರಬಹುದು ಇವನದು. ಹೇಳುವುದಲ್ಲ, ತಂದೆ ಮದುವೆ ಮಾಡಿಸುವುದಿಲ್ಲ ಎಂದಾದರೆ ನನ್ನ ಹಾದಿಯನ್ನು ನಾನು ಕಂಡುಕೊಳ್ತೇನೆ. ಶಕ್ತಿಯಿಂದ ಪರಮೇಶ್ವರನನ್ನು ತುಡುಕುವುದಕ್ಕೆ ಸಾಧ್ಯ ಇಲ್ಲ. ಉಪಾಯದಿಂದ ಪರಮೇಶ್ವರನ ನಾಶವನ್ನು ಮಾಡಿ ಪಾರ್ವತಿಯನ್ನು ಪಡೆಯಬೇಕು. ಅದಕ್ಕಿರುವಂತಹ ಹಾದಿ ಇದು ಒಂದೇ. ಭಸ್ಮ ಸಿಗಲಿಲ್ಲ ಎನ್ನುವ ಹಾಗೆ ನಾಟಕವನ್ನಾಡಿ ವಿಶೇಷವಾದ ವರಪ್ರಸಾದವನ್ನು ಪಡೆದು ಆ ವರಪ್ರಸಾದದಿಂದಲೇ ಪರಮೇಶ್ವರನ ನಾಶವನ್ನು ಮಾಡಿ ಪಾರ್ವತಿಯನ್ನು ಪಡೆಯಬೇಕು. ಭಸ್ಮ ಸಿಗಲಿಲ್ಲ ಎನ್ನುವ ಹಾಗೆ ಅಳುತ್ತ ನಾನು ಅಪ್ಪನ ಬಳಿಗೆ ಹೋಗಬೇಕು. ನಾವು ಜೀವನದಲ್ಲಿ ಇದುವರೆಗೆ ಅತ್ತವರ, ನಾವು ಯಾರ್ಯಾರನ್ನು ಅಳಿಸಿದವರು ಹೊರತಾಗಿ ನಾವು ಅತ್ತವರಲ್ಲ. ನಮ್ಮ ಕಣ್ಣಿಗೆ ಕುಕ್ಕಿದ್ರೂ ಕೂಡ ಒಂದು ಹನಿ ನೀರು ಕೆಳಗೆ ಬೀಳುವುದಿಲ್ಲ. ಹಾಗಿದ್ರೆ ಏನು ಮಾಡೋಣ? ಕಣ್ಣ ನೀರು ಇಳಿಯದೇ ಇದ್ದರೂ ಕೂಡ ಪಾರ್ವತಿಯನ್ನು ಕಂಡ ಮೇಲೆ ಜೋರಾಗಿ ನಮ್ಮ ಬಾಯಿಂದ ಜೊಲ್ಲು ಸುರಿಯುತ್ತಾ ಇದೆ. ಆ ಜೊಲ್ಲನ್ನೇ ತೆಗೆದು ಕಣ್ಣಿಗೆ ಹಾಕಿಕೊಂಡು ಅಳುವಂತೆ ಅಭಿನಯಿಸುತ್ತ ಪರಮೇಶ್ವರನ ಹತ್ತಿರ ಹೋಗಬೇಕು. ಒಂದು ಪ್ರಯತ್ನ ಮಾಡಿ ನೋಡ್ತೇನೆ.

0: ಇನ್ನು ಸ್ವಲ್ಪ
1: ಮಗ ಅದೇ ಹೇಗೆ ಕುದ್ದಿ

0: ಆದ ಕಾರಣ ಅಮ್ಮ ಭಸ್ಮ ಸಿಗಲಿಲ್ಲ.
1: ನೀನು ಕಡಿಮೆ ಆಗಬೇಕು ಅಂತ ಹೇಳಿ ಅರ್ಥವನ್ನು ಅಪಾರ್ಥ ಮಾಡ್ತೀಯ.
0: ಅಮ್ಮ ಸಿಗಲಿಲ್ಲ.
1: ಭಸ್ಮ ತರುವುದಕ್ಕೆ ಹೋದವ ಬರಿದಾದಂತ ಪಾತ್ರವನ್ನು ಹಿಡಿದುಕೊಂಡು ಬಂದಿದ್ದಾನೆ.
0: ಅಪ್ಪ ಸಾಯದಿದ್ರೆ ಅಮ್ಮ ಸಿಗ್ತದ? ಅಪ್ಪ ಸಾಯದಿದ್ರೆ ಅಮ್ಮ ಸಿಗ್ತದ?
1: ಈಗ ನೀನು ಯಾರ ಅಪ್ಪರನ್ನು ಸಾಯಿಸಲಿಕ್ಕೆ ಹೊರಟದ್ದು?
0: ಅಪ್ಪ ಭೂಲೋಕದಲ್ಲಿ ಯಾರು ಸಾಯದಿದ್ರೆ ಅಮ್ಮ?
1: ಅದನ್ನು ಹಾಗೆ ಹೇಳು, ವಾಕ್ಯವನ್ನು ನೀನು ತಿರುಚಿ ಹೇಳಿದ್ರೆ ಅಪ್ಪ ಸಾಯಲಿಲ್ಲ ಅಮ್ಮ ಸಿಗಲಿಲ್ಲ ಅಂತ ಹೇಳಿದ್ರೆ ಎಂತದ ಅರ್ಥ?
0: ನೀವು ಅರ್ಥ ಮಾಡಿಕೊಂಡ್ರೆ
1: ಅದೇಗೆ ಅರ್ಥ ಮಾಡುದು.
0: ಅಪ್ಪ
1: ನೀನು ತಪ್ಪು ಹೇಳುದಕ್ಕೆ ನಾನು ಸರಿ ಮಾಡ್ಲಿಕ್ಕೆ?
0: ಭೂಲೋಕದಲ್ಲಿ ಯಾರು ಸಾಯಲಿಲ್ಲ, ಭಸ್ಮ ತರುವುದಕ್ಕಾಗಲಿಲ್ಲ, ನಿನ್ನ ಸೇವೆಯಿಂದ ನಾನು ವಂಚಿತನಾದನಲ್ಲ ಎನ್ನುವ ಬೇಸರ ನನಗೆ.
1: ಆ ತನ್ನ ಕರ್ತವ್ಯವನ್ನು ಮಾಡುವುದಕ್ಕೆ ಆಗದೇ ಇದ್ದಾಗ ನೀನು ದುಃಖದಲ್ಲಿ ಗದ್ಗದಿಯನಾಗಿ ಹೇಳುವುದು. ಯಾರು ಸಾಯಲಿಲ್ವ? ಶುದ್ಧವಾದ ಭಸ್ಮ ಸಿಗಲಿಲ್ವೋ?
0: ಇಲ್ಲ.
1: ಹಾಗೆ ಭಸ್ಮವನ್ನು ತರುವುದಕ್ಕೆ ನನಗೆ ಆಗ್ಲಿಲ್ಲ.
0: ಸರಿ,
1: ಅದಕ್ಕೀಗ ಏನು ಮಾಡುದಪ್ಪ? ಇದಕ್ಕೇನಾದ್ರೂ ಪರಿಹಾರ ಉಂಟಾ?
0: ಅಪ್ಪ ಭೂಲೋಕದಿಂದ ಇಲ್ಲಿಗೆ ಬರುವಲ್ಲಿಯವರೆಗೆ ನಾನು ಯೋಚಿಸುತ್ತಾ ಬಂದದ್ದು ಒಂದನ್ನೇ.
1: ಏನು?
0: ಅಪ್ಪನಿಗೆ ಒಂದು ವ್ಯವಸ್ಥೆ ಹೇಗೆ ಮಾಡಿಬಿಡುದು?
1: ಅಪ್ಪನಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ನೀ ನಮಗ
0: ಅಮ್ಮನಿಗೆ ಒಂದು ಸಂತೋಷ ಹೇಗೆ ಮಾಡುದು ಅಂತ ಯೋಚಿಸ್ತಾ ಬಂದ.
1: ಏನು ಯೋಚನೆ ಮಾಡಿದೆ ನೀನು? ಅದನ್ನು ಹೇಳು.
0: ಒಂದು ಹಾದಿ ಇದೆ. ಭೂಲೋಕದಿಂದ ಇಲ್ಲಿಗೆ ಬರುವಲ್ಲಿಯವರೆಗೆ ಯೋಚನೆ ಒಂದೇ, ಅಪ್ಪನಿಗೆ ಭಸ್ಮದ ವ್ಯವಸ್ಥೆಯನ್ನು ಹೇಗೆ ಮಾಡೋಣ ಎನ್ನುವ ಹಾಗೆ ಒಂದು ಹಾದಿಯನ್ನು ನಾನು ಕಂಡುಕೊಂಡಿದ್ದೇನೆ. ಯಾರು ಭೂಲೋಕದಲ್ಲಿ ಸಾಯಲಿಲ್ಲ, ನಾವು ಕೊಲ್ಲಬೇಕು. ಕೊಲ್ಲುವುದು ಅಂದ್ರೆ ಅದು ಅಪರಾಧ. ನಾವು ಕೊಲ್ಲುವುದಲ್ಲ, ನಾವು ಮೋಕ್ಷವನ್ನು ಕೊಡಬೇಕು. ಎಷ್ಟೋ ಮಂದಿ ಶಿವಭಕ್ತರಿದ್ದಾರೆ, ವಯೋವೃದ್ಧರು, ರಾತ್ರಿ ಹಗಲು ನಿನ್ನನ್ನೇ ಧ್ಯಾನಿಸುವವರು. ಯಾವ ದಿನ ಶಿವಪಾರ್ವ ದೇವರ ಪಾದಾರವಿಂದವನ್ನು ಸೇರಿಕೊಳ್ತೇವೆ ಎನ್ನುವ ಹಾಗೆ ಕಾತೊರೆಯುವುದು. ಅಂಥವರನ್ನು ನಾವು ಕೊಂದೆವು ಎಂದಾದರೆ ಅದು ಕೊಂದ ಹಾಗೆ ಆಗುವುದಿಲ್ಲ. ಶಿವಪದವನ್ನು ಅನುಗ್ರಹಿಸಿದ ಹಾಗೆ ಅವರನ್ನು ಆ ರೀತಿ ಮಾಡಬೇಕು ಅಂತಾದ್ರೆ ನೀನು ವಿಶೇಷವಾದ ವರಪ್ರಸಾದವನ್ನು ಕೊಡಬೇಕು.
1: ವರಪ್ರಸಾದ?
0: ಹೌದು.
1: ಅವರನ್ನು ಹಾಗೆ ಮಾಡುವುದಕ್ಕೂ ನಾನು ವರ ಕೊಡುವುದಕ್ಕೂ ಸಂಬಂಧ ಏನು?
0: ಉರಿ ಹಸ್ತದ ವರ.
1: ಉರಿ ಹಸ್ತ?
0: ಯಾರ ಶಿರದ ಮೇಲೆ ನಾನು ಕೈಯಿಡುತ್ತೇನೆಯೋ ಅವರು ಆ ಕ್ಷಣದಲ್ಲಿಯೇ ಭಸ್ಮೀಭೂತರಾಗಬೇಕು ಎನ್ನುವಂತ ವರಪ್ರಸಾದ. ಇದರಿಂದ ಮೂರು ಲಾಭ ಉಂಟು. ನೀನು ಆಗ ಹೇಳಿದ್ದೀಯಲ್ಲ ಹಣೆಗೆ ನಾಮ ಹಾಕುವಾಗ, ಈ ಪ್ರಪಂಚದಲ್ಲಿ ಎಲ್ಲವೂ ಮೂರರಲ್ಲಿ ಅಡಕವಾಗಿದೆ ಅಂತ.
1: ತ್ರಿಗುಣಾತ್ಮಕವಾದ
0: ನೀವು ಅಂತಹ ವರಪ್ರಸಾದ ಕೊಟ್ರೆ ಅದರಲ್ಲಿ ಮೂರು ಲಾಭ ಉಂಟು. ಒಂದನೆಯದಾಗಿ, ಯಾರ ಶಿರದ ಮೇಲೆ ನಾನು ಕೈಯಿಡುತ್ತೇನೆಯೋ ಅವರು ಸಾಯುತ್ತಾರೆ. ಒಂದು ಕೆಲಸ ಆಯ್ತು. ಎರಡನೆಯದಾಗಿ, ಗುರುವಲ್ಲಿನ ಅಗತ್ಯವೇ ಇಲ್ಲ, ಅದು ಲಾಭವೇ. ಅಲ್ಲಿಗೆ ಭಸ್ಮ ಆಗುತ್ತೆ. ಎರಡು ಕೆಲಸ ಆಯ್ತು. ಮೂರನೆಯದಾಗಿ, ಸ್ಮಶಾನ ಸ್ಮಶಾನ ಅಲೆದಾಡಿ ಭಸ್ಮವನ್ನು ಆಯ್ದುಕೊಳ್ಳಬೇಕಾದ ಅಗತ್ಯವೂ ಇಲ್ಲ. ಯಾರ ತಲೆಯ ಮೇಲೆ ನಾನು ಕೈಯಿಡುತ್ತೇನೆಯೋ ಸಾಯ್ತಾರೆ, ಭಸ್ಮ ಆಗ್ತಾರೆ. ಕೈಯನ್ನು ಹಾಗೆ ಕೆಳಗೆ ಕೊಂಡು ಹೋಗುವುದು, ಭಸ್ಮ ಹೆಕ್ಕುವುದು, ಹರಿವಾಣಕ್ಕೆ ಹಾಕುವುದು, ಇಲ್ಲಿಗೆ ಬರುವುದು, ನಿನ್ನ ಸೇವೆ ಮಾಡುವುದು.
1: ಅಲ್ಲ, ಉರಿಹಸ್ತವನ್ನೇನೋ ಕೊಡಬಹುದು, ಹಾಗೆಂತ ನೀನು ಅದನ್ನು ಪಡೆದು ಭೂಲೋಕದಲ್ಲಿ ಇದ್ದವರದ್ದೆಲ್ಲ ತಲೆಗೆ ಕೈ ಹಾಕುತ್ತಾ ಹೋದ್ರೆ ಭೂಲೋಕದಲ್ಲಿ ಎಲ್ಲ ನಾಶ ಆಗುದಿಲ್ಲ.
0: ನಿಮ್ಮ ಮಗಲ್ವಾ ನಾನು?
1: ಹೌದು.
0: ಜಗತ್ ರಕ್ಷಕನಲ್ವೇ ನೀನು?
1: ಹೌದು.
0: ನಿನ್ನ ಮಗನಾದಂತಹ ನಾನು ಜಗತ್ತಿಗೆ ದೋಷವನ್ನು ಮಾಡಿಯಾನೆ?
1: ಯಾರು ದಯಾಮರಣವನ್ನು ಬಯಸ್ತಾರೋ ಅಂತವರ ತಲೆಗೆ ನೀನು ಕೈ ಇಡಬೇಕು.
0: ನೀನು ಹೇಳಿದ
1: ಹೌದಾ?
0: ಹೌದು.
1: ಕೊಡಬಹುದು.
0: ವರ
1: ಕೊಡಬೇಕು ಅಂತ ನಾನು ಹೇಳುವುದಲ್ವಾ. ಈಗ ಯಾವುದೇ ಒಂದು ವಿಶೇಷವಾದ ವರವನ್ನು ಮಂತ್ರವನ್ನು ನಾವು ಕೊಡಬೇಕು ಅಂತಾದ್ರು, ಉಪದೇಶ ಮಾಡಬೇಕು ಅಂತಾದ್ರು, ಅವ ದೇಹದಲ್ಲಿ ಶುಚಿಯಾಗಿರಬೇಕು.
0: ಸರಿ
1: ಅಲ್ವಾ? ಕಾಯ ಮನಸ್ಸು ಎಲ್ಲವೂ ಶುದ್ಧವಾಗಬೇಕು. ನೀನು ಈಗಾಗಲೇ ಭೂಲೋಕದಲ್ಲಿ ಸಂಚಾರ ಮಾಡಿಕೊಂಡು ಬಂದದ್ದು. ಉರಿಹಸ್ತವನ್ನು ಕೊಡುವ ಬಗ್ಗೆ ನಾನು ವ್ಯವಸ್ಥೆ ಮಾಡ್ತೇನೆ.
0: ಸರಿ,
1: ನೀನು ಮೊದಲು ಹೋಗಿ ಸ್ನಾನ ಮಾಡಿ.
0: ಸ್ನಾನ ಮಾಡಬೇಕು. ಸ್ನಾನ ಮಾಡಿ. ಆಯ್ತು, ಹೋಗಿ. ನೀವು ಸ್ನಾನ ಮಾಡಿ ಬನ್ನಿ.
1: ನಾನು ಹೇಳಿದ್ದನ್ನು ನನಗೆ ತಿರುಗಿಸ್ತಾನೆ. ಉರಿಯಸ್ತ ಕೊಡಬೇಕು ಅಂತ ಸ್ನಾನ ಮಾಡಬೇಕು ಅಂತ ಹೇಳಿದ್ದು.

0: ಸ್ನಾನ ಮಾಡಬೇಕು ಅಂತ.
1: ನನಗೆ ಸ್ನಾನದ ಬಗ್ಗೆ ಎಲ್ಲ ದೊಡ್ಡ ಆಸಕ್ತಿ ಇಲ್ಲ, ನನಗೀಗ ಒಂದೇ ಆಸಕ್ತಿ ಅಪ್ಪನ ಸೇವೆ ಮಾಡು.
0: ನಿನಗೆ ಆಸಕ್ತಿ ಇಲ್ಲ ಆದ್ರೆ ಕೊಡುವ ನಾವು ಯೋಚನೆ ಮಾಡಬೇಡುವ. ದೇಹ ಶುದ್ಧ ಆಗಬೇಕು.
1: ನಾನು ಯಾಕೆ ಸ್ನಾನ ಮಾಡು? ಭೂಲೋಕದಿಂದ ಬರುವಾಗ ಎಷ್ಟು ತೋಡು ದಾಟಿ ಬಂದಿದ್ದೇನೆ ಗೊತ್ತುಂಟು?
0: ಹೌದಾ?
1: ಎಲ್ಲ ಮುಳುಗಿಯೇ ಬಂದದ್ದು.
0: ಅದು ನೀನು ನೀರನ್ನು ದಾಟಿದ್ದು ಇಲ್ಲಿ ಹೊರಬಡೆಯಬೇಕು ಅಂತಲ್ಲ. ಹೊರಬಡೆಯಬೇಕು ಅಂತಾದ್ರೆ ಅದು ಇಲ್ಲಿ ಯಾವ ಕಾಲಕ್ಕೂ ಸರಿಯಾಗುದಿಲ್ಲ. ಹೊರಬಡೆಯಬೇಕು ಅಂತಂದ್ರೆ ಅದಕ್ಕಾಗಿ ಹೋಗಿ ಸ್ನಾನ ಮಾಡಬೇಕು.
1: ನಮ್ಮಲ್ಲಿ ವ್ಯವಸ್ಥೆ ಇರುವಾಗ ನಾವು ಯೋಚಿಸಬೇಕು. ನಾನು ಇಲ್ಲಿ ಕುಳಿತುಕೊಳ್ತೇನೆ, ನಿನ್ನ ತಲೆಯಲ್ಲಿ
0: ಸುಲಭದಲ್ಲಿ ಆಗುವುದಕ್ಕೆ ಆಲೋಚನೆ ಮಾಡು. ಅದೆಲ್ಲ ಆಗುದಿಲ್ಲ. ನೀನು ಅಲ್ಲಿಗೆ ಹೋಗ್ಬೇಕು.
1: ಸ್ನಾನ ಮಾಡಿ ಬರಲೇ.
0: ಹೌದೌದು,
1: ಬೇಗ ಬರ್ತೇನೆ.
0: ಬೇಗ ಬಾ.
1: ಸ್ನಾನ ಮಾಡಿ ಬರ್ತೇನೆ.
0: ಹೌದು, ಮತ್ತೆ ಉರಿ ಅಷ್ಟೇ ಕೊಡ್ತೇನೆ.

0: ಹೋಮಕಾರನಿ ಆತನ ಮೇಲೆ ಆತ ಏನು ಹೇಳಿದರೂ ಕೂಡ ಆತನ ಮಾತನ್ನು ಸಮ್ಮತಿಸುತ್ತಾ ಇದ್ದೀರಿ. ಸ್ವಾಮಿ, ಈಗ ನೀವು ಮುಂದುವರೆದು
1: ನಿನ್ನ ಮುಖದಲ್ಲಿ ಏನು ದುಗುಡ ಕಾಣು
0: ಕಾರಣ ಉಂಟು ಸ್ವಾಮಿ. ಸ್ವಾಮಿ, ನಿಮ್ಮ ಮಗ ಬೆಳೆಯುತ್ತಾ ಬೆಳೆಯುತ್ತಾ ಇದ್ದಂತೆ ಆತನ ಮುಂಚೆ ಇದ್ದಂತಹ ನಿಷ್ಠೆ ಆತನಲ್ಲಿ ನಾನು ಕಾಣುತ್ತಾ ಇಲ್ಲ ಸ್ವಾಮಿ.
1: ಹೌದೇ, ಆತ ತ್ರಿಸಂಧ್ಯಾ ಕಾಲದಲ್ಲಿ ಭಸ್ಮ ತರ್ತಾನಲ್ಲ, ತನ್ನ ಕರ್ತವ್ಯ ಮಾಡ್ತಾನಲ್ಲ.
0: ಆದರೆ ಆತ ಕಾಮುಕತನಿಂದ ವ್ಯವಹರಿಸುತ್ತಾ ಇದ್ದಾನೆ.
1: ಕಾಮುಕತ
0: ಕಾಮ ದೃಷ್ಟಿಯಿಂದ ನನ್ನನ್ನು ಕಾಣುತ್ತಾ ಇದ್ದಾನೆ. ನಿಮಗೆ ಭಸ್ಮವನ್ನು ಧರಿಸುವ ಅಂತ ಸಂದರ್ಭದಲ್ಲಿ ನನ್ನ ಮೈ ಮುಟ್ಟಿ ಆ ಮೂಲಕವಾಗಿ ಸುಖ ಕಂಡು ಬೇಡದ ಚೇಷ್ಟೆಯನ್ನು ಮಾಡುತ್ತಾ ಇದ್ದಾನೆ. ಸ್ವಾಮಿ, ನಿಮ್ಮ ಮಗ ಕಾಮುಕರಾಗಿದ್ದಾನೆ. ಈ ಕಾಲದಲ್ಲಿ ಆತನಿಗೆ ನೀವು ಉರಿಯ ಅಸ್ತ್ರವನ್ನು ನೀಡಿದೆ ಅಂತಾದರೆ ಸ್ವಾಮಿ, ಕೇಳು ನಮಗೆ ಮಾತ್ರವಲ್ಲ ಸುರ ನರ ಲೋಕಕ್ಕೂ ಆದೀತು.
1: ಅದೇ
0: ಪ್ರಭೋ.

0: ಆಲೋಚನೆ ಮಾಡಿದ್ವಿ.
1: ನಿನ್ನ ಮಾತು ಕೇಳುವಾಗ ನನಗೆ ನಗು ಬರ್ತದೆ.
0: ಯಾಕೋ
1: ಭಸ್ಮಾಸುರ ಕಾಮುಕನಾಗಿದ್ದಾನೆ,
0: ಹೌದು,
1: ನನ್ನ ಮೈಸ್ಪರ್ಶ ಮಾಡ್ತಾನೆ ಎಂಬ ಹಾಗೆ ನೀನು ಹೇಳುವುದು.
0: ಹೌದು,
1: ಯಾವ ಮಗನಾದ್ರೂ ತಾಯಿಯಲ್ಲಿ ಕಾಮುಕತನವನ್ನು ಪ್ರದರ್ಶಿಸುವುದಕ್ಕೆ ಸಾಧ್ಯವೋ ಹೇಳು.
0: ಇಷ್ಟರೊಳಗೆ ಮಕ್ಕಳು ಆ ರೀತಿಯನ್ನು ಕಂಡದ್ದಿಲ್ಲ.
1: ನಿನ್ನ ಮೈ ಮುಟ್ಲಿಲ್ಲ ಅಂತ ನಾನು ಹೇಳುವುದಲ್ಲ. ಮಗನಾದವ ತಾಯಿಯ ಮೈಯನ್ನು ಮುಟ್ಟಿದ್ರೆ ಏನು ಅಪರಾಧ? ಏನೋ ತಾಯಿಯ ಮೈಯನ್ನು ಮುಟ್ಟಬೇಕು, ಪ್ರೀತಿಯನ್ನು ವ್ಯಕ್ತಪಡಿಸಬೇಕು ಅಂತ ಮಗನಾದ ಅವ ತಾಯಿಯ ಮೈಯನ್ನು ಮುಟ್ಟಿದ, ಏನು ಅಪರಾಧ?
0: ಆತನ ಮುಖದಲ್ಲಿ ಕಣ್ಣಿನಲ್ಲಿ ಬೇರೆಯೇ ಒಂದು ಸನ್ನೆ.
1: ಖಂಡಿತ,
0: ಏನೋ
1: ಸಣ್ಣ ಮಕ್ಕಳಾಟಿಕೆಯ ಬುದ್ಧಿ. ಆದ್ದರಿಂದ ಬಾಲಿಷವಾದ ತನವನ್ನು ವ್ಯವಹಾರ ಮಾಡಿದ ಹೊರತು ಅವನಲ್ಲಿ ಯಾವ ಕೆಡುಕನ್ನು ನಾವು ಕಾಣುವುದಕ್ಕಿಲ್ಲ. ಅವನಾದ್ರೂ ಕೇಳಿದ್ದೇನು, ಭಸ್ಮ ತರುವುದಕ್ಕೆ ಬೇಕಾಗಿ ಉದ್ಯೋಗ ಮಾಡುವುದಕ್ಕೆ ಒಂದು ಉರಿಯಾಸ್ತವನ್ನು ಕೊಡಬೇಕು ಅಂತ ಅಷ್ಟೇ ತಾನೇ. ಅದರಿಂದ ಕೇಳು ಬಂದ್ರೆ ನಾನು ಆಲೋಚನೆ ಮಾಡ್ತೀನಿ, ನೀನು ಬೆದರಬೇಡ, ನೀನು ಸುಮ್ಮನೆ ಇರು. ವಿಕರಣ ಪೂರ್ವಕವಾಗಿ ನೀನು ನಿಷ್ಠೆಯಿಂದ ನಾನು ಕೊಡುವಂತ ಉರಿಯಸ್ತವನ್ನು ಸ್ವೀಕರಿಸಬೇಕು. ಭಸ್ಮವನ್ನು ತರುವುದಕ್ಕೆ ಬೇಕಾಗಿ ಈ ಕ್ಷಣ

0: ಕೊಟ್ಟಯೋನ್.
1: ಅವರು ಭೂಲೋಕಕ್ಕೆ ಭಸ್ಮಾತ.
0: ಯಾರೋ ಶಿರದ ಮೇಲೆ ನಾನು ನನ್ನ ಕೈಯನ್ನು ಇಡುತ್ತೇನೆಯೋ.
1: ಅವರು ಭಸ್ಮೀಭೂತರಾಗ್ತಾರೆ.
0: ಪರೀಕ್ಷೆ ಮಾಡಬೇಕು, ಪರೀಕ್ಷೆ ಮಾಡಬೇಕು.
1: ಅದಕ್ಕೆ ಭೂಲೋಕಕ್ಕೆ ಹೋಗು ಭಸ್ಮವನ್ನು ತಾ.
0: ಅಷ್ಟು ವ್ಯವಧಾನ ನನಗಿಲ್ಲ.
1: ಯಾಕೆ?
0: ಇಲ್ಲಿಯೇ ಪರೀಕ್ಷೆ ಆಗಬೇಕು.
1: ಇಲ್ಲಿ ಹೇಗದು?
0: ನೀನು ಯಾರು?
1: ನಿನ್ನಪ್ಪ.
0: ಅಲ್ಲ, ಇನ್ನು ಮುಂದೆ ನಾನು ನಿನ್ನ ಅಪ್ಪ.
2: ಕೆಟ್ಟವನೇ ಪಾಪಿ, ನೀನು ಸತ್ತು ಹೋಗಿ.
0: ಬೋಳೇ ಶಂಕರ, ನೀನು ಬೋಳ ಶಂಕರ.
2: ಸ್ವಾಮಿ ನೋಡಿದ್ರೆ ಅವನು
0: ನನಗೆ ವರಪ್ರಸಾದವನ್ನು ಕೊಟ್ಟು ನೀನು ಮರ್ಕಟನಾದೆ. ಎಲ್ಲ ನಿನ್ನ ಮಡದಿಯಾದಂತಹ ಪಾರ್ವತಿಯನ್ನು ನನಗೆ ಬಿಡು.

0: ಮಗನನ್ನುವಂತಹ ವ್ಯಾಮೋಹದಿಂದ ಉರಿ ಅರ್ಥವನ್ನು ನೀಡಿದ್ರೆ ಏನು ಗುರುವಿಗೆ ತಿರುಮಂತ್ರ ಎಂಬ ಹಾಗೆ ಅಪ್ಪನಿಗೆ ನೀನು ಅನ್ಯಾಯವನ್ನು ಮಾಡುವುದಕ್ಕೆ ಹೊರಟೆಯ? ಅಮ್ಮ ಅಮ್ಮ ಅಂತ ಹೇಳಿದೆಯೋ, ಅಂತಹ ತಾಯಿಯನ್ನು ಬಯಸುವಂತಹ ಕಾಮುಕ ಮಗನಾಗಿ ಹೋದೆಯೋ? ನಾನು ತ್ರಿನೇತ್ರಧಾರಿ ಇದ್ದೇನೆ, ನಿನಗೆ ಉರಿ ಅಸ್ತವನ್ನು ಕೊಟ್ಟ ಮಾತ್ರಕ್ಕೆ ನೀನು ಪರಮೇಶ್ವರನಾಗುವುದಕ್ಕೆ ಸಾಧ್ಯ ಇಲ್ಲ. ಮರ್ಯಾದೆಯಲ್ಲಿ ಹೇಳ್ತೇನೆ,
1: ಎಷ್ಟು ತಿಂಗಳು ಹೊತ್ತಿದ್ದಾಳೆ, ಯಾವ ತಿಂಗಳಲ್ಲಿ ಹೆತ್ತಿದ್ದಾಳೆ, ನನ್ನನ್ನು ಪೋಷಿಸಿದ್ದಾಳ?
0: ಅವಳು ನಿನ್ನ ಬಗ್ಗೆ ಹೇಳಿದ್ದಾಳೆ ಉರಿ ಅಸ್ತವನ್ನು ಕೊಡಬೇಡಿ ಕೇಡಾಗುತ್ತದೆ ಅಂತ. ಅವಳ ಮಾತನ್ನು ತಿರಸ್ಕರಿಸಿ ನಿನಗೆ ವರವನ್ನು ಕೊಟ್ರೆ ನಮ್ಮ ಮೇಲೆ ಪ್ರಯೋಗ ಮಾಡುವುದಕ್ಕೆ ಬರ್ತೀಯ?
1: ಹೇಳ್ತಾರೆ ನಿನ್ನವರೆಲ್ಲ, ಜಗದ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ. ಇನ್ನು ಮುಂದೆ ಹಾಗಲ್ಲ, ಬದಲಾವಣೆ. ಜಗದ ಪಿತರವು ಒಂದೇ ಪಾರ್ವತಿ ಭಸ್ಮಾಸುರ.

0: ಇದುವರೆಗೆ ಭಸ್ಮಾಸುರ ಮೋಹಿನಿ ಈ ಯಕ್ಷಗಾನ ತಾಳಮದ್ದಳೆಯ ಮೂರನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸ್ತುತ.

0: നിഖിൽ കേനന്ദുള്ള റേഡിയോ സാരംഗ് 107.8 FM ഇനിത്തെ തുളു കാര്യക്രമകു നിഖിലേക്ക് മാത്രേഗ്ല മോക്കിതിഞ്ചി സൊൽമിലോ ഇനിത്തെ ഈ കാര്യക്രമട് കർണാടക തുളു സാഹിത്യ അക്കാഡമി ദലക്കൊടു നടത്തിന ഇഞ്ചിപ്പ നമന് അകത്തു പോയിനഞ്ചിന ഗാനകോകിലെ എസ് ജാനകി സാഹിത്യ പരമാനന്ദ സാല്യൻ അഞ്ചനെ നിരഞ്ജൻ റൈ മട്ടന്ത ബിട്ടു മൊക്ലേന നുടി നമന കാര്യക്രമട് പാത്തേർന ബിന്നേർനക്കിന പാത്തേരന് കേനന്ദു ബർക്ക
1: ಮುಜ್ಜನದ ಬಗ್ಗೆ ಮುಜ್ಜನ ಪಾತ್ರರೊಂದು ಆಲೋಚನೆ ಮಾಡ್ತಂದ ಜಾನಕಿಯರನ ಬಗ್ಗೆ ನಮ್ಮ ಹಿರಿಯ ಕಲಾ ನಿರ್ದೇಶಕರಾಯಿನ ತಮ್ಮ ಲಕ್ಷ್ಮಣಲ್ಲರು ಬುಕ್ಕ ಸಿನಿಮಾ ಬುಕ್ಕ ನಾಟಕದ ಬಗ್ಗೆ ಒಂದು ಸಮಗ್ರವಾಯಿನ ಒಂದು ವಿಶ್ವಕೋಶ ಇತ್ತಲೆಕಾರ ಆರು ಪಾತ್ರವಿರು ಬುಕ್ಕ ನಿರಂಜನ್ ರೈ ಮಟ್ಟದ ಬೆಟ್ಟನೊಟ್ಟಿಗೆ ಅರ್ನ ಸಹವರ್ತಿ ಬಗ್ಗೆ ಅಕಾಡೆಮಿದ ಸದಸ್ಯರಾಯಿನ ಕುಂಬ್ರ ದುರ್ಗಾಪ್ರಸಾದ್ ರೈಕಲ್ ಪಾತ್ರವಿರು ಬುಕ್ಕ ಪರಮಾನಂದ ಶಾಲಿಯನ್ರ ಬಗ್ಗೆ ಅರ್ನ ಆತ್ಮೀಯರಾದಿತ್ಯನ ಸುರತ್ಕಲ್ ಗೋವಿಂದಾಸ್ ಕಾಲೇಜ್ದ ನಿವೃತ್ತ ಪ್ರಾಂಶುಪಾಲರಾಯಿನ ಪ್ರೊಫೆಸರ್ ಕೃಷ್ಣಮೂರ್ತಿ ಪಾತಿರುವರು ದನ್ ಸುರುಕಾದ ತಮ್ಮ ಲಕ್ಷ್ಮಣರ ಪರವಡಂತೇನು
2: ಮಾತರೆಗಳ ಸುಲ್ಮೇಲು ಸಂಗೀತ ಲೋಕದ ಮಧುರ ಸ್ವರ ಮಾಧುರ್ಯೋಡು ಅಮರರಾದ ಮೆರೇನಾರು ಗಾನ ಕೋಕಿಲೆ ಎಸ್ ಜಾನಕಿ ಅರ್ನ ದಿವ್ಯ ಆತ್ಮಗು ಎನ್ನ ನಮನ ಎಸ್ ಜಾನಕಿನ ಬಗ್ಗೆ ಪನೋಡಾಂಡ ಅರ್ನ ಪದನೇ ಇಡೀ ಪ್ರಪಂಚೋಡು ಪರಡೊಂದು ಪುನಗ ಅರ್ನ ಪರಿಚಯನೇ ಬೋಡೊಂದಿಚ್ಚಿ ಅಂಡ ನಮ್ಮ ತುಳು ಭಾಷೆನು ಅರ್ ಆ ರೀತಿಡು ಒಂದು ಪ್ರಪಂಚೋಡು ಒಂದು ಮಲ್ದಿರ ಪನ್ನಗ ಮಾತಿರಲ ನೆನಪು ಮಲ್ಪು ನಂಚಿನ ಎಕ್ಕಸಕ ಪದ ಅವು ಒಂಜೇ ಯಾವು ಆಯ್ತ ಆ ಎಕ್ಕಸಕ ಪಂಪಿನ ಶಬ್ದಲ ಪೊಸತ್ ಆ ಪದನು ಬರೀತಿನ ವಿವೇಕ್ ರೈ ಒಂಜೇ ಪದ ಬರೀತೀನಿ ಅವು ಇನಿಕಲ ಶಾಶ್ವತವಾದವು ಉಪ್ಪೋಡುಂದಾಂಡ ಅತ್ತುಂಡ ಕೋಟಿ ಚೆನ್ನೈ ಸಿನಿಮಾ ನಮ್ಮ ಮನಸ್ಸಿಡು ನನಲ ಒರಿದಿತ್ತುಂಡ ಕಲ್ಪನಾ ಪನ್ಪಿನ ರೇಗ್ಲ ಪುದರ್ ಎಸ್ ಜಾನಕಿನ ಎಕ್ಕಸಕ ಪದ ಪನ್ಪಿನತ್ತ ಮೂಲಕ ಒರಿದುಣಂದು ಪನದು ಪನೊಲಿ ಎಸ್ ಜಾನಕಿ ತುಡುಟು ಮಸ್ತ್ ಪದ ಪಂತೇರು ಅರ್ನ 59 ವರ್ಷದ ಸುದೀರ್ಘ ಪ್ರಯಾಣ ಸಿನಿಮಾ ಭಾವಗೀತೆ ಭಕ್ತಿಗೀತೆ ವಾ ಪೂರ ನಮನೆದ ಪದಕುಲು ಪಂತೇರು ಒಂಜಿ ಪ್ರಾಯದ ರೆಕ್ಲೆಗೆ ಎಲ್ಲೆ ಪುಣ್ಣು ಎಂಚ ಪದ ಪನ್ಪುಣ ಒಂಜಿ ಬಾಲೆನ ಸ್ವರ ಸಮೇತ ಎಸ್ ಜಾನಕಿನ ಸ್ವರಟು ನಮ್ಮ ಕೇಂದ್ರ ಆರು ಆಂಧ್ರ ಪ್ರದೇಶಡು ಪುಟ್ಟುನಾಂಡಲ ಅರಿಗೆ ಕರ್ನಾಟಕದ ಮಿತ್ತು ಕನ್ನಡ ಭಾಷೆದ ಮಿತ್ತು ಮಸ್ತ್ ಅಭಿಮಾನ ಆರು ಸಾಧಾರಣ 10-15 ಇರುವ ಭಾಷೆ ಮುಟ್ಟಲ ಆರು ಪ್ರತಿಯೊಂದು ಭಾಷೆಗಳ ಪದ ಪಂತೀರು ಸುಮಾರು 48,000 ಪದ ಅರ್ನ ಸೊರಟು ನಮ್ಮ ಇತ್ತೆಲ್ಲ ಉಂಡು 4 ರಾಷ್ಟ್ರ ಪ್ರಶಸ್ತಿ ತಿಕ್ಕದುಂಡು 7 ರಾಜ್ಯ ಪ್ರಶಸ್ತಿ ತಿಕ್ಕದುಂಡು ಕುವೆಂಪು ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಇಂಚ ಸಾಧಾರಣ ದಕ್ಷಿಣ ಭಾರತದ 20 ಜಾಸ್ತಿ ಅರಿಗೆ ಪ್ರಶಸ್ತಿ ತಿಕ್ಕದುಂಡು ಆರು ಪ್ರಶಸ್ತಿಗೆ ಬಯಕುಜೇರು ಮೀಡಿಯೋಗ್ಲ ಎದುರು ಬರ್ಪು ಜೇರು ಓಲ್ಲ ಪಾತಿರು ಜೇರು ಆರು ತೀರ್ಪೋಪಿನೆತ್ತ ರಡ್ಡು ವಾರೋಡು ದುಂಬು ಮುಂದೇ ನಮ್ಮ ಕುಡ್ಲಗೆ ಬತ್ತು ಪೋದಿತ್ತೇರು ಮಂಗಳದೇವಿಗೆ ಬತ್ತಿತ್ತೇರು ಮುಲ್ಪನೆ ಬಳ್ಳಲ್ ಭಾಗ ಈ ಪರಿಸರಡು ಅರ್ನ ಪಲ್ಲಿನ ಎಲ್ಲಗೆ ಬತ್ತಿತ್ತೇರು ಆರು ಹೆಚ್ಚ ಏರೆಗಳ ಬರಂದಿ ಲೆಕ್ಕ ಒಂಚೂರು ಆರು ನಿವೃತ್ತಿ ಆಯ ಲೆಕ್ಕ ಮಲ್ತೇರು ದಯಪನಾಗ ಮಾತೇರಲ ಆರೇನು ಬತ್ತ ಇಂಟರ್ವ್ಯೂ ಮಲ್ಪನಗಾರಿಗೆ ಬುಡ್ಚಿಂದಾತನ ಮಾಧ್ಯಮ ಐತದ ಬುಡ್ಚಿಂದಾತನಿಗೆ ಆರು ಅಕೇರಿಗೆ ಪದ ಪಂಡಿನಿ ರಕ್ತ ಸಾರತ್ತ ಪದ್ನಾಜಿಟ್ಟು ಮಲಯಾಳಿ ಸಿನಿಮಗು ಗಾಯನನು ಆರು ನಿವೃತ್ತಿ ಮಲ್ತಿನಿ ರಡ್ಡು ಸಾರತ್ತ 17 ಮೈಸೂರುಡು ಆರು ಗಾಯನ ಪನರ ಸುರುಮಲ್ತಿನೇ ಮೈಸೂರುಡು ಅರ್ನ ಅಂತಿಮ ಕ್ರಿಯೆಲ ಮೈಸೂರುಡಾಂಡು ಅಂಚಾದ ನಮ್ಮ ಕರ್ನಾಟಕದಾರ ಆತ್ಮಾತ್ರತ್ತ ನಮ್ಮ ತುಳು ಸಿನಿಮಾದ ಒಂಜಿ ಪಂಚಾಂಗಗು ಅಡಿಗಲ್ಲಂದು ಪನ್ನೊಲಿ ದಾಯಗಂದು ಪನ್ನಗ ಸುರೂತ ತುಳು ಭಾಷೆ ಒಂಜಿ ಸಿನಿಮಾ ರಂಗಗು ಕಾರ್ದೀಪಿನೇ ಮಲ್ಲ ಕಷ್ಟಕರದ ವಿಷಯ ಐಕೊಂಜಿ ಭದ್ರ ಪಂಚಾಂಗಗು ಬುರ್ರೆ PB ಶ್ರೀನಿವಾಸ್ SP ಬಾಲಸುಬ್ರಹ್ಮಣ್ಯ HM ಮಹೇಶ್ ಎಸ್ ಜಾನಕಿ BK ಸುಮಿತ್ರ ವಾಣಿ ಜಯರಾಮ್ ಕಸ್ತೂರಿ ಶಂಕರ್ ಇಂಚ ಸಂಗೀತಗಾರರೇ ಒಂಜಿ ತುಳು ಸಿನಿಮಾದ ಪಂಚಾಂಗದ ಮಲಮಲ್ಲ ಅಡಿಗಲ್ಲೊಂದು ಪನೊಲಿ ಆ ಪದೊಡ್ದಾತ್ರ ಸಿಲೋನುದ್ದ ರೇಡಿಯೋಡ್ಲ ನಮ್ಮ ತುಳು ಪದ ಬರ್ರೆ ಕಾರಣ ಅಂಡು ಅವು ಕಾರಣ ಮುಕುಲ್ನಂಚಿನ ಹಿನ್ನೆಲೆ ಸಂಗೀತಗಾರರೇ ಅದು ನಮ ಇತ್ತೆ ಅಕಲ್ನ ಪದನು ಪನ್ಪ ಆಂಡ ಪಿ ಬಿ ಶ್ರೀನಿವಾಸನಾಥ ಸ್ಪಷ್ಟ, ಎಸ್ ಪಿ ಬಾಲ ಸುಬ್ರಹ್ಮಣ್ಯಂ ಅಂತ ವಿರಳ, ಎಸ್ ಜಾನಕಿನ ಅಂಚಿನ ಸ್ವರ ಸ್ಪಷ್ಟತೆ ನಂಕ ಪನರ ಸಾಧ್ಯ ಒವೇ ಪದಕ್ಕೆನ್ಲೆ ಅಕುಲ್ ಎಂಚಿನ ಒಂದು ಪೇರು ಬಂದಾಗ ಅಕ್ಷರೋಗ್ಲ ಒಂಜಿ ಭಾವನೆ ಕೊರಪೇರು ನಮ್ಮ ಅಕ್ಷರನ್ನು ಜೋಡಿಸ್ತಾವ ಅಕುಲು ಅಕ್ಷ ಪೋ ಪನ್ಪಿನ ವಿಷಯನೇ ನಂಕು ಅಕುಲು ಪನ್ಪಿನ ಪದತ ರೀತಿಡ್ ಎಂಕ್ಲೆಗೆ ಅರ್ಥಾಪುಡು ಆ ಸಾಹಿತ್ಯ ಅಕುಲು ಸಾಹಿತ್ಯನು ಆತು ಪೊರಲು ಪನೊಂದಿತ್ತೇರು ಸಂಗೀತಗಾರರು ಪನೊಂದಿತ್ತೇರು ಎಂಕುಲು ಮ್ಯೂಸಿಕ್ ಕಂಪೋಸ್ ಮಲ್ಪುವ ಸಾಹಿತ್ಯಗಾರೇ ಪನ್ಪಿಯರು ಇವನು ವಿವೇಕರೆಲ್ಲ ಪನ್ತಾರೆ ಎಂಕುಲು ಪದ ಬರೆಯಪ್ಪ ಈ ಪದ ಈ ರೀತಿದು ಆಪುಣೊಂದು ಎಂಕ್ಲೆಗೆ ವಿಸ್ಮಯ ಐಕೋಸ್ಕರ ಏರೆ ಸಂಗೀತಗಾರರವಾಡು ಸಾಹಿತ್ಯ ಬರೆಪಿನವಾಡು ಪ್ರಥಮವಾದ ಅಕುಲು ಹಿನ್ನೆಲೆ ಗಾಯಕನು ಗಮನ ಕುರಿದು ಆ ಪದವನ್ನು ಪನ್ಪಿನ ಒಬೇ ಪದ ಅವಡಿ ಶಾಶ್ವತವಾದ ಉರಿಯರೆ ಅಕಲ್ನ ಸ್ವರ ಕಂಠ ಸಿರಿಟ್ಟು ಇನಿ ಉರಿದನು ಅಂಚ ಎಸ್ ಜಾನಕಿ ಸುಮಾರು ಎಣ್ಮ ಸಿನಿಮಗೂ ಪದ ಬಂತೀರು ಅವು ಸುರುತ ಸಿನಿಮಾ ಎನ್ನ ತಂಗಡಿ ಇಟ್ಟು ಅತ ಪದ ಎತ್ತಿ ದಾರದ ಬುಡಿದು ದಾರದ ಬುಡಿದಿಡು ಮೂಜಿ ಪದ ಬಂತೀರು ಆ ಮೂಜಿ ಪದಲ ಎಡ್ಡೆ ಪದ ಐಡ್ದು ಒಕ್ಕ ಬಿಸತಿ ಬಾಬು ಓ ಲೀಲ ಶಶಿಕಲಾ ಚಂದ್ರ ರಾಮಕಿರೋಡಿ ಅನ್ನ ಪದ ಪ್ರೇಮ ನಾಟಕ ದಾನೇ ಇರೇನ ಅವೇ ಸಿನಿಮಾದ ಪದ ಕೋಟಿ ಚೆನ್ನೈದ ಎಕ್ಕಸಕ ಪದ ಬಯ್ಯೆ ಮಲ್ಲಿಗೆದೆ ಅಪ್ಪೆ ಬಂಗಾರು ಅಪ್ಪೆ ಮನಸ್ಸು ಬಂಗಾರು ಡಿಂಗಿರಿ ಮಾಮ ಡಿಂಗಿರಿ ಮಾಮ ಒಂದು ಮಾತ ನಿಕುಲು ಕೆಬಿಟ್ಟು ಕೇಂದುಪ್ಪರು ಯಾನ ಸನ್ಯಾಸ ಆಪ ಸಿನಿಮಾ ಇಂಪು ತಂಪು ಜಾಗೆ ಒಂದು ಸ್ವರ್ಗಯ ಒಂದು ಆರ್ನ ಪದ ನ್ಯಾಯಗು ಚಿಂದಾಬಾದುಡೆಲ್ಲ ಪಂತೀರು ಬೊಕ್ಕ ಕರಿಯಾಣಿ ಕಟ್ಟಂದಿ ಕಂಡನೆ ಐಟ್ ಪಂತೀರು ಐಟ್ ಜಾಸ್ತಿ ಪದ ಮಾತ ಸಾಧಾರಣ ಒಟ್ಟು ಎಣ್ಮ ಸಿನಿಮಡು 17 ಸಿನಿಮಗೂ ಬಂತೀರು ಐಟ್ ಕರಿಯಾಣಿ ಕಟ್ಟಂದಿ ಕಣ್ಣನ ಹಿಡಿ ಸ್ಪೆಷಲ್ ಆದ ಒಂಜಿ ಕನ್ನಡ ಪದ ಎಲ್ಲ ಬಂತೀರು ಅವು ತುಳು ಸಿನಿಮಗು ಅಂಚ ಇನಿಕ್ಲ ಒಂಜಿ ತುಳು ಯಾನೊಂಜಿ ಪುಸ್ತಕ ಬರೆಯರಲ್ಲ ಒಂಜಿ ಕಾರಣನೆ ಮೂಲ ತುಳು ಸಿನಿಮಾದ ಪದಕುಲೇನು ಯಾನು ಸಂಗ್ರಹ ಮಲ್ತೆ ಮಸ್ತ್ ಬೇಡಿಕೆ ಬರ್ತೀನಿ ಐಟ್ ಪದ ಬಂತಿನ ಕುಲಿತೆ ಎಸ್ ಎಸ್ ಜಾನಕಿನಲ್ಲ ಬಿ ಕೆ ಸುಮಿತ್ರನಲ್ಲ ಸ್ವರ ಒಂಜಿ ಸಾಹಿತ್ಯಡು ರಾಮಕಿರೋಡಿ ಅಲ್ಲ ಸೀತಾರಾಮ್ ಕೊಲ್ಲನ ಕಲ್ಲ ಸಾಹಿತ್ಯ ಒಂಜಿ ಸೋ ಈ ಪದ ಪಂತಿನ ಕುಲು ಸಾಹಿತ್ಯ ಬರೀತಿನ ಕಲ್ಲ ಪುದರನ್ನು ಬೇತೆ ಬೇತೆ ಜನ ಕುಲು ಪನ್ಪಿರತ್ತ ಅಂತ ಬಣದು ಯಾನ ಸಾಹಿತ್ಯ ಬರೀತಿನಾರಿಯರು ಸಂಗೀತ ಪಂತಿನಾರಿಯರು ಪೂರ ಬರೆದು ಇತ್ತಿನೆಟ್ಟ ಹತ್ರ ಇತ್ತೆ ಆರ್ಕೆಸ್ಟ್ರೋಡು ಕೆಲವರು ಪನ್ಪೇರು ಇತ್ತೆ ಮೌಕೆದ ಸಿಂಗಾರಿ ಒಂಜೇ ಪದ ನಂಕ ಇಡೀ ತುಳು ಸಿನಿಮಗೊಂಜಿ ಪುದರಿಯಾವು ಜಾನಕಿನ ಎಕ್ಕಸಕ ಪನ್ಪಿನ ಪದನೇ ಯಾವು ದಾನೇ ಪನ್ಲೆ ಪಿ ಬಿ ಶ್ರೀನಿವಾಸ ಪಂತಿನ ಪದಕ್ಕೂ ಸಮಾನವಾದ ಅರೆದಿಲ್ಲ ಒಂಜಿ ಮುಷ್ಟಿ ಮಿತ್ತಂದು ಎಸ್ ಜಾನಕಿ ಬಳ್ಳಿ ತೋಟ ಸಿನಿಮಾದ ಪದ ಪಂತೀರು ಅಂಚಾದು ನಮ್ಮ ಅರೆಗು ಕುಡ್ಲಗ ಬೈದೀರು ಕುಡ್ಲಡು ವರ ವೇದಿಕೆಡು ಪದ ಪಂತೀರು ನಮ್ಮ ಚರಣ್ ಕುಮಾರ್ ಅರ್ನ ಸಂಗೀತೋಡು ಬಳ್ಳಿ ತೋಟಗಾರ ಪದ ಪಂತೀರು ಮಸ್ತ್ ಸಿನಿಮಗೂ ಪದ ಪಂತೀರು ಮಸ್ತ್ ಜನಗದ ಭಾರಿ ಗುಣ ನಡತೆ ಅರ್ನ ಸ್ವಭಾವ ಮತ ಮೃದು ಹೆಚ್ಚ ಪಾತಿರು ಜೀರು ವೈಕಲ ಬೈಕು ಜೀರು ಅರೆಗು ಏ ಅರ್ನ ಎಡ್ಡೆ ಕಂಠ ಸಿರಿಟ್ಟು ಕೋಟ್ಯಾಂತರ ಅಭಿಮಾನ ಮನಸ್ಸನ್ನು ಗೆಂದಿದೇರು ಯುಗ ಯುಗ ಕರೆಂಡಲ ಅರ್ನ ಪದಕ್ಕೇನಂದೆ ಮುಗಿಯಂದು ಅವು ಅಳಿಯಂದು ಆ ಎಸ್ ಜಾನಕಿ ಅಮರ ಅಂಚಾದು ನಮ್ಮ ತುಳು ಭಾಷೆಗಳ ಒಂಜಿ ಮಲ್ಲ ಕೊಡುಗೆ ಕೊಡ್ತಿನ ಸಾಲಡು ಎಸ್ ಜಾನಕಿಲ್ಲ ತೋಜುವೇರು ಪಣದೆ ಅನ್ನ ರಡ್ಡು ಪಾತ್ರ ಮುಗಿಯ

0: ಸೇರಿದಿನ ಪೂರಿ ರೆಗ್ಲ ಸೋಲ್ಮ ಸಂದ ಒಂದು ಪರಮಾನಂದ ಎನ್ನ ಬಗ್ಗೆ ಅವನಿಗೆ ರೆಡ್ ಪಾತ್ರ ಏನಪ್ಪ ಅಂದರೆ ಇಚ್ಛೆ ಪಡೋ ಒಂದಲ್ಲ ಸಸಿತ್ಲು ಪಂಪಿನೋ ಒಂದು ವಿಶಿಷ್ಟವಾಯಿನ ಒಂದು ಪ್ರದೇಶ ಅಂಚಿ ಕಡಲುಂಡು ಇಂಚಿ ತುದೆ ಉಂಡು ನಡುಟು ಪೊರ್ಲುದ ಸಸಿತ್ಲು ಆ ಸಸಿತ್ಲುಡು ಮಸ್ತು ಜನ ಕಲಾವಿದರು ಸಾಮಾಜಿಕ ಕಾರ್ಯಕರ್ತರು ಆದ ಪೋತೇರು ಬೊಕ್ಕ ಎತ್ತಲೇರು ಬೊಕ್ಕ ಅಲ್ತ ಯುವಕ ಮಂಡಲ ಇಪ್ಪು ಸಾರಂತಯ್ಯ ದೇವಸ್ಥಾನ ಇಪ್ಪು ಭಗವತಿ ದೇವಸ್ಥಾನ ಇಪ್ಪು ಒಂದು ಪೂರ ಮಹಮಲ್ಲ ಪ್ರಸಿದ್ಧಿನ ಪಡೆದತ್ತಿನ ಅಂಚಿನ ಜಾಗಲು ಅಂಚಿನ ಒಂಜಿ ಪುಣ್ಯ ಕ್ಷೇತ್ರಡು ಪುಟ್ಟಿನಾರು ಪರಮಾನಂದ ಸಾಲಿ ಅನ್ನು ಸಸಿತ್ಲ ಮೇರೆ 1922 ಜನವರಿ 6 ಪುಟ್ಟಿನಾರು ಮೊರನೆ ಜುಲೈ 13 ತೀರ್ಪೋಯರು 25 ಒಂಜಿ ಬದುಕಾರಣ ಪ್ರಾಥಮಿಕ ಶಿಕ್ಷಣ ಸಸಿತ್ಲು ಪ್ರಾಥಮಿಕ ಶಾಲೆಡು ಒಕ ಹಳೆಯಂಗಡಿಡು ಒಕ 6 ಗೋವಿಂದದಾಸ ಕಾಲೇಜಿಗೆ ಪದವಿ ಶಿಕ್ಷಣಕ್ಕೆ ಬರ್ತಾರೆ ಎನ್ನಡ್ದಾರು ಒಂದು 2 ಸೀನಿಯರ್ ಆರು ಆರು ಬಿ ಎ ಇಡಿಪ್ನಾಗ ಏನು ಫೈನಲ್ ಬಿ ಎ ಇಡಿಪ್ನಾಗ ಏನು ಪಿ ಯು ಸಿ ಇಡೀತೀನಿ ಬೊಕ್ಕ ಆರನ ಒಂದು ಒಡನಾಟ ಅಪಗನೆ ಇತ್ತು ಅಪಗನೆ ಒಂದು ಸಾಮಾಜಿಕ ಬೊಕ್ಕ ವಿದ್ಯಾರ್ಥಿಗಳ ಜೊತೆ ಚಟುವಟಿಕೆ ಆ ರೀತಿನಾರು ವಿದ್ಯಾರ್ಥಿ ಆದ ಬೆತ್ತ ಬೆತ್ತ ಸಾಹಿತ್ಯಿಕ ಚಟುವಟಿಕೆ ಆರು ತೊಡಗಿಸ್ಕೊಂಡೆ ನಂಚಿನ ಒಂದು ವ್ಯಕ್ತಿ ಅಪಗನೆ ಎಂಕ್ಲೆಗೆ ಬಲ್ಲ ಒಂದು ದೋಸ್ತಿತನ ಐತೆಂಡು ಪ್ರೀತಿ ಐತೆಂಡು ಅಭಿಮಾನ ಐತೆಂಡು ಒಕ್ಕ ಆರನ ಬದುಕು ಬೇತ ಬೇತ ತಿರುವನ್ನು ಪಡೆಂಡು ಸುರುಕಾರು ಮುಂಗಾರು ಪತ್ರಿಕೆಯನ್ನು ಸೇರಿಯರು ಮುಂಗಾರು ಪತ್ರಿಕೆಡು ಒಂದು ಎಡ್ಡ ಬೇಲಮ್ಮ ತಂದಿತ್ತಿನ ಪೊರ್ತುಡೆ ಅವನಿಗೆ ಗೊತ್ತಿಂಡು ಮುಂಗಾರು ಪತ್ರಿಕೆ ಉಂತುದುಬಂಡು ಬೊಕ್ಕ ಆರು ಪ್ರಜಾವಾಣಿ ಪತ್ರಿಕೆಗೆ ಪ್ರಯತ್ನ ಮಲ್ತೇರು ಪ್ರಜಾವಾಣಿ ಪತ್ರಿಕೆ ಡಾರಿಗೆ ಅವು ತನ್ನ ಆಂಡು ತಿಕ್ಕಿಜಿ ಬೇಲೆ ತಿಕ್ಕದಿಜಿ ಅವು ಒಂದು ಮಲ್ಲ ತಿರುವಾರನ ಪಾಲದು ಬೊಕ್ಕ ಆರು ಹೊಸದಿಗಂತ ಪತ್ರಿಕೆಗೆ ಸೇರಿಯರು ಅವಳು ಆರು ಕ್ರೀಡಾ ವರದಿಗಾರರು ಅದು ಕ್ರೀಡಾ ಪುಟನು ತೋವಂದಿತ್ತಿನಾರು ಅವಳು ಎಡ್ಡ ಪ್ರಸಿದ್ಧಿ ಪಡೆಯರು ಒಕ್ಕ ಅವಿನ್ಲ ಉಂತಾದ ಆರು ತನ್ನನೇ ಆಯ್ನ ಅಂಜಿನ ಅಜೇಯ ಪಂಪಿನ ಒಂಜಿ ಪತ್ರಿಕೆಯನ್ನು ನಡಪವರೆಗೆ ಸುರುಮಲ್ತಾರೆ ಮರಿ ಪೊರ್ಲದ ಪತ್ರಿಕೆ ಅಂಡ ನಂಗೆ ಗೊತ್ತುಂಡು ಪತ್ರಿಕೆ ದಕ್ಕನ ಅವಸ್ಥದ ಬಂಡ ಒಂಜಿ 2-3 ಆ ಪತ್ರಿಕೆ ಬೊಕ್ಕ ಉಂತು ಪೋಪಿನ ಅಂಚಿನ ಒಂಜಿ ಸ್ಥಿತಿ ಇತ್ತು ಆ ರೀತಿ ಆರೇಗ ಆಂಡು ಬದುಕಿಡು ಪತ್ರಕರ್ತರಾದು ಎಡ್ಡ ಪುದರ್ ಪಡೆಂಡಲ್ಲ ಜೀವನದ ಸಂದರ್ಭ ಆರು ಒಂಜಿ ಎಡ್ಡ ಒಂಜಿ ಬದುಕಿನ ಪಡೆಯರೆಗೆ ಪತ್ರಕರ್ತರಾದ ಆರೆಗೆ ಸಾಧ್ಯ ಆಯ್ತು ಆಯ್ತು ಒಟ್ಟುಗಾರಿಗೆ ಮಸ್ತ್ ವಿಶೇಷವಾಯಿನಂಚಿನ ಒಂಜಿ ಆಸಕ್ತಿ ಇತ್ತು ರಂಗಭೂಮಿಡು ಇನ್ನಿ ಸಸಿತ್ಲು ಅಥವಾ ಸುರತ್ಕಲ್ ಅಥವಾ ಮಂಗಳೂರು ಈ ಭಾಗದ ಏರನ್ಕೆಂಡಲ್ಲ ಎನ್ನ ಗುರು ಪರಮಾನಂದರ ಪಂಪಿನಂಚಿನ ಒಂಜಿ ಹೆಗ್ಗಳಿಕೆ ಆರೋಗ್ಯ ತಂಡು ಗುರುಕುಲಂದು ಆರೇನ ಪರಿಗಣಿಸಿದ್ದು ಪೂರ ಜನಕುಲ ಮಸ್ತ್ ಕಡೆ ಲೆತ್ತಿನಡೆಗೆ ಪೂರ ಆರು ನಿರ್ದೇಶನಕ್ಕೆ ಪೋಯರು ನಾಟಕನು ಬರೆಯರು ಸ್ಕಿಟ್ಲೇನು ಬರೆಯರು ಎಡ್ಡ ಸ್ವರ ಇತ್ತುಂಡು ಆರೆಗೆ ಧ್ವನಿನು ಕೊರಿಯರು ಆಯ್ ಒಕ್ಕ ಬೇತೆ ಬೇತೆ ನಾಟಕ ತಯಾರಿ ಮಲ್ತದ ಅವಿನ ಪ್ರದರ್ಶನ ಮಲ್ಪನ ಅಂಚಿನ ಅವಕಾಶಲು ಆರೆಗೆ ತಿಕ್ಕಂಡು ಈ ಸಂದರ್ಭಗಳು ಬೇತೆ ಬೇತೆ ಸಾಮಾಜಿಕ ಅದಿಪ್ಪು ಜಾನಪದ ಅದಿಪ್ಪು ಧಾರ್ಮಿಕ ಅದಿಪ್ಪು ಈ ರೀತಿಯ ಬೇತೆ ಬೇತೆ ಒಂದು 10-5 ಎಲ್ಲೆಮತ್ ಒಕ್ಕ ಮಲ್ಲ ನಾಟಕಗಳೇನು ಆರು ಬರೆಯರು ಅಧ್ಯಕ್ಷ ಪಂಡ್ಯರು ಶಿವದೂತ ಗುಳಿಗೆಯದ ಕಥೆನ ಆಗ ಆಯ್ತ ಸಂಭಾಷಣೆ ಕತೆ ಪೂರ ಆರ್ನಾನೆ ಅವು ಆ್ಯಂಡ್ ಆರೆಗೆ ತಿಕ್ಕಿನ ಅವಕಾಶ ಐತೆ ಅಂದ್ರೆ ನಂಗೆ ಗೊತ್ತುಂಡು ಆಯ್ತ ಬಗ್ಗೆ ನಮ್ಮ ಪಾತ್ರ ಸಾಧ್ಯಜಿ ಆಯ್ ಬೊಕ್ಕ ಆರು ಒಂಜಿ ಬಬ್ಬರಿಯನ ಬಗ್ಗೆ ಒಂದು ಅಬ್ಬರದ ಬಬ್ಬರಿಯ ಪಂಪಿನ ಅಂಚಿನ ಒಂದು ನಾಟಕನು ಬರೆಯರು ಒಟ್ಟು ನಾಟಕ ಮಲ್ತದ ಅವೇನ ಅಂಜಿ ಆರ್ಲ ಬೊಕ್ಕ ಒಂಜಿ ಬಾಂಬೆದ ಒಂಜಿ ಒಂಜಿ ಆರ್ನ ದೋಸ್ತಿಲ ಸೇರೊಂದು ಮಲ್ತಿನ ಒಂಜಿ ನಾಟಕ 10-15 ಪ್ರಯೋಗ ಆಂಡು ಮುಂಬೈಡ್ಲ ಪ್ರಯೋಗ ಆಂಡು ಆಂಡ ದಾದಾಂಡು ಪಂಡ ಆರೆಗೆ ಆರ್ನ ಕರಿನ 3 ಆರೆಗೆ ಡಯಾಬಿಟೀಸ್ ಜಾಸ್ತಿ ಆದ ಆರೆಗೆ ಸುರುಕು ಒಂದು 3 ಪಿರಪ್ಪ ಆರೆಗೆ ಕಣ್ಣು ತೋಜಂದೆ ಪೋಂಡು ಸ್ವಂತ ತೋಜೊಂದಿತ್ತುಂಡು ಭಾರಿ ಕಷ್ಟಡು ಆರೇನ ಲೆತ್ತೊಂದು ಬರೋಡ ಆಯ್ನಂಚಿನ ಪ್ರಸಂಗ ಬರ್ತುಂಡು ಅವು ಒಂಜಿ ಆರೇನ ಒಟ್ಟು ಚಟುವಟಿಕೆ ದಾದಂಡು ಆ ಚಟುವಟಿಕೆಗೆ ಒಂಜಿ ಹಿನ್ನಡೆ ಆಂಡು ಅಂದ್ರೆ ಪಂಡಲೆ ಆಂಡ ಲೈಕ್ ಆರು ಧೈರ್ಯನ ಕರೆ ಒಂದೆ ಮೊಕ್ಕಲ ಆರು ಆ ನಾಟಕ ಮಲ್ಪುಗ ಅಂದು ಪಂಡದು ಟೌನ್ ಹಾಲಿಡು ನಾಟಕ ಮಲ್ತೇರೆ ಕರಿ ವರ್ಷ ಇಡಗಿಲ ಆ ಮನೆ ಎಂಬರೈ ಆ ಪುಸ್ತಕದ ಬಿಡುಗಡೆ ಸಂದರ್ಭಗಳು ಬರ್ತೇರ ಅಪಗಲ ಪಂಡೇರು ಇಜ್ಜಿ ಒಂಜಿ ಹೊಸ ರೀತಿ ನಮ್ಮ ನಾಟಕ ಮಲ್ಪೋಡು ಪನ್ಪಿನ ಆಸೆ ಉಂಡು ಪನ್ಪಿನ ಪಂಡೇರು ಅನ್ನ ಇತ್ತಿ ಇಂಚೆ ಪಗ ದಾದಾಂಡು ಪಂಡ ಆರೆಗೆ ಡಯಾಲಿಸಿಸ್ ವಾರಗ ಮೂರ್ಜಿ ದಿನ ಆರೆಗೆ ಡಯಾಲಿಸಿಸ್ ಮಲ್ಪೋಡಿತ್ತುಂಡು ಒಕ್ಕ ಯಾರ ಸ್ವಾಭಿಮಾನಿ ಎರಡ್ಲಾವೇನು ಪನ್ನೊಂದು ಇಜ್ಜೆರಂಡು ಅನ್ನ ಮಾರ್ಚ್ 15 ಒಂದು ಮೆಸೇಜ್ ಪೂರ ಎರಗಲ ಪಾಡಿಯರೆ ಇಂಚ ಯಾನೊಬ್ಬ ಒಂದು ಸಾಹಿತ್ಯಾದಿ ಎಂಕ್ ಈ ರೀತಿ ಕಷ್ಟ ಬೈದುಂಡು ನಿಕ್ಕಲು ಸಹಾಯ ಮಲ್ಪುಣ ಅಣ್ಣ ಮಲ್ಪೋಲೇಂದು ಅಂಜ ಮಸ್ತ್ ಜನ ಎಂಕು ಪೂರ ಒಟ್ಟು ಸೇರಂದು ಮಸ್ತ್ ಜನ ಅರೆಗ ಸಹಾಯ ಮಲ್ದ ಬೇತ ಬೇತಕ್ಕಲು ಸಹಾಯ ಮಲ್ದೇರು ಅಂಡ ಆ ಡಯಾಲಿಸಿಸ್ದ ಆ ಒಂಜಿ ಕಷ್ಟ ಅರೆನು ಸಸಿತ್ರದು ಮುಕ್ಕ ಶ್ರೀನಿವಾಸ ಕಾಲೇಜ್ಗೆ ಲೇತೊಂದು ಪೋಡು ಒಂದು ಪ್ರಾಂಡು ಒಂದು ರಿಯಾಯಿತಿ ದರಕ್ಕೆ ಅವ್ರು ರೋಟ್ರಿದ ಡಯಾಲಿಸಿಸ್ ಯಂತ್ರ ಆಯ್ನ ಹಿಡ್ದವರ ಒಂದು ಕಡಿಮೆ ಇಡೋವಲ್ಲ ಅವೊಂದು ಇತ್ತುಂಡು ಈ ರೀತಿದ ಕಷ್ಟದ ಸಂದರ್ಭಗಳ ಆರು ವಾ ಧೈರ್ಯ ಕಳೆಗುಂದಂದೇ ಇತ್ತಿನಾರು ಎಂಕಲ್ನ ಗುರುಕುಳು ಡಾಕ್ಟರ್ ಸಿ ಹೊಸ್ಪೇಟು ಪಾಂಡಿದ್ದು ಆರನ ಬಗ್ಗೆ ಯಾನ ಒಂಜಿ ಆನ ಜನ್ಮದಿನ ತಾನೇ ಒಂದು ಮೆಸೇಜ್ ಆರೆಗೆ ಪಾಡಿನಾಗ ಆರು ಒಂದು ನೆನಪು ಮಾಡ್ತೊಂಡಿರು ಡಾಕ್ಟರ್ ಸಿ ಹೊಸ್ಪೆಟ್ಟು ಆರೆಗ್ಲ ಡಯಾಲಿಸಿಸ್ ಆ ಒಂದಿತ್ತಿನ ಸಂದರ್ಭಗಳ ಒವ್ವೆ ಸಂದರ್ಭ ಬರ್ತುಂಡಲ್ಲ ಆರು ಒಂಜಿ ಬೇನೆ ರೋಜ ಒಂದೇ ತೆಲ್ತೊಂದು ತೆಲ್ತೊಂದೇ ಇತ್ತೇರು ಅಂಚೆನ ಎನ್ನ ಬದುಕಲ ಆವಡು ಏನಲ್ಲ ಅವೇ ಆದರ್ಶದ ಮಾದರಿನ ಅನುಸರಿಸೊಂದು ಪೋಂದುಲ್ಲ ಪಂಪಿನ ಪಂತಿತ್ತೇರು ಅಂಡ ಆರ್ನ ಆ ಒಂಜಿ ಆಸೆ ದಾದ ಇತ್ತುಂಡು ಅವು ಕಡಿಮೆ ಅಂಡು ಹೆಂಗು ಮುರಾಣಿ ಆ ತೀರ್ಪಿನ ದುಂಬು ಗುರುವಾರ ಯಾನು ಶೋಭೇಂದ್ರ ಪುರ ಆರ್ನ ಇಲ್ಲ ಓದಿತ್ತ ಐದು ಒಂಜಿ ವಾರದ ದುಂಬು ಅರೆಗೆ ರಂಗ ಭಾಸ್ಕರ ಪ್ರಶಸ್ತಿನ ರಂಗ ಸಂಗಾತಿ ದಕ್ಕಲು ಕೊರಿಯರು ಆ ಪ್ರಶಸ್ತಿನ ಆರು ಖುಷಿಟ್ಟೆ ದೆತ್ತೊಂದೇರು ಬೊಕ್ಕ ಬೊಕ್ಕ ಆರ್ನ ಬಿ ಪಿ ಲೋ ಅಂಡ್ ಕಾರು ಅಂತ ಬಾದಿತ್ತುಂಡು ಒಂದು ಗುರ್ತಲ ತಿಕ್ಕಂದೆ ಪೋಂಡು ಒಂದು ತೊದಲು ಪಾತ್ರೆ ಅಂದಿತ್ತೇರು ಅವಾಗ ಒಂದು ಕಷ್ಟದ ಸಂದರ್ಭ ಅಂದು ಪುರೇರೆಗ್ಲ ಗೊತ್ತಾಂಡು ಆರ್ನ ಸೋರ ಪಂಡ ಸರ್ ಭಾರಿ ಹೆಡ್ಡ ಸೋರಾವು ಅವೇ ಕಾಲೇಜಿದ ಇಂಟರ್ ಕಾಲೇಜ್ ಇಟ್ಟು ಕಾಂಪಿಟೇಷನ್ ವೆರೈಟಿ ಕಾಂಪಿಟೇಷನ್ ಇಡು ಅವು ಸ್ಕಿಟ್ ಇತ್ತುಂಡ ಆ ಸ್ಕಿಟ್ ಅವು ಪರಮಾನಂದರನ್ನ ಪಂಪಿನವು ಆತ್ ಆ ಸ್ಕಿಟ್ ವಾಯ್ಸ್ ಮಸ್ತ್ ಪೊರ್ಲದ ನನೊಂಜಿ ಪೂರಾ ಚಾನಲ್ಲು ಪ್ರಾರಂಭ ಆಪಿನ ತುಳಿತ ಚಾನಲ್ ಪ್ರಾರಂಭ ಆಪಿನ ದುಂಬು ಸಿರಿ ಚಾನಲ್ ಎಂದು ಸುರತ್ಕಡು ಪ್ರಾರಂಭ ಆಂಡು ಆ ಸಿರಿ ಚಾನಲ್ ಇಡು ಒಂಜಿ ಪದ್ಯ ಬಾರಿ ಪೊರ್ಲದ ಪದ್ಯ ತುಳುವ ನಾಡದ ಸಿರಿ ಚಾವಾಡಿಡು ಮಲ್ಲ ಪ್ರಸಿದ್ಧಿ ಪಡೆಯಿನ ಪದ್ಯ ಆ ಪದ್ಯ ಪರಮಾನಂದರು ಬರೀತಿನ ಪದ್ಯ ಶನಿವಾರ ಶನಿವಾರ ವಾರ್ತೆಲು ಪ್ರಸಾರ ಒಂದಿತ್ತುಂಡು ಅಪ್ಪ ಕುಡ್ಲಡೊಂಜಿ ಸ್ಟುಡಿಯೋ ಇತ್ತುಂಡು ಆ ಸ್ಟುಡಿಯೋಡು ಮುಕ್ಕಲು ಕಾತು ಒಂಜಿ ಇಡೀ ದಿನ ಕಾತು ಕಾತು ಕಾತದ್ದು ಕಡೆಗೆ ಮುಕ್ಕಳಿಗೆ ಆ ವಾರ್ತೆನ ಹೋದರೆ ಅವಕಾಶ ತಿಕ್ಕೊಂದಿತ್ತುಂಡು ಅಕ್ಕನ ಒಟ್ಟುಗಿತ್ತನಗಳು ಪನ್ಪೇರು ಈ ರೀತಿ ಕಷ್ಟಲ ಬದುಕದ ನಡುಟ್ಲ ಪೂರೇಗ್ಲ ಖುಷಿನ ಕೊರನಾರು ಪರಮಾನಂದ ಸಾಲಿ ಅನ್ನಾರು ಪ್ರಾಯಶಃನ ಓವ ಪುಸ್ತಕಲ ಪ್ರಕಟ ಆತಿಜಿ ಆವಡಿತ್ತುಂಡು ನಮ್ಮ ಗುರುಕಾರಡು ಆಯ್ತ ಬಗ್ಗೆ ಪಾತ್ರರೊಂದು ಎಂಕ್ಲು ಆಲೋಚನೆ ಮಾಡ್ತೊಂದಿತ್ತ ಆಯ್ತ ದುಂಬೆ ಆರು ತೀರ್ಪೋಯಿನ ಅಂಚಿನ ಒಂದು ಸಂದರ್ಭ ಬರ್ತಿಂಡು ಪತ್ತೈವ ನಾಟಕಲುಲ್ಲ ಮುಂಬೈ ಹಿಡ್ದು ಪತ್ತಿನ ಬೆಂಗಳೂರು ಪೂರ ಕಡೆಟ್ಲ ಆರ್ನ ನಾಟಕಲು ಆತುಂಡು ಸಾಮಾಜಿಕ ಸಂದೇಶನ ನೀಡುಣ ಪೊರ್ಲು ದೇಕೇದ ಹೊಸ ದೇಕೇದ ನಾಟಕಲೇನು ಆರು ಬರೆಯನಾರು ಅಂಚಿನ ಸ್ಕಿಟ್ಲೇನು ಬರೆಯನಾರು ಅಂಚಿನ ಪರಮಾನಂದರು ಭಾರಿ ಪ್ರೀತಿಡು ಪಾತ್ರನಾರು ಆರಡ ಪಾತ್ರಂಡ ಒಂಜಿ ಆತ್ಮೀಯತೆದ ಒಂಜಿ ಆ ಸೊಗಸ್ಸು ಬಾರಿ ಪೊರ್ಲುದ ಒಂದು ಆದಿತ್ತುಂಡು ಅಂಚಿನ ಆರ್ಯನ ನಮ್ಮ ಇತ್ತ ಅಗಲ್ದ ಆರ್ನ ನೆನಪುನ ಮಲ್ತೊಂದು ಆರ್ನ ನೆನಪು ನಮ್ಮ ಜೊತೆ ಇಪ್ಪಟ್ಟು ಪಂಡೊಂದು ಎನ್ನ ಪಾತ್ರನು ಅಂತಾವೆ ನಮಸ್ಕಾರ
1: ಸೇರ್ನ ಪೂರ ಆತ್ಮೀಯರೇ ಮೂಜಿ ಸ್ವರ ತುಳುನಾಡು ದೆಂಗಿನಂದು ಯಾಕಡೆ ಎಷ್ಟು ಜನಕ್ಕೆ ಅಮ್ಮನ ಒಂಜಿ ಪೊರ್ಲದ ಕಂಠ ದೆಂಗಿಣಂದು ಇತ್ತೆ ಪರಮಾನಂದ ಸಾಲಿ ಅಣ್ಣ ಆರು ಎಡ್ಡೆ ಪದ್ಯ ಪಂಡಿತೀರಿ ಎಡ್ಡೆ ಅನೌನ್ಸ್ ಮಾಡ್ತೊಂದಿತ್ತೀರಿ ಅಂತ ಪಂಡಿರಿ ಆ ಸ್ವರಲ್ಲ ದೆಂಗಿಣ ನನಂಜಿ ಸ್ವರ ಎಂಗ್ಳೊಟ್ಟುಗೂ ಒಡನಾಟಡಿತ್ತಿನ ನಿರಂಜನ್ ರೈಕ್ಲ ಸ್ವರ ಕಂಬಳಡು ನಿಗ್ಲು ಕೇಂದಿಪ್ಪರು ஆ ஸ்வரல தெங்குண்டு மஸ்து கஷ்ட அப்படின்ட்டு பார்த்துடுறேன். நிரஞ்சன் ரைக்கெல்லாம் பக்கே அக்காடமித பக்கே பண்ணுண்டு அன்றைக்கிலே புற கோத்தித்துனா ஏசி பண்டாரில் அத்தியக்ஷர் எப்படின்னா கார் அக்காடமித சதஸ்யாது புத்தூருடஞ்சு மல்ல சம்மேளனத்தை உருவாரியாயிரு அருண யோசனை சேர்த்துருப்பண்டா சம்மேளன புத்தூரோட அத்தனை அல்ப சலனச்சித்திர பிரதர்சனில் இத்துனு கொஞ்சம் ரூமுடி எங்க லைன்லாம் வவஸ்தை மல்த்தித்தான் சமகிரவாயின கொஞ்சம் சம்மேளன புத்தூரோட ஆயிர காரண அக்காடமித அத்தியக்ஷர்ன கொஞ்சம் நிரல்டு நிரஞ்சன் ரைக்கில் புத்தூரோடு மல்த்தினச்சு எங்களை அப்புறம் ஒட்டுக்கு சேர்ந்தித்தான். எங்களுக்கு ஒட்டுக்கு ஷாலைக்கு போந்தித்தனர் சாதாரண செகண்ட் பியூஸ் எடுத்து புக்கா ஆறு பிகாம் மல்த்தினி நம்ம எம்எல்ஏ அசோக் குமார் புக்கா இன்னைக்கு கேந்திப்பார் புத்தில மேக்கில் ஒஞ்சே பெஞ்சிருக்குள்ள நடுட்டும் நிரஞ்சன் ரைக்கில் குள்ளுமே இன்ச்சிக்கு புத்தில இன்ச்சிக்கு அசோக் குமார் ரைக்கில் இனி அக்கில் புத்தூர் தான் கொஞ்சம் ரெண்டு லெஜண்ட் நக்கில் ஐடுது புக்கா எங்களை டிகிரி காலேஜ் விவேகானந்த போனக்கு அரபி காமெடி திறார்னா கிளாஸ்மேட்டு எக்கடு பண்ணகனே நம்மட்டிக்கு பத்துரு அப்போக்கா நிரஞ்சன் ரைக்கில் கொஞ்சம் எல்லிய நாட்டக்குக்காரே நாட்டக்கு பரி வந்து தேரார்லாம் நாட்டக்கோட அபிநயம் அல் தொந்தித்தர் பாரி பொருளுத அபிநயார்னா கம்பளக்ஷேத்திரடார்னா கெலச காரியக்கிரம ஆயிரம் கொஞ்சம் ஹின்னல் எத்துனு அர்னா பொப்பா அனந்த ரைக்கில் தும்பு கம்பளத கோனை கட்டு பாடுது ஐட்டு பகுமான படி வந்தித்தனஞ்சு கொஞ்சம் விசாரம் நம்ம தூப்பா அனந்த ரைக்கில் மைஷமர்தின தேவஸ்தானம் ஜித்துனு ஐத்தா அடல்த்த முக்தேஸ்வரது எல்லி எப்புனகா எங்களை பிற கேன்னா விசாரம் ஐடுதுக்கா கொஞ்சம் அஜீர்ண அவஸ்தைக்கு போகணும் ஐடுதுக்கா மைஷமர்தின தேவஸ்தானம் தான் ஜீர்ணோத்தராண்டு பவ்யவாயின மைஷமர்தின தேவஸ்தான அக்கெல்லாம் ஊருடு ஆனகா ஐத்தா பஜி எல்லிய பிராயத அடல்த்த முக்தேஸ்வராத நியோக்தியாது அது 20 வருஷம் மைஷமர்தின தேவஸ்தானது அடல்த்த முக்தேஸ்வரது கெல்ச மல்த்தி கொஞ்சம் தார்மிக கெல்ச காரியக்கமாரே காத்துனித்தே 55 வருஷம் முரணிக்கு 55 வருஷம் கொஞ்சம் 15-20 வருஷம் முட்ட ஆறு கொஞ்சம் தார்மிக க்ஷேத்திரடு கொஞ்சம் தேவஸ்தானது அடல்த்த முக்தேஸ்வரது கெல்ச மல்படாண்டு அல்பதல்ல ஏர்ல ஹிரியாக்கில் இஜ்ஜந்த ஊரத்தவு ஹிரியாக்கில் இத்தின அல்ப துளுநாடத கெல்ச எஞ்ச மல்த்தொந்தி தேவஸ்தான ஒட்டிக்கே துளுநாடத அல்ப பாரீ மல்ல கௌஜித கொஞ்சம் புத்வாரத கூட்டா வந்தித்தனு ஆ தேவஸ்தானம் எங்களை அப்புறம் போந்தித்தாடு இஞ்சிப்பா கொஞ்சம் 1000 துர்கா பூஜை மல்புட பண்ண சங்கல்போட ரைத்த பிறவுடு ஓடாடு வந்துத்தரு இஞ்சி நிரஞ்சன் ரைக்கில் கொஞ்சம் தார்மிக்கவாது தனது துளுநாடுத காரியக்கிரமது ஒட்டுக்கு எஞ்ச சேரொந்தித்தரு பண்ண அவு ஜாதி சங்கட்டனில் பெத்த பெத்த சாமாஜிக சங்கட்டனில் நிரஞ்சன் நெக்கில் சொராந்து பண்ண கொஞ்சம் கத்தித்துனு பொருளித்துனு புத்தூருடு கொஞ்சம் கம்பல கோட்டி சென்னையா ஜோடுக்கரை கம்பல அயின் பிரம்ம மல்புனகா ஜெயந்த ரைக்கில் ஒட்டுக்கித்தின அருணே திவாகர் ரைக்கிலிருந்து ஆர்ல அகாலிக மரண ஹொந்தினது புக்கா திவாகர் ரைக்கில ஸ்தானக்கு நிரஞ்சன் ரைக்கில மெல்ல பரப்பேர் ஐடுதுக்க கம்பள சமீத்த உபாத்தியக்ஷாது ஜனபத கிரீடன் உரிப்பாயர் உப்பினங்கடி கம்பளட்டு நிரஞ்சன் ரைக்கில கட்டி ஸ்வரா ஆறு காலி தீர்ப்புகாரத்து காலி சயோஜகேத்து புத்தூருத புக்க உப்பினங்கடி கம்பளத கொஞ்சம் ருவாரிடு ஒரிந்து பண்ட தப்பா வந்து எல்லிய பிராயடு இன்ச்சின கெல்ச காரியக்கிரம தோண்டிரு ஆர்ன பொப்பை புனகா கோடியாடித சம்பந்தப்பட்டன கொஞ்சம் சொசைட்டி இத்துண்டு கிருஷி பத்ன சகாரி சங்க புலுவாரடு அது அத்தியக்ஷாத அர்ண பொப்பனை இத்தனை அப்பகா இஞ்சிப்பா நிரஞ்சன் ரைக்கில் ஐக்க உபாத்தியக்ஷரா பேர் அம்மரு பாடின சாதிடு ஆ பஜ்ஜைக்கு பஜ்ஜதீது அரை போந்து இத்தேரு பாப்பா ஆறு கொஞ்சி 10 வருஷம் பதுக்கு போயிருந்தாண்ட அர்ண புதர் இ துளுநாடு நனாத்து கட்டியாயிர சாத்தியத்தை இத்துனு இஞ்சிப்பா ஆரின குருதி சாது கர்நாடக ராஜ்ய சரக்கார் அப்பகா துளுநா அகாடமித சதஸ்யம் அல்த்துனு இத்தே அரின் பூநியாய மண்டலத்தை கொஞ்சம் சதஸ்யாது நியமக்கம் அல்த்துனு கொஞ்சம் லெக்கடு கொஞ்சம் நியாயாதீசேந்து பண்ண தப்பா வந்து ஏசி சேர்மேன் ஆதும் எங்களுக்கு பிற சதஸ்யர் அதித்தினா முரணி எங்களை பூரா கோர்ட்டுடித்து இப்பேக்கு ஆறு ஆ கோர்ட் நடப்ப வந்தித்தரு 10 கேஸ் இத்தினானி ஒரும்ப கேஸுக்கு பாரி ஆக்டிவாது பார்ட்டிசிபேட் மல்த்தேருக்கு ஏசிட்டு கொஞ்சம் பாரி சர்ச்சை மல்த்தேருக்கு எங்கள் நெம்பாப்புனு நீவு ಹಿಂದಿನ ದಿನವೇ ನಮಗೆ ಹೇಳಬೇಕು ಇಲ್ಲದಿದ್ದರೆ ನಾವು ಸೀದಾ ಇಲ್ಲಿ ಬರುವುದು ಕಾಫಿ ಕುಡಿಯೋದು ನೀವು ಹೇಳಿದ್ದಕ್ಕೆ ಸೈನ್ ಹಾಕಿ ಹೋಗಲಿಕ್ಕೆ ನಮಗೆ ಆಗೋದಿಲ್ಲ ಅಂದರೆ ಅರ್ನೊಟ್ಟಿಗಿಂತ ಪುರುಷೋತ್ತರ ಮೈಕ್ಲು ಪಂಡಿರು ನಿರಂಜನೆ ಪಾತಿರದನ್ನ ಇನಿಯೇ ಅಂಡ್ ಆ ಪಾತಿರ 10ನೇ ಕೇಸಲ್ಲಿ ಎತ್ತದ್ದು ಎಂಗ್ಳ ಕಿಶೋರಕುಲತ ಇರಂದ ಆರು ಆರ್ಗ್ಯುಮೆಂಟ್ ಮಾಡ್ತದೆ ಗಡ್ಕಂದು ಸೌಂಡ್ ಕೇಂದ್ರಿಗೆ ಅಲ್ಪನೆ ಚಾರಿಡಾರು ಅಲ್ಪನೆ ಅರ್ನ ಮರಣ ಹಾಪಣ್ಣು ಮಿನಿ ವಿಧಾನ ಸೌಧಡ ಅರ್ನ ಮರಣ ಹಾಪಣ್ಣು ಎಂಗ್ಳೆ ಪೂರ ಒಂಜಿ ನಮ್ಮನೆ ಎಂಗ್ಳಿಗೆ ಶಾಕ್ ಆಂಡು ಅಪ್ಪಗ ಈ ತೆಲ್ಲೆ ಪ್ರಾಯಡು ಬೆತಬೇತ ಕ್ಷೇತ್ರಡು ತನ್ನನ್ನು ತೊಡಗಿಸಾವೊಂದು ಇತ್ತನ ನಿರಂಜನ್ ರೈಕ್ಲ ಎಡ್ಡ ಕೃಷಿಕೆಲ ಅರ್ನ ಬಜ್ಜೆಯ ತೋಟ ನಿಕ್ಲೆಗೆ ತೋಜುನು ಕೊಡಿಯಾಡಿ ಇಡು ಪೋನಾಗ ಅರ್ನ ಪೊಪ್ಪ ಮಲ್ತನ ಜಾಗ ಯಾರಿಗೆ ತಿಕ್ಕನ ಒಂಜು ಪೊರ್ಲದ ಇಲ್ಲಿ ಕಟ್ಟಾದಿತ್ತರು ಇಂಚಿಪ್ಪ ಆರ್ಥಿಕವಾದಾರಿಗೆ ಹೂವೇ ತೊಂದರೆಲಿ ಇಜ್ಜಾನೆ ಇಂಚಿಪ್ಪ ಅಯ್ಯನ ಪೂರ ಸರಿ ಮಲ್ತೊಂಡಿರಾರು ಬೆತಬೇತಿತ್ತನ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ಪುತ್ತೂರು ಬ್ರ್ಯಾಂಚಿಂದ ಸುರೂತ್ ಅಂದರೆ ಮ್ಯಾನೇಜರ್ ಆದ ಕೆಲಸ ಮಾಡ್ತಾರ. ಅಂಚೆ ಸಹಕಾರಿ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಅಂಚನೆ ಸಮಾಜದ ಕೆಲಸ ಕಾರ್ಯಕ್ರಮ ಮಲ್ತನ ನಿರಂಜನ್ ರೆಟ್ಲ ನಮ್ಮ ನಿನ್ನೆ ಬುಡ್ದು ಪೋಯರು ಕಾಲೇಜ್ ಡಿಪ್ನಗಲ ಅರೆಗೆ ಬಿ ಕಾಮ್ ಆಯಿಪೆಟ್ಟಿಗೆ ಅರೆ ಓಟುಗುಂತು ಬೇರೆ ಎಂಕ್ಲ ಒಟ್ಟುಗು ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಗುಂತುವೇರು ಅರೆಗೆ ವಿನಾಯ ರಾಪುಜಿ ಅರೆಗೆ ಜಿಲ್ಲಾ ಪಂಚಾಯತ್ಗೆ ಉಪ್ಪಿನಂಗಡಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಒರಿ ಜೀವನ್ ಭಂಡಾರ ಲೇಟದ ಬುಕ್ಕ ಐಕ್ಲ ಕಂಟೆಸ್ಟ್ ಮಲ್ಪಣಂಚ ಅವಕಾಶ ಅರೆಗೆ ಪಕ್ಷ ಕೊರ್ದಿಪ್ಪುಂಡು ವಿನ್ ಆಪುನಂಚ ಅರೆಗೆ ರಾಜಕೀಯ ಹಿಡಿದು ಅರೆನು ಆ ದೇವರ ಪಿರವ ಪಿರವ ದಿಯ ರಥೋಜೋಡು ಈ ಸಮಾಜ ಗುಪ್ಪುಲ ಈ ಊರಿಗೆ ಇಪ್ಪುಲ ಅಂದ ಹಿಡಿದು ಇಂಚ ತೊಡಗಿಸವನಂಚಿನ ಒಂದು ಕಾರ್ಯಕ್ರಮ ಅರೆಡ್ದ ಆಂಡು ಇನಿ ಈ ಎಲ್ಲಿಯ ಜವನರ ತೀರು ಪೋನಾಗ ಪುರ ಮಲ್ಲ ಮಲ್ಲ ಚೇತನಲ್ಲೇ ಇತ್ತೆ ತಮ್ಮ ಲಕ್ಷ್ಮಣ ಪಂಡಿರು ಜಾನಕಿ ಅಮ್ಮನ ಇಲ್ಲಿ ಇಂಚಿ ಹಿಂದೆ ಅಂಡದು ಅಲ್ಪ ಮುರಳಿ ಚರ್ಚಾ ಒಂದಿತ್ತು ಅರು ಕೋಡಿಯಾಡಿದಾರು ಕೋಡಿಯಾಡ್ದು ಜನಕ್ಕೆ ಮೇರ್ನ ಊರೇ ಮೇರ್ನಲ್ಲ ಕೋಡಿಯಾಡಿ ನಿರಂಜನ್ ರೇಖಲ್ನ ಅಂಜನ ಎಷ್ಟು ಜನಕ್ಕೆ ಅರ್ನ ಸಂಬಂಧ ತಕ್ಕ ಕೋಡಿಯಾಡ್ ನೆಲ್ಲಿಯಾಡ್ ಉಲ್ಲೇರಿಗೆ ಅಂದ ಮುರಳಿ ಚರ್ಚೆ ಆಗಿತ್ತು ಕೆ ಬಿ ಕೇಂಡೆ ಹೂವೆ ವಿಚಾರಲ್ಲಿಪ್ಪು ಒಂಜಿ ಎಡ್ಡೆ ವ್ಯಕ್ತಿ ಒಂಜಿ ಪೊಟೆನ್ಷಿಯಲ್ ಇತ್ತು ನಂಚಿನ ಒಂಜಿ ವ್ಯಕ್ತಿ ತೀರು ಪೋನಾಗ ನಂಗೆ ಪೂರ ಬೇಜಾರಾಪನ ಸಹಜ ಅಂದ ನಿರಂಜನ್ ರೇಖಲ್ನ ಸ್ಟೇಟಸ್ ಮುರಳಿ ತುಯ್ಯ ಆರು ತೀರ್ನಾಣಿ ಅವ್ರನ್ನ ವಾಟ್ಸಪ್ ಇತ್ತಿನ ಸ್ಟೇಟಸ್ ತುಯ್ಯ ಅವೆಂಚೈತಿನ ಪಂಡ ನನಗೆ ಯಾರೂ ಅವಶ್ಯಕತೆ ಇಲ್ಲ ಅನ್ನುವ ಅಭಿಮಾನ ಒಳ್ಳೆಯದಲ್ಲ ಹಾಗೆ ಎಲ್ಲರಿಗೂ ನನ್ನ ಅವಶ್ಯಕತೆ ಇದೆ ಅನ್ನುವ ಭ್ರಮೆಯೂ ಒಳ್ಳೆಯದಲ್ಲ ಅಂದ ಒಂದಿನ ಸ್ಟೇಟಸ್ ಅವ್ರನ್ನ ಬುಕೊಂಜಿ ಆರೋಗ್ಯವೇ ಭಾಗ್ಯ ಅಂದ ಅವ್ರಿಗೆ ಆರೋಗ್ಯದ ಅಂತ ಸಮಸ್ಯೆಲಿತ್ತ ಅಲ್ಲಿ ನಮಡ ಪಂತಜಿರಾರೆ ಕೋಟಿ ಹಣವಿದ್ದರೂ ರೋಗ ಪೀಡಿತ ದೇಹ ನೆಮ್ಮದಿ ಕೊಡಲಾರದು ದಿನದ ಸ್ವಲ್ಪ ಸಮಯ ನಿನ್ನ ಆರೋಗ್ಯಕ್ಕೆ ಮೀಸಲಿಡು ಅದೇ ನೀನು ಮಾಡುವ ದೊಡ್ಡ ಹೂಡಿಕೆ ಎಂದು ಬರೆದಿತ್ತೀರ ಕಡೇತ ಒಂದು ಸ್ಟೇಟಸ್ ಆಯ್ತು ಮೂಜಿ ಸ್ಟೇಟಸ್ನ ಶೇರ್ ಮಾಡ್ತಿತ್ತೀರ ಆನೆ ಸಹಿತ ನಾನೆ ಸಾಕೆಂದು ಎದ್ದು ಹೋಗೋಕೆ ಇದು ಶಾಲೆಯಲ್ಲಿ ಕೇಳುವ ಪಾಠವಲ್ಲ ಜೀವನವಿದು ಅರ್ಥವಾಗದಿದ್ದರೂ ಕೂತು ಕೇಳಬೇಕು ಅಂದು ಅವ್ರು ಕುಲೋಂದೆ ಕೇಂಡ್ರಿ ಎ ಸಿ ಪನ್ಪುಣೆಯನ್ನು ಕುಲೋಂದೆ ಕೇಂಡ್ರಿ ವಕೀಲರು ಪನ್ಪುಣೆಯನ್ನು ಅಂಡ ಸೀದಲಕ್ಕೊಂದು ಪೋಯರು ಇದುವೆ ನಮ್ಮ ಜೀವನ ನಮಸ್ತೆ
2: ಈತನೇಟ ಇಂಚಿಪ್ಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಲೆಕ್ಕೊಡು ನಡತಿನ ಇಂಚಿಪ್ಪ ನಮನ ಅಗತ ಪೋಯಿನಂಚಿನ ಗಾನಕೋಗಿಲೆ ಎಸ್ ಜಾನಕಿ ಸಾಹಿತಿ ಪರಮಾನಂದ ವಿ ಸಾಲ್ಯಾನ್ ಅಂಚನೆ ನಿರಂಜನ್ ರೈ ಮಟಂದ ಬೆಟ್ಟು ಮೊಕ್ಲಿನ ನೆಂಪು ಮಲ್ತದು ನುಡಿ ನಮನ ಕೊರ್ನ ಬಿನ್ನೆರ್ನಕ್ಲನ ಪಾತೆರನ್ನು ಕೇನೊಂದು ಬತ್ತರು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ನಿಕ್ಲು ತುಳು ಪ್ರಸಾರಕ್ಕೆ ಏನಂದಲ್ಲರೆ ನನ್ನ ದುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನಂದು ಬರ್ಕಾ.

ಚಿತ್ತಿನ ಏಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

107.8 FM. Radio Saran. Iga app nalu kuda labhya.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಗಮ್ಮತ್ತು.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನಾ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ ಕರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮಾನಿಯಾಗೆ 2 ದಿನಗಳ ಭೇಟಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ರಾಜಕೀಯಗೊಳಿಸದಿರಿ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಆರಂಭ, 124 ಸದಸ್ಯರ ಭಾರತ ತಂಡ ಭಾಗಿ.
3: ವಾರ್ತೆಗಳ ವಿವರ: ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು ಮತ್ತು ದೇಶದ ಯುವಕರು ಈ ದೃಷ್ಟಿಕೋನದ ಅಡಿಪಾಯವನ್ನು ರೂಪಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ವಿಕಸಿತ ಭಾರತ ಗುರಿಗಳ ಕಡೆಗೆ ಗ್ರಾಮೀಣಾಭಿವೃದ್ದಿ, ಕೃಷಿ, ಸಾಮಾಜಿಕ ಕಲ್ಯಾಣ ಮತ್ತು ಸಂಬಂಧಿತ ವಲಯಗಳ ಪ್ರಗತಿಯನ್ನು ಪರಿಶೀಲಿಸಲು ಪ್ರಧಾನಮಂತ್ರಿಗಳು ನವದೆಹಲಿಯಲ್ಲಿ ಕಾರ್ಯದರ್ಶಿಗಳ ಜೊತೆಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ಸಂಪುಟ ಕಾರ್ಯದರ್ಶಿ, ಪ್ರಮುಖ ಸಚಿವಾಲಯಗಳ ಕಾರ್ಯದರ್ಶಿಗಳು ಮತ್ತು ಪ್ರಧಾನಮಂತ್ರಿ ಕಚೇರಿಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಸಭೆ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಜನರ ಅಗತ್ಯಗಳ ಸುತ್ತ ವಿನ್ಯಾಸಗೊಳಿಸಲಾದ ಸುಧಾರಣೆಗಳು ನಿಜವಾದ ವೇಗವನ್ನು ಪಡೆದುಕೊಳ್ಳಬೇಕು ಮತ್ತು ಅರ್ಥಪೂರ್ಣ ಪರಿವರ್ತನೆಯನ್ನು ನೀಡಬೇಕು ಎಂದು ಹೇಳಿದರು. ಸುಧಾರಣೆಗಳ ಉದ್ದೇಶವು ಸರ್ಕಾರದ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವುದು ಮಾತ್ರವಲ್ಲ, ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವತ್ತ ದೇಶದ ಪ್ರಯಾಣವನ್ನು ವೇಗಗೊಳಿಸುವುದಾಗಿದೆ ಎಂದು ಹೇಳಿದ್ದಾರೆ. ಕ್ರೀಡೆಗಳ ಅಭಿವೃದ್ಧಿಗೆ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಕ್ರೀಡಾ ಪ್ರವಾಸೋದ್ಯಮವು ಪ್ರಮುಖ ಗಮನ ಕ್ಷೇತ್ರವಾಗಿ ಹೊರಹೊಮ್ಮುತ್ತಿರುವುದರಿಂದ ಜಾಗತಿಕ ಕ್ರೀಡಾ ಕೇಂದ್ರವಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಲು ಭಾರತ ಪ್ರಮುಖ ಅಂತಾರಾಷ್ಟೀಯ ಕ್ರೀಡಾಕೂಟಗಳನ್ನು ಆಯೋಜಿಸಲು ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮಾನಿಯಾಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ರೊಮಾನಿಯಾ ಅಧ್ಯಕ್ಷ ನಿಕುಸೋ ಡಾನ್, ಹಂಗಾಮಿ ಪ್ರಧಾನಿ ಇಲಿ ಬೋಲೋಜನ್, ಸೆನೆಟ್ ಅಧ್ಯಕ್ಷೆ ಮೆರ್ಸಿಯಾ ಅಬ್ರುಡಿಯನ್ ಮತ್ತು ಡೆಪ್ಯೂಟಿ ಟೀಸ್ ಚೇಂಬರ್ ಅಧ್ಯಕ್ಷೆ ಸೊರಿನ್ ಗ್ರೆಂಡೆನು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಅವರು ರೊಮಾನಿಯಾ ಭಾರತ ಸಂಸದೀಯ ಸ್ನೇಹ ಗುಂಪಿನ ಸದಸ್ಯರನ್ನು ಸಹ ಭೇಟಿ ಮಾಡಲಿದ್ದಾರೆ. ನಂತರ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಭಾರತ ರೊಮಾನಿಯಾ ವ್ಯಾಪಾರ ವೇದಿಕೆ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ರಾಷ್ಟಪತಿಯವರು ಈ ತಿಂಗಳ 19ರಿಂದ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ 3 ರಾಷ್ಟಗಳ ಭೇಟಿಯಲ್ಲಿದ್ದಾರೆ. ವಿದ್ಯಾರ್ಥಿಗಳು ಎತ್ತಿರುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವನ್ನು ರಾಜಕೀಯಗೊಳಿಸಬಾರದು ಮತ್ತು ಈ ವಿಷಯದಿಂದ ರಾಜಕೀಯ ಲಾಭ ಪಡೆಯುವುದು ಸೂಕ್ತವಲ್ಲ ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದು ತನಿಖೆಯ ವಿಷಯವಾಗಿದ್ದು ಆಳವಾದ ಚರ್ಚೆಯ ಅಗತ್ಯವಿದೆ. ಇದು ಗಂಭೀರ ಸಮಸ್ಯೆಯಾಗಿದ್ದು ಸಂಪೂರ್ಣ ಮತ್ತು ಪ್ರಾಮಾಣಿಕ ಚರ್ಚೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಸಂಸತ್ತಿನಲ್ಲಿ ನೀಟ್ ವಿಷಯದ ಕುರಿತು ಚರ್ಚೆಗೆ ಅವಕಾಶ ಹಾಗೂ ಸಿದ್ಧವಾಗಿಯೂ ಇದೆ ಎಂದು ಹೇಳಿದ್ದಾರೆ. ಸಂಸತ್ತು ಈ ವಿಷಯದ ಕುರಿತು ಆಳವಾದ ಚರ್ಚೆ ನಡೆಯಬಹುದಾದಂತಹ ಅತ್ಯಂತ ಸೂಕ್ತವಾದ ವೇದಿಕೆಯಾಗಿದೆ. ವಿರೋಧ ಪಕ್ಷಗಳು ಅವಧಿಯನ್ನು ನಿರ್ಧರಿಸಬೇಕು ಮತ್ತು ಪ್ರತಿಯೊಂದು ಅಂಶವನ್ನು ಚರ್ಚಿಸಬೇಕು. ಇದರಿಂದ ಸೂಕ್ತ ನೀತಿ ರೂಪಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ತಮ್ಮ ಜವಾಬ್ದಾರಿಯನ್ನು ಪೂರೈಸಬೇಕು. ಈ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಶಾಶ್ವತ ಪರಿಹಾರದತ್ತ

ನಿರಂತರ ದೂರುಗಳು ಕೇಳಿ ಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತೋತಾಪುರಿ ಮಾವಿನ ಕೃಷಿ ಸಂಸ್ಕರಣೆ ಮತ್ತು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ವ್ಯಾಪಕ ಸುಧಾರಣೆ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಕುರಿತು ನವದೆಹಲಿಯ ಕೃಷಿ ಭವನದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಕುರಿತು ಸಚಿವರು ಚರ್ಚೆ ನಡೆಸಿದರು. ಉನ್ನತ ಮಟ್ಟದ ತಜ್ಞ ಸಮಿತಿಯ ವರದಿಯನ್ನು ಆಧರಿಸಿ ತೋತಾಪುರಿ ಮಾವಿನ ಸಂಪೂರ್ಣ ಮೌಲ್ಯ ಸರಪಳಿಯನ್ನು ಬಲಪಡಿಸುವ ನಿಟ್ಟನಲ್ಲಿ

0: ಕೇಂದ್ರ ಬಂದರು ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ನವದೆಹಲಿಯಲ್ಲಿ ಪನಾಮಾದ ವಿದೇಶಾಂಗ ಸಚಿವ ಝೇವಿಯರ್ ಮಾರ್ಟಿನೆಜ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಬಂದರು ಅಭಿವೃದ್ದಿ, ನೇರ ಹಡಗು ಮಾರ್ಗಗಳ ಸ್ಥಾಪನೆ ಮತ್ತು ನಾವಿಕರ ಕಲ್ಯಾಣ ಸೇರಿದಂತೆ ಕಡಲ ವಲಯದಲ್ಲಿನ ಪರಸ್ಪರ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಯಿತು. ಉತ್ತಮ ಭವಿಷ್ಯಕ್ಕಾಗಿ ಭಾರತ ಪನಾಮಾ ನಡುವಿನ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ರಾಷ್ಟಗಳು ಬದ್ದವಾಗಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇಂದು ರಾಷ್ಟೀಯ ಪ್ರಸಾರ ದಿನ. 1927 ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ಸ್ಟೇಷನ್ನಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಾರಂಭವಾಯಿತು. 1936 ಜೂನ್ 8 ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋಗಾಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ದಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. 1956 ರಾಷ್ಟೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927 ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸಭೆ ಜರುಗಿತು. ಸಭೆಯಲ್ಲಿ ದೇವಾಲಯದ ನಿರ್ವಹಣೆ, ದೇಣಿಗೆ ವ್ಯವಸ್ಥೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೇಮಕ, ಟ್ರಸ್ಟ್ನ ಖಾಲಿ ಹುದ್ದೆಗಳ ಭರ್ತಿ ಮತ್ತು ಧಾರ್ಮಿಕ ಸಮಿತಿಯ ಪುನರ್ರಚನೆ ಸೇರಿದಂತೆ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಭಕ್ತರ ನಂಬಿಕೆ ಎಂದಿನಂತೆಯೇ ಬಲಿಷ್ಠವಾಗಿದೆ ಮತ್ತು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಸ್ಥಿರವಾಗಿ ಮುಂದುವರೆದಿದೆ ಎಂದು ಟ್ರಸ್ಟ್ ಪುನರುಚ್ಚರಿಸಿದೆ. ಅಂತಿಮ ಎಸ್ಐಟಿ ವರದಿ ಇನ್ನೂ ಸ್ವೀಕಾರವಾಗಿಲ್ಲ. ಈ ವಿಷಯದ ಕುರಿತು ಯಾವುದೇ ಚರ್ಚೆ ನಡೆಸಲಾಗಿಲ್ಲ ಎಂದು ಟ್ರಸ್ಟ್ ತಿಳಿಸಿದೆ. ದೇವಾಲಯಕ್ಕೆ ಭಕ್ತರಿಂದ ಸಲ್ಲಿಕೆಯಾಗುತ್ತಿರುವಂತಹ ಚಿನ್ನ ಮತ್ತು ಬೆಳ್ಳಿಯ ಕಾಣಿಕೆಗಳ ಪ್ರಮಾಣ ಮತ್ತು ಶುದ್ದತೆಯನ್ನು ಪರಿಶೀಲಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅಧೀನದ ಸಂಸ್ಥೆಯಾದ ಮೆಟ್ನ ಸಹಯೋಗದಲ್ಲಿ ಶಾಶ್ವತ ವ್ಯವಸ್ಥೆ ರೂಪಿಸಲು ನಿರ್ಧರಿಸಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಪ್ರಸ್ತಾಪಿತ ಒಪ್ಪಂದ ಮತ್ತು ಬ್ಯಾಂಕ್ನ ಜವಾಬ್ದಾರಿಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಚರ್ಚೆ ನಡೆಸಲಾಯಿತು. ವಿವಿಧ ಆರೋಪಗಳು ಮತ್ತು ವಿವಾದಗಳ ನಡುವೆಯೂ ಶ್ರೀರಾಮ ಜನ್ಮಭೂಮಿ ದೇಗುಲಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ. ಕೋಟ್ಯಂತರ ಭಕ್ತರ ನಂಬಿಕೆ ಎಂದಿನಂತೆಯೇ ಅಚಲವಾಗಿದೆ ಎಂದು ಟ್ರಸ್ಟ್ ತಿಳಿಸಿದೆ. ಎಬೋಲಾ ಸಾರ್ವಜನಿಕರ ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನು ತಡೆಗಟ್ಟಲು ಕೀನ್ಯಾದ ಸನ್ನದ್ದತೆಯನ್ನು ಬಲಪಡಿಸಲು ಈ ಉದ್ದೇಶದಿಂದ ಭಾರತ ಮೊದಲ ಹಂತದಲ್ಲಿ 4.5 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಹಸ್ತಾಂತರಿಸಿದೆ. ಕೀನ್ಯಾದಲ್ಲಿನ ಭಾರತದ ಹೈಕಮಿಷನರ್ ಡಾ ಆದರ್ಶ್ ಅವರು ಕೀನ್ಯಾದ ಆರೋಗ್ಯ ಸಚಿವ ಅಡೆನ್ ದು ಆಲೆ ಅವರಿಗೆ ಈ ವೈದ್ಯಕೀಯ ನೆರವನ್ನು ಅಧಿಕೃತವಾಗಿ ಹಸ್ತಾಂತರಿಸಿದರು. ಈ ನೆರವಿನಲ್ಲಿ ವೈಯಕ್ತಿಕ ಸುರಕ್ಷತಾ ಕಿಟ್ಗಳು, ಮಾದರಿ ಸಾಗಣೆ ಕಿಟ್ಗಳು, ಇನ್ಫ್ರಾರೆಡ್ ಥರ್ಮಾಮೀಟರ್ಗಳು, ಫೇಸ್ ಶೀಲ್ಡ್, ಭಾರಿ ಸುರಕ್ಷತಾ ಬೂಟ್ ಮತ್ತು ಸೋಂಕು ತಡೆಗೆ ಅಗತ್ಯವಾದ ಇತರೆ ವೈದ್ಯಕೀಯ ಸಾಮಗ್ರಿಗಳು ಸೇರಿವೆ. ಎರಡನೇ ಹಂತದ ವೈದ್ಯಕೀಯ ನೆರವಿನ ಸರಕುಗಳನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಕಿನ್ಯಾಗೆ ತಲುಪಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟಗಳು ಮತ್ತು ಸುಮಾರು 3,000 ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. 1934 ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಪದಾರ್ಪಣೆ ಮಾಡಿದ ಭಾರತ ಇದು 19ನೇ ಬಾರಿ ಪಾಲ್ಗೊಳ್ಳುತ್ತಿದೆ. 124 ಸದಸ್ಯರ ಭಾರತ ತಂಡ 8 ಸಾಮಾನ್ಯ ಕ್ರೀಡೆಗಳು ಮತ್ತು 5 ಪ್ಯಾರಾ ಕ್ರೀಡೆಗಳಲ್ಲಿ ಪದಕಕ್ಕಾಗಿ ಸೆಣಸಾಟ ನಡೆಸಲಿದೆ. ಪುರುಷರು ಮತ್ತು ಮಹಿಳೆಯರ ಲಾನ್ಸ್ ಬೌನ್ಸ್ ಸ್ಪರ್ಧೆಗಳ ಮೂಲಕ ಭಾರತದ ಅಭಿಯಾನ ಆರಂಭಗೊಳ್ಳಲಿದೆ. 2022 ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದ ಭಾರತೀಯ ಲಾನ್ ಬೌನ್ಸ್ ತಂಡ ಈ ಬಾರಿಯೂ ವಿಶ್ವದ ಶ್ರೇಷ್ಠ ಆಟಗಾರರಿಗೆ ಸವಾಲು ಒಡ್ಡುವ ವಿಶ್ವಾಸದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ ಕರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮಾನಿಯಾಗೆ 2 ದಿನಗಳ ಭೇಟಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ

0: ರಾಜಕೀಯ ಗುಡಿಸದಿರಿ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಆರಂಭ. 124 ಸದಸ್ಯರ ಭಾರತ ತಂಡ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಮತದಾನ ನಮ್ಮ ಹಕ್ಕು, ಜವಾಬ್ದಾರಿ, ಪಟ್ಟಿಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ.
2: ಆತ್ಮೀಯ ನಾಗರಿಕ ಬಂಧುಗಳೇ,
3: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
4: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
3: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
4: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
3: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
4: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
5: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

ಕೇಳುವರೇ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗಪುರ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರುವುದು ನಾನು ನಿಮ್ಮ ಆರ್ಜೆ ಸೈಫ್ ಕುತ್ತಾರ್. ಕೇಳುಗರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಬೇಗ ಆಗುವ, ಸುಲಭವಾದ ಮತ್ತು ಎಲ್ಲರಿಗೂ ಇಷ್ಟವಾಗುವಂತಹ ತ್ವರಿತ ಪನ್ನೀರ್ ಬುರ್ಜಿ, ಅಂದರೆ ಕ್ವಿಕ್ ಪನ್ನೀರ್ ಬುರ್ಜಿ, ಅದರ ರೆಸಿಪಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಇದು ಸಸ್ಯಾಹಾರಿಗಳಿಗೆ ಉತ್ತಮ ಆಯ್ಕೆ ಮತ್ತು ಚಪಾತಿ, ಪರೋಟ ಅಥವಾ ಬ್ರೆಡ್ ಜೊತೆಗೆ ಚೆನ್ನಾಗಿ ಹೊಂದುತ್ತೆ. ತ್ವರಿತ ಪನ್ನೀರ್ ಬುರ್ಜಿ, ಕ್ವಿಕ್ ಪನ್ನೀರ್ ಬುರ್ಜಿಯ ಸಮಯ 10 ನಿಮಿಷಗಳು, ಪೂರ್ವ ಸಿದ್ಧತಾ ಸಮಯ 5 ನಿಮಿಷ, ಅಡುಗೆಗೆ ಸಮಯ 5 ನಿಮಿಷ. ತ್ವರಿತ ಪನ್ನೀರ್ ಬುರ್ಜಿ ಮಾಡಲು ಬೇಕಾಗುವ ಸಾಮಗ್ರಿ: ಪನ್ನೀರ್ ತುರಿದ ಅಥವಾ ಸಣ್ಣಗೆ 200 ಗ್ರಾಂ, ಈರುಳ್ಳಿ 1 ಮಧ್ಯಮ ಗಾತ್ರದ್ದು, ಟೊಮೆಟೊ 1 ಮಧ್ಯಮ ಗಾತ್ರದ್ದು, ಹಸಿಮೆಣಸಿನಕಾಯಿ ಸಣ್ಣಗೆ, ಖಾರಕ್ಕೆ ತಕ್ಕಂತೆ 1 ಅಥವಾ 2, ಎಣ್ಣೆ ಅಥವಾ ಬೆಣ್ಣೆ 2 ಚಮಚ, ಜೀರಿಗೆ 1/2 ಚಮಚ, ಅರಿಶಿನ ಪುಡಿ 1/4 ಚಮಚ, ಗರಂ ಮಸಾಲ 1/2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು 2 ಚಮಚ. ಮಾಡುವ ವಿಧಾನ: 1 ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆಯನ್ನು ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಜೀರಿಗೆ ಹಾಕಿ. ಜೀರಿಗೆ ಚಟಪಟ ಎಂದ ಕೂಡಲೇ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಸೇರಿಸಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೂ ಹುರಿಯಿರಿ. ಈಗ ಟೊಮೆಟೊ ಸೇರಿಸಿ. ಟೊಮೆಟೊ ಮೆತ್ತಗಾಗುವವರೆಗೆ ಚೆನ್ನಾಗಿ ಹುರಿಯಿರಿ. ಇದಕ್ಕೆ ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಉಪ್ಪನ್ನು ಸೇರಿಸಿ. ಎಲ್ಲವನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಮಸಾಲ ಸುವಾಸನೆ ಬರುವವರೆಗೆ 30 ಸೆಕೆಂಡುಗಳ ಕಾಲ ಹುರಿಯಿರಿ. ನಂತರ ತುರಿದ ಪುಡಿ ಮಾಡಿದ ಪನ್ನೀರನ್ನು ಸೇರಿಸಿ. ಮಸಾಲ ಪನ್ನೀರಿಗೆ ಚೆನ್ನಾಗಿ ಹಿಡಿಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ. ಪನ್ನೀರನ್ನು 1-2 ನಿಮಿಷ ಬೇಯಿಸಿ, ನಂತರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿ. ಈಗ ನಿಮ್ಮ ಬಿಸಿ ಬಿಸಿ ತ್ವರಿತ ಪನ್ನೀರ್ ಬುರ್ಜಿ ಸಿದ್ಧ. ಇದನ್ನು ಚಪಾತಿ, ಪರೋಟ ಅಥವಾ ಬ್ರೆಡ್ ಟೋಸ್ಟ್ ಜೊತೆಗೆ ತಕ್ಷಣ ಸವಿಯಬಹುದು. ಹಾಗೆ ಕೇಳುಗರೆ, 10 ನಿಮಿಷದಲ್ಲಿ ತಯಾರಿಸಬಹುದಾದ ಮತ್ತೊಂದು ಜನಪ್ರಿಯ ಮತ್ತು ಸುಲಭ ರೆಸಿಪಿಯನ್ನು ಹೇಳಿಕೊಡ್ತಿದ್ದೇನೆ. ಈ ಬಾರಿ ದಕ್ಷಿಣ ಭಾರತದ ಪ್ರಸಿದ್ಧ ತಿಂಡಿ ದಿಢೀರ್ ಅವಲಕ್ಕಿ ಒಗ್ಗರಣೆ. ಇದನ್ನು ತಯಾರಿಸಲಿಕ್ಕೆ ಹೆಚ್ಚು ಸಾಮಗ್ರಿ ಬೇಕು ಅಂತ ಇಲ್ಲ, ಹಾಗಾಗಿ ಅಡುಗೆ ಮನೆಯಲ್ಲಿ ಇದನ್ನು ಸುಲಭವಾಗಿ ಮಾಡಬಹುದು. ಇದಕ್ಕೆ ಸಮಯ 10 ನಿಮಿಷ, ಪೂರ್ವ ಸಿದ್ಧತಾ ಸಮಯ 3 ನಿಮಿಷ, ಅಡುಗೆ ಸಮಯ 7 ನಿಮಿಷ. 1.5 ಕಪ್ ದಪ್ಪ ಅವಲಕ್ಕಿ, 2 ಚಮಚ ಎಣ್ಣೆ, 1/2 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, 2 ಚಮಚ ಕಡಲೆ ಬೀಜ, 1 ಚಮಚ ಕಡಲೆಬೇಳೆ, ಕರಿಬೇವು 6-8 ಎಲೆ, ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕಂತೆ 1 ಅಥವಾ 2, ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು 1/2 ಮಧ್ಯಮ ಗಾತ್ರದ್ದು, ಅರಿಶಿನ ಪುಡಿ 1/4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ 1/2 ಚಮಚ, ಅಲಂಕಾರಕ್ಕೆ ಬೇಕಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಮಾಡುವ ವಿಧಾನ: 1 ದೊಡ್ಡ ಪಾತ್ರೆಗೆ ಅವಲಕ್ಕಿಯನ್ನು ಹಾಕಬೇಕು. ಅವಲಕ್ಕಿಯನ್ನು 1 ಬಾರಿ ನೀರಿನಲ್ಲಿ ಹಾಕಿ ತಕ್ಷಣವೇ ನೀರನ್ನು ಬಸಿದು ಹಾಕಬೇಕು. ಅಂದರೆ ಅಲ್ಲಿ ಅವಲಕ್ಕಿ ಮೆತ್ತಗಾಗಬಾರದು, ಹೀಗಾಗಿ ನೆನೆಸುವ ಅಗತ್ಯವಿಲ್ಲ, ಕೇವಲ ತೊಳೆಯಬಹುದು. ತೊಳೆದ ಅವಲಕ್ಕಿಗೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಹಾಗೆ ಇಡಬೇಕು. 1 ಬಾಣಲೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಿ ಅವು ಸಿಡಿಯಲು ಪ್ರಾರಂಭಿಸಿದ ಕೂಡಲೇ ಕಡಲೆಬೇಳೆ ಮತ್ತು ಕಡಲೆ ಬೀಜವನ್ನು ಸೇರಿಸಿ. ಕಡಲೆ ಬೀಜ ಸ್ವಲ್ಪ ಕೆಂಪಗಾದ ನಂತರ ಕರಿಬೇವು ಮತ್ತು ಹಸಿಮೆಣಸಿನಕಾಯಿಯನ್ನು ಸೇರಿಸಿ. ಈಗ ಈರುಳ್ಳಿಯನ್ನು ಸೇರಿಸಬಹುದು. ಈರುಳ್ಳಿ ತಿಳಿ ಗುಲಾಬಿ ಬಣ್ಣಕ್ಕೆ ಬರುವವರೆಗೂ ಅಥವಾ ಮೆತ್ತಗಾಗುವವರೆಗೂ ಹುರಿಯಿರಿ. ಬಾಣಲೆಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಸಿದ್ಧಪಡಿಸಿದ ಅವಲಕ್ಕಿ ಮಿಶ್ರಣವನ್ನು ಸೇರಿಸಿ. ಎಲ್ಲವೂ ಚೆನ್ನಾಗಿ ಬೆರೆಯುವಂತೆ ನಿಧಾನವಾಗಿ ಮಿಶ್ರಣ ಮಾಡಿ. ಈ ಹಂತದಲ್ಲಿ ಉಪ್ಪು ನೋಡಿಕೊಂಡು ಬೇಕಿದ್ರೆ ಸೇರಿಸಿ. 1 ನಿಮಿಷ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಇರಿಸಿ.
ಇದರಿಂದ ಅವಲಕ್ಕಿ ಒಗ್ಗರಣೆಯ ರುಚಿಯನ್ನು ಹೀರಿಕೊಳ್ಳುತ್ತೆ. ಮುಚ್ಚಳ ತೆಗೆದು ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತುರಿದ ತೆಂಗಿನಕಾಯಿಯನ್ನು ಹಾಕಿ ಅಲಂಕರಿಸಬಹುದು. ಈಗ ರುಚಿಯಾದ ಮತ್ತು ಆರೋಗ್ಯಕರವಾದ ದಿಢೀರ್ ಅವಲಕ್ಕಿ ಒಗ್ಗರಣೆ ಸಿದ್ಧವಾಗಿದೆ. ಆದರೆ ಒಂದು ನೆನಪಿಡಿ, ಅವಲಕ್ಕಿಯನ್ನು ನೀರಿನಲ್ಲಿ ಹೆಚ್ಚು ಹೊತ್ತು ನೆನೆಸಿದರೆ ಮೆತ್ತಗಾಗುತ್ತೆ, ಕೇವಲ ಒಮ್ಮೆ ತೊಳೆದರೆ ಸಾಕು. ಹಾಗೆಯೇ ಕೇಳುಗರೆ, ಇನ್ನೊಂದು ರೆಸಿಪಿ ಸಿಹಿ ತಿಂಡಿಯ ಬಗ್ಗೆ. ಇದನ್ನು ತಯಾರಿಸಲಿಕ್ಕೆ ತುಂಬ ಸುಲಭ ಮತ್ತು ಹಬ್ಬಗಳ ಸಮಯದಲ್ಲೂ ತಕ್ಷಣ ಮಾಡಬಹುದು. ಇದರ ಹೆಸರು ಇನ್ಸ್ಟ್ಯಾಂಟ್ ಕೋಕೋನಟ್ ಲಡ್ಡು, ಅಂದರೆ ದಿಢೀರ್ ತೆಂಗಿನಕಾಯಿ ಲಡ್ಡು. ಇದರ ಸಮಯ 10 ನಿಮಿಷ, ಪೂರ್ವ ಸಿದ್ಧತಾ ಸಮಯ 2 ನಿಮಿಷ, ಅಡುಗೆ ಸಮಯ 8 ನಿಮಿಷ. ಇದಕ್ಕೆ ಬೇಕಾಗುವ ಸಾಮಗ್ರಿ: 1.5 ಕಪ್ ಒಣ ತೆಂಗಿನಕಾಯಿ ತುರಿ, 1/2 ಕಪ್ ಹಾಲು, 1/2 ಕಪ್ ಸಕ್ಕರೆ, 1/2 ಕಪ್ ಹಾಲಿನ ಪುಡಿ, 1/4 ಚಮಚ ಏಲಕ್ಕಿ ಪುಡಿ, 1 ಚಮಚ ತುಪ್ಪ, ಅಲಂಕಾರಕ್ಕೆ ಬೇಕಾಗಿ ಗೋಡಂಬಿ ಅಥವಾ ಬಾದಾಮಿ. ಇದನ್ನು ಮಾಡುವ ವಿಧಾನ: 1 ನಾನ್ಸ್ಟಿಕ್ ಬಾಣಲೆಗೆ ತುಪ್ಪ ಹಾಕಿ ಬಿಸಿ ಮಾಡಿ. ತುಪ್ಪ ಕರಗಿದ ನಂತರ ಒಣ ತೆಂಗಿನಕಾಯಿ ತುರಿಯನ್ನು ಹಾಕಿ. ಇದನ್ನು ಸುಮಾರು 1-2 ನಿಮಿಷಗಳ ಕಾಲ ಕಡಿಮೆ ಉರಿಯಲ್ಲಿ ಹುರಿಯಿರಿ. ಅಂದರೆ ಬಣ್ಣ ಬದಲಾಗಬಾರದು, ತೆಂಗಿನಕಾಯಿಯ ಹಸಿ ವಾಸನೆ ಹೋದರೆ ಮಾತ್ರ ಸಾಕು. ಈಗ ಬಿಸಿ ಮಾಡಿದ ಬಾಣಲೆಗೆ ಹಾಲು ಮತ್ತು ಸಕ್ಕರೆಯನ್ನು ಸೇರಿಸಿ. ಸಕ್ಕರೆ ಸಂಪೂರ್ಣವಾಗಿ ಕರಗಿ ಮಿಶ್ರಣವು ಗಟ್ಟಿಯಾಗಲು ಪ್ರಾರಂಭವಾಗುವವರೆಗೆ ಚೆನ್ನಾಗಿ ಮಿಶ್ರಣ ಮಾಡುತ್ತಾ ಇರಿ. ಅಂದರೆ ಸುಮಾರು 3-4 ನಿಮಿಷ. ಈ ಹಂತದಲ್ಲಿ ನಿಮ್ಮಲ್ಲಿ ಹಾಲಿನ ಪುಡಿ ಇದ್ದರೆ ಅದನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿ. ಹಾಲಿನ ಪುಡಿ ಹಾಕುವುದರಿಂದ ಲಡ್ಡು ಹೆಚ್ಚು ರುಚಿಯಾಗುತ್ತೆ ಮತ್ತು ಬೇಗ ಗಟ್ಟಿಯಾಗುತ್ತೆ. ಇನ್ನು ಮಿಶ್ರಣವು ಬಾಣಲೆಯಿಂದ ಬೇರ್ಪಡಲು ಪ್ರಾರಂಭಿಸಿದಾಗ, ಒಂದು ಉಂಡೆ ಕಟ್ಟಲು ಬರುವಷ್ಟು ಗಟ್ಟಿಯಾದಾಗ ಒಲೆಯನ್ನು ಆಫ್ ಮಾಡಿ. ಇದಕ್ಕೆ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಮಿಶ್ರಣವನ್ನು ತಟ್ಟೆಗೆ ಹಾಕಿ ಸ್ವಲ್ಪ ಆರಲು ಬಿಡಿ. ಕೈ ಸುಡದಷ್ಟು ಬಿಸಿ ಇದ್ದರೆ ಸಾಕು. ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಮಿಶ್ರಣವನ್ನು ಸಣ್ಣ ಸಣ್ಣ ಭಾಗವನ್ನಾಗಿ ತೆಗೆದುಕೊಂಡು ಗಟ್ಟಿಯಾದ ಲಡ್ಡುಗಳಾಗಿ ಸುತ್ತಿ ಪ್ರತಿ ಲಡ್ಡು ಮೇಲೆ ಒಂದು ಗೋಡಂಬಿ ಅಥವಾ ಬಾದಾಮಿ ಇಟ್ಟು ಅಲಂಕರಿಸಿ. ಹೆಚ್ಚು ಸುಂದರವಾಗಿ ಕಾಣಲಿಕ್ಕೆ ಕಟ್ಟಿದ ಲಡ್ಡುವನ್ನು ಒಣ ತೆಂಗಿನಕಾಯಿ ತುರಿಯಲ್ಲಿ ಹೊರಗೆ ಲೇಪಿಸಬಹುದು. ಈಗ ಕೇವಲ 10 ನಿಮಿಷದಲ್ಲಿ ರುಚಿಯಾದ ದಿಢೀರ್ ತೆಂಗಿನಕಾಯಿ ಲಡ್ಡು ಸಿದ್ಧ. ಇದನ್ನು ತಕ್ಷಣವೇ ತಿನ್ನಲು ಕೂಡ ಕೊಡಬಹುದು. ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟವಾಗುವಂತಹ ಸಿಹಿ ತಿಂಡಿ. ಕೇಳುಗ್ರಿ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ 3 ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಇನ್ನಷ್ಟು ರೆಸಿಪಿಯೊಂದಿಗೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1,000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಣ್ 107.8 FM.
3: ಮೋಕಿದ ಬಂದುಲೆ,
4: ಓಟು ಪಾಡನವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
3: ಆ ಹಕ್ಕು ಒರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪೋಡು
4: ಅಂದ್ರೆ ಭಾರತ ಚುನಾವಣಾ ಆಯೋಗ.

채 이 끝을 짚나마가 봤다고 따든 하오게 된 거로 막아요 딸면 니한테는 그럼 사인하는 거.

0: ಬ್ಯಾರಿನ್ಗರ್ ಕೆದಳ ಇಲ್ಲಿ
1: ಆವ್ ಯೋನು ವರ್ಷ ತೀಸ್ ಜಾಲಿಂಗ
0: ಸಂಸಾರ ಯೋ ನೈ ರ್ಯಾಪ
1: ಅನಿ
0: ಬ್ಯಾರಿಂತವನ್ ಕೆದಳ ಇಲ್ಲಿ ಗಿಮ್
1: ಬ್ಯಾರಿಂತವನ್ ಗಿ ಬ್ಯಾರಿಂತವನ್ ಏಕ ಹಪ್ತ ಜಾಲು
0: ಏ ಕಾಯಿ ಖಾಜರಾಚಿ ಆಲೋಚನೆ ಮುಣಿ ಆಸಾ ಗಿ
1: ಕಾಜಾರ ಜೈ ಜಮಣ ಆಸಾ ಏನ್ ತುಜಾ ಗುಂತಾರ ಕೈ ಬರೆ ಚೇಡು ಆಸಾ
0: ಆಸಾತ್ ಆಸಾತ್ ಅಳೆ ಆತಾ ಮಾತ್ರ ಮುಜೆ ಲಾಗಿ ಚೇಡು ಅಂಚು ಏಕ ತಿನ್ ಚಾರ್ ಫೋಟೋ ಮಾತ್ರ ಸಾತ್
1: ಆ
0: ಅಳೆ ಏ ದಿವೋಡ್ ಮೇರಿ ಚೇನ್ ದೂ ಟೇರಿ
1: ಆ ಏ ದಿವಡಾ ಬರಿ ಬರಿ ಕಸಾ ವೈ
0: ಅಳೆ ಅನೇಕ ಏ ಅಂಸಾಣ ಲಿಲ್ಲಿ ಚಿ ದೂ ಅಲ್ಲಿ
1: ಆ ವೈ ತಕ್ಕೆ ಅಂಶ ಹೇಳ ಅವ್ರಿ ದಿಸ್ತಾಯ
0: ಅನಿ ಏ ಗಗ್ರು ಫುಲ್ಲಚಿ ದೂ ಮಿಲ್ಲ ಆ
1: ಆಚೆ ಪೋಲೆ ಸದಾನ ವೈ ಗಗ್ರ ಬರಿ ಫುಲ್ಲತ್
0: ಅನಿ ಏ ನಿಮಾಣೆ ದೆಂಕುಳು ಜನಾಚಿ ದೂ ಡೈನ
1: ದೆಂಕಳೆ ಅವರಿ ಉಳು ಉಳೆ ನೈಮು
0: ಪೊಯ್ಲೆ ಪೋಳೆ ರೇಪ
1: ಆ ಜೈ
0: ಬರೇಂಗನ್ ಪೊಳೆ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ ಹಾಯ್ ನಮಸ್ಕಾರ, ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕುಗಳಿಗಿನ ಹಾಡು ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನೀವಂತೂ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಲು ರಿಕ್ವೆಸ್ಟ್ ಮಾಡಲು ನಿಮಗಂಥ ಅವಕಾಶ ಇದೆ. ಸೊ 6364240 4949 ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ನಿಮ್ಮ ಇಷ್ಟದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿಕೊಳ್ಬಹುದು. ಸೊ ನಿಮ್ಮ ಇಷ್ಟದ ಹಾಡುಗಳನ್ನು ನೀವಂತೂ ವಿನಂತಿ ಮಾಡಿಕೊಳ್ಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ಕರೆ ಮಾಡಿ ಮಾತಾಡಿ 6364204949 ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ. ಓಕೆ, ಸೊ ಇವತ್ತಿನ ಕಾರ್ಯಕ್ರಮದ ಮೊದಲ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಕರೆ ಮಾಡಿ ಮಾತಾಡಿ 6364204949 ಸಂಖ್ಯೆಗೆ. ಸೊ ಇವತ್ತು ಮೊದಲ ಕಾಲರ್ ಅಂತೂ ತಮ್ಮ ಇಷ್ಟದ ಹಾಡುಗಳಿಗೋಸ್ಕರ ರಿಕ್ವೆಸ್ಟ್ ಮಾಡಬಹುದು, ಕರೆ ಮಾಡಬಹುದು. ಸೊ ಇಂದು ಗುರುವಾರ, ಈ ಗುರುವಾರ ಸಾಕಷ್ಟು ಹಾಡುಗಳನ್ನು ನಾವು ಕೇಳ್ತಾ ಇರ್ತೇವೆ. ಸೊ ಸ್ಪೆಷಲಿ ಎಲ್ಲ ಕೇಳುಗರು ತಮ್ಮ ಹಾಡುಗಳಿಗೋಸ್ಕರ ರಿಕ್ವೆಸ್ಟ್ ಕೂಡ ಮಾಡ್ತಾರೆ. ಸೊ 3 6 4 2 0 4 9 4 9 ಸಂಖ್ಯೆಗೆ ಕರೆ ಮಾಡಿ ನೀವಂತೂ ಮಾತಾಡಬಹುದು. ಅದೇ ರೀತಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು. ಆರಂಭದಲ್ಲಿ ಯಾವುದೇ ಕರೆ ಬರ್ತಾ ಇಲ್ಲ, ಸೊ ಹಾಗಾಗಿ ಎಲ್ಲ ಕೇಳುಗರಿಗೋಸ್ಕರ ಒಂದು ಸುಂದರವಾದ ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಇವತ್ತು ನಾನು ಪ್ಲೇ ಮಾಡುವಂಥ ಒಂದು ಸುಂದರವಾದ ಕನ್ನಡ ಹಾಡು, ಒಂದು ಬ್ಯೂಟಿಫುಲ್ ಆದ ಹಾಡು, ಗಾಳಿ ಮಾತು ಚಿತ್ರದಿಂದ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಇಲ್ಲಿರುವೆ. ಸೊ ಈ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಎಸ್, ಮತ್ತೊಮ್ಮೆ ಬಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ, ಎಲ್ಲಿರುವೆ, ಈ ಒಂದು ಸುಂದರವಾದ ಹಾಡೊಂದನ್ನು ಕೇಳಿದ್ದೇವೆ. ಸೊ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಕೇಳುಗರಂತೂ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ, 6364204949 ಈ ಸಂಖ್ಯೆಗೆ. ಸೊ ಮೊದಲ ಕಾಲ್ ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ರತ್ನಾ ಶೆಟ್ಟಿ ಅವರೇ, ಹೇಗಿದ್ದೀರಿ ನೀವು? ನಾನು ಚೆನ್ನಾಗಿದ್ದೇನೆ, ಹೇಳಿ ರತ್ನಾ ಶೆಟ್ಟಿ ಅವರು, ಯಾವ ಹಾಡು ಕೊಡ್ಲಿ? ಮಳೆ ಇಲ್ಲ ಇವತ್ತು, ಹೇಳಿ ಯಾವ ಹಾಡು ಕೊಡ್ಲಿ? ಹೃದಯವೇ ನಿನ್ನ ಹೆಸರಿಗೆ ಬರೆದೇನಾ? ಖಂಡಿತವಾಗಿ ಕೊಡೋಣ, ಧನ್ಯವಾದಗಳು. ಬೆಳ್ಳಿ ಮೋಡಗಳು ಚಿತ್ರದಿಂದ ಹೃದಯವೇ ಈ ಒಂದು ಹಾಡನ್ನು ಪ್ಲೇ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ರತ್ನಾ ಶೆಟ್ಟಿ ಅವರು ಕರೆ ಮಾಡಿದ್ರು, ಮಾತಾಡಿದ್ರು, ಇದನ್ನ ಕಾರ್ಯಕ್ರಮದಲ್ಲಿ ತಮ್ಮ ಇಷ್ಟದ ಹಾಡನ್ನು ಕೇಳಿದ್ದಾರೆ ಅವರು. ಸೊ ಕೇಳುಗರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ 6364204949 ಸಂಖ್ಯೆ. ಹಲೋ, ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಸುರೇಶ್ ಭಟ್. ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ. ಯಾವ ಹಾಡು ಕೊಡ್ಲಿ ಇವತ್ತು? ಹಾ, ಓಕೆ. ರವಿ ಜಾರಿದ ಬಾ ಶಶಿ ಮೂಡಿದ. ಓಕೆ ಸರ್, ಖಂಡಿತ ಕೂಡ ಗರುಡ ರೇಖೆ ಚಿತ್ರದ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಎರಡೂ ಹಾಡುಗಳೊಂದಿಗೆ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ರವಿಚಾರಿದ ಬಾ ಶಶಿ ಮೂಡಿದ ಈ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗೋಣ. ಸ್ನೇಹಿತರೆ, ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
2: ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ಎಸ್, ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಕೇಳುಗರ ಜೊತೆ ಅಂತೂ ನಾನಂತೂ ಮಾತಾಡ್ತಾ ಇರ್ತೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡಿ 6364420949 ಈ ಸಂಖ್ಯೆಗೆ. ಸೊ ಕೇಳುಗರೆ, ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದ ಒಂದು ಸ್ನೇಹಿತರಿದ್ದಾರೆ. ಹಲೋ, ನಮಸ್ತೆ. ಹಲೋ,
4: ನಮಸ್ತೆ ಸರ್.
3: ನಮಸ್ತೆ, ನಿಮ್ಮ ಹೆಸರು?
4: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದೆ.
3: ಹೇಳಿ ಸರಸ್ವತಿ ಅವರೇ, ಹಾಡು ಕೊಡ್ಲಿ.
4: ನನಗೆ ಕವಿರತ್ನ ಕಾಳಿದಾಸ ಚಿತ್ರದಿಂದ ಸರ್. ಸದಾ ಕಣ್ಣನಿಗೆ ಪ್ರಳಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬಿ ಅಂತ ಹಾಡುಂಟು. ಮತ್ತೆ
3: ಓಕೆ. ಸೊ ಕವಿರತ್ನ ಕಾಳಿದಾಸ ಚಿತ್ರದಿಂದ ನಿಮ್ಗಂತೂ ಒಂದು ಹಾಡು ಬೇಕಾಗಿದೆ. ಸೊ ಖಂಡಿತ ಕೊಡೋಣ, ಒಂದು ಹಾಡು ಪ್ಲೇ ಮಾಡ್ತೇನೆ. ಧನ್ಯವಾದಗಳು. ಸೊ ಇದೇ ರೀತಿ ಕರೆ
4: ಮಾಡ್ತೇನೆ.
3: ನಮಸ್ತೆ, ನಮಸ್ತೆ. ಸೊ ಕೇಳುಗರೆ, ಕರೆ ಮಾಡಿ ಮಾತಾಡಿ 6364420949 ಈ ಸಂಖ್ಯೆಗೆ. ಸದಾ ಕಣ್ಣಲ್ಲಿ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಇನ್ನು ಕೆಲ ಹೊತ್ತಲ್ಲಿ. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಮುಂದಿನ ಕೇಳುಗರು ಕೂಡ ನಮ್ಮ ಜೊತೆಗಿದ್ದಾರೆ ಅಂತ ನೋಡೋಣ. ಸೊ ಕರೆ ಮಾಡಿ ಮಾತಾಡಿ 6364420949 ಈ ಸಂಖ್ಯೆಗೆ. ಸೊ ನೆಕ್ಸ್ಟ್ ಕಾಲರ್ ಜೊತೆ ಕೂಡ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟಾಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಇಸ್ಮತ್ತುಮೇಲ್ವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ನಮಸ್ತೆ.
5: ನಮಸ್ತೆ ಸರ್, ನಾನು ಸಂಕಪಣ್ಣ ಮಾತಾಡೋದು.
4: ಹೇಳಿ ಸಂಕಪಣ್ಣ, ಯಾವ ಹಾಡು ಕೊಡ್ಲಿ ಇವತ್ತು
5: ನಮಗೆ? ವಿಜಯವಾಣಿ ಚಿತ್ರದಿಂದ ಮಧುಮಾಸ ಸಂಗ್ರಮಾನ ಐದಿಲಿಗೆ ಸಂಗ್ರಮ.
4: ವಿಜಯವಾಣಿ ಚಿತ್ರದಿಂದ
5: ಎಸ್ ಜಾನಕಿ ಮಾಡ್ರ ಹಾಡು
4: ಹಾಡಿನ ಹೇಳಿ ಮತ್ತೊಮ್ಮೆ.
5: ಮಧುಮಾಸ ಸಂಭ್ರಮ ನೈದಿಲೆಗೆ ಸಂಭ್ರಮ ಒಲವಿನ ಅಂತ ಬರುತ್ತೆ ಎಸ್ ಜಾನಕಿ ಹಾಡು.
4: ಓಕೆ ಸರ್, ಖಂಡಿತ ಕೂಡ ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರೋ ಧನ್ಯವಾದಗಳು ಸರ್. ನಿಮ್ಮ ಸುಂದರವಾದ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಮುಂದಿನ ಕೇಳುಗರು ಕೂಡ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ ಸೊ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ.
6: ಹಲೋ ನಮಸ್ತೆ, ಕುಸುಮಾಕರ್ ಕೊಟ್ಟಾರೆ.
4: ಹೇಳಿ ಸರ್, ಮಾತಾಡಿ, ಹೇಗಿದ್ದೀರಿ?
6: ಮಾತಾಡ್ತಿದ್ದೇನೆ. ಇದು ಡಾನ್ ಚಿತ್ರದಿಂದ.
4: ಯಾವ್ದದು?
6: ಓಲ್ಡ್ ಡಾನ್ ಆಯ್ತಾ? ಅದು ಇದು ಸರ್, ಎಂತ ಅರೆ ದಿವಾನು ಮುಜೆ ಪೆಹಚಾನು.
4: ಅರೆ ದಿವಾನು ಮುಜೆ ಪೆಹಚಾನು.
6: ಕೇಳ್ತಾ
4: ಬನ್ನಿ ರೇಡಿಯೋ ಸರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಎಸ್, ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸ್ನೇಹಿತರೆ, ಮುಂದಿನ ಕಾಲರ್ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಯಾಕೋ ಕೆಳಗರು ಮಾತಾಡ್ತಾ ಇಲ್ಲ, ಸೊ ಕರೆ ಮಾಡಿ ಮಾತಾಡಿ. 6364220499 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಕಾಲರ್ ಇದ್ದಾರೆ ನಮ್ಮ ಜೊತೆಗೆ. ಹಲೋ, ನಮಸ್ತೆ. ಕೃಷ್ಣ ಶೆಟ್ಟರೆ ಪಾತ್ರಲ್ಲ ಇಂಚ ಉಳ್ಳರಿ ಬರ್ತಾ ಇದ್ದಿ ಸರ್. ಡಿ ಸಿ ರಜೆ ಕೊರ್ ನಾನೇ ಬರ್ಸೋ ಒಪ್ಪು ಇದ್ದ ಅನ್ಕೊನಿ. ಓ, ತೆರೆ ನಾಮ ಕದಿವಾನ. ತೇರೆ ನಾಮ ಕಾ ದಿವಾನ. ಓಕೆ ಸರ್, ಓಕೆ, ಟ್ರೈ ಮಾಲ್ಪೆ ಸರ್ ಕೊರಿಯರೆ ಸ್ವಲ್ಪ ಮೇಲೂ ತೆರೆ ನಾಮ ಕಾ ದಿವಾನ. ಧನ್ಯವಾದಗಳು ಸರ್, ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಕೃಷ್ಣ ಶೆಟ್ಟರ್ ಬಾತಿರಿ, ತೆರೆ ನಾಮ ಕಾ ದಿವಾನ ಈ ಒಂದು ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಇನ್ನು ಕೆಲವು ಹೊತ್ತಲ್ಲಿ. ಸೊ ಸೂರಜ್ ಅವ್ರ ಚಂದ ಚಿತ್ರದ ಒಂದು ಸುಂದರವಾದ ಹಾಡು ಇದು, ತುಂಬ ಹಳೆಯ ಚಿತ್ರದ ಹಾಡು. ಸೊ ಇದರಲ್ಲಿ ಒಂದು ಖುಷಿಯ ಒಂದು ವಾತಾವರಣ ಕೂಡ ಇದೆ. ಸೊ ಹಳೆ ಹಾಡುಗಳನ್ನು ಮತ್ತೆ ಕೇಳಿದಷ್ಟು ಖುಷಿಯಾಗುತ್ತೆ, ಸಂತೋಷ ಆಗುತ್ತೆ. ಸೊ ತೆರೆ ನಾಮಕ ದಿವಾನ ಈ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ನಾನಂತೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಸ್ನೇಹಿತರೆ ಸ್ನೇಹಿತರೆ ಕರೆ ಮಾಡಿ ಮಾತಾಡಿ. 6364220499 ಈ ಸಂಖ್ಯೆಗೆ. ಸೊ ಬ್ಯೂಟಿಫುಲ್ ಆದ ಹಾಡುಗಳೊಂದಿಗೆ ಇವತ್ತು ಕಾರ್ಯಕ್ರಮವನ್ನು ಮುಂದಿಸ್ಕೊಂಡು ಹೋಗೋಣ. ಸೊ ಹಾಂ, ಕರೆ ಮಾಡಿ ಮಾತಾಡಿ, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ತೆರೆ ನಾಮ ಕದಿವಾನ ಈ ಒಂದು ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನಂತೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಇದು ರೇಡಿಯೋ ಸಾರಂಗ್ 107.8 FM. ಇದು ಮುಂದಿನ ಇದು ಬಣ್ಣ ಬಣ್ಣದ ಬದುಕು. ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಕಲ್ಲಡ್ಕದಿಂದ. ಹೇಗಿದ್ದೀರಿ ಜಯಲಕ್ಷ್ಮಿ ಅವರೇ? ಚೆನ್ನಾಗಿದ್ದೀರಿ. ಯಾವುದು? ಓಕೆ, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಯಾವುದಾದ್ರೂ ಒಂದು ಭಾವಗೀತೆಯನ್ನು ಕೊಡಿ ಅಂತ ಅವರು ಕೇಳಿದ್ದಾರೆ. ಸೊ ಹಾಗಾಗಿ ಅವರಿಗೋಸ್ಕರ ಒಂದು ಭಾವಗೀತೆಯನ್ನು ಪ್ಲೇ ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಇದಾಗಿ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಸಮಯ 3:07 ಆಗ್ತಾ ಇದೆ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಹೊತ್ತಾಗಿದೆ. ಇದರೊಂದಿಗೆ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಕರೆಯಂತೂ ಸ್ವೀಕರಿಸಲಿಕ್ಕೆ ಸಮಯಾವಕಾಶದ ಕೊರತೆ ಇರೋದರಿಂದ ಎಲ್ಲ ಕೇಳುಗರಿಗೋಸ್ಕರ ಒಂದು ತುಳು ಭಾಷೆಯ ಸುಂದರವಾದ ಹಾಡೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಬಳ್ಳಿಗೆ ಚಿತ್ರ ದುಂಬೂರಿಯಪ್ಪನೊಂದಿತ್ತೆ ಈ ಒಂದು ಸುಂದರವಾದ ಹಾಡನ್ನು ಪ್ಲೇ ಮಾಡ್ತಾ ಇದ್ದೀನಿ. ಇದರಲ್ಲಿ ಸರ್ 107.8 FM, ಬಣ್ಣ ಬಣ್ಣದ ಬದುಕು.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದೇನೆ. ನಾನು ಆರ್ ಜೆ ಅಭಿಷೇಕ್. ವಿಶೇಷವಾದಂಥ ಅತಿಥಿ, ಅವರ ಸಮಾಜಮುಖಿ ಕೆಲಸಗಳು, ಒಂದು ಉತ್ತಮವಾದಂಥ ಆರೋಗ್ಯಕರವಾದಂಥ ಸಮಾಜದ ಬಗ್ಗೆ ಅವರ ಕನಸುಗಳೇನು, ಅವರು ಮಾಡ್ತಿರುವಂಥ ಕೆಲಸ ಏನು, ಎಲ್ಲವನ್ನು ಕೂಡ ತೆರೆದಿಡುವಂಥ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಈ ದಿನದ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಇರುವಂಥ ಸಮಾಜಮುಖಿ ವ್ಯಕ್ತಿತ್ವ, ಅದು ಶ್ರೀ ಉಮಾನಾಥ್ ಕೋಟೆಕಾರ್ ಅವರು. ಬಹಳ ಪ್ರೀತಿಯಿಂದ ಅವರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸರ್ ನಮಸ್ಕಾರ.
1: ನಮಸ್ಕಾರ.
0: ಕೇಳುಗರೆ, ಉಮಾನಾಥ್ ಕೋಟೆಕಾರ್ ಅವರು ಒಂದು ರೀತಿಯಲ್ಲಿ ಜೀವನದ ದಿನಚರಿಯಲ್ಲಿ ಪ್ರತಿದಿನ ಈ ಸಮಾಜಕ್ಕೆ, ಈ ಊರಿಗೆ, ನಮ್ಮ ಮಂಗಳೂರಿಗೆ ಒಳಿತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡ್ತಾ ಇರುವವರು. ನಮ್ಮ ಮಂಗಳೂರಿನ ರಾಮಕೃಷ್ಣ ಮಿಷನ್ ಸ್ವಚ್ಛತಾ ಅಭಿಯಾನದಲ್ಲಿ ಬಹಳ ಪ್ರಮುಖ ಸಂಯೋಜಕರಾಗಿ ಕೆಲಸ ಮಾಡಿದಂಥ ಅನುಭವ, ಅದಾದ ನಂತರ ಅಂಬಾ ಮಹೇಶ್ವರಿ ಭಜನಾ ಮಂದಿರ, ಅದು ಮಂಗಳೂರಿನ ಅರಕೆರೆ ಬೈಲಿನಲ್ಲಿ ಇರುವಂಥದ್ದು. ಸೊ ಅಲ್ಲಿ ಏನು ತನ್ನ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಈಗ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟನ್ನು ಒಂದು ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡುವುದರ ಜೊತೆಗೆ ಮಂಗಳೂರಿಗೆ ಬೇರೆ ಬೇರೆ ರೀತಿ, ಅದು ಸ್ವಚ್ಛತೆ ಇರಬಹುದು ಅಥವಾ ಟ್ರಾಫಿಕ್ ಸಂಬಂಧಿತ, ಸಂಚಾರಿ ಸಂಬಂಧಿತ ವಿಷಯಗಳಿರ್ಬೋದು, ಅದರ ಬಗ್ಗೆ ಬಹಳ ದೊಡ್ಡ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಇದು ಕೇವಲ ಮಾತಿನಲ್ಲಿ ಜಾಗೃತಿ ಅಲ್ಲ, ಅವರು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಂಗಳದೇವಿ, ಬೋಳಾರ, ಹೊಯ್ಗೆ ಬಜಾರ್ನ ಮೂರು ವಾರ್ಡ್ಗಳನ್ನು ತನ್ನ ವ್ಯಾಪ್ತಿಯಲ್ಲಿ ತೆಗೆದುಕೊಂಡು ಅದನ್ನು ಮಾದರಿ ವಾರ್ಡನ್ನಾಗಿ ಮಾಡಬೇಕು ಅನ್ನುವಂಥ ಪರಿಕಲ್ಪನೆ ಅವರದ್ದು. ಅದರ ಜೊತೆಗೆ ಯಾವುದೇ ಸರ್ಕಾರದಿಂದ ಅನುದಾನದ ನಿರೀಕ್ಷೆಗಳನ್ನು ಮಾಡದೆ ಸ್ವಂತವಾಗಿ ತಮ್ಮ ಟ್ರಸ್ಟ್ನ ಮೂಲಕವಾಗಿ ಅದಕ್ಕೆ ಬೇಕಾದಂಥ ಹಣದ ವ್ಯವಸ್ಥೆಯನ್ನು ಮಾಡಿ ಒಂದಿಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟು ಆ ಮೂಲಕವಾಗಿ ಊರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡ್ತಾ ಇರುವವರು, ಅದು ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ನ ಮೂಲಕ ಮಾಡ್ತಾ ಇದ್ದಾರೆ. ಅದರ ಪ್ರಮುಖವಾದಂಥ ರುವಾರಿಗಳಲ್ಲಿ ಉಮಾನಾಥ್ ಕೋಟೆಕಾರ್ ಅವರು ಕೂಡ ಒಬ್ಬರು. ಅವರಲ್ಲಿ ಅನೇಕ ಆಲೋಚನೆಗಳಿದೆ, ಏನದು, ಅವರು ಯಾವ ರೀತಿಯ ಮಂಗಳೂರು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಇವತ್ತಿನ ಹೊತ್ತು ಮಾತಾಡೋಣ. ಮತ್ತೊಮ್ಮೆ ಅವರನ್ನು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದಾನೆ. ಉಮಾನಾಥ್ ಕೋಟೆಕಾರ್ ಅವರೇ, ಬಹಳ ಸಂತೋಷ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದಿರುವಂಥದ್ದು. ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈ ಒಂದು ಸೇವೆಯ ಅಥವಾ ಸ್ವಚ್ಛತೆಯ ಬಗೆಗಿನ ಈ ಸಮಾಜಮುಖಿ ಪರಿಕಲ್ಪನೆ ನಿಮ್ಮಿಂದ ನಿಮಗೆ ಯಾವಾಗ ಇದು ಆರಂಭ ಆಯಿತು ಅಂತ?
1: ಅಭಿಷೇಕ್, ಈ ಮೂಲಕ ಅಂದರೆ ಇವತ್ತೊಂದು ಅವಕಾಶ ಕೊಟ್ಟಿದ್ದೀರಿ ಜನರನ್ನು. ನಮ್ಮ ಅಂಬಾಮೇಶ್ವರಿ ಭಜನಾ ಮಂಡಳಿ 1954ರಲ್ಲಿ ಸ್ಥಾಪನೆಯಾದ ಸಂಸ್ಥೆ ಭಜನಾ ಮಂಡಳಿ. 2014ರಲ್ಲಿ ಈ ಸಂಸ್ಥೆ 60 ವರ್ಷ ಪೂರೈಸಿದ ಪ್ರಯುಕ್ತ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವಾಗ 2013ರಲ್ಲಿ ನನಗೆ ಈ ಸಂಸ್ಥೆಯ ಪರಿಚಯ ಆಯಿತು. ನಾನು 2013ರಿಂದ ಸಂಸ್ಥೆಯಲ್ಲಿ ಒಂದು ಕಾರ್ಯಕರ್ತನಾಗಿ
0: ತೊಡಗಿಸಿಕೊಂಡಿದ್ದೆ. ರಾಮಕೃಷ್ಣ ಮಿಷನ್
1: ಇಲ್ಲ, 2013ರಲ್ಲಿ ಅಂಬಾ ಮಿಷನ್ನಲ್ಲಿ ಪರಿಚಯ ಆದ ನಂತರ 2015ರಲ್ಲಿ ರಾಮಕೃಷ್ಣ ಮಿಷನ್ ಸ್ವಚ್ಛ ಭಾರತ ಕೈಗೆತ್ತಿಕೊಂಡಾಗ ಅದರ ಜವಾಬ್ದಾರಿ ತಗೊಂಡ ಸ್ವಾಮೀಜಿಗಳು ಊರಿನ ಗಣ್ಯರನ್ನು ಪ್ರಮುಖರನ್ನೆಲ್ಲ ಭೇಟಿ ಆಗ್ತಾ ಇದ್ರು ಸಹಕಾರಕ್ಕಾಗಿ. ಆಗ ನಮ್ಮ ಭಜನಾ ಮಂಡಳಿಯ ಅಧ್ಯಕ್ಷರಾದ, ಆಗ ಅಧ್ಯಕ್ಷರಲ್ಲ ಈಗ ಅಧ್ಯಕ್ಷರಾಗಿದ್ದಾರೆ, ಆ ಭಾಗದ ಪ್ರಮುಖರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಈಗ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಸೀತಾರಾಮ್ ಎ ಅವರನ್ನು ಭೇಟಿಯಾದಾಗ ಅವರು ಸಂಪೂರ್ಣ ಸಹಕಾರದೊಂದಿಗೆ ನಾವು ಆ ಒಂದು ಆ ಸಂಬಂಧವನ್ನು ಬೆಳೆಸಲಿಕ್ಕೆ ಅಂಬಾಮೇಶ್ವರಿ ಮತ್ತು ರಾಮಕೃಷ್ಣ ಮಿಷನ್ ಅಲ್ಲಿಂದ ಆರಂಭಗೊಂಡಿತ್ತು. ಅವರ ಮುಖಾಂತರ, ಅಂಬಾಮೇಶ್ವರಿ ಭಜನಾ ಮಂಡಳಿಯ ಮುಖಾಂತರ ಸೀತಾರಾಮಣ್ಣನ ಒಂದು ಮಾರ್ಗದರ್ಶನದಲ್ಲಿ ನನಗೆ ರಾಮಕೃಷ್ಣ ಮಿಷನ್ನ ಪರಿಚಯ ಆಯಿತು.
0: ಓಕೆ, ರಾಮಕೃಷ್ಣ ಮಿಷನ್ ಸ್ವಚ್ಛತಾ ಅಭಿಯಾನ ಅನ್ನುವಂಥದ್ದು ಅದೊಂದು ದೇಶಕ್ಕೆ ಮಾದರಿಯಾದಂಥದ್ದು. ನೀವು ಸಂಯೋಜಕರಲ್ಲಿ ಬಹಳ ಪ್ರಮುಖವಾದ ಕೆಲಸವನ್ನು ನೀವು ಮಾಡಿದವರು. ಸೊ ಈ ಆ ಮೂಲಕವಾಗಿ ನೀವು ಕಲ್ತುಕೊಂಡಂಥ ವಿಷಯಗಳು ಏನು ಅಂತ ನಿಮ್ಮ ಹತ್ರ ಕೇಳೋದು, ಆ ಒಂದು ಅಭಿಯಾನದ ಮೂಲಕವಾಗಿ?
1: ನಮಗೆ ನೇರವಾಗಿ ಹೇಳಬೇಕಂತೇಳಿದರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಅಂದರೆ ಸ್ಕೂಲ್ ಜೀವನದಲ್ಲಿ ಓದಿದ್ದೆಲ್ಲ ಒಂದು ಹಂತ ಬಿಟ್ಟರೆ ನಾವು ಅದೇ ಭಾಗದಲ್ಲಿ ಓಡಾಡ್ಕೊಂಡಿದ್ರು. ನನ್ನ ಪ್ರಾಪರ್ ನಾನು ಕೋಟೆಕಾರ್ನವ, ನನ್ನ ವ್ಯವಹಾರದ ಕ್ಷೇತ್ರ ಗೂಡ್ಶೆಡ್ ರೋಡ್ ಅಂತೇಳಿ, ಅದೇ ರಸ್ತೆಯಲ್ಲಿ ಹೋಗಿದ್ರು. ಈ ಸ್ವಚ್ಛ ಭಾರತ ಆರಂಭ ಆಗೋ ತನಕ ನಾನು ರಾಮಕೃಷ್ಣ ಮಿಷನ್ ಒಳಗೆ ಹೋಗಿರಲಿಲ್ಲ. ಈ ಒಂದು ನಮಗೊಂದು ಅಪೂರ್ವವಾದ ಅವಕಾಶ ಆಯಿತು. ಸ್ವಚ್ಛ ಭಾರತದಲ್ಲಿ ಕರೆ ಕೊಟ್ಟ ನಂತರ ಉದ್ಘಾಟನಾ ಕಾರ್ಯಕ್ರಮ 2015ರಲ್ಲಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ನಾವು ಅಲ್ಲಿ ಫಸ್ಟ್ ಅಲ್ಲಿ ಹೋದದ್ದು. ಅದರ ನಂತರ ನಮಗೆ ಅಲ್ಲಿ ಅನಿಸಿದ್ದೇನಂತೇಳಿದರೆ, ಒಂದು ಸೇವೆ ಮಾಡಲಿಕ್ಕೆ ಒಂದು ಕನಿಷ್ಠವಾಗಿ, ಅಂದರೆ ಈಗ ಸೇವೆಯಲ್ಲಿ ತುಂಬ ರೂಪಗಳಿದೆ, ಅಲ್ಲಿ ಒಂದು ಸ್ವಚ್ಛತೆ ಮುಖಾಂತರ ಒಂದು ಸೇವೆ, ಒಂದು ಆದಿತ್ಯವಾರದ ಒಂದು ಪ್ರಾಯೋಗಿಕವಾಗಿ ಆರಂಭಗೊಂಡ ಹಂತದಲ್ಲಿ ಇಪ್ಪತ್ತಿಪ್ಪತ್ತು ವಾರಗಳ ಎರಡು ಹಂತಗಳಲ್ಲಿ ಮಾಡಿತ್ತು. 2015 ಫೆಬ್ರವರಿಯಿಂದ 2015 ಅಕ್ಟೋಬರ್ವರೆಗೆ. ಈ ಹಂತದಲ್ಲಿ ಕಾರ್ಯಕರ್ತರಿಗೆ ಯಾರಿಗೆ ಮಂಗಳೂರಲ್ಲಿ ಸ್ವಲ್ಪ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕೆನ್ನುವ ಒಂದು ಯುವಕರಿಗಿರ್ಬೋದು, ಹಿರಿಯರಿಗಿರ್ಬೋದು, ಪ್ರಥಮ ಹಂತದಲ್ಲಿ 20 ಕಾರ್ಯಕ್ರಮ ಸ್ವಲ್ಪ ನಿರೀಕ್ಷಿತ ಮಟ್ಟದಲ್ಲಿ ಮುಟ್ಟಿರಲಿಲ್ಲ. ಯಾಕಂದ್ರೆ ಅದು ಆರಂಭ, ಯಾಕಂದ್ರೆ ಜನರು ಒಂದು ಮಂಗಳೂರಮ್ಮನ ಮೇಲೆ ಒಂದು ಭಾವನೆ ಇತ್ತು. ಏನಂತೇಳಿದ್ರೆ ಮಂಗಳೂರಿಗರು ಆದಿತ್ಯವಾರ ಹೊರಗೆ ಬರುವುದಿಲ್ಲ, ಅಥವಾ ಸ್ವಚ್ಛತೆ ಅಂದರೆ ಸ್ವಚ್ಛತೆ ಬಗ್ಗೆ ಆಲ್ರೆಡಿ ನಮ್ಮ ಕಾಳಜಿ ಜಾಸ್ತಿ ಇದೆ ಮಂಗಳೂರಲ್ಲಿ, ಆದರೆ ಈ ಶ್ರಮದಾನ ಕಾನ್ಸೆಪ್ಟ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳೋ ಒಂದು ಅಭಿಪ್ರಾಯಗಳೆಲ್ಲ ಬಂದಿತ್ತು. ಆದರೆ ಅದನ್ನೆಲ್ಲ ತಪ್ಪು ಮಾಡಿ ಅದನ್ನೆಲ್ಲ ಅಲ್ಲ ಅಂತೇಳುವ ರೀತಿಯಲ್ಲಿ ಅಭೂತಪೂರ್ವ ಬೆಂಬಲ. ಮೂರನೇ ಹಂತದಲ್ಲಿ ನಾವು 2015 60 ತಂಡಗಳನ್ನು ರಚಿಸಿದಾಗ ಬೇರೆ ಬೇರೆ ಭಾಗದಿಂದ ತಂಡಗಳು ಪಾರ್ಟಿಸಿಪೇಟ್ ಮಾಡಿ ಪ್ರತಿ ಹಂತದಲ್ಲಿ ಆದಿತ್ಯವಾರ ತುಂಬ ಕಾರ್ಯಕ್ರಮಗಳಾದಾಗ ಎಲ್ಲರ ಮನಸ್ಸಲ್ಲಿತ್ತು ಒಂದು ಏನಾದರೂ ನಾವು ಮಾಡಬೇಕು ಸಮಾಜಕ್ಕೆ, ನಮ್ಮಿಂದ ಆದಷ್ಟು ಅಥವಾ ನಮ್ಮ ಫ್ರೀ ಟೈಮಲ್ಲಿ ಏನಾದರೂ ಮಾಡಬೇಕನ್ನೋರಿಗೆ ಒಂದು ರಾಮಕೃಷ್ಣ ಮಿಷನ್ ವೇದಿಕೆ ಕೊಟ್ಟಿತ್ತು. ಅದರಲ್ಲಿ ಒಂದು ಮುಖ್ಯ ನಾವು ಗಮನಿಸಬೇಕಂತೇಳಿದರೆ ಜಾತಿ ಮತ ಭೇದವಿಲ್ಲದೆ ಮತ್ತು ಪಕ್ಷ ಭೇದ ಇಲ್ಲದೆ. ಯಾಕಂದರೆ ನಾರ್ಮಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡುವಾಗ ಈ ಎರಡು ವಿಷಯಗಳು ಇಲ್ಲದೆ ಜನ ಸೇರುವುದು ಸ್ವಲ್ಪ ಕಡಿಮೆ. ಈ ಒಂದು ನಮಗೆ ಅಲ್ಲಿ ಕಂಡದ್ದು ಈ ಎರಡು ವಿಷಯಗಳಿಲ್ಲದೆ ಒಂದು ಅಭೂತಪೂರ್ವ ಜನರ ಸ್ಪಂದನೆ ಮಂಗಳೂರಿಂದ ಸಿಕ್ಕಿದೆ.
0: ಎಸ್, ಇನ್ನು ಅಂಬಾ ಮಹೇಶ್ವರಿ ಭಜನಾ ಮಂದಿರ ಒಂದು ಆಧ್ಯಾತ್ಮವಾಗಿ ಭಜನಾ ಮಂದಿರಗಳು ಅಂತ ಹೇಳಿದರೆ ನಾವು ಆಧ್ಯಾತ್ಮವಾದಂಥ ವಿಷಯಗಳನ್ನೇ ನೋಡ್ತೀವಿ. ಅಲ್ಲಿ ಆಗಿರುವಂಥ ಬೇರೆ ಬೇರೆ ಧಾರ್ಮಿಕ ಕೆಲಸಗಳು, ಭಜನೆಗಳು, ಏಕ ಸಪ್ತಾಹಗಳು ಇದೇ ಪ್ರಮುಖವಾಗಿರುವಂಥದ್ದು. ಸೊ ಇಂಥ ಭಜನಾ ಮಂಡಳಿಯಲ್ಲಿ ಅಲ್ಲಿನವರನ್ನು ಈ ಸಾಮಾಜಿಕ ಕೆಲಸಗಳಿಗೂ ಕೂಡ ತೊಡಗಿಸುವಂತೆ ಪ್ರೇರೇಪಣೆ ಮಾಡುವುದು, ಒಂದು ಟ್ರಸ್ಟನ್ನು ಮೂಲಕ ಫಾರ್ಮ್ ಮಾಡೋದು, ಸೊ ಇದೆಲ್ಲ ಹೇಗೆ ಪ್ರೊಸೀಜರ್ ಸ್ಟಾರ್ಟ್ ಆಯಿತು ಅಂತ?
1: ಇದು ನಿಮಗೆ ಆಗಾಗಲೇ ನಾನು ಹೇಳಿದಾಗೆ 2014 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅಭೂತಪೂರ್ವ ಕಾರ್ಯಕ್ರಮ ಭಜನಾ ಮಂಡಳಿಗೆ. 1954 ಆರಂಭಗೊಂಡ ಭಜನಾ ಮಂಡಳಿಗೆ 2014 60 ವರ್ಷಗಳು ಪೂರೈಸಿದ ಪ್ರಯುಕ್ತ ಒಂದು ಅಲ್ಲಿಯ ಹಿರಿಯರೆಲ್ಲ ಸೇರಿಕೊಂಡು ಒಂದು 5-6 ವರ್ಷದಿಂದ ಹಿಂದೆನೆ ತಯಾರಿ ಮಾಡಿಕೊಂಡು ಬಂದಿದ್ರು. 60 ವರ್ಷಕ್ಕೆ 60 ದಿವಸದ ಅಖಂಡ ಭಜನೆ ಮಾಡಬೇಕಂತೇಳಿ, ಅದೇ ಥರ ಆ ಭಜನಾ 60 ವರ್ಷದ ಭಜನೆಗೆ ಪೂರಕವಾಗಿ ಆ ಒಂದು ಭಜನಾ ಮಂದಿರವನ್ನು ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠೆ ಮಾಡಬೇಕೆನ್ನುವ ದೃಷ್ಟಿಯಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಜನವರಿ 30 ಆರಂಭಗೊಂಡು ಏಪ್ರಿಲ್ 10 ತನಕ ಆಲ್ಮೋಸ್ಟ್ ಒಂದು 71 ದಿವಸದ ಒಂದು ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮದ ತಯಾರಿ ಹಂತದಲ್ಲಿ ನನಗೆ ಅಲ್ಲಿ ಪರಿಚಯ ಆಯಿತು. ಈ ಕಾರ್ಯಕ್ರಮ ಮಾಡಿದ್ದಾಗ ಕಾರ್ಯಕ್ರಮ ಮುಗ್ದ ನಂತರ ಅಭೂತಪೂರ್ವ ಕಾರ್ಯಕ್ರಮ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಕಾನ್ಯಂಗಾಡು ಈ ಕಡೆ ಶೃಂಗೇರಿ ಕುಂದಾಪುರ ತನಕ ಒಂದು 460 ಭಜನಾ ಮಂಡಳಿಗಳು ಪಾಲ್ಗೊಂಡಿತ್ತು. 3-3 ಗಂಟೆಗಳ ಪ್ರಕಾರ ಅಖಂಡ ಭಜನೆ 60 ದಿವಸ, 11 ದಿವಸದ್ದು ಈ ವೈದಿಕ ಕಾರ್ಯಕ್ರಮಗಳು ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮಗಳೆಲ್ಲ ನಡೆದಿತ್ತು. ಈ ಕಾರ್ಯಕ್ರಮ ಎಲ್ಲ ಮುಗ್ದ ನಂತರ ನಮ್ಮ ಒಂದು ಯಶಸ್ಸಿನ ನಂತರ ಅಥವಾ ಕಾರ್ಯಕ್ರಮ ಮುಗ್ದ ನಂತರ ಒಂದು ಚಿಂತನ ಮಂಥನ ನಡೆದಾಗ ಈ ಕಾರ್ಯಕ್ರಮ ಯಶಸ್ಸು ಹೇಗೆ ಆಯಿತು ಅಂತೇಳಿ ಒಂದು ದೃಷ್ಟಿಕೋನದಲ್ಲಿ ನಮ್ಮ ಹಿರಿಯರೆಲ್ಲ ಮಾತಾಡ್ತಾ ಇರುವಾಗ ಜನರು ಬಂದು ಪಾರ್ಟಿಸಿಪೇಟ್ ಮಾಡಿದ್ರಿಂದಾಗಿ, ಉದಾಹರಣೆಗೆ ಅಲ್ಲಿದ್ದ ಮೆಂಬರ್ಸ್ ಇರ್ಬೋದು, ಸಮೀಪದವರೆಲ್ಲ ಇರ್ಬೋದು, ಆದರೆ ಆ ಜನರ ಅಭೂತಪೂರ್ವ ಬೆಂಬಲದಿಂದ ಮಂದಿರಕ್ಕೆ ಒಂದು ಈ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಆಯಿತು. ಆ ಕಾಲದಲ್ಲಿ ಒಂದು 78 ಲಕ್ಷ ರೂಪಾಯಿ ಖರ್ಚಾಗಿದೆ ಆ ಕಾರ್ಯಕ್ರಮಕ್ಕೆ. ಅದು ಒಂದು ವಿಶೇಷ ಕಾರ್ಯಕ್ರಮ ಆಗಿತ್ತು. ಸೊ ಈ ಕಾರ್ಯಕ್ರಮದ ನಂತರ ನಮ್ಮ ಅದೇ ನಾನು ಹಾಗಾಗಲೇ ಹೇಳಿದರು ಸೀತಾರಾಮಣ್ಣ ಅವರಾಗ ಮುಖ್ಯ ಅವರು ಜೀರ್ಣೋದ್ಧಾರ ಇದರ ಸಮಿತಿ ಅಧ್ಯಕ್ಷರಾಗಿದ್ದರು. ಅವರು ಒಂದು ಮಾತು ಹೇಳಿದರು, ಸಮಾಜದಿಂದ ಮಂದಿರ, ಜನರು ಬಂದು ಸೇರಿಕೊಂಡಿದ್ದರಿಂದಾಗಿ ಈ ಮಂದಿರ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಆಯಿತು. ಇನ್ನು ನಾವು ಚಿಂತನೆ ಮಾಡಬೇಕು ಈ ಕಾರ್ಯಕ್ರಮದ ನಂತರ ಮಂದಿರದಿಂದ ಸಮಾಜಕ್ಕೆ ಏನು ಕೊಡ್ಬೋದು, ಈ ಒಂದು ಎಳೆ ಅಲ್ಲಿಂದ ಆರಂಭಗೊಂಡದ್ದು. ಆ ಹಂತದಲ್ಲಿ ಮಾತುಕತೆ ಇರುವಾಗಲೇ ನಾವೊಂದು 10 ಸೆನ್ಸ್ ಜಾಗಕ್ಕೆ ಪ್ರಯತ್ನ ಮಾಡಿದೆವು ಮುಂದೆ, ಯಾಕಂದರೆ ಈಗ ಇರುವ ಮಂದಿರದ ಜಾಗದಲ್ಲಿ ಅಂದರೆ ಅದು ಮಂದಿರಕ್ಕೆ ಮಾತ್ರ ಇದೆ, ಪಾರ್ಕಿಂಗ್ ಆಗಲಿ ಬೇರೆ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇತ್ತು. ಆ ಒಂದು ಕಾರ್ಯಕ್ರಮ ಮುಗಿದ ಕೂಡಲೇ ನಾವೊಂದು 10 ಸೆನ್ಸ್ ಜಾಗ ತಗೊಂಡು ನಮ್ಮ ಚಟುವಟಿಕೆ ಸ್ಟಾರ್ಟ್ ಮಾಡಬೇಕಂತೇಳಿ 2015 ರೂಪುರೇಷೆಗಳನ್ನು ಹಾಕಿಕೊಂಡು
0: ನಂತರ ಟ್ರಸ್ಟ್ ಅನ್ನೋದು
1: ಹೌದು ಅದು 2015 ರೂಪುರೇಷೆ ಹಾಕೊಂಡು ಏನಾದರೂ ಮಾಡಬೇಕನ್ನೋ ದೃಷ್ಟಿಕೋನದಲ್ಲಿ ಇರುವಾಗಲೇ ಒಂದು ಏನು ಹೇಳೋದು ದೇವರ ಒಂದು ಅನುಗ್ರಹದಲ್ಲಿ ರಾಮಕೃಷ್ಣ ಮಿಷನ್ನ ಪರಿಚಯ ಆಯಿತು. ಅಲ್ಲಿ ನಾವು ಸಂಪೂರ್ಣವಾಗಿ ಒಂದು 5-6 ವರ್ಷ ಸಕ್ರಿಯವಾಗಿ ತೊಡಗಿಸಿಕೊಂಡೆವು ಅಂಬಮಿಶ್ರ ಭಜನಾ ಮಂಡಳಿ. ಅಲ್ಲಿ 60 ತಂಡಗಳಲ್ಲಿ ಪ್ರಥಮ ತಂಡ ಆಗಿತ್ತು. ಮತ್ತು ಪ್ರಾಯೋಗಿಕವಾಗಿ ಈ 60 ತಂಡಗಳನ್ನು ಮಾಡಬೇಕೆನ್ನುವ ಒಂದು ದೃಷ್ಟಿಕೋನ ಸ್ವಾಮೀಜಿಗಳಲ್ಲಿ ಬಂದಾಗ ಇದು ಯಶಸ್ವಿ ಆಗ್ಬೋದಾ, ಸ್ವಾಮೀಜಿಗಳು ಅಥವಾ ರಾಮಕೃಷ್ಣ ಮಿಷನ್ನ ಬ್ಯಾಕ್ಗ್ರೌಂಡ್ ಇಲ್ಲದೆ, ಹಣ ಸಂಪನ್ಮೂಲ ಇಲ್ಲದೆ ವೈಯಕ್ತಿಕ ತಂಡಗಳಿಗೆ ಮಾಡಲಿಕ್ಕೆ ಆಗುತ್ತಾ ಅಂತೇಳೋ ಒಂದು ದೃಷ್ಟಿಕೋನ ಬಂದಾಗ ಸ್ವಾಮೀಜಿ ನಮಗೆ ಹೇಳಿದರು ಜವಾಬ್ದಾರಿ ನಮ್ಮ ಅಂಬಾಮೇಶ್ವರಿ ಭಜನಾ ಮಂಡಳಿಗೆ, ನಿಮಗೆ ಒಂದು ಮಾಡಿ ನೋಡ್ಬೋದಾ ಅಂತೇಳಿ. ಹಾಗೆ ನಾವು ಒಂದು ಎರಡು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು, ನಾವು ಒಂದು ಏಳು ಕಾರ್ಯಕ್ರಮವನ್ನು ಸಂಘಟಿಸಿದ್ದೆವು. ಆ ಒಂದು ಯಶಸ್ಸಿನ ನಂತರ ನಾವು 60 ಕಾರ್ಯಕ್ರಮಕ್ಕೆ ಅದರ ಆರಂಭನೂ, ಈ ಪ್ರಾಯೋಗಿಕ ಕಾರ್ಯಕ್ರಮದ ಆರಂಭನೂ ಅಂಬಾಮೇಶ್ವರಿ ಭಜನಾ ಮಂಡಳಿಯಲ್ಲೇ ರಾಮಕೃಷ್ಣ ಮಠದ ಸ್ವಾಮೀಜಿಗಳು ಅಧ್ಯಕ್ಷರೆಲ್ಲ ಇದ್ದು ಚಾಲನೆ ಕೊಟ್ಟದ್ದು.
0: ಓಕೆ, ಈಗ ಟ್ರಸ್ಟನ್ನ ಇದೆ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ ಅನ್ನುವಂಥದ್ದು, ನಿರಂತರವಾದಂಥ ಬೇರೆ ಬೇರೆ ಕೆಲಸಗಳು ಆಗ್ತಾ ಇದೆ. ಜವಾಬ್ದಾರಿಯುತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನಿಮ್ಮೆಲ್ಲರ ಬಹಳ ದೊಡ್ಡ ಒಂದು ಕನಸಾಗಿದೆ. ಏನು ಈ ಟ್ರಸ್ಟ್ನ ಪ್ರಮುಖವಾದಂಥ ಧ್ಯೇಯೋದ್ದೇಶ ಏನು, ಯಾವ ರೀತಿಯ ಮಂಗಳೂರಿನ ನಿರೀಕ್ಷೆಯಲ್ಲಿ ನೀವಿದ್ದೀರಿ?
1: ನಮಗೆ ಈ ಸ್ವಚ್ಛ ಭಾರತ ಅಥವಾ ರಾಮಕೃಷ್ಣ ಮಿಷನ್ಗೆ ನಮ್ಮೊಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಿದ ನಂತರ ಒಂದು ಹಂತದಲ್ಲಿ ನಾವು ಸ್ವಚ್ಛತೆಗೆ ಅಂದರೆ ರಾಮಕೃಷ್ಣ ಮಿಷನ್ ಒಟ್ಟಿಗೆ ಸೇರಿಕೊಂಡು ಮಾಡ್ತಾ ಇದ್ದೆವು. ಆ ಟೈಮಲ್ಲಿ ನಾವು ರಾಮಕೃಷ್ಣ ಮಿಷನ್ ಒಟ್ಟಿಗೆ ಸೇರಿಕೊಳ್ಳುವಾಗ ಅಂಬಾಮಹೇಶ್ವರಿ ಭಜನಾ ಮಂಡಳಿ ಒಟ್ಟಿಗೆ ಜನರನ್ನು ಅಂದರೆ ಅಂಬಾಮಹೇಶ್ವರಿ ಭಜನಾ ಮಂಡಳಿಯಲ್ಲಿ ಒಂದು 60-70 ಜನ ಮೆಂಬರ್ಸ್ ಬಿಟ್ಟರೆ, ಬೇರೆ ಸಮೀಪದ ನೆರೆಕರೆಯವರು ಬಿಟ್ಟರೆ ಅಂತ ದೊಡ್ಡ ಶಕ್ತಿ ಏನೂ ಇರಲಿಲ್ಲ. ಅದರಿಂದಾಗಿ ಆ ಕಾಲದಲ್ಲಿ ನಾವು ಅಂಬಾಮೇಶ್ವರಿ ಕ್ಷೇಮಾಭಿವೃದ್ಧಿ ಸಂಘ ಅಂತ ಹೇಳಿಕೊಂಡು ಆ ಭಾಗದ ಅಂಬಾನಗರ ಏನು ಭಜನಾ ಮಂದಿರ ಇದೆ ಅದನ್ನು ಒಂದು ಸಾಂಸ್ಥಿಕ ರೂಪ ಕೊಡಬೇಕು, ಅಲ್ಲಿ ಎಲ್ಲೆಲ್ಲರೂ ಬಂದು ನಮ್ಮ ಮಂದಿರದ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಬೇಕು ಅಂತೇಳುವ ದೃಷ್ಟಿಯಲ್ಲಿ ನಾವು ಕ್ಷೇಮಾಭಿವೃದ್ಧಿ ಸಂಘ ಮಾಡಿಕೊಂಡು ನಾವು 3 ಅಂದರೆ ವಿದ್ಯೆ ಆರೋಗ್ಯ ಮತ್ತು ಶಿಕ್ಷಣ, ಸೊ ವಿದ್ಯೆ ಆರೋಗ್ಯ ಮತ್ತು ಉದ್ಯೋಗ ಈ ಒಂದು ಕಲ್ಪನೆಯಲ್ಲಿ ನಾವು ಕ್ಷೇಮಾಭಿವೃದ್ಧಿಯನ್ನು ಆರಂಭ ಮಾಡಿದೆವು. ಇದರಲ್ಲಿ ಸ್ವಲ್ಪ ಬೇಕಾದ ಮಾಹಿತಿಗಳು, ಪ್ರತಿ ತಿಂಗಳಿಗೊಂದು ಕಾರ್ಯಕ್ರಮಗಳು ಅಥವಾ 2 ತಿಂಗಳಿಗೊಮ್ಮೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆವು. ರಿಸೋರ್ಸ್ ಪರ್ಸನ್ಗಳನ್ನು ಕರ್ಕೊಂಡು ಬಂದು ಅಥವಾ ಜನರಲ್ಲಿದ್ದ ಸಂಶಯಗಳನ್ನಿರ್ಬೋದು ಅವರಿಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮವನ್ನು ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಮಾಡ್ಕೊಂಡು ಬಂದೆವು. ಅದು ಮಾಡಿಕೊಂಡು ಬಂದು 2019 ಕೊರೋನಾ ಆ ಟೈಮಲ್ಲಿ ಸ್ವಚ್ಛ ಭಾರತ ದೇಶದ ಪ್ರಧಾನಿ ಕರೆ ಕೊಟ್ಟದ್ದು 5 ಮುಗ್ದಿತ್ತು. ಕೊರೋನಾದ ನಂತರ 2020 ಇದನ್ನು ಸ್ವಲ್ಪ ವಿಶೇಷವಾಗಿ ಮುಂದುವರಿಸಬೇಕು, ಬೇರೆ ರೀತಿಯಲ್ಲಿ ಮುಂದುವರಿಸಬೇಕು. ನಮಗೆ ಮನಸ್ಸಲ್ಲಿ ಆಗ ಅನಿಸಿತ್ತು, ನಾವು ಜಾಗೃತಿ ತುಂಬ ಮಾಡಿದ್ದೇವೆ ಮತ್ತು ಮಂಗಳೂರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಇದೆ. ಏನು ನಮಗೆ ಅನಿಸುತ್ತೆ ಏನಂತೇಳಿದರೆ ಸ್ವಲ್ಪ ಕೋಆರ್ಡಿನೇಷನ್ ಮೇಲ್ವಿಚಾರಣೆ ಇಂಥದ್ದೆಲ್ಲ ಕೊರತೆ ಇದೆ. ಇದು ನಾವು ಸ್ವಚ್ಛತೆ ಅಥವಾ ನಾವು ಸಂಡೇ ಶ್ರಮದಾನ ಅಥವಾ ಏನಾದರೂ ಮಾಡ್ಕೊಂಡು ಬಂದ್ರೂ ವ್ಯವಸ್ಥೆ ಒಟ್ಟಿಗೆ ಸೇರಿಕೊಳ್ಳದಿದ್ದರೆ ನಮ್ಮ ಆ ಒಂದು ಏನು ಗುರಿ ಮುಟ್ಟಬೇಕಾದ ಟೈಮ್ ಮುಂದೆ ಹೋಗ್ಬೋದು ಅನ್ನೋ ದೃಷ್ಟಿಕೋನದಿಂದ ತುಂಬ ಚಿಂತನ ಮಂಥನ ಮಾಡಿಕೊಂಡು ಮಂಗಳೂರನ್ನು ಸರ್ವೆ ಮಾಡಿಕೊಂಡು ಈ 3 ವಾರ್ಡ್ಗಳನ್ನು ಸಿಲೆಕ್ಟ್ ಮಾಡಿಕೊಂಡು ನಾವು ಟ್ರಸ್ಟ್ ರಚನೆ ಮಾಡಿದ್ದೆವು 2021. ಮತ್ತು ಆ ಒಂದು ದೇವರ ಅನುಗ್ರಹದಲ್ಲಿ ಆ ಭಾಗದ ಜನರ ಸಹಕಾರದಲ್ಲಿ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಾವು 34 ಜಾಗವನ್ನು ಈ ಸರ್ವಿಸ್ ಆ್ಯಕ್ಟಿವಿಟಿಗೆ ಅಂದರೆ ಅಂಬಾಮೇಶ್ವರಿ ಸೇವಾ ಟ್ರಸ್ಟಿಗೆ 2022 ನಾವು 34 ಜಾಗವನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದೇವೆ. ಈಗಾಗಲೇ ಅದರ ತಯಾರಿಗಳು ನಡೀತಾ ಇದೆ. ಈಗಾಗಲೇ ಅದಕ್ಕೆ ಬಿಲ್ಡಿಂಗ್
0: ಕೌಶಲ್ಯ ಭವನ
1: ಆಗ್ಬೇಕಂತೇಳಿ ಒಂದು ಕಲ್ಪನೆ
0: ಇದೆ.
1: ಈಗಾಗಲೇ ನಾವು ಈಗಾಗಲೇ ಭೂಮಿ ಪೂಜೆನೂ ಆಗಿದೆ. ಜೂನ್ ಅಲ್ಲಿ ಈಗ ಡಾಕ್ಯುಮೆಂಟೇಶನ್
0: ಅಂದ್ರೆ ನಮ್ಮ ಜಿಲ್ಲೆಯ ಯಾರೆಲ್ಲ ಕೌಶಲ್ಯ ತರಬೇತಿಗಳು ಬೇಕು ಅಥವಾ ಇತರ ಈಗ ಮಹಿಳಾ ಏನು ಸಬಲೀಕರಣಕ್ಕೆ ಬೇಕಾದಂತ ವಿಷಯಗಳು ಏನಿದೆ, ಸೊ ಎಲ್ಲದಕ್ಕೂ ಅಲ್ಲಿ ಟ್ರೈನಿಂಗ್ ಆಗಬೇಕು.
1: ಹೌದು,
0: ಸೊ
1: ಯಾಕೆ ಬಂತಂತೇಳಿದ್ರೆ ಆ ಭಾಗ ಮಂಗಳೂರಲ್ಲಿದ್ರು ಒಂದು ಹಳ್ಳಿ ಛಾಯೆ ಅಥವಾ ನಗರದಲ್ಲಿದ್ರು ಒಂದು ಗ್ರಾಮೀಣ ಛಾಯ ಇರುವಂತ ಜಪ್ಪು ಪ್ರದೇಶ. ಅದರಿಂದಾಗಿ ಆ ಭಾಗದಿಂದಾಗಿ ನಮ್ಮ ಆಗಾಗಲೇ ಹಿರಿಯರು ಹೇಳಿದಾಗೆ ಮಂದಿರದಿಂದ ಜನರಿಗೆ ಏನು ಕೊಡಬೇಕೆನ್ನುವ ದೃಷ್ಟಿಯಲ್ಲಿ ಈ ಒಂದು ಕಲ್ಪನೆ ಬಂದದ್ದು. ಸೊ ವ್ಯವಸ್ಥಿತವಾಗಿ ಅದನ್ನು ನಡೆಸಬೇಕಂತ ಹೇಳಿದ್ರೆ ಈ ಚಟುವಟಿಕೆಗಳು ಒಂದು ಭಾಗ, ಜಾಗೃತಿ ಕಾರ್ಯಕ್ರಮಗಳು ಅಥವಾ ಜನರನ್ನು ಭಾಗವಹಿಸುವಿಕೆ ಅದೊಂದು ಕಡೆಯಲ್ಲಿ ನಡೀಲಿಕ್ಕೆ ಇದೆ. ಅದನ್ನು ನಾವು ಪ್ರಾಜೆಕ್ಟ್ ರೂಪದಲ್ಲಿ ತಗೊಂಡಿದ್ದೆವು. ಟ್ರಸ್ಟ್ ಆರಂಭಗೊಂಡಾಗ ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳಿದರು, ನಾವು ವಾರ್ಷಿಕೋತ್ಸವ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾವು ಸ್ವಲ್ಪ ದುಡ್ಡು ಖರ್ಚು ಮಾಡ್ತೇವೆ, ಅದರಿಂದಾಗಿ ನಾವು ಈ ಒಂದು ವಿಷಯಗಳನ್ನು ನಾವು ಅಧ್ಯಕ್ಷರು ಮತ್ತು ನಮ್ಮ ಹಿರಿಯ ಪದಾಧಿಕಾರಿಗಳೆಲ್ಲ ಮಾತಾಡಿದಾಗ ನಾವು ಇದಕ್ಕೆ ಒಂದು 25 ಬಜೆಟನ್ನೇ ನಾವು ಇಟ್ಟಿದ್ದೆವು. ಅಂದರೆ ದುಡ್ಡು ಇದ್ದಂತೇಳಿ ಅಲ್ಲ, ಅಂದರೆ ನಾವು ಒಂದು 25 ಆದರೂ ಮಿನಿಮಮ್ ಖರ್ಚು ಮಾಡಬೇಕು, ಒಂದು ವ್ಯವಸ್ಥಿತ ರೂಪ ಕೊಡಬೇಕಂತೇಳಿ. ಅದರಿಂದಾಗಿ ಎಲ್ಲ ನೀವು ಹೇಳಿದಾಗೆ ಸಂಪನ್ಮೂಲಗಳೆಲ್ಲ ನಮ್ದು ಒಂದೇ ಒಂದು ಅಪೀಲ್ ಇಲ್ಲದೆ ಅಥವಾ ಒಂದೇ ಒಂದು ಪ್ರಿಂಟ್ ಮನವಿಲ್ಲದೆ ಎಲ್ಲೂ ಹೋಗದೆ ನಮ್ಮ ಭಾಗದಲ್ಲೇ ನಮ್ಮ ಮೆಂಬರ್ಸ್ಗಳು ನಮ್ಮ ವೆಲ್ವಿಷರ್ಸ್ ಹತ್ರ ಮತ್ತು ಆ ಸಮೀಪದಲ್ಲಿ ನಮಗೆ ಪ್ರೋತ್ಸಾಹದಾರರು ಇವರನ್ನು ಬಿಟ್ಟರೆ ಯಾರತ್ರನೂ ದುಡ್ಡು ತಕೊಳ್ಳದೆ ನಾವು ಈ ಎಲ್ಲ ಜಾಗವನ್ನು ಖರೀದಿರ್ಬೋದು ಅಥವಾ ಈ ಚಟುವಟಿಕೆಗಳನ್ನು ಇರ್ಬೋದು ಇಷ್ಟರ ತನಕ ನಡೆಸಿಕೊಂಡು ಬಂದಿದ್ದೇವೆ.
0: ಓಕೆ, ಸೊ ಕೇಳಿದ್ರೆ ಯಾಕೆ ಈ ಒಂದು ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ವಿಶೇಷವಾಗುತ್ತೆ ಅಂತ ಹೇಳಿದರೆ, ನೋಡಿ, ಯಾವುದೇ ಈ ಮನೆ ಮನೆಗೆ ಹೋಗಿ ವಸೂಲಿಗಳನ್ನು ಮಾಡದೆ ಅಥವಾ ಡೊನೇಷನ್ ಅನ್ನು ಕೇಳದೆ ಇವರು ಸಂಗ್ರಹ ಮಾಡಿದ ಹಣವನ್ನು ಇವರು ಎಲ್ಲಿ ಇದನ್ನು ವ್ಯಯ ಮಾಡ್ತಿದ್ದಾರೆ ಅಂತ ಹೇಳಿದರೆ ಸಮಾಜಕ್ಕೆ ವ್ಯಯ ಮಾಡ್ತಿದ್ದಾರೆ. ಅದು ಕೂಡ ಸ್ವಚ್ಛತೆಯ ವಿಷಯದಲ್ಲಿ, ಟ್ರಾಫಿಕ್ನ ವಿಷಯದಲ್ಲಿ, ಜನರಿಗೆ ಜಾಗೃತಿ ಮೂಡಿಸುವಂಥ ವಿಷಯದಲ್ಲಿ ಇದನ್ನು ಕೊಟ್ಟು ಏನಾದರೂ ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನುವಂಥ ಮನಸ್ಸು ಇದೆಯಲ್ಲ, ಅಂತ ಕಾರ್ಯ ಮಾಡುವರಿದೆಯಲ್ಲ, ಬಹಳ ಕಡಿಮೆ ಅಂತ. ಅದರಲ್ಲೂ ಕೂಡ ಇವರು ನಮ್ಮ ಮಂಗಳೂರಿನ 3 ವಾರ್ಡ್ಗಳನ್ನು ಮಾದರಿ ವಾರ್ಡ್ಗಳನ್ನಾಗಿ ಮಾಡಬೇಕು ಅನ್ನುವಂಥ ಕನಸನ್ನು ಕಟ್ಟಿಕೊಂಡವರು. ಆ 3 ವಾರ್ಡ್ಗಳು ಮಂಗಳದೇವಿ, ಬೋಳಾರ ಹಾಗೂ ಹೊಯ್ಗೆ ಬಜಾರ್. ಸೊ ಈ ಒಂದು ಮಾದರಿ ವಾರ್ಡ್ನ ಪರಿಕಲ್ಪನೆಯನ್ನು ಸ್ವಲ್ಪ ಹೇಳುವುದಾದರೆ ಸರ್, ಏನು ಹೇಳ್ತೀರಿ?
1: ಅದೇ, ನಾವು 2021-22 ಸರ್ವೆ ಮಾಡಿದ ಪ್ರಕಾರ ನಮಗೆ ಅನಿಸಿದ್ದು ಅಂದರೆ ರಾಮಕೃಷ್ಣ ಮಠಕ್ಕೂ ಹತ್ತಿರ ಇರಬೇಕು, ಮತ್ತು ನಮ್ಮ ಅಂಬಾಮೇಶ್ವರಿ ಭಜನಾ ಮಂಡಳಿ ಅದೇ ಭಾಗದಲ್ಲಿ ಇರುವುದರಿಂದಾಗಿ ಒಂದು ಇನಿಷಿಯಲಿ 10 ವಾರ್ಡ್ಗಳಂತೇಳಿ ಪ್ಲಾನ್ ಇತ್ತು. ಅಲ್ಲ, ಒಂದು ಮಂಗಳೂರಿನ 10% ಅಂದರೆ 60 ವಾರ್ಡ್ ಇರುವುದರಿಂದಾಗಿ ಒಂದು 6 ವಾರ್ಡ್ಗಳಲ್ಲಿ ಮಾಡಬೇಕಂತೇಳಿ, ಮತ್ತು ನಮ್ಮ ಹಣಕಾಸಿನ ವ್ಯವಸ್ಥೆಯ ದೃಷ್ಟಿಯಲ್ಲಿ ಮತ್ತು ನಮ್ಮ ನೌಕರಿ ದೃಷ್ಟಿಯಲ್ಲಿ ನಾವು ಪ್ರಥಮವಾಗಿ ವಾಲಂಟರಿಸಮಲ್ಲೇ ಸ್ಟಾರ್ಟ್ ಮಾಡಿದ್ದೇವೆ. 2023 ನಾವು ಡಿಸೆಂಬರ್ ತಿಂಗಳಲ್ಲಿ ಮಂಗಳೂರಿನ ಶಾಸಕರು, ಆಗಿನ ಮಹಾಪೌರರು, ರಾಮಕೃಷ್ಣ ಮಠದ ಸ್ವಾಮೀಜಿಗಳನ್ನೆಲ್ಲ ಇಟ್ಕೊಂಡು ಈ ಒಂದು ಮಾದರಿ ವಾರ್ಡ್ಗೆ ನಾವು ಚಾಲನೆ ಕೊಟ್ಟಿದ್ದೆವು. ಅಂದರೆ ಮಂಗಳೂರು ನಗರಪಾಲಿಕೆ ಸಹಯೋಗ ಅಂತೇಳಿ ಒಂದು ಶಬ್ದವನ್ನು ಬಳಸ್ಕೊಂಡಿದ್ದೇವೆ. ಯಾಕೆಂತೇಳಿದರೆ ಈ ರಾಮಕೃಷ್ಣ ಮಿಷನ್ ಅವೇರ್ನೆಸ್ ಮಾಡಿದ್ದ

0: ಅದು ಎಲ್ಲೋ ಒಂದು ಕಡೆಗೆ ನಾವು ಎಡವಿ ಬಿದ್ದಿದ್ದೇವೆ, ಅಥವಾ ನಮ್ಮ ಜನರ ನಿರೀಕ್ಷೆಯ ಪ್ರಕಾರ, ಅಂದರೆ ಜನರ ನಿರೀಕ್ಷೆ ಅಂದರೆ ನಮ್ಮ ವ್ಯವಸ್ಥೆಗೆ ತಕ್ಕ ಪೂರಕವಾಗಿ ನಾವು ಎಲ್ಲೋ ಸ್ಪಂದಿಸಲಿಲ್ಲ ಅಂತೇಳಿ ನಮ್ಮಲ್ಲಿ ಕೊರಗಿತ್ತು. ಯಾಕಂದರೆ ನಾವು ವ್ಯವಸ್ಥೆ ಒಟ್ಟಿಗೆ ಸೇರದಿದ್ದರೆ ವ್ಯವಸ್ಥೆಯಲ್ಲೂ ಸ್ವಲ್ಪ ಸಮಸ್ಯೆಗಳಿರ್ಬೋದು, ಅದನ್ನು ನಮಗೆ ಅಲ್ಲಿ ಒಳಗೆ ಹೋದ ಮೇಲೆ ನಮಗೆ ಗೊತ್ತಾಗುತ್ತೆ. ಅವರೊಟ್ಟಿಗೆ ಸೇರಿಕೊಂಡ್ರೆ ಅಲ್ಲಿಯ ಚಾಲೆಂಜಸ್ ಅದನ್ನೆಲ್ಲ ಗ್ರಹಿಸಿಕೊಂಡು ನಮಗೆ ಮತ್ತೆ ಸ್ವಲ್ಪ ಅನುಭವ ಇದ್ದ ಪ್ರಕಾರ ಮ್ಯಾನ್ ಪವರ್ ಕಮ್ಮಿ ಇರ್ಬೋದು ಅಥವಾ ಮೇಲ್ವಿಚಾರಣೆ ಕಮ್ಮಿ ಇರ್ಬೋದು, ಇದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿದರೆ ಚೆನ್ನಾಗಿ ಬರ್ಬೋದು ಅನ್ನೋ ದೃಷ್ಟಿಕೋನದಿಂದ ಒಂದು ಮತ್ತೊಂದು ವಿಷಯ ಹೇಳಬೇಕಂತೇಳಿ, ನೀವು ಆಗಾಗಲೇ ಮೆನ್ಷನ್ ಮಾಡಿದ ಹಾಗೆ ಇಲ್ಲಿ ಸ್ವಚ್ಛತೆ ಮತ್ತು ನಾವು ಸಂಚಾರ ಈ ಎರಡು ವಿಷಯಗಳನ್ನು ತಗೊಂಡಿದ್ದೇವೆ. ಯಾಕೆ ತಗೊಂಡಿದ್ದೇವೆ ಅಂತ ಹೇಳಿದರೆ ನಿಮಗೂ ಗಮನಕ್ಕೆ ಬಂದಿರ್ಬೋದು, ಇದರ ಈ ಎರಡು ವಿಷಯದಲ್ಲಿ ಮುಖ್ಯ ಪಾತ್ರ ಜನರ ಪಾತ್ರ. ನಮ್ಮ ಸೆಲ್ಫ್ ಡಿಸಿಪ್ಲಿನ್ ಏನು, ನಮ್ಮ ಶಿಸ್ತುಬದ್ಧ ನಡವಳಿಕೆಯಿಂದ 80% ಇದು ಸಾಲ್ವ್ ಆಗಬೇಕಾದ ಎರಡು ವಿಷಯಗಳು. ಉದಾಹರಣೆಗೆ ರಸ್ತೆ ಕಾಮಗಾರಿ ಇರ್ಬೋದು, ಒಳಚರಂಡಿ ಇರ್ಬೋದು, ಕುಡಿಯುವ ನೀರಿರ್ಬೋದು, ಅಂಥದ್ದೆಲ್ಲ ವಿಷಯಗಳು ಸಾಮಾನ್ಯ ನಾಗರಿಕರಿಂದ ಏನು ಮಾಡಲಿಕ್ಕೆ ಆಗದೆ ಇರ್ಬೋದು. ಆದರೆ ಈ ಎರಡು ವಿಷಯಗಳು ಜನರ ನೇರ ಒಂದು ಮುತುವರ್ಜಿ ಅಥವಾ ಭಾಗವಹಿಸುವಿಕೆಯಿಂದ ಖಂಡಿತವಾಗಿ ಇದಕ್ಕೆ ಪರಿಹಾರ ಬರಲಿಕ್ಕೆ ಸಾಧ್ಯತೆ ಸಾಧ್ಯ, ಅಥವಾ ಅವರ ಸಾಧ್ಯತೆ ಸಹಕಾರ ಇಲ್ಲದೆ ಯಾವುದೇ ಹಂತದಲ್ಲೂ ಯಾವುದೇ ಸರ್ಕಾರ ಇರಲಿ ಯಾವುದೇ ಅಧಿಕಾರಿಗಳಿದ್ರೂ ಈ ಎರಡು ವಿಷಯದಲ್ಲಿ ಯಶಸ್ಸು ಸಿಗಲಿಕ್ಕೆ ಸಾಧ್ಯತೆ ಕಷ್ಟ ಅಂತೇಳೋ ದೃಷ್ಟಿಕೋನ ಇಟ್ಕೊಂಡು ನಾವು ಈ ಎರಡು ವಿಷಯಗಳನ್ನು ತುಂಬ ಚಿಂತನವಂತನಾಗಿದೆ. ಇದರಲ್ಲಿ 2021 ಮಾಡಿ ನಾವು ಈ ಎರಡು ವಿಷಯಗಳನ್ನು 3 ವರ್ಷಕ್ಕೆ ಪ್ರಾಯೋಗಿಕವಾಗಿ ತಗೊಂಡಿದ್ದೇವೆ. ಈಗ ಜೂನಿಗೆ ಆ ಒಂದು 3 ವರ್ಷ ಪೂರೈಕೆ ಆಗ್ತಾ ಇದೆ.
1: ಅದರ ಜೊತೆಗೆ ಮನೆ ಮನೆ ಸರ್ವೆಯನ್ನು ನೀವು ಮಾಡ್ತಾ ಇದ್ದೀರಿ.
0: ಹೌದು,
1: ಸುಮಾರು 5,800
0: ಮನೆಗಳು.
1: 5,800 ಮನೆಗಳನ್ನ ಈಗ ಆಲ್ರೆಡಿ ಸರ್ವೆಯನ್ನು ಮಾಡಿದ್ದಾರೆ. ಅದು ಆ 3 ಏರಿಯಾಗಳಲ್ಲಿ ಮನೆ ಮನೆಗೆ ಕಾರ್ಯಕರ್ತರನ್ನ ಕಳಿಸಿ ಅವರ ಮನೆಯಲ್ಲಿರುವಂತಹ ತೊಂದರೆಗಳು, ಅದು ಕಸದ ವಿಂಗಡಣೆಯಲ್ಲಿ ಆಗುವಂತಹ ಸಮಸ್ಯೆಗಳಾಗಿರ್ಬೋದು ಅಥವಾ ಅವರ ಅನಿಸಿಕೆಗಳಿಗೇನಿದೆ, ಎಲ್ಲವನ್ನು ಕೂಡ ಸರ್ವೆಗಳ ಮೂಲಕ ಅದು ಭೇಟಿಯಾದಂತಹ ಮನೆಗಳ ಸಂಖ್ಯೆ ಸುಮಾರು 5,800. ಅದು ಸಣ್ಣ ಸಂಖ್ಯೆ ಅಲ್ಲ. ಇದಕ್ಕೆ ಒಟ್ಟು ಸುಮಾರು 9 ಜನರಿಗೆ ಉದ್ಯೋಗವನ್ನು ಕೂಡ ಕೊಟ್ಟಿದ್ದೀರಿ.
0: ಹೌದು, ನಾವು ನಿಮಗೆ ಈಗಾಗಲೇ ಹೇಳಿದಾಗ 2023 ಆರಂಭಗೊಂಡು ಸ್ವಲ್ಪ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ನಮ್ಮ ವಾಲಂಟಿಯರಿಸಮ್ ಅನ್ನು ಸೇರಿಸಿಕೊಂಡು ಮಾಡಬೇಕಂತೇಳಿ ಪ್ರಯತ್ನ ಮಾಡಿದೆವು. ಮತ್ತೆ ನಮ್ಗೆ ಎಲ್ಲೋ ಅನಿಸಿತು ಇದು ಒಂದು ಅಭೂತಪೂರ್ವವಾಗಿ ಒಂದು ಉದ್ಯೋಗ ಸೃಷ್ಟಿ ಆಗುವಂತಹ ಕ್ಷೇತ್ರಗಳು, ಇಲ್ಲಿ ಒಂದು ನಾವು ಪ್ರಯತ್ನ ಮಾಡಿ ನೋಡಬೇಕು. ಒಂದು ಎರಡನೇದು, ನಮ್ಮ ಯಶಸ್ಸಿಗೆ ವಾಲಂಟಿಯರಿಸಮ್ ಸಂಡೆ ಬಂದರೆ ಅಥವಾ ಬೇರೆ ಫ್ರೀ ಟೈಮಲ್ಲಿ ಬಂದರೆ ಅಷ್ಟು ಇಫೆಕ್ಟಿವ್ ಅನಿಸ್ಲಿಕ್ಕಿಲ್ಲ ಅಂತ ಹೇಳುವ ದೃಷ್ಟಿಕೋನ ಇಟ್ಕೊಂಡು ನಾವು ಒಂದು ಇಮಿಡಿಯೇಟ್ ಆಗಿ ಒಂದು ಅಂದರೆ 23 ಆರಂಭಗೊಂಡೆವು. ಮತ್ತೆ ಪೂರ್ವ ತಯಾರಿ ಮಾಡಿಕೊಂಡು ಕಳೆದ ಏಪ್ರಿಲಿಂದ ನಾವು ತರಬೇತಿಗಳನ್ನು ಕೊಟ್ಟು ಅದರಲ್ಲಿ 3 ಜನರನ್ನು ಪರ್ಮನೆಂಟ್ ಆಗಿ ಇಟ್ಕೊಂಡಿದ್ದೇವೆ. 3 ವಾರ್ಡಿಗೆ 3 ಕೋಆರ್ಡಿನೇಟರ್ ಅಂತೇಳಿ, ಅದರಲ್ಲಿ ಒಬ್ಬರು ಆಫೀಸ್ ನೋಡ್ಕೊಳ್ತಾರೆ, ಇಬ್ಬರು ಫೀಲ್ಡ್ ನೋಡ್ಕೊಳ್ತಾರೆ, ಮತ್ತೆ 6 ಜನರು ಪಾರ್ಟ್ ಟೈಮ್ ಇದ್ದಾರೆ. ಉದಾಹರಣೆಗೆ ನಮ್ಮ ಒಂದು ನೀವು ಆಗಾಗಲೇ ಹೇಳಿದಾಗೆ ನಮ್ಮ ಜವಾಬ್ದಾರಿಯುತ ಸಮಾಜಕ್ಕಾಗಿ ಅಂತ ಹೇಳುವಾಗ ನಮ್ದೊಂದು ಟ್ಯಾಗ್ ಲೈನ್ ಇದೆ, ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ಪರಿಸರ ನಮ್ಮ ಜವಾಬ್ದಾರಿ ಅಂತೇಳಿ. ಯಾಕೆಂದರೆ ನಮ್ಮ ಊರಿನ ಬಗ್ಗೆ ನಮಗೆ ಹೆಮ್ಮೆ ಇದ್ದರೆ ಮಾತ್ರ ಆ ಊರಿನ ಒಂದು ಒಳ್ಳೆದು ಕೆಟ್ಟದ್ರಲ್ಲಿ ನಾವು ಭಾಗವಹಿಸ್ತೇವೆ. ಮತ್ತೆ ನಮ್ಮ ಊರಿನ ಬಗ್ಗೆ ನಾವು ಜವಾಬ್ದಾರಿ ತಕೊಳ್ಳೋದಿದ್ರೆ ಹೇಗೆ ನಾವು ನಮ್ಮ ಮನೆ ಅಥವಾ ನಮ್ಮ ಸುತ್ತಮುತ್ತ ನಾವು ಜವಾಬ್ದಾರಿ ತಕೊಂಡಾಗ ಪರಿಣಾಮ ಒಳ್ಳೆದಾಗ್ತದೆ. ಅದೇ ಥರ ನಮ್ಮ ಒಂದು ಕಾನ್ಸೆಪ್ಟಲ್ಲಿ ನಾವು ನಮ್ಮ ಭಾಗದಲ್ಲಿರುವ 2 ಪ್ರಮುಖ ಪ್ಲೇಸ್ಗಳು, ಒಂದು ಬೋಳಾರ ಪ್ರದೇಶದಲ್ಲಿರುವ ಗುಜ್ಜರಕೆರೆ ಅಂತೇಳಿ, ಮಂಗಳೂರಲ್ಲಿ ತುಂಬ ಸ್ಮಾರ್ಟ್ ಸಿಟಿ ಇರ್ಬೋದು, ನಗರ ಪಾಲಿಕೆಯಿಂದ ತುಂಬ ಖರ್ಚು ಮಾಡಿದಂಥ ಒಂದು ಪ್ರದೇಶ, ತುಂಬ ಅದು ಪೌರಾಣಿಕ ಐತಿಹ್ಯ ಇರುವ ಪ್ರದೇಶನು ಗುಜ್ಜರಕೆರೆ. ನಮಗೆ ಅನಿಸುತ್ತೆ ಏನಂತ ಹೇಳಿದರೆ ಸರ್ಕಾರ 4-5 ಕೋಟಿ ಖರ್ಚು ಮಾಡಿ ಅದನ್ನು ಮಂಗಳೂರಿನ ನಾಗರಿಕರಿಗೆ ಒದಗಿಸಿ ಕೊಟ್ಟಿದ್ದಾರೆ. ಆದರೆ ಸರ್ಕಾರನೇ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗತ್ತಾ, ನಮ್ಮ ಜನರ ನಿರೀಕ್ಷೆ ಇರ್ಬೋದು ಸರ್ಕಾರ ಮಾಡಬೇಕಂತೇಳಿ. ಆದರೆ ನಮ್ಮ ಟ್ರಸ್ಟ್ನ ಒಂದು ನೇರ ಕಲ್ಪನೆ ಏನಂತ ಹೇಳಿದರೆ ಅದು ನಾವು ನಿರ್ವಹಣೆ ಮಾಡಿದ ಥರ ಸರ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದು ನಮ್ಮ ಜವಾಬ್ದಾರಿ ಈ ಭಾಗದ್ದು. ಅಂದರೆ ಸಣ್ಣ ಪುಟ್ಟದಲ್ಲಿ ಈಗ ಅದರಲ್ಲಿ ಈಗ ಉದಾಹರಣೆಗೆ ಕೆರೆ ಅಂತ ಹೇಳಿದರೆ ಕೆರೆಯ ಒಳಗಿನ ಕೆಲಸಗಳು ಕಾಮಗಾರಿ ಕೆಲಸಗಳನ್ನೆಲ್ಲ ನಮಗೆ ಮಾಡಲಿಕ್ಕೆ ಆಗದೇ ಇರ್ಬೋದು. ಅದಕ್ಕಾಗಿ ನಾವು ಸುತ್ತಮುತ್ತಲಿನ ಸ್ವಚ್ಛತೆ ಮತ್ತು ನಗರ ಪಾಲಿಕೆಯಲ್ಲಿ ಸ್ಪಂದನೆ ಅಥವಾ ಅವರೊಟ್ಟಿಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಅವರ ಹತ್ರ ಮಾಡುವ ಆ ಕೆಲಸವನ್ನು ಅವರ ಹತ್ರ ಮಾಡಿಸಿಕೊಂಡು, ಉದಾಹರಣೆಗೆ ನಾವು ನಮ್ಮ ಕೋಆರ್ಡಿನೇಟರ್ಸ್ಗಳು ಫಾಲೋಅಪ್ ಮಾಡಿ ವಾರಕ್ಕೆ 2 ಸಲ ಪ್ರಯತ್ನ ಮಾಡ್ತಾ ಇದ್ದಾರೆ, 3 ಸಲ. ಅದೇ ಥರ ನಾವು ಎಕ್ಸ್ಟ್ರಾ ಡಸ್ಟ್ಬಿನ್ಗಳು ಇಟ್ಕೊಂಡು ಅಲ್ಲಿ ನಾವು ತಿಂಗಳಿಗೆ ಒಂದು ಕಾರ್ಯಕ್ರಮ ಶ್ರಮದಾನದ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಮತ್ತು ನಮ್ಮ ಜವಾಬ್ದಾರಿ ಅಂತೇಳೋ ದೃಷ್ಟಿಕೋನದಿಂದ ಒಂದು 20 ಕಾರ್ಯಕ್ರಮಗಳನ್ನು ಗುಜ್ಜರಕೆರೆಯನ್ನೇ ಫೋಕಸ್ ಮಾಡಿಕೊಂಡು ಮಾಡಿದ್ದೇವೆ. ಪ್ರತಿ ತಿಂಗಳ ಪ್ರಥಮ ಆದಿತ್ಯವಾರ ಗುಜ್ಜರಕೆರೆಯಲ್ಲಿ ನಮ್ಮದು ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇತ್ತು.
1: ಓಕೆ, ಈಗ ನೀವು ಸರ್ವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸರ್ವೆಯಲ್ಲಿ ಈಗ ಎಷ್ಟು ಮನೆಗಳು

0: ಭೇಟಿಯಾಗಿದ್ದೀರಿ, 5,800 ಮನೆಗಳಿಗೆ ಭೇಟಿಯಾಗಿದ್ದೀರಿ. ಈ ಸರ್ವೆಯಿಂದ ನೀವು ಕಂಡುಕೊಂಡಂತ ಸಂಗತಿ ಏನು ಅಂತ, ಏನ್ ರಿಸಲ್ಟ್ ನಿಮಗೆ ಸಿಕ್ಕಿತ್ತು ಅಂತ?
1: ನಾವು ಸರ್ವೆ ಮಾಡ್ಲಿಕ್ಕೆ ಒಂದು ಮೂಲ ಕಾರಣ ಏನಿತ್ತು ಅಂತ ಹೇಳಿದ್ರೆ, ಒಂದು ರಸ್ತೆಗೆ ಕಸ ಯಾಕೆ ಬರ್ತಾ ಇದೆ? ಆ ಟೈಮಲ್ಲಿ ಒಂದು 5-6 ವರ್ಷದ ಹಿಂದೆ ನಿಮಗೆಲ್ಲ ಗಮನಕ್ಕೆ ಇರ್ಬೋದು, ಮೊದಲು ಹಸಿ ಕಸ ಒಣಕಸ ಪ್ರತಿದಿನ ನಿತ್ಯ ಹೋಗ್ತಾ ಇತ್ತು. ಶುಕ್ರ ಅವರ ಮಾತ್ರ ಒಣಕಸ ಅಂತೇಳಿ ಹೇಳಿದರು. ಆ ಶುಕ್ರವಾರ ಒಣಕಸ ಆದ್ರಿಂದಾಗಿ ಸಣ್ಣ ಸಣ್ಣ ಮನೆಗಳಲ್ಲಿ ಈ ಒಣಕಸವನ್ನು ಸಂಗ್ರಹಿಸಿಡ್ಲಿಕ್ಕೆ ಸಮಸ್ಯೆ ಆಗ್ಬೋದು. ಯಾಕೆ ನಮಗೆ ಹೊರಗೆ ಬರ್ತಾ ಇದೆ ಅಂತೇಳಿ ನಾವು ಸರ್ವೆ ಮಾಡುವಾಗ ರಸ್ತೆಗಳಲ್ಲಿ ಕಸ ಬರೋದು ಯಾಕೆ ಅಂತೇಳಿದರೆ, ಹಸಿ ಕಸ ಒಣಕಸ ಬೇರ್ಪಡಿಸುವಿಕೆಯಲ್ಲಿ ವ್ಯವಸ್ಥೆಯಲ್ಲಿ ಸರಿ ಅವರಿಗೆ ಕ್ರಮಬದ್ಧವಾಗಿ ಜೋಡಿಸದವರು ಅದನ್ನು ರಸ್ತೆಗೆ ಒಂದು ಬಿಸಾಡುವ ಪರಿಸ್ಥಿತಿ. ಇದನ್ನು ನಾವು ಅವೇರ್ನೆಸ್ ಮಾಡಬೇಕು, ಜನರಿಗೆ ಜಾಗೃತಿ ಮೂಡಿಸಬೇಕು. ಮತ್ತು ಆ 3 ವಾರ್ಡ್ಗಳಲ್ಲಿ ಕೆಲಸ ಮಾಡುವ ನಾವು, ಅಂದರೆ ಮಂಗಳದೇವಿ ಬ್ಲಾಕ್ ಅಂತೇಳಿದೆ ನಮ್ಮ ಮಂಗಳೂರು ನಗರ ಪಾಲಿಕೆಯಲ್ಲಿ, ನನ್ನ ಗಮನಕ್ಕೆ ಒಂದು ಅಂಥದ್ದೊಂದು 8-10 ಬ್ಲಾಕ್ ಆಫೀಸ್ಗಳಿದೆ. ಅಲ್ಲಿ ಒಬ್ಬರು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರ ಅಂಡರಲ್ಲಿ ಒಂದು 4-5 ವಾರ್ಡ್ಗಳಿರ್ತದೆ. ಅಲ್ಲಿಂದ ಪೌರ ಕಾರ್ಮಿಕರಿರ್ಬೋದು ಅಥವಾ ಮನೆ ಮನೆ ಕಸ ಸಂಗ್ರಹಕ್ಕೆ ಹೋಗುವವರು ಅಥವಾ ರಸ್ತೆ ಗುಡಿಸುವವರೆಲ್ಲ ಅಲ್ಲಿಂದ ಹೊರಡ್ತಾರೆ. ಸೊ ನಾವು ಆ ಬ್ಲಾಕ್ನೊಟ್ಟಿಗೆ ಅಲ್ಲಿಯ ಹೆಲ್ತ್ ಇನ್ಸ್ಪೆಕ್ಟರ್, ಅಲ್ಲಿಯ ಸೂಪರ್ವೈಸರ್, ಅಲ್ಲಿಯ ಕಾರ್ಮಿಕರೊಂದಿಗೆ ಸಂಬಂಧ ಇಟ್ಕೊಂಡು ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೇವೆ.
0: ಒಬ್ಬರು ಕಾಲ್ ಇದ್ದಾರೆ. ಹಲೋ, ನಮಸ್ಕಾರ.
2: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಹೇಳಿ, ಯಾರು, ತಮ್ಮ ಹೆಸರು?
2: ನಾನು ಪೂರ್ಣಿಮಾ ಸಾಲಿತರಿಂದ
0: ಮಾತಾಡಿ. ಪೂರ್ಣಿಮಾ ಅವರೇ ಮಾತಾಡಿ.
2: ಸರ್ ನಮಸ್ತೆ.
1: ನಮಸ್ತೆ.
2: ಕಾರ್ಯಕ್ರಮಕ್ಕೆ ಬಂದಕ್ಕೆ ಖುಷಿ ಆಯ್ತು ಸರ್, ಸ್ವಾಗತ.
1: ಧನ್ಯವಾದಗಳು. ನಿಮ್ಮ
0: ಹೇಳಿ ಹೇಳಿ.
2: ಈಗ ಪರಿಸರ ಜಾಗೃತಿ ಬಗ್ಗೆ, ಸ್ವಚ್ಛತೆ ರಕ್ಷಣೆ ಬಗ್ಗೆ ಎಲ್ಲ ಈಗ ಜಾಗೃತಿ ಮೂಡ್ತಾ ಇರುವ ಈ ಸಂದರ್ಭ, ನಿಮ್ಮ ಸಂಸ್ಥೆಯಲ್ಲಿ ನಡೆದ ಅಭಿಯಾನ ಅಥವಾ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಫಲ ಕೊಟ್ಟಿದೆ, ಹಾಗೆ ಯುವ ಜನತೆಗೆ ನಿಮ್ಮ ಸಲಹೆ? ನಾನು ರೇಡಿಯೋದಲ್ಲಿ ಉತ್ತರ ಕೇಳ್ತೇನೆ ಸರ್.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ನೀವು ಹೇಳ್ತಾ ಇದ್ರಿ, ಬೇರೆ ಬೇರೆ ರೀತಿಯ ಕಾರ್ಯಗಳ ಬಗ್ಗೆ ಮಾತಾಡ್ತಾ ಇದ್ರಿ, ಜನರ ಜೊತೆಗಿನ, ಹಾಗೆ ಜನರು ಮತ್ತು ಸರ್ಕಾರದ ನಡುವೆ ಕೊಂಡಿಯಾಗಿ ನಾವು ಕೆಲಸ ಮಾಡಬೇಕು,
1: ಕೆಲಸ ಮಾಡ್ತಾ
0: ಹಾಗಾದಾಗ ಮಾತ್ರ ಒಂದಿಷ್ಟು ಏನು ಫಲಶ್ರುತಿಗಳು ಬರಲಿಕ್ಕೆ ಸಾಧ್ಯ. ಹಾಗೇನೆ ಮನೆ ಮನೆಗೆ ಸರ್ವೆಯಿಂದ ಕಂಡುಕೊಂಡಂತಹ ವಿಷಯಗಳು, ಜನರಿಗೆ ಹಸಿ ಕಸ ಒಣಕಸದ ಬಗ್ಗೆ ಇರುವಂತಹ ಕಲ್ಪನೆಗಳೇನು, ಅದು ಇನ್ನೂ ಕೂಡ ಜಾಗೃತಿ ಮೂಡಿದೆ
1: ನೋಡಬೇಕು. ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತಿಲ್ಲದಿರ್ಬೋದು, ಮತ್ತೆ ಅದರಲ್ಲಿ ಮನೆಯಲ್ಲಿ ಈ ಕೃಷಿ ತ್ಯಾಜ್ಯ ಅಂತ ಹೇಳ್ತೇವೆ, ಇಂಥದ್ದನ್ನು ಏನ್ ಮಾಡಬೇಕು, ಮತ್ತೆ ಕೆಲವು ಬೇಡದ ವಸ್ತುಗಳು ಅಥವಾ ವಾರಕ್ಕೊಮ್ಮೆ ಡಿಸ್ಪೋಸ್ ಮಾಡುವಂಥದ್ದು, ಕೆಲವೆಲ್ಲ ಕಾರ್ಪೊರೇಷನ್ ವ್ಯವಸ್ಥೆಯಲ್ಲಿ ಹಸಿ ಕಸ ಮತ್ತೆ ಒಣ ಕಸ ಬಿಟ್ಟರೆ ಬೇರೆ ಐಟಮ್ಗಳೆಲ್ಲ ಇರ್ತದೆ, ಅಂತ ಐಟಮ್ಸ್ಗಳನ್ನು ಏನ್ ಮಾಡ್ಬೇಕಂತೇಳಿ ಗೊತ್ತಿರುವುದಿಲ್ಲ. ಅದರಿಂದಾಗಿ ನಮ್ಮ ವಾರ್ಡ್ ಕೋಆರ್ಡಿನೇಟರ್ಗಳು, ನಾವು ನಿಮ್ಮ ಗಮನಕ್ಕೆ, ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ ನಂತರ ನಮ್ಮ ಏನು ಟ್ರಸ್ಟ್ ಕಚೇರಿ ಇತ್ತು ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಒಂದು ಮಾಹಿತಿ ಕೇಂದ್ರ ಅಂತೇಳಿ ಕನ್ವರ್ಟ್ ಮಾಡಿದೆವು. ಒಂದು ಅದಕ್ಕಾಗಿ ಟೆಲಿಫೋನ್ ಹಾಕಿ ಕಂಪ್ಯೂಟರ್ ಕೃತ ಆಫೀಸ್ ಮಾಡಿಕೊಂಡು ಫೋನ್ ಕರೆಗಳನ್ನು ಅಥವಾ ನಮ್ಮ ಮನೆ ಮನೆ ಭೇಟಿಯಾದಾಗ ನಮ್ಮ ನಂಬರ್ಗಳನ್ನು ಕೊಡ್ತಾ ಇದ್ದೆವು. ಯಾವುದೇ ಸಮಸ್ಯೆ ಬಂದರೂ, ಯಾವುದೇ ಕಾರಣಕ್ಕೂ ನೀವು ರಸ್ತೆಗೆ ಕಸ ಇಡಲಿಕ್ಕಿಲ್ಲ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಫೋನ್ ಮಾಡಿ, ನಾವು ವ್ಯವಸ್ಥೆ ಒಟ್ಟಿಗೆ ಸೇರಿಕೊಂಡು ಅಥವಾ ಅವರಿಂದ ಏನು ಪ್ರಾಬ್ಲಮ್ ಇದೆ ಅದನ್ನು ಐಡೆಂಟಿಫೈ ಮಾಡಿ ಒಂದು ಎರಡು ಕಡೆ, ಅಂದರೆ ಜನರು ವ್ಯವಸ್ಥೆಯನ್ನು ದೂರುದು, ವ್ಯವಸ್ಥೆ ಜನರು ದೂರುವ ಪರಿಸ್ಥಿತಿ ಇತ್ತು, ಅದನ್ನು ಒಂದು 80-90% ಪ್ರಯತ್ನ ಪಟ್ಟಿದೆ.
0: ಎಸ್ ಎಸ್ ಎಸ್, ಅದನ್ನೇ ಪೂರ್ಣಿಮಾ ಸಾಲತರು ಕೇಳಿದ್ದು. ಈ ರೀತಿಯ ಕಾರ್ಯಗಳಿಂದಾಗಿ ಏನು ಬದಲಾವಣೆಗಳು?
1: ಹೆಚ್ಚು ಸಂಪರ್ಕ ಇಟ್ಟುಕೊಂಡಾಗ ಜನರಲ್ಲಿ, ಯಾಕೆಂದರೆ ಜನರಲ್ಲಿ ಒಂದು ಭಾವನೆ ಇರ್ತದೆ, ಅಥವಾ ಅವರಿಗೆ ಕೆಲವು ಅಂದರೆ ತಪ್ಪು ಕಲ್ಪನೆಗಳಿರ್ಬೋದು, ಅಥವಾ ಸರ್ಕಾರ ಮಾಡಬೇಕು, ಕಾರ್ಪೊರೇಷನ್ಸ್ ಲೇಬರ್ಸ್ ಮಾಡಬೇಕಂತೇಳಿ ನಮ್ಮ ಕೋಆರ್ಡಿನೇಟರ್ಗಳನ್ನ ನಾವು ಟ್ರೈನ್ ಅಪ್ ಮಾಡಿದ್ವಿ.
0: ಮತ್ತೆ ಕೆಲವೊಂದು ಸಂದರ್ಭಗಳು ನಮ್ಗೆ ಅನ್ಸೋದು, ನಾವು ಏನಾದರೂ ಸಮಸ್ಯೆಗಳಲ್ಲಿ ಊರಲ್ಲಿ ಆದರೆ ಯಾರ ಜೊತೆ ಅದನ್ನು ಹೇಳಬೇಕು ಅಂತ ನಮಗೆ
1: ಕರೆಕ್ಟ್
0: ಗೊತ್ತಿರೋದಿಲ್ಲ.
1: ಸರಿ
0: ಅಲ್ವಾ? ಸೊ ಇದು ಕೂಡ ಬಹಳ ಅಗತ್ಯ.
1: ನಮ್ಮಲ್ಲಿ ಹೋದಾಗ ನಾವು ಅದಕ್ಕೆ ಹೇಳ್ತಾ ಇದ್ದೆವು, ಒಂದು ನಮ್ಮ ಆರೋಗ್ಯ ಅಧಿಕಾರಿ, ಆ ಭಾಗದಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಏನಂತ ಹೇಳ್ತೇವೆ, ಆರೋಗ್ಯ ಅಧಿಕಾರಿ, ಅದೇ ತರ ಈ ವ್ಯವಸ್ಥೆಯಲ್ಲಿ ಸೂಪರ್ವೈಸರ್ಸ್ ಅಂತೇಳಿ ಇರ್ತವೆ. ನಿಮಗೆ ಗಮನಕ್ಕೆ ಬಂದ ಪ್ರಕಾರ ಆಂಟೋನಿ ವೆಸ್ಟ್ ಎನ್ನುವ ಸಂಸ್ಥೆಗೆ ಮೊದಲು ಔಟ್ಸೋರ್ಸ್ ಆಗಿತ್ತು ಅವರಿಗೆ, ಈಗ ಒಂದು 1.5 ವರ್ಷದ ನಂತರ ಮಹಾನಗರ ಪಾಲಿಕೆ ಅದನ್ನು ನಡೆಸಿಕೊಂಡು ಬರ್ತಾ ಇದೆ. ಸೊ ಆ ವ್ಯವಸ್ಥೆಯ ಸೂಪರ್ವೈಸರ್ಗಳ ನಂಬರ್ಗಳನ್ನು ನಾವು ಕೊಡ್ತಾ ಇದ್ದೆವು.
0: ಮತ್ತೆ ನಮ್ಮ ಜನರಲ್ಲಿ ಇರೋದು ನಮ್ಮ ಕಾರ್ಪೊರೇಟರ್ ನಂಬರ್ ಮಾತ್ರ ಅಂತ ಅಲ್ವಾ?
1: ಆ ಜನರಲ್ಲಿ ಒಂದು ಆ ತರ ಒಂದು ತಪ್ಪು ಕಲ್ಪನೆ ಇದೆ, ಯಾಕೆಂದ್ರೆ ಕಾರ್ಪೊರೇಟರ್ಗಳಿಗೆ ತುಂಬಾ ಒತ್ತಡ ಇರ್ತದೆ. ನಾವು ಒಂದು ಕಡೆಯಿಂದ ಹೇಳ್ಬೋದು ಕಾರ್ಪೊರೇಟರ್ಗಳೆಲ್ಲ ಮಾಡ್ಬೇಕಂತೇಳಿ, ನಿಮ್ಗೆ ನಿಮಗೂ ಗಮನಕ್ಕೆ ಇದೆಯಾ ಗೊತ್ತಿಲ್ಲ, ನನ್ನ ಗಮನದ ಪ್ರಕಾರ ಕಾರ್ಪೊರೇಟರ್ಗಳಿಗೆ ಗೌರವಧನ ಇರೋದು ತಿಂಗಳಿಗೆ 6,000 ರೂಪಾಯಿ ಏನ ಅಷ್ಟರ ಒಳಗೆ. ಅವರ ಡ್ಯೂಟಿ ನಗರ ಪಾಲಿಕೆಯಲ್ಲಿ ಸಾಮಾನ್ಯ ಸಭೆಯನ್ನು ಭೇಟಿಯಾಗಬೇಕು, ಮತ್ತೆ ಜನರ ಇಂಥ ಸಮಸ್ಯೆಗಳು ಏನಾದರೆ ಅಧಿಕಾರಿಗಳು ಅಥವಾ ವ್ಯವಸ್ಥೆಯಲ್ಲಿ ಹೋಗಿ ಏನು ಹೇಳುದು ಪರಿಹಾರ ಆಗದಿದ್ರೆ ಅವರ ಗಮನಕ್ಕೆ ತಂದು ಮತ್ತೆ ವ್ಯವಸ್ಥೆ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡುವಂತ ವಿಶೇಷ. ಆದರೆ ಜನರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಅಧಿಕಾರಿಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಕ್ಷೇತ್ರಗಳಿಗೆ ಬೇರೆ ಬೇರೆ ಅವರಿಗೆ ಕಾಲ್ ಮಾಡಬೇಕನ್ನೋ ದೃಷ್ಟಿಕೋನದಿಂದ ಸುಲಭ ಉಪಯೋಗವಾಗಿ ಎಲ್ಲದಕ್ಕೂ ಕಾರ್ಪೊರೇಟರ್ಗಳನ್ನು ಕಾಲ್ ಮಾಡುವ ಒಂದು ಪರಿಸ್ಥಿತಿ ಬೆಳೆಸಿಕೊಂಡಿದ್ದೇವೆ.
0: ಸೊ ಇದ್ರ ಬಗ್ಗೆ ಎಲ್ಲ ಜಾಗೃತಿ
1: ಹೌದು ನಾವು ಹೇಳ್ತಾ ಇದ್ದೇವೆ. ಯಾಕಂದ್ರೆ ಅಲ್ಲಿ ನೀವು ಪ್ರಯತ್ನ ಮಾಡಿ ಸೂಪರ್ವೈಸರ್ಸ್ಗೆ ಟ್ರೈ ಮಾಡಿ, ಅವರ ಹತ್ರ ಆಗದಿದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಟ್ರೈ ಮಾಡಿ, ಆರೋಗ್ಯ ಅಧಿಕಾರಿ, ಅಲ್ಲೂ ಆಗದ ನಂತರ ಅವರಿಗೆ ಕಾರ್ಪೊರೇಟರ್ ಗಮನಕ್ಕೆ ತನ್ನಿ. ಅದರ ಮೇಲೆ ಎನ್ವೈರನ್ಮೆಂಟ್ ಇಂಜಿನಿಯರ್ ಇರ್ತಾರೆ, ಝೋನಲ್ ಕಮಿಷನರ್ ಇರ್ತಾರೆ, ಕಮಿಷನರ್ಸ್ ಇರ್ತಾರೆ, ಅಲ್ಲಿ ತನಕ ಬೇಕಂತೇಳಿಲ್ಲ. ಇಲ್ಲಿ ಎರಡು ಮೂರು ಕಡೆಯಲ್ಲಿ ಆಗದಿದ್ದಾಗ ದೊಡ್ಡ ಇಶ್ಯೂಗಳೇನಾದ್ರೂ ಇದ್ರೆ ಅಲ್ಲಿಗೆ ಹೋಗಬೇಕಾಗುತ್ತೆ ಕಾರ್ಪೊರೇಷನ್.
0: ನೀವು ಮಾಡ್ತಿರುವಂತ ಕೆಲಸ ಅದೇ ಅಲ್ವಾ?
1: ನಾವು ಅದನ್ನೇ ಮಾಡ್ತಾ ಇದ್ದೇವೆ.
0: ಓಕೆ, ಊರಲ್ಲಿ ಅಂತ ಏನ ಸಮಸ್ಯೆಗಳಿದ್ರೆ ಅಧಿಕಾರಿಗಳನ್ನ ಭೇಟಿಯಾಗಿ ಊರಿನ ಸಮಸ್ಯೆಯನ್ನು ಬಗೆಹರಿಸುವಂತ.
1: ಹೌದು, ನಾವು
0: ಆಗ ನಾವು ಕಾರ್ಪೊರೇಟರ್ಗೆ ಕಾಯ್ಬೇಕು ಅಥವಾ ಇತರರಿಗೆ ಕಾಯ್ಬೇಕು ಅಂತ ಇಲ್ಲ,
1: ಅಂದ್ರೆ ಅವರಿಗೆ ಒತ್ತಡ ಕಡಿಮೆ ಆಗ್ತದೆ. ಯಾಕಂದ್ರೆ ಜನರು ನಾವು ನಿರೀಕ್ಷೆ, ನಾವು ಅಂದ್ರೆ ಒಂದು ಕೆಲಸ ಮಾಡಿದ್ದೇವೆ ಅಂದ್ರೆ ಜನಪ್ರತಿನಿಧಿಗಳು ಅಂತ ಹೇಳಿದ್ರೆ ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ಗೌರವ ಕೊಟ್ಕೊಂಡು ನಮ್ಮ ತಿಂಗಳಿಗೆ ಒಂದು ಕಾರ್ಯ ನಮ್ಮ ಟ್ರಸ್ಟ್ ಚಟುವಟಿಕೆಯಲ್ಲಿ ನಾವು ಹಮ್ಮಿಕೊಂಡಿದ್ದೆವು. ನಮ್ಮ ಭಾಗದ ಮೂರು ಕಾರ್ಪೊರೇಟರ್ಗಳನ್ನು ಇಟ್ಕೊಂಡು, ಆರೋಗ್ಯ ಅಧಿಕಾರಿಗಳನ್ನು ಇಟ್ಕೊಂಡು ಪ್ರತಿ ತಿಂಗಳ ನಾವು ಒಂದು ಮೀಟಿಂಗ್ ಮಾಡ್ತೇವೆ. ಕಾರ್ಪೊರೇಟರ್ಗಳು ಇರುವ ತನಕ ಒಂದೊಂದು ಮೀಟಿಂಗ್ ಅನ್ನು ನಾವು ಕಾರ್ಪೊರೇಷನ್ ಅಲ್ಲೂ ಮಾಡಿದ್ದೇವೆ, ಮೇಯರ್ ಕಚೇರಿಯಲ್ಲಿ ಮತ್ತೆ ಸಚೇತಕರ ಕಚೇರಿಯಲ್ಲಿ ಮತ್ತೆ ಅಧಿಕಾರಿಗಳ ಕಚೇರಿಯಲ್ಲಿ ಸಹ ಮೀಟಿಂಗ್ ಗಳನ್ನು ಮಾಡಿದ್ದೇವೆ.
0: ಓಕೆ ಓಕೆ, ಕೇಳುಗರೆ ಇನ್ನು ನೀವು ಕರೆಯನ್ನ ಮಾಡಬಹುದು. ಉಮಾನಾಥ್ ಕೋಟಿಕಾರ್ ಅವರು ಬೇರೆ ಬೇರೆ ಆಲೋಚನೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ನೀವು ಕರೆ ಮಾಡಿ, ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆ ಕರೆಯನ್ನು ಮಾಡುವುದರ ಮೂಲಕ ನಿಮ್ಮಲ್ಲೂ ಕೂಡ ಈ ರೀತಿ ಯಾವುದಾದ್ರೂ ಆಲೋಚನೆಗಳಿದ್ರೆ ಅದನ್ನು ನೀವು ಹಂಚಿಕೊಳ್ಳಿ ಅನ್ನೋದನ್ನು ಹೇಳ್ತಾ, ಇನ್ನು ಮಂಗಳೂರು ಅನ್ನುವಂಥದ್ದು ಹೆಚ್ಚಿನ ಎಲ್ಲ ಪ್ರಯೋಗಗಳಿಗೂ ಕೂಡ ತನ್ನನ್ನು ತಾನು ಒಡ್ಡಿಕೊಳ್ಳುವಂಥ ಒಂದು ಊರು. ಸೊ ಈ ಊರಿನ ಬಗ್ಗೆ ಮಾತಾಡುವಾಗ ನಿಮಗೆ ಹೇಗನ್ಸುತ್ತೆ, ಭವಿಷ್ಯದ ಮಂಗಳೂರನ್ನು ನೀವು ಹೇಗೆ ನಿರೀಕ್ಷೆ ಮಾಡ್ತಾ ಇದ್ದೀರಿ?
1: ನಾವು ಈ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡದ್ದು ಇದೇ ಒಂದು ಉದ್ದೇಶಕ್ಕಾಗಿ. ಯಾಕಂದರೆ ನಿಮಗೆ ಆಗಾಗಲೇ ಹೇಳಿದೆ, ಮಂಗಳೂರು ಒಂದು ಅದ್ಭುತ ಊರು, ನಾವೆಲ್ಲ ಪುಣ್ಯ ಮಾಡಿಕೊಂಡಿದ್ದೇವೆ ಮಂಗಳೂರಿಗರಾಗಲಿಕ್ಕೆ. ಮತ್ತು ನಮ್ಮ ಹಿರಿಯರು ನಮಗೆ ಒಂದು ಒಳ್ಳೆ ಫೌಂಡೇಶನ್ ಹಾಕಿ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿದ್ದಾಗೆ ಒಂದು 100 ವರ್ಷಗಳ ಹಿಂದೆ ಏನು ಉಳಿತಾಯ ಅಂತೇಳಿ ಗೊತ್ತಿಲ್ಲದ ಕಾಲದಲ್ಲೇ ನಾವು ಒಂದು 5-6 ಬ್ಯಾಂಕ್ಗಳನ್ನು ಕೊಟ್ಟ ತುಳುನಾಡು. ಅದೇ ರೀತಿ ನಮ್ಮ ತುಳುನಾಡು ಹೇಗೆ ಬೆಳೆದಿದೆ ಅಂತ ಹೇಳಿದರೆ ಇಂಡಿವಿಜುವಲ್ ವ್ಯಕ್ತಿಗಳ ಸಾಧನೆ ಮುಖಾಂತರ, ದೊಡ್ಡ ಸರ್ಕಾರದ ಒಂದು ಕಾಂಟ್ರಿಬ್ಯೂಷನ್ ಇಲ್ಲದೆ. ನೀವು ಈಗ ಗಮನಿಸಿರ್ಬೋದು, ನಮ್ದು ಯಾವುದೇ ಒಂದು ಚಟುವಟಿಕೆಗಳಿರಲಿ ಅಥವಾ ಇಲ್ಲಿ ಇರುವ ಸಂಸ್ಥೆಗಳಿರ್ಬೋದು, ಎಲ್ಲವೂ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಂದ ಆಗಿದೆ ಬಿಟ್ಟರೆ ನಮ್ದು ಸರ್ಕಾರದ ಮೇಲೆ ದೊಡ್ಡ ಒಂದು ಡಿಪೆಂಡೆನ್ಸ್ ಇಲ್ಲ ಅಂತೇಳಿ ನಮಗೆ ಅನಿಸ್ತಾ ಇದೆ. ಇದು ನಮ್ಮ ಮನಸ್ಸಲ್ಲೆಲ್ಲ ಇತ್ತು. ರಾಮಕೃಷ್ಣ ಮಿಷನ್ನಲ್ಲಿ ಒಂದು 5-6 ವರ್ಷ ಕಾರ್ಯಕ್ರಮ ನಡೆಸಿಕೊಂಡು ಬಂದಾಗ ಮುಖ್ಯ ಸಂಯೋಜಕರ ನೆಲೆಯಲ್ಲಿ ಪ್ರತಿ ಮಂಗಳವಾರ ನಾವು ಮೀಟಿಂಗ್ ಮಾಡ್ತಾ ಇದ್ದೆವು. ಆ ಮಂಗಳೂರಿನ ಬೇರೆ ಬೇರೆ ಹಿರಿಯರು ಬೇರೆ ಬೇರೆ ಕ್ಷೇತ್ರದಲ್ಲಿ ತುಂಬ ಸೇವೆ ಮಾಡಿದವರು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಕಾಂಟ್ರಾಕ್ಟರ್ಸ್ ಇರ್ಬೋದು, ಮಹಿಳೆಯರಿರ್ಬೋದು, ಯುವತ್ತು ಎಲ್ಲರೂ ಬಂದು ಸೇರಿಕೊಳ್ತಾ ಇದ್ರು. ಆಗ ನಮಗೆ ಅನಿಸಿದ್ದು ಮಂಗಳೂರು ಒಂದು ಇಂತಹ ಕಾರ್ಯಕ್ರಮಗಳಿಗೆ ಸೂಕ್ತವಾದ ಪ್ರದೇಶ, ಬೇರೆ ಪ್ರದೇಶದಲ್ಲಿ ಇಂತಹ ಒಂದು ಬೆಂಬಲ ಸ್ವಚ್ಛ ಭಾರತಕ್ಕೆ ಸಿಗ್ತಾ ಇದೆಯಾ ಅಂತೇಳಿ ನಮಗೆ ಒಂದು ಡೌಟ್. ಅಂದರೆ ಖಂಡಿತವಾಗಿ ಸಿಗ್ತದೆ. ಅದರಿಂದಾಗಿ ನಮ್ಮ ಒಂದು ಮನಸ್ಸಲ್ಲಿ ಬಂದಿದೆ ಅಂತೇಳಿದ್ರೆ ಒಂದು ಪ್ರಯೋಗ. ಯಾಕಂದರೆ ನಾವು ಬೇರೆ ವಿಷಯಗಳಲ್ಲಿ ಉದಾಹರಣೆಗೆ ಹೇಳುದಿದ್ರೆ SSLC ಎಕ್ಸಾಮಿನೇಷನಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಆಲ್ಮೋಸ್ಟ್ ಮಂಗಳೂರು ಮತ್ತು ಉಡುಪಿ ಬರುತ್ತೆ ನಮ್ಮ ತುಳುನಾಡು ಪ್ರದೇಶ. ಅದೇ ರೀತಿ PUC ಎಕ್ಸಾಮಿನೇಷನಲ್ಲಿ ಫಸ್ಟ್ ಸೆಕೆಂಡ್ ಬರ್ತಾ ಇದೆ. ಆ ಎರಡು ರಿಸಲ್ಟ್ಗಳನ್ನು ನಮ್ಮ ಇಡೀ ಜಿಲ್ಲೆಯವರು ಸಂಭ್ರಮಿಸ್ತಾರೆ. ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿಲ್ಲ, ಅವರ ಮಕ್ಕಳು ಇಲ್ಲದಿರ್ಬೋದು. ಆ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಆ ರಿಸಲ್ಟ್ ಪೇಪರಲ್ಲಿ ಬಂದಾಗ ನಮಗೆ ಅನಿಸಿದ್ದೇನಂತೇಳಿದರೆ ಈ ಕಾನ್ಸೆಪ್ಟ್ ಯಾಕೆ ಸ್ವಚ್ಛತೆಯಲ್ಲಿಲ್ಲ? ನಾವೆಲ್ಲರೂ ಕೈ ಜೋಡಿಸಿದರೆ ಇಡೀ ದೇಶಕ್ಕೆ, ಕರ್ನಾಟಕಕ್ಕೆ ಖಂಡಿತವಾಗಿ. ನಿಮಗೆ ಗಮನಿಸಿರ್ಬೋದು, ಒಂದು 5-6 ವರ್ಷದ ಹಿಂದೆ ಒಂದು ಹಂತದಲ್ಲಿ ನಮ್ದು 3ನೇ ಪ್ಲೇಸ್ ಬಂದಿತ್ತು ಸ್ವಚ್ಛ ಸರ್ವೇಕ್ಷನ್ ಅಲ್ಲಿ. ದೌರ್ಭಾಗ್ಯ ಅಂತ ಹೇಳಿದ್ರೆ ಈಗ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ. ಈ ವರ್ಷ ಕರೆಕ್ಟ್ ಗೊತ್ತಿಲ್ಲ, 246 ಅಂತೇಳಿ ಯಾರೋ ಹೇಳಿದಾಗೆ ನೆನಪು. 3ನೇ ಪ್ಲೇಸ್ ಬಂದಿತ್ತು ಒಂದು ಹಂತದಲ್ಲಿ. ಬೇರೆ ಬೇರೆ ರಾಜ್ಯಗಳು ಮುಂದೆ ಬರ್ತಾ ಇದೆ. ಆದರೆ ಸ್ವಚ್ಛ ಸರ್ವೇಕ್ಷನ್ನಲ್ಲಿ ಅದರಲ್ಲೂ ಮುಖ್ಯ ಏನಾಗುತ್ತೆ ಅಂತ ಹೇಳಿದ್ರೆ ರ್ಯಾಂಕಿಂಗ್ ಮುಖ್ಯ ಆಗದೇ ಇರ್ಬೋದು. ಆ ರ್ಯಾಂಕಿಂಗ್ನ ಒಂದು ನೆಪದಲ್ಲಿ ಜನರ ಭಾಗವಹಿಸಿಕೆ ಮುಖ್ಯ ಆಗುತ್ತೆ. ಯಾಕಂದ್ರೆ ಬೇರೆ ಬೇರೆ ಪ್ರದೇಶದವರು ಆ ರ್ಯಾಂಕಿಂಗ್ ಟೈಮಲ್ಲಿ ಜನರನ್ನು ಭಾಗವಹಿಸಲಿಕ್ಕೆ ಪ್ಲಾನ್ ಮಾಡ್ತಾರೆ, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ನಾವು ಅದನ್ನು ಸ್ವಲ್ಪ ಮಾಡಲ್ ರೀತಿಯಲ್ಲಿ ಈಗ ನಿಮ್ಮ ಗಮನಕ್ಕೆ, ನಿಮಗೂ ಗೊತ್ತಿದೆ, ನಾವು ಇದನ್ನು ನಮ್ಮ 3 ಮಾಡಲ್ ವಾರ್ಡ್ಗಳನ್ನು ಮಾಡಿದ್ದೇವೆ. ಇದನ್ನು ಮುಂದುವರಿದ ಭಾಗಕ್ಕಾಗಿ ಇದೇ ತಿಂಗಳ 4ರಲ್ಲಿ ಎವೆ ಕುಡ್ಲಾ ಅನ್ನುವ ಒಂದು ವಿಚಾರವನ್ನು ಲೋಕಾರ್ಪಣೆಗೊಳಿಸಿದ್ರಿ.
0: ಎಸ್, ಅದರ ಬಗ್ಗೆ ನಾನು ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಒಬ್ರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
3: ಹಲೋ,
0: ನಮಸ್ತೆ
3: ಸರ್. ನಮಸ್ತೆ
0: ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ. ಮಾತಾಡಿ ಮಾತಾಡಿ ಮೇಡಮ್, ಮಾತಾಡಿ. ನಿಮ್ ಹೆಸರು ಹೇಳಿ. ಮಾತಾಡಿ ಮಾತಾಡಿ.
3: ಸರ್ ನಮಸ್ತೆ ಸರ್.
4: ನಮಸ್ತೆ.
3: ಇವತ್ತು ತುಂಬಾ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಪ್ರಸ್ತುತ ಹೇಳ್ತಾ ಇದ್ದೀರಿ ಸರ್. ನಾನು ಕೇಳ್ತಾ ಇದ್ದೀನಿ ಸರ್, ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ಸ್ವಚ್ಛತೆಯ ಅಂದ್ರೆ ಈಗ ನೋಡಿ ಸರ್, ಕೆಲವೊಂದು ಹಾಸ್ಟೆಲ್ ನಂತಹ ಕಾಲೇಜುಗಳ ಪಕ್ಕದಲ್ಲಿ ಸೈಡಲ್ಲಿ ಈ ಎಲ್ಲ ಗಲೀಜುಗಳನ್ನೆಲ್ಲ ಬಿಸಾಡ್ತಾರೆ ಸರ್, ಗೊತ್ತಿದ್ದು ಗೊತ್ತಿದ್ದು ಕೂಡ ಬಿಸಾಡ್ತಾರೆ ಸರ್. ಇವರಿಗೆ ನೀವು ಏನ್ ಹೇಳ್ತೀರಿ? ಮತ್ತೊಂದು ಸ್ವಚ್ಛತೆಯ ಬಗ್ಗೆ ಈ ಶಾಲಾ ಕಾಲೇಜುಗಳಲ್ಲಿ ಒಂಥರ ನಾಟಕ ತರ ಈ ತರ ಎಲ್ಲ ಮಾಡ್ಲಿಕ್ಕೆ ಒಂದು ಅವಕಾಶಗಳನ್ನೆಲ್ಲ ಕೊಟ್ರೆ ಈಗ ಬೇರೆಯವರಿಗೂ ಕೂಡ ಇದರಿಂದ ಉಪಯೋಗ ಆಗ್ಬಹುದಲ್ಲ ಅಂತ ನಾನ್ ಹೇಳೋದು. ಅಂದ್ರೆ ಮನೆಯಿಂದ ಪೇರೆಂಟ್ಸ್ ಗೆ ಯಾರಿಗಾದ್ರೂ ಗೊತ್ತಿಲ್ಲದಿದ್ರು ಕೂಡ ಪೇರೆಂಟ್ಸ್ ಗೆ ಕೂಡ ಒಂದಷ್ಟು ಹೇಳಿದ್ರೆ, ಈಗ ಸ್ವಚ್ಛತೆಯಲ್ಲಿ ಕೆಲವೊಂದು ಹಸಿ ಕಸ, ಒಣ ಕಸ ಮತ್ತು ಇದು ಡೇಂಜರ್ ಇರುವಂತಹ ಕಸಗಳ ಬಗ್ಗೆ ಎಲ್ಲ ನೀವು ವಿಂಗಡಣೆ ಮಾಡಿದ್ದೀರಲ್ಲ, ಕೆಲವರು ಏನ್ ಮಾಡ್ತಾರೆ ಗೊತ್ತಿಲ್ಲ ಸರ್, ಇದು ಎಂತ ಕುಪ್ಪಿ ಚೂರುಗಳನ್ನೆಲ್ಲ, ಚೂರು ಮತ್ತೆ ಕಬ್ಬಿಣ ಇದೆಲ್ಲ ಬೇಕಂತೇಳಿ ಒಂದು ಯಾರದ್ದು ಒಂದು ವಠಾರಕ್ಕೆ ಅಂದ್ರೆ ರೋಡ್ ಸೈಡ್ ಇರ್ಬೋದು ಬೇಕಂತೇಳಿ ಬಿಸಾಡ್ತಾರೆ. ಇದರಿಂದ ತುಂಬಾ ಅನುಭವ ಆಗ್ಬಹುದು. ಇದಕ್ಕೆಲ್ಲ ಪುನಃ ಪುನಃ ಈ ತರ ರೀತಿಯಲ್ಲಿ ಕೊಟ್ರೆ ಸರ್ ಇದರ ಗಮನ ಜನರಿಗೆ ಹೋಗಬಹುದು ಹೆಚ್ಚಿನವರಿಗೆ ಅಂತ ಹೇಳ್ತೀರಿ.
0: ಓಕೆ ಓಕೆ ಅಮ್ಮಣಿ ಅವರೇ, ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಮ ಪ್ರಶ್ನೆಗೆ. ಓಕೆ ಓಕೆ. ಅವರು ಮೊದಲು ಕೇಳಿದಂಥ ಪ್ರಶ್ನೆ, ಕೆಲವು ಸಂದರ್ಭಗಳಲ್ಲಿ ಈ ಜವಾಬ್ದಾರಿಯುತ ಸಂಸ್ಥೆಗಳೇ ಕೆಲವೊಮ್ಮೆ ತಪ್ಪುಗಳನ್ನು ಮಾಡ್ತದೆ, ಅವರು ಹಾಸ್ಟೆಲ್ ಎಲ್ಲ ಹೇಳಿದರು. ಸೊ ಇದರ ಬಗ್ಗೆ ಜಾಗೃತಿಯನ್ನು ಹೇಗೆ ಮೂಡಿಸೋದು ಅಂತ ಅವರು ಕೇಳ್ತಾ ಇದ್ದಾರೆ. ಈಗ ನಿಮಗೂ ಕೂಡ ನಿಮ್ಮ ವಾರ್ಡ್ಗಳಲ್ಲಿ ಕೂಡ ಮಾಡುವಾಗ ಎಲ್ಲವೂ ಕೂಡ ಅದ್ಭುತ ಅಂತಲೇ ನಾನು ಹೇಳೋದಿಲ್ಲ.
1: ಹೌದು,
0: ಅನೇಕ ಸವಾಲುಗಳು ಇರಬಹುದು, ಅದರಲ್ಲೂ ಕೂಡ ಎಜುಕೇಟೆಡ್ ಅಂತ ನಾವೇನು ಹೇಳ್ತೇವೆ, ಶಿಕ್ಷಿತರು ಅಂತ ಏನು ಹೇಳ್ತೇವೆ. ಸೊ ಕೆಲವೊಮ್ಮೆ ಅವರು ಶಿಕ್ಷಿತರು ಹೌದಲ್ವಾ ಅಂತ ಅನಿಸುವಂತ ರೀತಿಯಲ್ಲಿ ಕೆಲಸಗಳಾಗ್ತದೆ. ಸೊ ಇದನ್ನು ಹೇಗೆ ನಿಭಾಯಿಸೋದು ಅಂತ ಹೇಳ್ತೀರಿ ನೀವು?
1: ಅಭಿಷೇಕ್ ಅವರೇ, ಈಗ ಏನಾಗತ್ತೆ ಅಂತ ಹೇಳಿದ್ರೆ, ನಾವು ಒಮ್ಮೆ ಏನಾಗುತ್ತೆ, ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ನಾವು ತುಂಬಾ ಚೆನ್ನಾಗಿರ್ತೇವೆ, ಸಾಮೂಹಿಕ ಜವಾಬ್ದಾರಿಯಲ್ಲಿ ನಾವು ಸ್ವಲ್ಪ ವೈಫಲ್ಯವನ್ನ ಪಡ್ತೇವೆ. ಉದಾಹರಣೆಗೆ ಆ ಟೀಮ್ ವರ್ಕ್ ಆಗಿರ್ಬೋದು. ಉದಾಹರಣೆಗೆ ಇಲ್ಲಿ ವ್ಯಕ್ತಿಗತವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಗರು ಸ್ವಚ್ಛತೆಯಲ್ಲಿ ಆದ್ಯತೆ ಕೊಡ್ತಾರೆ. ಮತ್ತೆ ನಮ್ಮ ಹವಾಮಾನ, ಒಳ್ಳೆ ಗಾಳಿ ಮಳೆ ಬಂದಾಗ ಅಥವಾ ಒಳ್ಳೆ ಬಿಸಿಲು ಬಂದಾಗ ನಿಮ್ಗೆ ಸ್ವಚ್ಛತೆಗೆ ಪೂರಕ ವಾತಾವರಣ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ನಗರಗಳು ಬೆಳೆದಾಗ ಒಂದು ಜನಸಂಖ್ಯೆ ಪೂರಕವಾಗಿ ಸಂಖ್ಯೆ ಈಗೇನಾಗಿದೆ ಅಂತ ಹೇಳಿದ್ರೆ, ಒಂದು ಆರ್ಥಿಕ ಅಭಿವೃದ್ಧಿ ಆಗುವಾಗ ಅಥವಾ ನಗರಗಳು ಜನಸಂಖ್ಯೆ ಬೆಳೆದಾಗ ಅದಕ್ಕೆ ಕಾಲಕ್ಕೆ ತಕ್ಕ ನಮ್ಮ ನಿರೀಕ್ಷೆಗಳು ಜಾಸ್ತಿ ಇರ್ತದೆ ಜನರಲ್ಲಿ. ಈಗ ಯಾವುದೇ ಒಂದು ಮನೆಯಲ್ಲಿರ್ಬೋದು, ಇವರು ಹೇಳಿದ ವಿಷಯಗಳೆಲ್ಲ ಸತ್ಯ, ಅವ್ರು ಹೇಳಿದ್ರಲ್ಲಿ ಯಾವುದೂ ಡೌಟ್ ಇಲ್ಲ, ಖಂಡಿತವಾಗಿ ಎಲ್ಲವೂ ನಡೆಯುವಂತ ವಿಷಯಗಳೇ. ಆದ್ರೆ ಇದನ್ನು ಇದು ಪರಿಹಾರ ಯಾರಿಂದ ಅಂತ ಕೇಳಿದ್ರೆ, ಯಾವುದೇ ಒಂದು ವ್ಯವಸ್ಥೆಯಿಂದ ಆಗ್ಲಿಕ್ಕಿಲ್ಲ, ವ್ಯವಸ್ಥೆ ಮತ್ತೆ ನಾವು ಜನರು ಆ ಭಾಗದ ಜನರು ಕೂಡಿದಾಗ ಮಾತ್ರ ಇದು ಸಮಸ್ಯೆಗೆ ಪರಿಹಾರ. ಅದು ಹೇಗೆ ಅಂತ ಕೇಳಿದ್ರೆ, ಜನರು ಹೆಚ್ಚು ನಾವು ಎಷ್ಟು ಇನ್ವಾಲ್ವ್ ಆಗ್ತೇವೆ, ಯಾವುದೇ ಪರಿಹಾರ ಸಮಸ್ಯೆ ಪರಿಹಾರ ಇಲ್ಲದ ಸಮಸ್ಯೆಗಳು ಯಾವುದಿಲ್ಲ. ಪ್ರಶ್ನೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಅದರ ಆಳವಾಗಿ ಅಲ್ಲಿಯ ವ್ಯವಸ್ಥೆ ನೀವು ಕೇಳ್ಬೋದು, ಖಾಲಿ ನಾವು ಮಾಡಿದ್ರೆ ಆಗತ್ತಾ ಅಂತ ಹೇಳಿದ್ರೆ ಖಂಡಿತವಾಗಿಲ್ಲ. ನಾವು ಜವಾಬ್ದಾರಿಯುತ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡಾಗ ವ್ಯವಸ್ಥೆ ನಮ್ಮೊಟ್ಟಿಗೆ ಬರಲೇಬೇಕಾಗತ್ತೆ, ಅದನ್ನು ಭರಿಸುವುದು ನಮ್ಮ ಜವಾಬ್ದಾರಿನೂ ಆಗತ್ತೆ. ಯಾಕಂದ್ರೆ ಪ್ರತಿ ಊರಲ್ಲಿ ಇವತ್ತು ಸ್ವಚ್ಛತೆ ಅನ್ನುವ ದೃಷ್ಟಿಕೋನದಲ್ಲಿ ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಖರ್ಚಾಗ್ತಾ ಇದೆ. ದುಡ್ಡಿನ ವಿಷಯ ಹೇಳಬೇಕಂತ ಹೇಳಿದ್ರೆ, ಈಗ ಮಂಗಳೂರು ಮತ್ತೆ ನಾವು ಮಾತಾಡ್ಲಿಕ್ಕೆ ಇದ್ದೇವೆ, ಸಣ್ಣ ಉದಾಹರಣೆ, ಈ ನಮ್ಮ ಒಂದು ವೈಫಲ್ಯ ಅಥವಾ ಟೀಮ್ ವರ್ಕ್ ಅಥವಾ ನಮ್ಮ ಗಮನ ಕೊರತೆ ಇರುವುದರಿಂದಾಗಿ ನಾನೊಂದು ಸಣ್ಣ ಸ್ಟಾಟಿಸ್ಟಿಕ್ಸ್ ಹೇಳ್ತೇನೆ. ಮಂಗಳೂರಲ್ಲಿ 120,000 ಅಂದಾಜು ಮನೆಗಳಿದೆ, ಒಂದು ಆಸುಪಾಸು 330 ಟನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ, ಅಂದ್ರೆ ವೇಸ್ಟ್ ಸಂಗ್ರಹ ಆಗ್ತಾ ಇದೆ ಒಂದು ಅಂದಾಜು. ನಾನು 2 ವರ್ಷದ ಹಿಂದಿನ ಫಿಗರ್ ಹೇಳ್ತಾ ಇದ್ದೇನೆ. ನೋಡಿ, 330 ಟನ್ ಕಸ, ಒಂದು ಕಸ ಅಂತೇಳಿ ಒಂದು ಶಬ್ದ ನಾವು ಕೊಟ್ಟ ನಂತರ, ವೇಸ್ಟ್ ಅಂತೇಳಿ ಹೆಸರು ಕೊಟ್ಟ ನಂತರ ಅದನ್ನು ಸಾಗಾಣಿಕೆ ಮಾಡುದು, ಟ್ರಾನ್ಸ್ಪೋರ್ಟೇಷನ್ ಮಾಡುದು, ಇವತ್ತಿನ ಡೀಸೆಲ್ ಖರ್ಚು ಅಥವಾ ಇವನ ವ್ಯವಸ್ಥೆಯಲ್ಲಿ ಇದು ಏನು ಒಂದು ತಲೆಯಲ್ಲಿ ಕಲ್ಪನೆ ಬಂದಿದೆ, ಒಂದು ನಾವು ಒಟ್ಟಿಗೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಮ್ಯಾಕ್ರೋ, ಅದು ಮೈಕ್ರೋದಿಂದ ಮ್ಯಾಕ್ರೋ ಆಗಬೇಕಾಗತ್ತೆ. ಯಾಕೆಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ಒಂದು 330 ಟನ್ ಅನ್ನು ಪಚನಾಡಿಯಲ್ಲಿ ಸಂಗ್ರಹ ಮಾಡಿಕೊಂಡು ಅಲ್ಲಿ ನಾವು ಎಲ್ಲವನ್ನು ಸರಿ ಮಾಡ್ತೇವೆ ಅಂತ ಹೇಳಿದ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ.
0: ಇದಕ್ಕೆ ಮಾಡ್ತೀವಂತ ಖರ್ಚು ಎಷ್ಟು ವಾರ್ಷಿಕ?
1: ನನ್ನ ಗಮನಕ್ಕೆ 2 ವರ್ಷದ ಹಿಂದೆ ಅಂದಾಜು 37-40 ಕೋಟಿ, ಅದರಲ್ಲಿ ಸಂಗ್ರಹ, ಕಸ ಸಂಗ್ರಹ, ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಸೆಗ್ರಿಗೇಷನ್ ಅಂತೇಳಿ ಸೇರ್ಕೊಂಡ್ರೆ, ಇನ್ನು ನಗರದ ಸ್ವಚ್ಛತೆ ಗುಡಿಸುವುದು ಅಂತದ್ದು ಒಳಚರಂಡಿ ಈ ಕೆಲಸಗಳೆಲ್ಲ ಸೇರಿದ್ರೆ ಇನ್ನೂ ಸಂಖ್ಯೆ ದೊಡ್ಡ ಸಂಖ್ಯೆ ಆಗ್ಬೋದು ಅಂತ ಅನಿಸ್ತಾ ಇದೆ ಫಿಗರ್. ಆದರೆ ಅದು ನಮ್ಮ ಒಂದು ಅಂದಾಜು ಪ್ರಕಾರ ಮಂಗಳೂರಲ್ಲಿ ಟ್ಯಾಕ್ಸ್ ಅಥವಾ ಏನು ನಾವು ಸಂಗ್ರಹ ಆಗ್ಬೋದು ಅಂತ ಹೇಳ್ತೇವೆ, ವೇಸ್ಟ್ ತ್ಯಾಜ್ಯಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಅದರಲ್ಲಿ ಅಂತ ದೊಡ್ಡ ಅಮೌಂಟ್ ಬರ್ಲಿಕ್ಕೆಲ್ಲ ಅಂತ ಅನಿಸ್ತಾ ಇದೆ ನನಗೆ ಈಗ ಇರುವ ರೇಷ್ಯೋ ಪ್ರಕಾರ. ಅದರಿಂದಾಗಿ ಅದು ನಮ್ಮ ಮಂಗಳೂರಿಗೆ ಅಭಿವೃದ್ಧಿಗೆ ಬೇಕಾದ ದುಡ್ಡು ಕಸಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಇಂಡಿವಿಜುವಲ್ ಬೇಜವಾಬ್ದಾರಿಯಿಂದ ನಮ್ಮ ಮನೆಯ ಸಮಸ್ಯೆಯನ್ನು ನಾವು ಊರಿನ ಸಮಸ್ಯೆ ಮಾಡಿದ್ದೇವೆ. ನೋಡಿ, ಒಂದು ಆಲೋಚನೆ ಮಾಡಿ, ಒಂದು ವಾರ್ಡಲ್ಲಿ 2,000 ಮನೆ, ಒಂದು 4,000 ಕೆಜಿ ಕಸ ಅಂತೇಳಿ ತಿಳ್ಕೊಂಡ್ರೆ ಅದು 120,000 ಮನೆಗೆ ಒಂದು ಅಂದಾಜು ಬರ್ತದೆ. ಮತ್ತೆ ಶಾಪ್ಸ್ ಅದೆಲ್ಲ ಬೇರೆ. ನೀವು ಪಚನಾಡಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡೋ ಬದಲು ವಾರ್ಡ್ ಮಟ್ಟದಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಒಂದು ಪ್ರಶ್ನೆ ಬರಬೇಕು. ಸ್ವಲ್ಪ ಕಷ್ಟ ಇದೆ, ಕಷ್ಟ ಇಲ್ಲದೆ ಯಾವುದೂ ಆಗುದಿಲ್ಲ. ಆದ್ರೆ ಏನಾಗ್ಬೇಕು, ಈಗ ಅವ್ರು ಹೇಳಿದ್ದು ಆಗ್ಬೇಕಂತ ಹೇಳಿದ್ರೆ, ಅಥವಾ ನಗರದಲ್ಲಿ ಈಗ ನೋಡಿ, ಇವತ್ತು ಜನಸಂಖ್ಯೆ 8-10 lakh ಇದೆ ಮಂಗಳೂರು ನಗರ. ಅದು ಬೇರೆ ಬಂದು ಹೋಗುವವರದ್ದು ಮತ್ತೆ ನಮ್ಮ ಹೊರಗಿನ ಲೇಬರ್ಸ್ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋರನ್ನೆಲ್ಲ ಸೇರಿದ್ರೆ 10-12 lakh ಈಗಾಗಲೇ ದಾಟಿದೆ. ನೀವು 10 lakh ಇರುವಾಗ ಒಂದು ಪಚನಾಡಿ 330 ton, ಇನ್ನೊಂದು 5 lakh ಸೇರಿದ್ರೆ ಅಂತ ಎಷ್ಟು ಪಚನಾಡಿಗಳನ್ನು ನಿರ್ಮಾಣ ಮಾಡ್ತೇವೆ ಮುಂದಿನ ಸಮಾಜಕ್ಕೆ? ಮುಂದೆ 10-20 ವರ್ಷದ ನಂತರ ನಮ್ದು ಏನು ಕಾರ್ಯಯೋಜನೆ? ಇದನ್ನೆಲ್ಲ ನಾವು ಈ ಸಂಘ ಸಂಸ್ಥೆಗಳು ಈ ಎವೆ ಕುಡ್ಲದಲ್ಲಿ ಇದನ್ನೆಲ್ಲ ನಾವು ಹೇಳ್ತಾ ಇದ್ದೇವೆ.
0: ಇನ್ನೊಂದು ಅವರು ಹೇಳಿದ್ರು, ಈ ಜಾಗೃತಿಗಳು ಮಕ್ಕಳಿಂದಲೇ ಆರಂಭ ಆದರೆ ಒಳ್ಳೇದಲ್ವಾ, ಶಾಲೆಗಳಿಂದಲೇ ಆರಂಭ ಆದರೆ ಒಳ್ಳೇದಲ್ಲ ಅಂತ. ಆಗ ಪೂರ್ಣಿಮಾ ಸಾಲತ್ವರು ಕೂಡ ಅದನ್ನು ಹೇಳಿದರು, ಯುವ ಸಮುದಾಯಕ್ಕೆ ಈ ಮೂಲಕ ಜಾಗೃತಿಯನ್ನು ಮೂಡಿಸುವಂಥದ್ದು ಅದು ಬಹಳ ಸಮಂಜಸ ಅಂತ ಅನಿಸುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ?
1: ಖಂಡಿತ, ಯಾವುದೇ ಒಂದು ವಿಷಯಗಳು ನಮಗೂ ಸಣ್ಣ ಒಂದು ಒಂದು ಮನಸ್ಸಲ್ಲಿ ಏನು ಬರ್ತದೆ ಅಂತ ಹೇಳಿದರೆ, ನಾವು ಬಾಲ್ಯಾವಸ್ಥೆಯಲ್ಲಿ ಇರುವಾಗ, ಉದಾಹರಣೆಗೆ 3ನೇ, 4ನೇ, 5ನೇ, 6ನೇ ಕ್ಲಾಸಲ್ಲಿ ಇರುವಾಗ ಟೀಚರ್ ಏನು ಹೇಳ್ತಾರೆ ಅಥವಾ ಅಧ್ಯಾಪಕರು ಏನು ಹೇಳ್ತಾರೆ ಅದು ನಮ್ಮ ಮನಸ್ಸಿಗೆ ತುಂಬ ಮುಟ್ತದೆ. ಆಗ ನಾವು ಬಾಲ್ಯಾವಸ್ಥೆಯಲ್ಲಿ ಇರ್ತೇವೆ. ಅದರ ನಂತರ ಆಗಿನ ಕಾಲಕ್ಕೆ, ಈಗ ಸ್ವಲ್ಪ ಅದು ಸ್ವಲ್ಪ ಅಡ್ವಾನ್ಸ್ ಆಗಿರ್ಬೋದು. ಉದಾಹರಣೆಗೆ ನಾವು 6-7ನೇ ಕ್ಲಾಸ್ನ ಮಕ್ಕಳ ಮೆಚುರಿಟಿ ಈಗ 3ನೇ ಕ್ಲಾಸ್, 4ನೇ ಕ್ಲಾಸಿಗೆ ಬಂದಿರ್ಬೋದು. ಆದ್ರೆ ನಮ್ಗೆ ಅದರ ನಂತರ ಮಾತಾಡಿದ್ದು ಟೀಚರ್ ಇದು ನೆನಪಲ್ಲಿ ಇಲ್ಲದಿರ್ಬೋದು. ಆದ್ರೆ ಅದಕ್ಕಿಂತ ಮೊದಲು ಏನು ಟೀಚರ್ ಹೇಳಿರ್ತಾರೆ ಅದಕ್ಕೆ ತುಂಬಾ ಗೌರವನೂ ಇತ್ತು, ಅದನ್ನು ನಾವು ತುಂಬಾ ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇದ್ದೆವು. ಅದು ಖಂಡಿತವಾಗಿ ಆಗ್ಬೇಕಾದ್ದು. ಯಾಕಂದ್ರೆ ಪ್ರತಿ ಮನೆಯಲ್ಲಿ ಶಾಲೆಯಲ್ಲಿ ಟೀಚರ್ ಮಾಡ್ಬೇಕಂತೇಳಿ ನಾವು ಹೇಳ್ಬೋದು. ನೋಡಿ, ಪ್ರಶ್ನೆ ಏನಾಗುತ್ತೆ, ಟೀಚರಿಗೂ 50-60 ಮಕ್ಕಳನ್ನು ನೋಡ್ಕೊಳ್ಳುವ ಪರಿಸ್ಥಿತಿ ಬರ್ತದೆ. ನಮ್ಮ ಮನೆಯಿಂದ ಆರಂಭ ಆಗ್ಬೇಕು. ಯಾಕಂದ್ರೆ ನಾವು ಯಾರೇ ಸ್ವಚ್ಛತೆ ಬಗ್ಗೆ ಮಾತಾಡುವವರು ಇರ್ಬೋದು ಅಥವಾ ಸ್ವಚ್ಛತೆ ಬಗ್ಗೆ ನಮಗೆ ಸಮಾಜದಲ್ಲಿ ಏನಾದರೂ ಬದಲಾವಣೆ ಬೇಕಂತ ಹೇಳುವವರು, ಬೇರೆ ಬೇರೆ ಕ್ಷೇತ್ರಗಳಿದೆ. ಈ ಸ್ವಚ್ಛತೆ ಯಾಕೆ ಅಂತ ಹೇಳಿದ್ರೆ, ಸ್ವಚ್ಛತೆ ಎಲ್ಲದಕ್ಕೂ ಮೂಲ. ಯಾವುದೇ ಒಂದು ಒಳ್ಳೆ ಕೆಲಸ ಆಗ್ಬೇಕಂತ ಹೇಳಿದ್ರೆ ಅಥವಾ ನಮ್ಮ ಮನೆಯಲ್ಲಿ ಪ್ರತಿ ದಿವಸ 3-4 ಸ್ವಚ್ಛತೆ ಮಾಡುವುದು ಉದ್ದೇಶ ಏನಂತ ಹೇಳಿದ್ರೆ, ಎಲ್ಲವೂ ಒಳ್ಳೆ ಕೆಲಸ ಸ್ವಚ್ಛತೆಯಿಂದ ಆರಂಭ ಆಗ್ಬೇಕನ್ನೋ ದೃಷ್ಟಿ. ಸೊ ಊರು ಸ್ವಚ್ಛತವಾಗಿದ್ದರೆ ಊರು ಸುಭಿಕ್ಷವಾಗಿರ್ತದೆ ಅನ್ನೋ ದೃಷ್ಟಿಕೋನದಿಂದ ಈ ಸ್ವಚ್ಛತೆ ಮುಖಾಂತರ ಜನರು ಸೇರಿದ್ರೆ ಇದನ್ನು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತೇಳಿ ತಿಳ್ಕೊಳ್ಬಹುದು ಅಂತ ನಮ್ಮ ಭಾವನೆ.
0: ಮತ್ತೊಂದು ನೀವು ಪ್ರಮುಖವಾಗಿ ಗುರಿಯಾಗಿಸಿರುವಂತಹ ವಿಷಯ ಅದು ಟ್ರಾಫಿಕ್
1: ಸಂಚಾರ,
0: ಸಂಚಾರದ ನಿರ್ವಹಣೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಕಲ್ಪನೆ ಏನು ಅಂತ?
1: ಸಂಚಾರ ನಿರ್ವಹಣೆ ಅದೇ, ಈ ಸ್ವಚ್ಛತೆಯಲ್ಲಿ ಎಷ್ಟು ಸಮಸ್ಯೆಗಳಾಗ್ತದೆ, ಇದ್ರ ಒಂದು ಸ್ವಲ್ಪ ಗಂಭೀರ ಸಮಸ್ಯೆ ಅಂತೇಳಿ ಕಾಣ್ತದೆ. ಯಾಕೆಂದ್ರೆ ಇದರಲ್ಲಿ ನಮ್ದು ದುಡ್ಡಿನ ಬಗ್ಗೆ ನಾನು ಜಾಸ್ತಿ ಆಲೋಚನೆ ಮಾಡುವುದಿಲ್ಲ. ಖಂಡಿತವಾಗಿ ದುಡ್ಡು ಯಾವುದಕ್ಕೂ ಒಮ್ಮೆ ಅನಿಸ್ತದೆ, ದುಡ್ಡು ಪೋಲಾಗ್ತದೆ, ಅದನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇಷ್ಟು ದುಡ್ಡು ಖರ್ಚು ಮಾಡಿ ಪಚ್ಚನಾಡಿಯಲ್ಲಿ ವ್ಯವಸ್ಥಿತವಾಗಿ 80-90% ವ್ಯವಸ್ಥಿತವಾಗಿ ನಿರ್ವಹಣೆ ಆಗಿದ್ರೆ ನಾವು ಚಿಂತೆ ಮಾಡಬೇಕಾದ ಪರಿಸ್ಥಿತಿ ಇಲ್ಲ. ಆದರೆ ಏನಾಗ್ತಾ ಇದೆ ಅಂತೇಳಿದರೆ, ಅಂತರ್ಜಲದ ಮುಖಾಂತರ ನಿಮಗೆ ಗಮನಕ್ಕೆ ಬಂದಿರ್ಬೋದು, 2020 ಒಂದು ಪಚ್ಚನಾಡಿ ದುರ್ಘಟನೆ ನಡೆದು ಮಂದಾರ ಬೈಲ್ ಎನ್ನುವ 31 ಕೃಷಿ ಕುಟುಂಬಗಳು ಆ ಜಾಗವನ್ನು ಬಿಡುವ ಪರಿಸ್ಥಿತಿ ಆಯಿತು. ಇವತ್ತಿಗೂ 900,000 ಟನ್ ಸಂಗ್ರಹ ಆಗಿದೆ ಮಂಗಳೂರಿನ ಹವಾಮಾನದಲ್ಲಿ. ಆ 9 ಟನ್ಗಳನ್ನು ಸೆಗ್ರಿಗೇಷನ್ ಮಾಡಲಿಕ್ಕೆ ಎಷ್ಟು ವರ್ಷ ಬೇಕಾಗ್ಬೋದು ಅಂತೇಳಿ ಗೊತ್ತಿಲ್ಲ. ನನ್ನ ಒಂದು ಮಾಹಿತಿ ಪ್ರಕಾರ 5% ಆಗಿರ್ಲಿಕ್ಕಿಲ್ಲ, ಅಥವಾ ಒಂದು 10% ಆಗಿದ್ರು 9 ಲಕ್ಷ ಟನ್ ನೀವು ಲೆಕ್ಕ ಮಾಡಿ. ಅದಕ್ಕೆ ಬೇಕಾದ ಖರ್ಚು 60-70 crore, ಅದಕ್ಕೆ ಒಂದು ಟೆಂಡರ್ ಆಗಿದೆ. ಸೊ ಇದೆಲ್ಲ ದುಡ್ಡು ಯಾಕೆ ಖರ್ಚಾಗ್ತಾ ಇದೆ ಅಂತೇಳಿದ್ರೆ, ನಮ್ಮ ಸಾಮೂಹಿಕ ಬೇಜವಾಬ್ದಾರಿ ಅಂತ ನಾನು ಹೇಳ್ತಾ ಇದ್ದೇನೆ. ಅಲ್ಲಿಂದಲೇ ನಾವೇ ಮಾಡಿದ ತಪ್ಪು, ನಮ್ಮ ಒಂದು ಭಾವನೆ ಹಾಗೆ, ನಮ್ಮ ಟ್ರಸ್ಟ್ನ ಭಾವನೆ. ಯಾಕಂದ್ರೆ ನಾವು ಬೇರೆಯವರನ್ನು ದೂರ್ಕೊಂಡು ಕೂತ್ಕೊಂಡ್ರೆ ತುಂಬಾ ರೀಸನ್ಸ್ ಇದೆ, ಅದು ಎಲ್ಲವೂ ನಮ್ಮ ಜವಾಬ್ದಾರಿ ಅಂತೇಳಿ ತಿಳ್ಕೊಂಡಾಗ, ಈಗ ನಾವು ಯಾರನ್ನು ನಾವು ವ್ಯವಸ್ಥೆಯನ್ನು ದೂರ್ತಾ ಇಲ್ಲ, ಕಾರ್ಪೊರೇಟರ್ಗಳನ್ನು ಅಥವಾ ಜನಪ್ರತಿನಿಧಿಗಳನ್ನು ದೂರ್ತಾ ಇಲ್ಲ, ಆಫೀಸರ್ಸ್ಗಳನ್ನು ದೂರ್ತಾ ಇಲ್ಲ, ನಾವು ನಮ್ಮನ್ನು ನಾವು ದೂರ್ಕೊಳ್ತೇವೆ. ನಾವು ಏನು ಮಾಡಿದ್ದೇವೆ 30 ವರ್ಷದಲ್ಲಿ? ನಮ್ಮ ಮಂದಿರದಲ್ಲಿ ಮೀಟಿಂಗ್ ಅಲ್ಲಿ ನಾವು ಅದನ್ನು ಹೇಳ್ತಾ ಇರ್ತೇವೆ, ನಾವು 30 ವರ್ಷದಲ್ಲಿ ನಮ್ಮ ಸಾಮೂಹಿಕ ಜವಾಬ್ದಾರಿಯನ್ನು ನಾವು ನಿರ್ವಹಿಸಿದ್ದೇವೆ. ಅಲ್ಲಿ ಕೊರತೆ ಆಗಿದೆ, ನಿಮ್ಮ ಅನುಭವಗಳನ್ನು ಹಂಚಲಿಲ್ಲ, ನಾವು ಎಲ್ಲವನ್ನೂ ವ್ಯವಸ್ಥೆ ಮೇಲೆ ಒತ್ತಡ ಆಗ್ತಾ ಇದ್ದೇವೆ. ನಾವು ಬದಲಾವಣೆ ಆಗಿ ನಾಲ್ಕು ಜನರನ್ನು ನಾವು ಬದಲಾವಣೆ ಮಾಡ್ತಾ ಹೋದ್ರೆ ಸಮಾಜ ಬದಲಾವಣೆ ಆಗ್ತದೆ ಅಂತೇಳಿ ನಮ್ಮ
0: ಇಂಥ ಜವಾಬ್ದಾರಿಯನ್ನು ಟ್ರಾಫಿಕ್ ನ ವಿಷಯದಲ್ಲೂ ಕೂಡ ನಾವು
1: ಟ್ರಾಫಿಕ್ ನಲ್ಲಿ ನೀವು ಗಮನಿಸಿಟ್ಕೊಂಡು ನೋಡಿ, ನಾನು ಸಣ್ಣ ಒಂದು ಉದಾಹರಣೆಗೆ ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮ ಕಾರ್ಯಕರ್ತರು ಒಮ್ಮೊಮ್ಮೆ ನೆಗಡ್ತಾರೆ, ರೈಲ್ವೆ ಗೇಟ್ ಬಿದ್ದಾಗ ಗಾಡಿ ನಿಲ್ಲುದು ಆ ಕಡೆ ಈ ಕಡೆ ಸಹಜ. ರೈಲ್ವೆ ಗೇಟ್ ತೆಗೆದ ನಂತರ ಹೋಗ್ಲಿಕ್ಕೆ ಆಗುದಿಲ್ಲ, ಇದನ್ನೊಂದು ಆಲೋಚನೆ ಮಾಡಿ, ಆ ಒಂದು ಚಿತ್ರಣವನ್ನು ನೀವು ಆಲೋಚನೆ ಮಾಡಿ. ಇದು ಯಾವುದೇ ಒಂದು ಸರ್ಕಾರ ಬಂದು ಮಾಡಿದ ತಪ್ಪಲ್ಲ, ಅದರಲ್ಲಿ ನಿಮ್ಗೆ ಉತ್ತರ ಗೊತ್ತಾಗ್ತದೆ. ನಮ್ಮ ಸ್ವಲ್ಪ ಬೇಜವಾಬ್ದಾರಿ, ನಮ್ಮ ಒಂದು ಏನು ಹೇಳುದು ಸಾರ್ವಜನಿಕ ಶಿಸ್ತಿನ ಕೊರತೆ. ಇಲ್ಲಿ ನಿಮ್ಗೆ ಒಂದು 80% ಟ್ರಾಫಿಕ್ ವಯೋಲೇಷನ್ಸ್ ಇರ್ಬೋದು ನೋಡಿ. ಇವತ್ತಿನ ಕಾಲದಲ್ಲಿ ಏನು ನಾವು ಮೆಸೇಜ್ ಕೊಡ್ತೇವೆ, ಇವತ್ತು ನಾವು ದೇಶ ಪ್ರೇಮ ಅಥವಾ ಬೇರೆ ಬೇರೆ ವಿಷಯಗಳನ್ನು ಮಾತಾಡ್ತೇವೆ. ನಮ್ಮ ದೇಶದ ಕಾನೂನು ನಿಯಮಗಳನ್ನು ಪಾಲಿಸುವುದು ದೊಡ್ಡ ದೇಶ ಪ್ರೇಮ ಆಗ್ತದೆ. ಅದನ್ನೇ ನೀವು ಮಾಡದೆ ಮತ್ತೆ ದೇಶ ಪ್ರೇಮ ಅಂತ ಹೇಳಿ ನಾವು ಏನು ಸಾಧನೆ ಮಾಡ್ತಾ ಇದ್ದೇವೆ? ದೇಶ ಒಂದು ಕಾನೂನು ಮಾಡಿದೆ, ನಿಯಮಗಳನ್ನು ಮಾಡಿದೆ. ಅಥವಾ ನೋಡಿ, ಮಂಗಳೂರು ಟ್ರಾಫಿಕ್ ಬಗ್ಗೆ ನಿಮ್ಗೆ ಹೇಳ್ತೇನೆ, ಹಾಗೆ ನಾವು ಕಾರ್ಪೊರೇಷನ್ ಬಗ್ಗೆ ಲೇಬರ್ ಬಗ್ಗೆ ಹೇಳಿರಲಿಲ್ಲ, ಅದು ಮತ್ತೆ ಹೇಳ್ತೇನೆ. ನನ್ನ ಗಮನದ ಪ್ರಕಾರ ತಲಪಾಡಿಯಿಂದ ಮೂಡಬಿದ್ರೆ ಏನು ನಮ್ಮ ಮಂಗಳೂರಿನ ಕಮಿಷನರೇಟ್ ವ್ಯಾಪ್ತಿ ಅಂತ ಹೇಳಿ
0: ಒಬ್ರು ಕಾಲ್ ಇದ್ದಾರೆ, ಮಾತಾಡಿ ಬಿಡುವ, ಅದಾದ ನಂತರ ಮುಂದುವರಿಸುವ. ಹಲೋ, ನಮಸ್ಕಾರ.
4: ಹಲೋ, ನಮಸ್ಕಾರ.
1: ನಮಸ್ತೆ
4: ಸರ್. ನಮಸ್ತೆ.
1: ನಮಸ್ತೆ.
4: ಅಲ್ಲ, ನಿಮ್ದು ಹೆಸರು ಕೇಳಿದ್ದೇವೆ ನಾವು, ಆದ್ರೆ ನಿಮ್ದು ಮಾತೆಲ್ಲ ಕೇಳಿರ್ಲಿಲ್ಲ ಅಷ್ಟಾಗಿ. ನಮ್ದು ಸ್ಟುಡಿಯೋಗೆ ಬಂದು ನೀವು ಮಾತನಾಡಿದ್ರಲ್ಲ, ನಿಮ್ಮ ಮಾತು ಕೇಳುವ ಅವಕಾಶ ಆಯ್ತು, ನಮ್ಗೆ ನಿಮ್ ಜೊತೆ ಮಾತನಾಡುವ ಅವಕಾಶ ಸಿಕ್ಕಿತ್ತು. ಅದಕ್ಕಾಗಿ ನೀವು ನಮ್ ಸ್ಟುಡಿಯೋಗೆ ಬಂದು ಇಷ್ಟು ಮಾತನಾಡಿದಕ್ಕೆ, ನಿಮ್ದು ಕಾರ್ಯಕ್ರಮ ಅದೆಲ್ಲ ಹೇಳಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್.
1: ಧನ್ಯವಾದಗಳು. ಮೂಡುಬಿದ್ರೆಯಿಂದ ತಲಪಾಡಿ ನಮ್ಮ ಏನು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸಂಚಾರ ನಿರ್ವಹಣೆಗೆ 200 ಪೊಲೀಸರು ಇದ್ದಾರೆ ಅಂತೇಳಿ ನನಗೊಂದು ಬಂದ ಮಾಹಿತಿ. ಈ 200 ಪೊಲೀಸರನ್ನು ಇಟ್ಕೊಂಡು ನಾವು ಎಲ್ಲವನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆಗತ್ತಾ ಅಂತ ಕೇಳಿದ್ರೆ ಕಷ್ಟ ಸಾಧ್ಯ ಇದೆ. ಒಂದು ಕಡೆಯಿಂದ ನಮ್ಮ ಶಿಸ್ತಿನ ನಡವಳಿಕೆಯಲ್ಲಿ ಒತ್ತಡ ಕಡಿಮೆ ಮಾಡಬಹುದು. ಮುಂದೆ ಏನು ಮಾಡಬಹುದು ಅಂತ ಹೇಳಿದ್ರೆ, ಉದಾಹರಣೆಗೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ, ಅದು ಸ್ವಚ್ಛತೆ ಇರ್ಬೋದು ಸಂಚಾರ ಇರ್ಬೋದು. ಈ ಸ್ವಚ್ಛತೆ ಮತ್ತು ಸಂಚಾರದ ಬಗ್ಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ನಮ್ಮ ಮನಸ್ಸಲ್ಲಿ ಏನು ಆಲೋಚನೆ ಅಂತ ಹೇಳಿದ್ರೆ, ಇದು ಸರ್ಕಾರದ ಜವಾಬ್ದಾರಿ ಅಂತೇಳಿ. ನಮಗೆ ಬೇಕಾದ ಪೊಲೀಸರನ್ನು ಕೊಡಬೇಕು, ಯಾರು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಈ ಕಡೆ ತ್ಯಾಜ್ಯವನ್ನು ನಾವು ಬೇಕಾದಷ್ಟು ತ್ಯಾಜ್ಯವನ್ನು ಸಂಗ್ರಹ ಮಾಡ್ತೇವೆ, ಅದು ಕಾರ್ಪೊರೇಷನ್ ಅದನ್ನು ಕ್ಲಿಯರ್ ಮಾಡಬೇಕಂತೇಳಿ ನಮ್ಮ ಜವಾಬ್ದಾರಿ ಆಗ್ತದೆ. ಕಾರ್ಯಕ್ರಮ ಸಂಘಟಕರ ಜವಾಬ್ದಾರಿ ಆಗ್ತದೆ. ಕಾರ್ಯಕ್ರಮ ಸಂಘಟಕರ ಜವಾಬ್ದಾರಿ ಯಾಕೆ ಅಂತ ಹೇಳಿದ್ರೆ, ನಾವು ಕಾರ್ಯಕ್ರಮವನ್ನು ಮಾಡಿದ ನಂತರ ನಮ್ಮ ಮನೆಯಲ್ಲೇ ನೀವು ಇಂಥ ಸಾಮಾಜಿಕ ಚಟುವಟಿಕೆಗಳನ್ನು ನೀವು ಏನೋ ಸ್ವಲ್ಪ ಡೌಟ್ ಬಂದ ಕೂಡಲೇ ನೀವು ಮನೆಗೆ ಕಂಪ್ಯಾರಿಸನ್ ಮಾಡಿ. ಮನೆಯಲ್ಲಿ ನೀವು ಕಾರ್ಯಕ್ರಮ ಹಮ್ಮಿಕೊಳ್ತೀರಿ, ನೀವು ಎಲ್ಲ ಪೂರ್ವ ತಯಾರಿ ಮಾಡ್ತೀರಿ, ಇಲ್ಲಿ ಸಾರ್ವಜನಿಕ ಜಾಗದಲ್ಲಿ ತಯಾರಿ ಮಾಡುವಾಗ ಯಾಕೆ ನೀವು ಅದು ಸರ್ಕಾರದ ಮೇಲೆ ಹೊರೆ ಹಾಕ್ತೀರಿ ಅಂತೇಳಿ ನಮ್ಮ ಒಂದು ಪ್ರಶ್ನೆ.
0: ಒಬ್ರು ಕಾಲರ್ ಇದ್ದಾರೆ, ಮಾತಾಡುವ. ಹಲೋ, ನಮಸ್ಕಾರ.
5: ನಮಸ್ತೆ ಸರ್, ಜಯಪ್ರಕಾಶ್ ಚಿಕ್ಕೂರ್ ಮಾತಾಡೋದು.
0: ಮಾತಾಡಿ ನಾ ಮಾತಾಡಿ
5: ಸರ್. ನಮಸ್ತೆ.
1: ನಮಸ್ತೆ ಜಯಪ್ರಕಾಶ್. ನಮಸ್ತೆ.
5: ಅದೇ, ನೀವು ಸಮಾಜದಿಂದ ತೆಗೆದುಕೊಳ್ಳುವವರೇ ಹೆಚ್ಚು, ಇವತ್ತದು ಧಾರ್ಮಿಕ ಕಾರ್ಯಕ್ರಮ ಆಗ್ಲಿ ಅಥವಾ ಸಾಂಸ್ಕೃತಿಕ ಇನ್ನಿತರ ಕಾರ್ಯಕ್ರಮ ಆಗ್ಲಿ, ಆದ್ರೆ ನಿಮ್ಮ ಆಲೋಚನೆ ಸಮಾಜಕ್ಕೆ ಏನಾದ್ರೂ ನಾವು ಕೊಡ್ಬೇಕು ಅಂತೇಳಿ, ಈ ರೀತಿಯ ಚಿಂತನೆ ಅಪೂರ್ವವಾದದ್ದು. ಅದಕ್ಕಾಗಿ ನಿಮ್ಮ ಮೂಲಕ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್, ಮೊದಲನೆಯದಾಗಿ. ಮತ್ತು ಸರ್, ನೀವು ಮಾತಾಡ್ತಾ ಹೇಳಿದಿರಿ ಜನರು, ಸಾಮಾನ್ಯ ನಾಗರಿಕರು ಕಾರ್ಪೊರೇಟರ್ಗಳ ಮೇಲೆ ಅವಲಂಬನೆ ಆಗಿರ್ತಾರೆ, ಅವರೇ ಎಲ್ಲ ಮಾಡ್ಬೇಕು ಅಂತೇಳಿ ನಿರೀಕ್ಷಿಸ್ತಾರೆ ಅಂತೇಳಿ. ಅದು ಯಾಕೆ ಅಂತ ಹೇಳಿದ್ರೆ, ನೀವೀಗಾಗ್ಲಿ ಹೇಳಿದಿರಿ ಒಬ್ಬ ಕಾರ್ಪೊರೇಟರ್ಗೆ ಗೌರವಧನ 6,000 ಸಿಗುವುದು ಅಂತೇಳಿ. ಜನರ ಕಲ್ಪನೆ ಏನಂತ ಹೇಳಿದ್ರೆ, ಈ 6,000ಕ್ಕಾಗಿ ಇಷ್ಟು ಖರ್ಚು ಮಾಡಿ ಚುನಾವಣೆ ಎದುರಿಸ್ತಾರಾ ಈ ಕಾರ್ಪೊರೇಟರ್ಗಳು ಅಂತೇಳಿ, ಅಂತಹದ್ದೊಂದು ಒಂದು ಆಲೋಚನೆ ಕೂಡ ಜನರಲ್ಲಿ ಇರಬಹುದು. ಅದಕ್ಕಾಗಿ ಅವರು ಹಾಗೆ ನಿರೀಕ್ಷಿಸ್ತಾರೆ, ಎಲ್ಲವನ್ನು ಕಾರ್ಪೊರೇಟರ್ಗಳು ಮಾಡ್ಬೇಕು ಅಂತೇಳಿ. ಮತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಇವತ್ತು ಕಾರ್ಪೊರೇಟರ್ಗಳ ಅಗತ್ಯ ಅಧಿಕಾರ ಇಲ್ಲ, ಆದ್ರೆ ನಗರ ಬಹಳ ಸೌಂದರ್ಯೀಕರಣಗೊಂಡಿದೆ ಈ ಫ್ಲೆಕ್ಸ್ಗಳ ಆವಳಿ ಇಲ್ಲದೆ. ಇದು ಕೂಡ ಜನರಲ್ಲಿ ಒಂದು ಭಾವನೆ ಮೂಡಿಸಿದೆ, ಈ ಕಾರ್ಪೊರೇಟರ್ಗಳು ಇಲ್ಲದಿದ್ರೆ ಒಳ್ಳೇದಿತ್ತು, ಇಂತಹ ಈ ಅಧಿಕಾರಿಗಳಿಗೆ ಅಧಿಕಾರ ಇದ್ರೆ ಒಳ್ಳೇದು, ಈ ರೀತಿಯ ಎಲ್ಲ ಭಾವಗಳು ಮೂಡಿರಬಹುದು ಜನರಲ್ಲಿ. ಇದು ನನ್ನ ಅಭಿಪ್ರಾಯ ಸರ್. ಮತ್ತು ಏನೇ ಇರ್ಲಿ, ನಿಮ್ಮ ಕಾರ್ಯ ಅದು ಮಾದರಿ, 3 ವಾರ್ಡ್ಗಳು ಇನ್ನು ಮುಂದೆ 60 ವಾರ್ಡ್ಗಳಿಗೆ ವಿಸ್ತಾರಗೊಳ್ಳಿ, ಬೇರೆ ಬೇರೆ ಸಂಘಟನೆಯವರು ಇಂತಹ ಕಾರ್ಯಕ್ಕೆ ಮುಂದೆ ಬರ್ಲಿ ಅಂತೇಳಿ ನನ್ನ ಆಶಯ ಸರ್. ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜಯಪ್ರಕಾಶ್ ಅವರು ಒಳ್ಳೆ ವಿಷಯವನ್ನು ಹೇಳಿದ್ರು. ಅಂದ್ರೆ ಜನರಲ್ಲಿ ಕಾರ್ಪೊರೇಟರ್ಗಳು ದುಡ್ಡು ಖರ್ಚು ಮಾಡುವಾಗ ಅಥವಾ ರಾಜಕಾರಣ ಇಲೆಕ್ಷನ್ ಅನ್ನೋದು ಖರ್ಚು ಮಾಡುವಾಗ ಆ ನಿರೀಕ್ಷೆಯನ್ನ ಇಟ್ಟುಕೊಳ್ತಾರೆ ಅಂತ. ನೀವೊಮ್ಮೆ ಎಲ್ಲೋ ನನಗೆ ಮಾತಾಡುವಾಗ ಹೇಳೋದು ಕೇಳಿದ್ರಿ, ಈ ರಾಜಕಾರಣಿಗಳನ್ನು ಭ್ರಷ್ಟರಾಗಿ ಮಾಡೋದು ನಾವೇ ಅಂತ.
1: ನೋಡಿ, ಅದೊಂದು ಬೇರೆನೇ ವಿಷಯ. ಈ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸೂಕ್ತವಾಗಿ ಗೊತ್ತಿಲ್ಲ, ಅದರ ಬಗ್ಗೆ ಮಾತಾಡಲಿಕ್ಕೆ ಹೋದ್ರೆ ಸ್ವಲ್ಪ ದೊಡ್ಡ ವಿಷಯ ಆಗ್ತದೆ. ನಾವು ಯಾವುದನ್ನೇ ವಿಷಯವನ್ನು ನಮ್ಮಲ್ಲಿ ತಕೊಂಡ್ರೆ ಮಾತ್ರ ನಮ್ಗೆ ಪರಿಹಾರ ಕಾಣಬಹುದು. ನಾವೀಗ ರಾಜಕಾರಣಿಗಳು ಅಲ್ಲಿಂದ ನಾವು ಪ್ರಶ್ನೆ ಮಾಡ್ಕೊಂಡು ಹೋದ್ರೆ ಮೂಲ ಮತ್ತೆ ನಮ್ಗೆ ಬರುತ್ತೆ. ನೀವು ಹೇಗೆ ಬೇಕಾದ್ರೆ ಟ್ರೈ ಮಾಡಿ, ನಾವು ಓಟ್ ಮಾಡುವಾಗ ಕರೆಕ್ಟ್ ಆಗಿ ಓಟ್ ಮಾಡಿದ್ದೇವ? ಈಗ ರಾಜಕಾರಣಿಗಳು ದುಡ್ಡು ಖರ್ಚಿನ ವಿಷಯ ಬರ್ತದೆ ಒಂದು ಕಡೆಯಲ್ಲಿ, ಆ ಭ್ರಷ್ಟಾಚಾರ ಅಂತದ ವಿಷಯಗಳನ್ನೆಲ್ಲ ಮಾತಾಡ್ಲಿಕ್ಕೆ ಹೋದ್ರೆ ಎಲ್ಲವೂ ವ್ಯವಸ್ಥೆ ಹೇಗೆ ಮಾಡ್ಕೊಂಡು ಬಂದಿದ್ದೇವೆ ಅದು ನಾವೊಂದು 30 ವರ್ಷದ ಹಿಂದೆ ಹೋಗ್ಬೇಕಾಗ್ತದೆ. ಆಗ ಎಷ್ಟು ಖರ್ಚು ಮಾಡ್ತಾ ಇದ್ದೇವೆ, ಆಗ ಏನ್ ಮಾಡ್ತಾ ಇದ್ರು, ಈಗ ಏನ್ ಮಾಡ್ತಾ ಇದ್ದಾರೆ, ಯಾ ಹೇಗೆ ಈ ತರ ಎಲ್ಲ ಬಂತಂತ ಹೇಳಿದ್ರೆ ಅದೊಂದು ದೊಡ್ಡ ವಿಷಯ. ಅದಕ್ಕಾಗಿ ನಾವು ಆ ವಿಷಯಕ್ಕೆ ಹೋಗದೆ ನಮ್ಮ ಜವಾಬ್ದಾರಿಯ ಮುಖಾಂತರ
0: ನಾವು ಕೂಡ ಈ ಕಾರ್ಪೊರೇಟರ್ಗಳ ಬಳಿ ಎಷ್ಟು ಸಲ ಹೋಗ್ತೇವೆ ಅನ್ನೋದು ಕೂಡ ಪ್ರಶ್ನೆ ಆಗ್ತದೆ. ನಮ್ಮೂರಿನ ಕಾರ್ಯಕ್ರಮ, ನಮ್ಮೂರಿನ ಕ್ರಿಕೆಟ್ ಟೂರ್ನಮೆಂಟ್, ನಮ್ಮೂರಿನ ಬೇರೆ ಸಮಾರಂಭಗಳು
1: ಅಂದ್ರೆ ಅದು ನೋಡಿ ಏನಾಗತ್ತೆ ಅಂತ ಹೇಳಿದ್ರೆ, ಎರಡು ವಿಷಯಗಳಿದೆ ನಾನು ಯಾವಾಗ್ಲೂ ಹೇಳಿಕೊಂಡು, ಜನಪರ ಕಾರ್ಯಕ್ರಮಗಳು, ಜನಪ್ರಿಯ ಕಾರ್ಯಕ್ರಮಗಳು ಅಂತೇಳಿ. ಈ ಜನಪರ ಕಾರ್ಯಕ್ರಮ ಅಂತ ಹೇಳಿದ್ರೆ ಜನರಿಗೆ ಒಳಿತಾಗುವಂತ ಕಾರ್ಯಕ್ರಮಗಳು, ಅದರಲ್ಲಿ ಜನರ ರೋಲ್ ಇಲ್ಲ, ಜನಪ್ರತಿನಿಧಿಗಳು ಮತ್ತೆ ವ್ಯವಸ್ಥೆ ಸೇರ್ಕೊಂಡು ಮಾಡಿದ್ರೆ ಅದು ಜನಪರ ಕಾರ್ಯಕ್ರಮಗಳು. ಈ ಜನಪ್ರಿಯ ಕಾರ್ಯಕ್ರಮಗಳು ಏನಂತ ಹೇಳಿದ್ರೆ ಜನರು ಅದು ಮತ್ತೆ ಸ್ಟಾರ್ಟ್ ಆಗುತ್ತೆ ಎಲ್ಲಿಂದ ಆರಂಭ ಆಯ್ತು ಅಂತೇಳಿ. ಯಾಕಂದ್ರೆ ರಾಜಕಾರಣಿಗಳಿಗೆ ಅಥವಾ ಜನಪ್ರತಿನಿಧಿಗಳಿಗೆ ಮುಂದೆ ಪುನರಾಯ್ಕೆ ಆಗ್ಬೇಕನ್ನುವ ದೃಷ್ಟಿಕೋನ ಇರ್ತದೆ. ಸೊ ನಾವು ಪಾಪ್ಯುಲರ್ ಅಂತೇಳಿ ತೋರಿಸ್ಕೊಳ್ಳಿಕ್ಕೆ ಜನರು ಸಿಕ್ಕುವ ವೇದಿಕೆಗಳನ್ನು ಅವ್ರು ಬಿಡ್ಲಿಕ್ಕೆ ಆಗಲ್ಲ. ಸೊ ಜನರಿಗೆ ಏನಾಗ್ತಾ ಇದೆ, ರಾಜಕಾರಣಿಗಳು ಮುಂದೆ ನಮ್ಗೆ ಯಾವುದಕ್ಕಾದ್ರೂ ಬೇಕಾಗ್ಬೋದು ಅಥವಾ ಅವರ ಸಹಕಾರ ನಮ್ಗೆ ಮುಖ್ಯ ಅಂತೇಳಿ ನಾವು ಸ್ವಲ್ಪ ಅದರಲ್ಲಿ ಭಿನ್ನವಾಗಿ ಆಲೋಚನೆ ಮಾಡ್ತಾ ಇದ್ದೇವೆ. ಯಾಕಂದ್ರೆ ರಾಜಕಾರಣಿಗಳು ನಮ್ಮ ಹಾಗೆ ಜನರೇ. ನೀವು ಅವರ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸ್ವಲ್ಪ ಡೀಪಾಗಿ ಆಲೋಚನೆ ಮಾಡಿ ನೋಡ್ಕೊಳ್ಳಿ, ಒಂದು ರಾಜಕಾರಣಿಗಳ ದಿನಚರಿ ನೋಡಿದ್ರೆ ಅದು ಬಾರಿ ಕಷ್ಟ. ಈಗ ಜನಪ ಅದು ಅದೇ ಮತ್ತೆ ಅದು ಸಬ್ಜೆಕ್ಟ್ ಎಲ್ಲ ಹೋಗ್ಬೋದು, ಆದ್ರೆ ಅಷ್ಟು ಸುಲಭದ ನಿರೀಕ್ಷೆ ಇಲ್ಲ. ಅದು ಯಾಕೆ ಹೀಗಾಯ್ತು ಅಂತ ಹೇಳಿದ್ರೆ ಅದು ಜವಾಬ್ದಾರಿ ನಾವು ತಕೊಂಡ್ರೆ ಮಾತ್ರ ಆಗತ್ತೆ, ಇಲ್ಲ ನಾವು ಆರ್ಗ್ಯುಮೆಂಟ್ ಮಾಡ್ಬೋದು ಅವ್ರು ಹಾಗೆ ಮಾಡಿದ್ದಾರೆ ಇವರು ಈಗ ಮಾಡಿದ್ದಾರೆ ಅಂತೇಳಿ. ನಮ್ಮ ಜವಾಬ್ದಾರಿಯಲ್ಲಿ ನಮ್ಮ ವೈಫಲ್ಯ ಅಂತೇಳಿ ತಿಳ್ಕೊಳ್ಬೇಕು. ನಾವು ಸಾರ್ವಜನಿಕ ಸಾಮೂಹಿಕ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಲ್ಲ ಅಂತ.
0: ಓಕೆ, ಈಗ ತಾನೇ ಮತ್ತೊಂದು ಅವರು ಹೇಳಿದ್ರು, ಈಗಂತೂ ಕಾರ್ಪೊರೇಷನ್ ಅಲ್ಲಿ ಯಾವುದೇ ಅಧಿಕಾರಗಳು ಇಲ್ಲ, ಈಗ ಮಂಗಳೂರು ಏನು ಬಹಳ ಸ್ವಚ್ಛ ಸುಂದರವಾಗಿ ಕಾಣ್ತಾ ಇದೆ ಅಂತ.
1: ಎರಡು ವಿಷಯಗಳಿದೆ. ಕಾರ್ಪೊರೇಟರ್ಗಳು ಜನಪ್ರತಿನಿಧಿಗಳು ಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಬೇಕು, ಅದರಲ್ಲಿ ಸಂಶಯ ಇಲ್ಲ. ಈಗ ಕಾರಣಾಂತರದಿಂದ ಮೀಸಲಾತಿ ಮತ್ತೆ ಒಂದು ಸರ್ಕಾರ ಬದಲಾವಣೆ ಆದ ಸಂದರ್ಭದಲ್ಲಿ, ನನಗೆ ಅದು ತಾಂತ್ರಿಕ ಕಾರಣ ರೀಸನ್ ಗೊತ್ತಿಲ್ಲ, ಫೆಬ್ರವರಿಯಲ್ಲಿ ನಮ್ಮ ಜನಪ್ರತಿನಿಧಿಗಳ ಟೈಮ್ ಮುಗಿದಿದೆ, ಬೇಗದಲ್ಲಿ ಆಗ್ಬೋದು. ಜನಪ್ರತಿನಿಧಿಗಳು ಖಂಡಿತವಾಗಿ ಬೇಕು, ಯಾಕೆಂದ್ರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಿಗೆ ಆದ್ಯ ಗೌರವ ಇದೆ, ಕರ್ತವ್ಯನೂ ಇದೆ ಅವರದು. ಪ್ರಶ್ನೆ ಏನಾಗುತ್ತೆ ಅಂತ ಹೇಳಿದ್ರೆ, ಜನಪ್ರತಿನಿಧಿಗಳು, ಆಫೀಸರ್ಸು, ಜನರು, ಈ ಮೂರು ಬೇರೆ ಬೇರೆ ವಿಷಯಗಳು. ಈ ಮೂರು ಜನರ ನಡುವೆ ಈಗ ಉದಾಹರಣೆಗೆ ನೋಡಿ, ಒಬ್ಬ ವ್ಯಕ್ತಿ ಅವ ಇಂಡಿವಿಜುವಲ್ ವ್ಯಕ್ತಿ, ಅವನು ಏನು ಮಾಡ್ಲಿಕ್ಕೆ ಆಗದೇ ಇರ್ಬೋದು, ಆದ್ರೆ ಅವನು ಅವನ ಕರ್ತವ್ಯವನ್ನು, ಅವನು ಉತ್ತಮ ಪ್ರಜೆಯಾಗಿದ್ರೆ ಸರ್ಕಾರದ ಮೇಲೆ ಹೊರೆ ಇಲ್ಲ, ಅವನ ಕೆಲಸವನ್ನು ಅವನು ಮಾಡಿದ್ರೆ, ಉದಾಹರಣೆಗೆ ನಮ್ಮ ಸಬ್ಜೆಕ್ಟ್ ಮಾತಾಡಿಕೊಂಡ್ರೆ ಅವನ ಮನೆಯಲ್ಲಿ ಜನರೇಟ್ ಆಗುವ ಒಂದು 1/2 ಕೆಜಿ ಕಸವನ್ನು ಅವನು ಚೆನ್ನಾಗಿ ನಿರ್ವಹಣೆ ಮಾಡಿದರೆ ಸರ್ಕಾರದ ಮೇಲೆ ಹೊರೆ ಬರುವುದಿಲ್ಲ. ಅದೇ ರೀತಿ ಅವನು ಸಂಚಾರ ಮಾಡುವಾಗ 2-wheeler ಇರ್ಬೋದು, 4-wheeler ಇರ್ಬೋದು, ಯಾವುದೇ ಒಂದು ವ್ಯವಸ್ಥೆಗೆ ಒತ್ತಡ ಬೀಳದ ಹಾಗೆ ಅವನು ನಿರ್ವಹಣೆ ಮಾಡಿದರೆ ಅವನು ಉತ್ತಮ ಪ್ರಜೆ, ಅವನಿಂದ ದೊಡ್ಡ ನಿರೀಕ್ಷೆ ಬೇಡ, ಅವನು ಮಾಡ್ಬೋದು. ಇದರ ಮುಂದಿನ ಹಂತ ಅಂತ ಹೇಳಿದರೆ, ಒಂದು 4 ಜನ ಸ್ವಲ್ಪ ಸಮಾನ ಮನಸ್ಕರು ಅಥವಾ ಸ್ವಲ್ಪ ಸಮಾನ ಮನಸ್ಕರು ಸೇರಿದಲ್ಲಿ ಅವರು ಸ್ವಲ್ಪ ಜಾಸ್ತಿ ಜವಾಬ್ದಾರಿ ತಗೊಳ್ಬೇಕು, ಈ ವಿಷಯಗಳನ್ನು ಜಾಸ್ತಿ ಜನರಿಗೆ ಮುಟ್ಟಿಸುವ ಜವಾಬ್ದಾರಿ ತಗೊಳ್ಬೇಕು. ಇಲ್ಲಿ ಪ್ರಶ್ನೆ ಬಂತು, ನೀವು ಆಗಾಗಲೇ ಹೇಳಿದಾಗೆ ನಮ್ಮ ಸಂಘ ಸಂಸ್ಥೆಗಳು ಸಾರ್ವಜನಿಕರನ್ನು ಅವಲಂಬಿಸಿಕೊಂಡು ತುಂಬ ಕಾರ್ಯಕ್ರಮಗಳು ಹಮ್ಮಿಕೊಳ್ತೇವೆ. ಅವರ ಮೂಲ ಉದ್ದೇಶ ನಮ್ಮ ಊರಿನ ಒಳಿತಿಗೆ ಅಥವಾ ಊರಿನ ಸೌಂದರ್ಯದ ಬಗ್ಗೆ ಸಂಘ ಸಂಸ್ಥೆಗಳು ತುಂಬ ಕಾರ್ಯಕ್ರಮಗಳು ಹಮ್ಮಿಕೊಳ್ತವೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘ ಸಂಸ್ಥೆಗಳು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನಾವೊಮ್ಮೆ ಹೀಗೆ ಸ್ವಾಮೀಜಿಗಳ ಹತ್ರ ಎಲ್ಲ ರಾಮಕೃಷ್ಣ ಮಿಷನ್ನಲ್ಲಿ ಈ ವಿಷಯಗಳೆಲ್ಲ ಮಾತಾಡುವಾಗ ನಾನು ಯಾವಾಗಲೂ ಹೇಳಿಕೊಂಡು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಗರ ಪಂಚಮಿಯಿಂದ ಆರಂಭಗೊಂಡು ಮುಂದಿನ ನಾಗರ ಪಂಚಮಿ ತನಕ ನಾವು ಒಂದು 100+ crore ಕಾರ್ಯಕ್ರಮಗಳಿಗೆ ಖರ್ಚು ಮಾಡ್ತೇವೆ. ಆ ದಿವಸದ ಕಾರ್ಯಕ್ರಮ ಅಥವಾ 9 ದಿವಸದ ದೊಡ್ಡ ಕಾರ್ಯಕ್ರಮ ಅಂದರೆ ನವರಾತ್ರಿ ಕಾರ್ಯಕ್ರಮ, ಮತ್ತೆ ಬೇರೆ 1 ದಿವಸದ ಕಾರ್ಯಕ್ರಮ. ವರ್ಷಪೂರ ಮಂಗಳೂರನ್ನು ಅಥವಾ ನಮ್ಮ ತುಳುನಾಡನ್ನು ಚೆನ್ನಾಗಿ ಇಟ್ಕೊಳ್ಬೇಕಂತೇಳುವ ಒಂದು ಕಲ್ಪನೆಯನ್ನು ಜನರಿಗೆ ಕೊಟ್ಟರೆ, ಒಮ್ಮೆ ಅವರು ಹಿಡಿದುಕೊಂಡ್ರೆ ಯಾವ ಶಕ್ತಿಯನ್ನು ನಾವು ನಂಬಬೇಕಂತೇಳಿಲ್ಲ. ನಮ್ಮ ಸಂಘ ಸಂಸ್ಥೆಗಳೇ ಊರನ್ನು ಅದ್ಭುತವಾಗಿ ಬೆಳೆಸ್ತಾರೆ ಅಂತೇಳುವ ನನ್ನ ಒಂದು ನಂಬಿಕೆ.
0: ಸರ್ ಇನ್ನು ಸರ್ ಬಹಳ ಪ್ರಮುಖವಾದಂತಹ ರೀಸೆಂಟ್ ಆಗಿ ಅವೇಕ್ ಕುಡ್ಲಾ ಅನ್ನುವಂಥ ಪರಿಕಲ್ಪನೆಯನ್ನು ಮಂಗಳೂರಿಗೆ ನೀವು ಪರಿಚಯವನ್ನು ಮಾಡಿ ಅದರ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಬಿಡುವ. ಹಲೋ ನಮಸ್ಕಾರ.
6: ಸರ್ ನಮಸ್ತೆ, ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಗರ್ ಅಂತ ಹೇಳಿ
0: ಮಾತಾಡಿ. ಸರ್
6: ಸರ್ ನಮಸ್ತೆ. ಸರ್
1: ನಮಸ್ತೆ.
6: ಅದೇ ನಮ್ದು ಪ್ರಶ್ನೆ ಏನಿಲ್ಲ, ಆದ್ರೊಂದು ಸರ್ಕಾರದಿಂದ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಉತ್ತಮವಾದ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀರಾ, ಅದಕ್ಕೆ ಒಂದು ಧನ್ಯವಾದ ಹೇಳುವಂತ ಕಾಲ್ ಮಾಡಿದೆ. ಮತ್ತು ಸರ್
1: ಹೇಳಿ ಹೇಳಿ.
6: ಮತ್ತು ಅದೇ ಒಂದು ದೇವರ ಆಶೀರ್ವಾದದಿಂದ ಒಳ್ಳೆಯ ಒಂದು ಜನ ಬೆಂಬಲ ಕೂಡ ಇರ್ಲಿ ನಿಮ್ಗೆ, ಉತ್ತಮವಾದ ಒಂದು ಒಳ್ಳೆಯ ಆರೋಗ್ಯ ಕೊಡ್ಲಿ ದೇವರು ಅಂತ ನಾವು ಹಾರೈಸ್ತೇವೆ ಅಷ್ಟೇ ಸರ್.
1: ಇದು ವ್ಯಕ್ತಿ ಮುಖ್ಯ ಅಲ್ಲ, ನಮ್ದು ಒಂದು ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ, ಯಾವುದೇ ಒಂದು ವ್ಯಕ್ತಿ ಅಥವಾ ಸಂಸ್ಥೆಯಿಂದ ಬದಲಾವಣೆ ಆಗುದಿಲ್ಲ, ವಿಚಾರಗಳಿಂದ ಜನರ ಭಾಗವಹಿಸುವಿಕೆಯಿಂದ ಬದಲಾವಣೆ ಆಗ್ತದೆ ಅಂತೇಳಿ ನಮ್ಮ ನಂಬಿಕೆ. ಅದರಿಂದಾಗಿ ನಮ್ಮ ಹಿರಿಯರಿಗೆ ಕ್ರೆಡಿಟ್ ಹೋಗ್ತದೆ, 73 ವರ್ಷದ ಹಿಂದೆ ಸ್ಥಾಪನೆ ಆದ ಸಂಸ್ಥೆಗೆ ಅದರ ಹಿರಿಯರಿಗೆ ಕ್ರೆಡಿಟ್ ಹೋಗುತ್ತೆ.
6: ಅದರ ಹಿಂದೆ ಹಿಂದೆ ನಾವು ಕೂಡ ಹೋಗ್ಬೇಕಷ್ಟೇ.
1: ಹಾ, ಫೌಂಡೇಶನ್ ಚೆನ್ನಾಗಿರುವಾಗ ಮನೆ ಚೆನ್ನಾಗಿ ಬರುತ್ತೆ.
6: ಹೌದು ಸರ್, ಹೌದು ಸರ್,
1: ಪ್ರಯತ್ನ ಬೇಕಾಗುತ್ತೆ ಅಷ್ಟೇ.
0: ಹೌದು, ಧನ್ಯವಾದ. ನಮ್ಮ ಅವೇಕ್ ಕುಡ್ಲದ ಬಗ್ಗೆ ಮಾತಾಡಿ ಬಿಡುವ.
1: ಈ ಎಲ್ಲ ವಿಷಯಗಳಿಗೆ ಉತ್ತರ ಅವೇಕ್ ಕುಡ್ಲಾ ಅಂತ ನಮ್ಗೆ ಅನಿಸ್ತಾ ಇದೆ. ಅದರಿಂದಾಗಿ ನಾವು ಪ್ರಾಯೋಗಿಕವಾಗಿ ಅಂಬಾಮೇಶ್ವರ ಟ್ರಸ್ಟ್ ಅಲ್ಲಿ ದುಡ್ಡು ಹಾಕಿ ಸಂಬಳ ಕೊಟ್ಕೊಂಡು ನಾವು ಉದ್ಯೋಗ ಸೃಷ್ಟಿ ಮಾಡಿದ್ದೇವೆ. ಪಾರ್ಟ್ ಟೈಮ್ 6 ಜನ, ಫುಲ್ ಟೈಮ್ 3 ಮೆಂಬರ್ಸ್. ಈಗ ಆ 3 ವಾರ್ಡ್ಗಳಲ್ಲಿ ಮಾಡಿದ್ದನ್ನು ನಾವು ಮುಂದೆ 3 ವಾರ್ಡ್ಗಳಿಗೆ ಈಗಾಗಲೇ ಜಿಲ್ಲಾಧಿಕಾರಿ ಅವತ್ತೆ ಕಾರ್ಪೊರೇಷನ್ಗಳಲ್ಲಿ ಮತ್ತೆ ನಾವು ಅವೇಕ್ ಕುಡ್ಲಾವನ್ನು ಆರಂಭಗೊಳಿಸುವ ಮೊದಲು ನಮ್ಮ ಒಂದು ಕಲ್ಪನೆ ಇದ್ದದ್ದು ನಾವು 3 ಹಂತದಲ್ಲಿ ಮಾಡಲಿಕ್ಕಿದೆ. ಒಂದು 1,20,000 ಮನೆಗಳನ್ನು ಭೇಟಿ ಮಾಡಬೇಕು ಈ ಜೂನ್ ಒಳಗೆ, ಮಳೆಗಾಲದ ಮೊದಲು. ಅದಕ್ಕಾಗಿ ಈಗಾಗಲೇ ಮೊನ್ನೆ ಡಿ ಸಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು, ಏಪ್ರಿಲ್ 4ಕ್ಕೆ ಫುಲ್ ಸಹಕಾರ ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವು ವಿಷಯಗಳಲ್ಲಿ ಏನು ಹೇಳುದು ಕೋಆರ್ಡಿನೇಷನ್ ಮುಖ್ಯ ಆಗುತ್ತೆ. ನಮಗೆ ಅನಿಸಿದ್ದು ಈಗ ಕೆಲವು ಮೇಲ್ವಿಚಾರಣೆ ಮತ್ತು ಕೋಆರ್ಡಿನೇಷನ್ ಕೊರತೆ ಇರೋದ್ರಿಂದಾಗಿ ನಮಗೆ ರಿಸಲ್ಟ್ ಬರ್ತಾ ಇಲ್ಲ. ಅದು ಬಂದರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಅದರಿಂದಾಗಿ ನಾವು 1,20,000 ಮನೆಗಳ ಭೇಟಿಯಲ್ಲಿ ಮೊನ್ನೆ ಡಿ ಸಿ ಅವರು ಚಾಲನೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ಅದೇ ದಿವಸ 4 ತಾರೀಕಿಗೆ ಮಧ್ಯಾಹ್ನ ನಮ್ಮ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿದೆ. ಈಗಾಗಲೇ ನಾವು ಕಂಟೋನ್ಮೆಂಟ್ ವಾರ್ಡ್ ಮತ್ತು ಅತ್ತಾವರ ವಾರ್ಡ್ ಹಾಗೂ ಪೋರ್ಟ್ ವಾರ್ಡ್, ಅಂದರೆ ನಮ್ಮ ಕಾನ್ಸೆಪ್ಟ್ ಹೇಗಿದೆ ಅಂತೇಳಿದರೆ 3 ವಾರ್ಡ್ಗಳು ಅದಕ್ಕೆ ತಾಗಿ 3 ವಾರ್ಡ್ಗಳು ಇರ್ತದೆ ಪಕ್ಕದಲ್ಲಿ. ಯಾವುದೇ ಒಂದು ಕೆಲಸ ಬರುವಾಗ 3 ವಾರ್ಡ್ಗಳಲ್ಲಿ ಸಮಸ್ಯೆಗಳು ಬರುವಾಗ ಅಲ್ಲಿ 3 ವಾರ್ಡ್ಗಳ ಕಾರ್ಪೊರೇಟರ್ಗಳು ಬೇಕಾಗುತ್ತೆ, ಮತ್ತು ಅಲ್ಲಿದ್ದು ಜೂನಿಯರ್ ಇಂಜಿನಿಯರ್ಗಳು ಬೇಕಾಗುತ್ತೆ, ಮತ್ತು ಎಇಗಳು ಮತ್ತು ಎಸ್ ಸಿಗಳೆಲ್ಲ ಬೇಕಾಗುತ್ತೆ. ಸೊ ಇದನ್ನು ಕೋಆರ್ಡಿನೇಷನ್ ಮಾಡಲಿಕ್ಕೆ ಸುಲಭ ಆಗುವ ಕಲ್ಪನೆಯಲ್ಲಿ ನಾವು 3 ವಾರ್ಡ್ಗಳ ಕ್ಲಸ್ಟರನ್ನು ಮಾಡಿದ್ದೇವೆ. ಇದರ ಒಂದು ದೊಡ್ಡ ಉದ್ದೇಶ ಏನಿದೆ ಅಂತೇಳಿದರೆ, ಈ ನಾನು ಆಗ ಒಮ್ಮೆ ಮಾತಾಡೋ ನಿಮಗೆ ಹೇಳಿದೆ, ವಾರ್ಡ್ ಮಟ್ಟದಲ್ಲಿ ಹಸಿಕಸ ಒಣಕಸ ನಿರ್ವಹಣೆ ಆಗಬೇಕಂತೇಳಿ. ಈಗಿನ ಪರಿಸ್ಥಿತಿಯಲ್ಲಿ ಹಸಿಕಸ ವಾರ್ಡ್ ಮಟ್ಟದಲ್ಲಿ ಸ್ವಲ್ಪ ಕಷ್ಟ ಅಂತೇಳಿ ಕಾಣ್ಬೋದು, ಅಂದರೆ ಜನರನ್ನು ಎಜುಕೇಟ್ ಮಾಡಬೇಕಾಗತ್ತೆ. ಅದು ಬೇರೆ ಬೇರೆ ನಮ್ಮ ಹತ್ರ ಕಲ್ಪನೆ ಇದೆ, ಬೇರೆ ಬೇರೆ ನಾವು ಮನವಿಗಳನ್ನು ಕೊಟ್ಟಿದ್ದೇವೆ. ಅದು ನಮಗೆ ಅನಿಸಿದ್ದೇನಂತೇಳಿದರೆ, ಈಗ ಕೂಡಲೇ ಮಾಡಬೇಕಾದ ವಿಷಯಗಳನ್ನು ಅಂತೇಳಿದರೆ 3 ವಾರ್ಡ್ಗಳ ಕ್ಲಸ್ಟರ್ ಮಾಡಿಕೊಂಡು ಅಲ್ಲಿ ಒಣಕಸ ಮತ್ತು ಗ್ರೀನ್ ವೇಸ್ಟ್, ಏನು ನಾವು ಮರ ಗಿಡಗಳು ಅಥವಾ ತೆರೆಗಲೆಗಳು ಅಥವಾ ನಮ್ಮ ಮನೆಯಲ್ಲಿ ಕಂಪೌಂಡ್ ಕ್ಲೀನ್ ಮಾಡಿದಾಗ ಬಂದ ಗ್ರೀನ್ ವೇಸ್ಟ್ಗಳನ್ನೆಲ್ಲ ರಸ್ತೆಗೆ ಹಾಕ್ತಾ ಇದ್ದೇವೆ. ಇದೆಲ್ಲ ವೇಸ್ಟ್ ಆಗಿ ಪಚ್ಚನಾಡಿಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ. ಇದು ಅದೇ ಭೂಮಿಯಲ್ಲಿ ಅದೇ ಏರಿದ ಭೂಮಿಗಳಿಗೆ ಹೋಗಬೇಕಾದ ಕಸ. ಅದು ಕಸ ಅಲ್ಲ, ಅದು ಫಲವತ್ತು. ಭೂಮಿಯನ್ನು ಫಲವತ್ತು ಮಾಡಲಿಕ್ಕೆ ಬೇಕಾದ ಒಂದು ನೈಸರ್ಗಿಕವಾಗಿ ಬಂದ ವಸ್ತುಗಳು, ಅದನ್ನು ನಾವು ಕಸ ಅಂತೇಳಿ ಟ್ರೀಟ್ ಮಾಡಿ ಪಚ್ಚನಾಡಿಗೆ ಕಳಿಸ್ತಾ ಇದ್ದೇವೆ. ಅದೇ ರೀತಿ ಡ್ರೈ ವೇಸ್ಟಲ್ಲಿ ಇವತ್ತು ಉದ್ಯೋಗ ಸೃಷ್ಟಿ ಸಾಧ್ಯತೆ ಇದೆ. ಅದರಲ್ಲಿ 60-70% ರೀಸೈಕಲಿಂಗ್ ಹೋಗುತ್ತೆ. ಒಂದು ಇನ್ನರ್ಟ್ ವೇಸ್ಟ್ 10-15-20% ಇರ್ಬೋದು. ಅದನ್ನು ಒಂದು ವ್ಯವಸ್ಥಿತವಾಗಿ 3 ವಾರ್ಡ್ಗಳಲ್ಲಿ ಮಾಡಿಕೊಂಡು ಹೋದರೆ, ಅದನ್ನು ಸ್ವಲ್ಪ ಅಲ್ಲಿಂದಲ್ಲಿಗೆ ಕಾಸ್ಟ್ ವೈಸಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನೆಲ್ಲ ಅಥವಾ ಬೇರೆ ಬೇರೆ ಇಲಾಖೆಗಳ ಒಟ್ಟಿಗೆ ಸಂಬಂಧ ಇಟ್ಕೊಂಡ್ರೆ ಅಲ್ಲಿ ಅದನ್ನು ಬೇರೆ ಬೇರೆ ಕಡೆ ಕಳಿಸಿದರೆ ನಮಗೆ ದೊಡ್ಡ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕಮ್ಮಿ ಆಗ್ಬೋದು. ಸೊ ನಾವು ಅವೇ ಕುಡ್ಲದಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಒತ್ತು ಕೊಡ್ತಾ ಇದ್ದೇವೆ.
0: ಜೊತೆಗೆ ಒಂದು ಆ್ಯಪ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು.
1: ಹೌದು, ನಾವು ಅಂದರೆ ಈಗ ಜನರ ಭಾಗವಹಿಸಿಕೆ ಮುಖ್ಯ ನೋಡಿ. ಈಗ ಇವತ್ತು ಕಾಲರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಯಲ್ಲಿ ಇರ್ಬೋದು. ಈಗ ಉದಾಹರಣೆಗೆ ನಮ್ಮ ಕಾನ್ಸೆಪ್ಟ್ ಪ್ರಕಾರ ಇನಿಷಿಯಲಿ 1 ವಾರ್ಡ್ಗಳಿಗೆ 10 ಜನ ಬೇಕು. ಆ 10 ಜನ ಅಂತ ಹೇಳಿದ್ರೆ ಒಂದು 600 ಜನರಿಗೆ ಉದ್ಯೋಗ ಸೃಷ್ಟಿ ಆಗ್ಬೋದು ಅಂತ ನಮ್ಮ ಒಂದು ಮಹತ್ವಾಕಾಂಕ್ಷೆ. ನೀವು ಆಗಾಗಲೇ ಹೇಳಿದಾಗೆ ನಮ್ಮ ಕೌಶಲ್ಯ ಭವನದಲ್ಲಿ ನಮ್ಮ ಅಧ್ಯಕ್ಷರು ಯಾವಾಗಲೂ ಹೇಳ್ತಾರೆ, 2029ಕ್ಕೆ ನಮ್ಮ ಭಜನಾ ಮಂಡಳಿಗೆ 75 ವರ್ಷ ತುಂಬುತ್ತದೆ. ಅದರೊಳಗೆ ನಮ್ಮ ಬಿಲ್ಡಿಂಗ್ ಆಗಿ ಕನಿಷ್ಠ 75 ಜನರಿಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಉದ್ಯೋಗ ಸೃಷ್ಟಿ ಆಗಬೇಕಂತೇಳಿ ನಮ್ಮ ದೊಡ್ಡ ಒಂದು ಕನಸು. ಈ ಕನಸಿಗೆ ಪೂರಕವಾಗಿ 75 ಜನ ಎಲ್ಲಿ ಕೆಲಸ ಮಾಡಬಹುದು ಅಂತೇಳಿದ್ರೆ, ವಾರ್ಡ್ ಮಟ್ಟದಲ್ಲಿ ಒಬ್ಬರು ಕೋಆರ್ಡಿನೇಟರ್ ಇದ್ರೆ ಅಲ್ಲಿ ಕಾರ್ಪೊರೇಟರ್ಗಳ ಶ್ರಮನೂ ಕಮ್ಮಿ ಆಗುತ್ತೆ. ಇಲ್ಲಿ ಜನರು ಅಲ್ಲಿ ಒಂದು ವೇದಿಕೆ ಆದರೆ ನೋಡಿ, ಉದಾಹರಣೆಗೆ ಎಲ್ಲೋ ಒಂದು ಸಣ್ಣ ಫುಟ್ಪಾತ್ ಎದ್ದಿರುತ್ತೆ, ಅಲ್ಲಿ ವಾಕ್ ಮಾಡುವವರು ಅದನ್ನು ನೋಡಿ ನೋಡೋದಾಗ್ತಾ ಹೋದರೆ ಆ ಸಂಬಂಧಪಟ್ಟ ಇಲಾಖೆ ಗೊತ್ತಾಗದಿದ್ದರೆ ಆ ಫುಟ್ಪಾತ್ ಒಂದು ವರ್ಷದ ನಂತರ ರಿಪೇರಿ ಆಗುತ್ತೆ. ಅದೇ ದಿವಸ ಯಾರಾದರೂ ಆ್ಯಪಲ್ಲಿ ಫೋಟೋ ಹಾಕಿದರೆ ಅದೇ ದಿವಸ ನಾವು ಅದನ್ನು ಜೂನಿಯರ್ ಇಂಜಿನಿಯರ್ ಗಮನಕ್ಕೆ ತಂದರೆ ಮ್ಯಾಕ್ಸಿಮಮ್ ಒಂದು ವೀಕಲ್ಲಿ ಅದನ್ನು ಸೆಟಲ್ ಮಾಡ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಮತ್ತೆ ನಾವು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅಥವಾ ನಾವು ಕ್ರಿಟಿಸೈಸ್ ಮಾಡಿ ನಮ್ಮ ಊರನ್ನು ನಮ್ಮ ಊರು ನಮ್ಮ ಹೆಮ್ಮೆ ಅಂತ ಹೇಳಿದ ನಂತರ ಆ ಒಂದು ವಿಷಯದಲ್ಲಿ ನಮಗೆ ನಂಬಿಕೆ ಇಲ್ಲ. ನಾವು ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಯಾವುದರಲ್ಲೂ ನಾವು ಜಾಸ್ತಿ ಎಲಬ್ರೇಟ್ ಮಾಡೋದಿಲ್ಲ. ನಮ್ಮ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದರೆ ಸಮಸ್ಯೆಯನ್ನು ವೈಭವೀಕರಿಸದೆ ಪರಿಹಾರದ ಕಡೆ ಗಮನ ಕೊಡಿ ಅಂತ ನಮ್ಮದೊಂದು ಟ್ಯಾಗ್ ಲೈನ್ ಇದೆ. ಅದೇ ಕಾನ್ಸೆಪ್ಟಲ್ಲಿ ನಾವು ಸಂಬಂಧಪಟ್ಟವರಿಗೆ ತಿಳಿಸಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಇದನ್ನೇ ಎವೆ ಕುಡ್ಲದ ಮುಖಾಂತರ ಈಗಾಗಲೇ ಈಗ ಸದ್ಯಕ್ಕೆ ನಮ್ಮ ಒಂದು ಪರಿಸ್ಥಿತಿಯಲ್ಲಿ ಅಥವಾ ನಾವೀಗ ಏನು ಜನ ಇಟ್ಟಿದ್ದೇವೆ ಈ ಜನರ ಮುಖಾಂತರ 6 ವಾರ್ಡ್ಗಳಲ್ಲಿ ಜೂನ್ರ ಒಳಗೆ ನಾವು ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೇವೆ. ಮುಂದೆ ಸರ್ಕಾರದ ಅಥವಾ ಜನಪ್ರತಿನಿಧಿಗಳ ಸ್ಪಂದನೆ, ಯಾಕಂದರೆ ಈಗಾಗಲೇ ನಾವು ಜನಪ್ರತಿನಿಧಿಗಳಿಗೆ ಈಗ ಅಧಿಕಾರದಲ್ಲಿರುವ 6-7 ಜನಪ್ರತಿನಿಧಿಗಳಿಗೆ ಈ ಭಾಗದಲ್ಲಿ ಎಲ್ರಿಗೂ ನಾವು ಪತ್ರ ಮುಖೇನ ಸಂಪರ್ಕಿಸಿದ್ದೇವೆ. ಕೆಲವರನ್ನು ಮುಖತ ಈಗಾಗಲೇ 1-3 ದಿವಸದ ಹಿಂದೆ ನಮ್ಮ ಕೋಆರ್ಡಿನೇಟರ್ಗಳು ಮೊದಲೊಮ್ಮೆ ಭೇಟಿಯಾಗಿದ್ದಾರೆ. ನಮ್ಮ ಕಾರ್ಯಕ್ರಮಗಳಿಗೆಲ್ಲ ಬಂದಿದ್ದಾರೆ ಜನಪ್ರತಿನಿಧಿಗಳು, ಅವರ ಕಾರ್ಯಕ್ರಮದ ಅಥವಾ ಅವರವರ ಕಾರ್ಯಕ್ರಮ ಒತ್ತಡದಲ್ಲಿರುವಾಗ ಇದು ಸ್ವಲ್ಪ ಒಂದು ಹೊಸ ಕಲ್ಪನೆ. ಆದ್ದರಿಂದಾಗಿ ಇದನ್ನು ಅಷ್ಟು ಬೇಗ ಸುಲಭವಾಗಿ ಸ್ವೀಕರಿಸಲಿಕ್ಕೆ ಜನರಿಗೂ ಅಥವಾ ವ್ಯವಸ್ಥೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನಾವು ಪ್ರಯತ್ನ ನಮ್ಮದು ನಿರಂತರ 3 ವರ್ಷದಿಂದ ನಡೀತಾ ಇದೆ.
0: ಓಕೆ, ಸೊ ಒಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಅನ್ನುವಂಥದ್ದು ಬಹಳ ಮಾದರಿಯಾದಂಥ ಪ್ರಯತ್ನ. ಒಟ್ಟಿನಲ್ಲಿ ನೀವು ಹೇಳಿದಾಗೆ ಅದು ರಾತ್ರಿ ಹಗಲಿಗೆ ಆಗುವಂಥ ಕ್ರಾಂತಿ ಅಲ್ಲ, ಅದು ಬಹಳ ನಿರಂತರವಾಗಿ ಆಗಬೇಕಾದಂಥ ಕೆಲಸ. ಈ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ ಮಾಡ್ತಿರುವಂಥ ಕೆಲಸ ಇತರ ಎಲ್ಲರಿಗೂ ಕೂಡ ಮಾದರಿಯಾಗಲಿ. ನೀವು ಹೇಳಿದಾಗೆ ಅವೇ ಕುಡ್ಲ ಅನ್ನುವಂಥ ಪರಿಕಲ್ಪನೆ ಏನಿದೆ, ಇದು ಒಂದು ಅಭಿಯಾನ, ಇದೊಂದು ವಿಚಾರ ಅಂತ. ಈ ವಿಚಾರಗಳು ಹಂಚಬೇಕು, ನಮ್ಮ ಜವಾಬ್ದಾರಿಗಳನ್ನು, ಸಮಾಜ ಜವಾಬ್ದಾರಿಗಳನ್ನು ನಾವೇ ನಿರ್ವಹಿಸಬೇಕು. ನಾನು ಕೆಲವೊಮ್ಮೆ ಹೇಳೋದಿದೆ, ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ ಅವರು ಗುಜ್ಜರಿ ಕೆರೆಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ನೀವು ಮಂಗಳೂರಿನ ಬೇರೆ ಕೆರೆಗಳನ್ನು ಹೋಗಿ ಒಮ್ಮೆ ನೋಡಿ, ಅದು ಸರ್ಕಾರ ಮೇಂಟೈನ್ ಮಾಡ್ತಾ ಇರುವಂಥದ್ದು, ಅದರ ಸ್ಥಿತಿ ಹೇಗಿದೆ, ಹಾಗೆ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ ಮೇಂಟೈನ್ ಮಾಡ್ತಿರುವಂಥ ಕೆರೆ ಹೇಗಿದೆ ಅಂತ. ಯಾಕೆಂತ ಹೇಳಿದರೆ ಒಂದು ಟ್ರಸ್ಟ್, ಒಂದು ಸಂಘ ಸಂಸ್ಥೆಗಳು ಜವಾಬ್ದಾರಿ ಅಂತ ತೆಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಅದಕ್ಕೊಂದು ಒಳ್ಳೆಯ ಉದಾಹರಣೆ. ಅದನ್ನು ಬಹಳ ಸೊಗಸಾಗಿ ಹೇಳಿದ್ದಾರೆ. ಅನೇಕ ಜನರು ಇನ್ನೂ ಕೂಡ ಕರೆಯನ್ನು ಮಾಡ್ತಿದ್ದಾರೆ, ಆದರೆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಉಮಾನಾಥ್ ಕೋಟೆಕರ್ ಅವರೇ, ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ವಂದನೆಗಳನ್ನು ಸಲ್ಲಿಸ. ಕೊನೆಯದಾಗಿ ಕೇಳ್ತಿರುವಂಥ ಎಲ್ಲ ಕೇಳುವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಬ್ಬರು ಕಾಲರ್ ಇದ್ದಾರೆ, ಅವರ ಹತ್ರ ಮಾತಾಡಿ ಬಿಡುವ. ನಮಸ್ಕಾರ.
7: ಹಲೋ, ನಮಸ್ತೆ.
0: ನಮಸ್ತೆ, ಹೇಳಿ.
7: ನಾನು ಸುಂದರ.
0: ಸುಂದರ್ ಅವರೇ, ಮಾತಾಡಿ ಮಾತಾಡಿ ಮಾತಾಡಿ.
7: ಸಂದರ್ಶನವನ್ನು ಕೇಳಿದೆ,
0: ಖುಷಿ ಆಯ್ತಾ? ಓಕೆ.
7: ಪರಿಸರದ ಬಗ್ಗೆ, ಕೆರೆಯ ಬಗ್ಗೆ ಎಲ್ಲ ಕೇಳಿದೆ, ಪೂರ್ತಿ ಕೇಳಿದೆ ಸಂದರ್ಶನದಲ್ಲಿ. ಬಾರಿ ಖುಷಿ ಆಯ್ತು. ಆದ್ರೆ ಈಗಿನ ಇದರಲ್ಲಿ ನಡ್ಕೊಳ್ಳುವವರು ಬಾರಿ ಕಡಿಮೆ ಇದ್ದಾರೆ ಹೇಳಿದ್ರು. ಆದ್ರೆ ಅಂತಲ್ಲ, ತುಂಬಾ ನಾವು ಅಲ್ಲಿ ಇದು ಮಾಡ್ಲಿಲ್ಲ, ಆದ್ರೆ ಸ್ವಚ್ಛತೆಗೆ ನಾವು ಹೋದ್ರು ಇನ್ನೊಬ್ಬರು ಬಂದವರು ಇದೆಲ್ಲ ಮಾಡಿ ಹೋಗ್ತಾರಲ್ಲ,
0: ಎಂತ ಮಾಡುದು ಅಂತ ನೀವು ಹೇಳುದಲ್ವಾ? ಓಕೆ ಓಕೆ, ಎಸ್ ಎಸ್ ಎಸ್ ಎಸ್. ಸುಂದರಣ್ಣ ಅವ್ರು ಹೇಳ್ತಿರೋದು ನಾವು ಮಾಡ್ತಾ ಹೋಗ್ತೇವೆ ಹಿಂದ್ಗಡೆಯಿಂದ, ಮತ್ತೆ ಅದನ್ನ ತೊಂದರೆ ಕೊಡೋರು ಕೂಡಿದ್ದಾರೆ.
1: ಅಂದ್ರೆ 80% ಯಾವಾಗ್ಲೂ ಸಮಾಜದಲ್ಲಿ ಎಲ್ಲಾ ಕಾಲದಲ್ಲಿ ಇರುವಂತದ್ದೇ. ನಾವು 80% ಇಂಪಾರ್ಟೆಂಟ್ ಕೊಡ್ಬೇಕಾಗತ್ತೆ, 20% ಯಾವಾಗ್ಲೂ ಆಚೆಚೆ ಇರುವಂತದ್ದೇ. ನಾವು ಅದಕ್ಕೆ ಗಮನ ಕೊಟ್ಟಾಗ 20% ಅನ್ನ ಹೈಲೈಟ್ ಮಾಡಿದ್ರೆ 80% ನಷ್ಟ ಆಗ್ತದೆ.
0: ಕೊನೆಯದಾಗಿ ಕೇಳ್ತಿರುವಂತ ಎಲ್ಲ ಕೇಳುವರಿಗೆ ಏನ್ ಹೇಳ್ತೀರಿ?
1: ಎಲ್ಲರ ಹತ್ರ ಎಲ್ಲ ಕೇಳುಗರಿಗೆ ಈ ಕಾರ್ಯಕ್ರಮದಲ್ಲಿ ಕೇಳುಗರಿಗೆ ಒಂದು ಧನ್ಯವಾದವನ್ನು ತಿಳಿಸ್ತಾ ನಿಮ್ಮ ಎಲ್ಲರಲ್ಲಿ ಒಂದು ವಿನಂತಿ, ನಿಮ್ಮ ನಿಮ್ಮ ಭಾಗದಲ್ಲಿ ಅಥವಾ ನೀವು ಏನು ಸಮಾಜದಲ್ಲಿ ಬದಲಾವಣೆ ಕಾಣ ಬಯಸ್ತೀರಿ ಅದು ನಿಮ್ಮಿಂದಲೇ ಆರಂಭವಾಗಲಿ. ಹಿರಿಯರೆಲ್ಲ ಮೊದಲು ಹೇಳಿದ್ದಾರೆ, ನಾವು ಇದನ್ನು ಸ್ವಲ್ಪ ಬೇರೆ ಭಿನ್ನ ರೂಪದಲ್ಲಿ ಹೇಳ್ತಾ ಇದ್ದೇವೆ. ಕನಿಷ್ಠ ನಮಗೆ ಬದಲಾವಣೆ ಬೇಕಂತೇಳಿ ಅನಿಸಿದ ನಂತರ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಒಂದು ನಿಮ್ಮ ಆಲೋಚನೆಯನ್ನು ಕೊಡಿ. ಅಂದರೆ ನಾವು ಇದೂ ಅಷ್ಟೇ, ಆ ಆಲೋಚನೆ ಯಾಕೆ ಕೊಡಿ ಅಂತೇಳಿದರೆ ಹಿರಿಯರೆಲ್ಲ ಸೇರಿಕೊಂಡು ಆಲೋಚನೆ ಕೊಡಿ, ಯುವಕರೆಲ್ಲ ಸೇರಿಕೊಂಡು ಸ್ವಲ್ಪ ಶ್ರಮ ಕೊಡಿ. ಯಾಕಂದರೆ ಹಿರಿಯರು ಕೊಟ್ಟ ಆಲೋಚನೆಯನ್ನು ಕಾರ್ಯಗತಗೊಳಿಸಲಿಕ್ಕೆ ಶ್ರಮ ಬೇಕಾಗತ್ತೆ. ಇದು ಎರಡು ಕೊಡಲಿಕ್ಕೆ ಆಗಲ್ಲ, ಸ್ವಲ್ಪ ನಮಗೆ ಕಷ್ಟ ಇದೆ, ಯಾವುದಕ್ಕೂ ಬರಲಿಕ್ಕೆ ಆಗಲ್ಲ. ನೀವು ಆ ಇಬ್ಬರಿಗೆ ಏನು ಅವರ ಆಲೋಚನೆ ಇದೆ ಅದನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಸೇರಿಕೊಳ್ಳಿ. ನಿಮ್ಮ ಊರಿನ ಬದಲಾವಣೆ ನಿಮ್ಮಿಂದಲೇ ಅಂತೇಳಿ ತಿಳ್ಕೊಂಡು ನೀವೆಲ್ಲರೂ ಭಾಗವಹಿಸಿ. ನಾವು ತುಳುನಾಡಲ್ಲಿ ಅಥವಾ ಬೇರೆ ಭಾಗದವರು ಕೇಳ್ಕೊಂಡಿದ್ರೆ ಕ್ಷಮೆ ಇರಲಿ, ಆದರೆ ನಮ್ಮ ತುಳುನಾಡು ಅಂತ ಹೇಳುವ ಒಂದು ಪವಿತ್ರ ಭೂಮಿಯಲ್ಲಿದ್ದೇವೆ. ನಾವೆಲ್ಲರೂ ಮನಸ್ಸು ಮಾಡಿದರೆ ಇದು ಭೂಲೋಕದ ಸ್ವರ್ಗವಾಗ್ತದೆ. ನಾವೆಲ್ಲರೂ ಸೇರಿಕೊಂಡು ಒಳ್ಳೆ ಕೆಲಸ ಮಾಡುವಂತ ಹೇಳಿಕೊಂಡು ನನ್ನ ಮಾತುಗಳನ್ನು ಹಾಗೂ ನಮ್ಮ ಅಭಿಷೇಕ್ ಹಾಗೂ ನಿಮ್ಮ ತಂಡಕ್ಕೆ ಹಾಗೂ ರೇಡಿಯೋ ಸಾರಂಗ್ ಇವರಿಗೆಲ್ಲರಿಗೂ, ನಮ್ಮ ಅಂಬಾಮಹೇಶ್ವರಿ ಟ್ರಸ್ಟಿಗೆ, ಪತ್ರಿಕಾ ಮುಖಾಂತರ ಸ್ವಲ್ಪ ನಮಗೆ ಈಗಾಗಲೇ ಸಣ್ಣ ಮಟ್ಟದಲ್ಲಿ ನಮಗೆ ವರದಿಗಳು ಬರ್ತಾ ಇದೆ. ಆದರೆ ಈ ಏನು ಹೇಳೋದು, ರೇಡಿಯೋ ಮಾಧ್ಯಮದಲ್ಲಿ ನಾವು ಪ್ರಥಮವಾಗಿ ಟ್ರಸ್ಟ್ನ ಬಗ್ಗೆ ನಮಗೆ ವೇದಿಕೆ ಕೊಟ್ಟ ನಿಮ್ಮ ಎಲ್ಲ ಆಡಳಿತ ಮಂಡಳಿಗೆ, ನಿಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ, ಹಾಗೆ ಮತ್ತೊಮ್ಮೆ ಕೇಳುಗರಿಗೆ ಹೃತ್ಪೂರ್ವಕ ಧನ್ಯವಾದಗಳು.
0: ಎಸ್, ಕೇಳುಗರು, ಇಷ್ಟೊತ್ತು ಉಮಾನಾಥ್ ಕೋಟಿಕಾರ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಅವರ ಕಲ್ಪನೆಗಳು ಅದು ಎಲ್ಲವೂ ಕೂಡ ನನಸಾಗಲಿ, ನಾವೆಲ್ಲರೂ ಕೂಡ ಇದರ ಜೊತೆಯಾಗೋಣ. ಒಟ್ಟಿನಲ್ಲಿ ಒಂದು ಸುಂದರವಾದಂಥ, ಸಮೃದ್ಧವಾದಂಥ, ಜವಾಬ್ದಾರಿಯುತವಾದಂಥ ಸಮಾಜವನ್ನು ನಿರ್ಮಿಸೋಣ ಅನ್ನೋದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಮಾಜಮುಖಿ ವ್ಯಕ್ತಿತ್ವದ ಜೊತೆಗೆ, ಸಮಾಜಮುಖಿ ವಿಚಾರದ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ತುಂಬಾ ಜನಪ್ರಿಯವಾದಂತಹ ಶ್ಲೋಕ. ಸಾಮಾನ್ಯವಾಗಿ ಇದನ್ನೆಲ್ಲರೂ ಜೀವನದಲ್ಲಿ ಕಷ್ಟ ಆದಾಗ ನೆನೆಸ್ಕೊಳ್ಳೋದುಂಟು. ಏನ್ ತೊಂದರೆ ಆದ್ರೂ ಭಗವಂತ ಇದ್ದ ನೋಡ್ಕೋತಾನೆ ಅವನು ಅಂತ ಹೇಳಿ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಶ್ಲೋಕ ನೋಡಿದ್ವಿ. ಅರ್ಥ ತುಂಬ ಸುಲಭ ಆಗಿದೆ. ಅನನ್ಯವಾದ ಮನಸ್ಸಿನಿಂದ ಯಾರು ನನ್ನನ್ನು ಸದಾ ಚಿಂತನೆ ಮಾಡ್ತಾರೋ ಅಂತಹ ನಿತ್ಯಯುಕ್ತರ ಯೋಗಕ್ಷೇಮವನ್ನು ನಾನು ನೋಡ್ಕೋತೇನೆ, ಅವ್ರ ಜವಾಬ್ದಾರಿ ನಂದು ಅಂತ ಭಗವಂತ ವಚನ ಕೊಟ್ಟಿದ್ದಾನೆ ಅಂತ ನಾವೇನ್ಕೋತೀವಿ. ಭಗವಂತ ವಚನ ಕೊಟ್ಟಿದ್ದಾನೆ, ಆದ್ರಿಂದ ನಾವು ಜವಾಬ್ದಾರಿ. ಅದು ನಮ್ಮ ಕಡೆಯಿಂದ ಏನಾದರೂ ತೊಂದರೆ ಆದರೆ, ನಮ್ಮ ಜೀವನ ತೊಂದರೆ ಆದರೆ ಹೇಳೋದು ಭಗವಂತನ, ಭಗವಂತ ವಚನ ಕೊಟ್ಟಿದ್ಯಪ್ಪ ಕಾಪಾಡ್ತೀನಿ ಅಂತ ಹೇಳಿ, ಕಾಪಾಡ್ತಾ ಇಲ್ಲ ಅಂತ ನಾವು ಆಪಾದನೆ ಮಾಡ್ತೀವಿ. ಅವನು ಅನ್ಕಂಡೀಷನಲ್ ಪ್ರಾಮಿಸ್ ಮಾಡಿಲ್ಲ, ಕಂಡೀಷನಲ್ ಪ್ರಾಮಿಸ್ ಮಾಡಿದ್ದಾನೆ. ಅಂದರೆ ಹಾಕಿದ್ದಾನೆ ಕಂಡೀಷನ್, ಇಂಥವ್ರಿಗೆ ಮಾತ್ರ ಮಾಡ್ತೀನಿ ಅಂತ ಎಲ್ಲರಿಗೂ ಇಲ್ಲ. ಇದು ಬಹಳ ಮುಖ್ಯವಾದಂಥ ವಿಷಯ. ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ಏನಿದೆ, ಸಂವಿಧಾನ, ಎಲ್ಲರಿಗೂ ರಕ್ಷಣೆ ಕೊಡಬೇಕು ಅಂತ ಹೇಳುತ್ತೆ. ನಮ್ಮ ರಾಷ್ಟ್ರಾಧ್ಯಕ್ಷರಿಗೆ ಅದು ಜವಾಬ್ದಾರಿ. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ರಕ್ಷಣೆ ಕೊಡಬೇಕಾದದ್ದು ಸಂವಿಧಾನದ ಜವಾಬ್ದಾರಿ. ಪ್ರಥಮ ಪ್ರಜೆಯಾಗಿ ಈ ರಾಷ್ಟ್ರಪತಿಗಳದ್ದು ಅಧಿಕಾರ ಅದು. ಆದರೆ ರಾಷ್ಟ್ರಪತಿಗಳು ಕೆಲವರು ಗಲ್ಲು ಕೂಡ ಸ್ಯಾಂಕ್ಷನ್ ಮಾಡ್ತಾರೆ, ಗಲ್ಲುಗೆ ಹಾಕ್ಬೋದು ಇವ್ರನ್ನ ಅಂತ ಹೇಳ್ತಾರೆ. ರಕ್ಷಣೆ ಮಾಡುವಂಥವ್ರು ಗಲ್ಲಿಗೆ ಯಾಕೆ ಕೊಡ್ತಾರೆ, ಶಿಕ್ಷೆ ಕೊಡ್ತಾರೆ? ಅವ್ರು ಯಾರಿಗೆ ಹಾಕಬೇಕು ಅವ್ರನ್ನ ಗಲ್ಲಿಗೆ ಹಾಕಬೇಕು. ಅದು ಎಲ್ರಿಗೂ ನಾವು ರಕ್ಷಣೆ ಕೊಡ್ತೀವಿ ಅಂತಲ್ಲ, ಯಾರು ಸಂವಿಧಾನಕ್ಕೆ ತಕ್ಕನಾಗಿ ನಡ್ಕೋತಾರೋ ಅವ್ರಿಗೆ ಮಾತ್ರ ರಕ್ಷಣೆ ಕೊಡುವಂಥದ್ದು, ಸಂವಿಧಾನಕ್ಕೆ ವಿರೋಧಿಗಳಾದವ್ರನ್ನ ಶಿಕ್ಷೆ ಕೊಡಬೇಕು ಅನ್ನೋದು. ಆ ಎರಡೂ ಇದೆ, ಅದನ್ನು ಬಹಳ ಚೆನ್ನಾಗಿ ಕೃಷ್ಣ ಹೇಳುವಂಥದ್ದು. ಯಾರಿಗೆ ಕೊಡ್ತೇನೆ ಅಂತ ಹೇಳ್ತಾನೆ. ಇದು ಶಂಕರಾಚಾರ್ಯರದು ಅದ್ಮೇಲೆ ಟೀಕೆ ತುಂಬ ಚೆನ್ನಾಗಿದೆ, ಭಾಷೆ ಬರೆದದ್ದು ಬಹಳ ಚೆನ್ನಾಗಿದೆ, ನನಗೆ ಇಷ್ಟವಾದದ್ದು. ಅವರು ಮೂರು ಗುಣಗಳನ್ನು ಹೇಳ್ತಾರೆ ಈ ಶ್ಲೋಕದಲ್ಲಿ. ನಾನು ಕಾಣಿಸುವಂಥದ್ದು ಮೂರು ಗುಣ. ಮೊದಲನೇದು ಏಕನಿಷ್ಠೆಯ ಸಂಕಲ್ಪ ಅಂತ. ಯಾರಿಗೆ ಏಕನಿಷ್ಠೆಯ ಸಂಕಲ್ಪ ಇದೆಯೋ, ಅನನ್ಯಾಶ್ಚಿಂತೆ, ಅನನ್ಯ ಅನ್ನುವ ಪದ ಬಹಳ ಮುಖ್ಯ. ಅದು ಇನ್ನೊಂದಿಲ್ಲದಂಥ ನಂಬಿಕೆ, ಅನನ್ಯವಾದಂಥದ್ದು, ಮತ್ತೊಂದರ ಚಿಂತೆ ಇಲ್ಲದ ಹಾಗೆ ಒಂದನ್ನೇ ಸದಾಕಾಲ ನಂಬಿಕೊಂಡಿರೋದಿದೆಯಲ್ಲ, ಆ ಸಂಕಲ್ಪ ಇದೆ. ಅದು ನಂಬಿಕೊಂಡಿದ್ದೇನೆ ಅನ್ನೋ ಸಂಕಲ್ಪ, ಏಕನಿಷ್ಠೆಯ ಸಂಕಲ್ಪ ಇದೆಯಲ್ಲ, ಅದು ಬಹಳ ಮುಖ್ಯ. ಮನಸ್ಸಿಗೆ ನಿಶ್ಚಯ ಆಗಿರಬೇಕು ಮೊದಲೇದು. ಯಾರು ಮನಸ್ಸು ನಿಶ್ಚಯ ಆಗಿದೆಯೋ ಅದು ಮೊದಲನೇ ಗುಣ. ಎರಡನೇದು ನಿತ್ಯಯುಕ್ತ, ಅದೇ ಚೆನ್ನಾಗಿದೆ ನೋಡಿ, ನಿತ್ಯಾಭಿಯುಕ್ತ ನಾವು. ಅವರು ನಿತ್ಯವೂ ಯೋಗಿಗಳಾಗಿರಬೇಕು, ನಿತ್ಯವೂ ಯುಕ್ತರಾಗಿರಬೇಕು, ಯಾವತ್ತೂ ಒಂದು ದಿವಸ ಅಲ್ಲ. ಮತ್ತಿನ್ನೊಂದು ಹೇಳ್ತಾರೆ ಮೊದಲು, ಪರ್ಯುಪಾಸತೆ, ಉಪಾಸನೆ ಒಂದ್ಸಲ ಅಲ್ಲ, ಸತತವಾಗಿ ಸತತವಾಗಿ ಉಪಾಸನೆ ಮಾಡ್ಕೊಂಡಿರಬೇಕು. ನಿತ್ಯಯುಕ್ತರಾಗಿರಬೇಕು, ದಿನಾಲೂ ಪ್ರಯತ್ನ ಮಾಡ್ತಿರಬೇಕು. ಯಾವತ್ತೂ ಒಂದು ದಿವಸ ಮನಸ್ಸಿಗೆ ಹೊಳೆದು ಮಾಯ ಆದರೆ ಅಲ್ಲ, ಪ್ರತಿನಿತ್ಯವೂ ಅನನ್ಯವಾಗಿರುವಂತಹ ಸಂಕಲ್ಪ ಇರಬೇಕು, ಸತತವಾಗಿ ಪ್ರಯತ್ನ, ಆ ಸಂಕಲ್ಪವನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಇರಬೇಕು. ಆದ್ದರಿಂದ ಸದಾ ಸಂಪೂರ್ಣ ಮನಸ್ಸಿನ ಉಪಾಸನೆ ಅದಿರಬೇಕು. ಇವೆರಡರ ಜೊತೆಗೆ ನಾನು ಮಾಡ್ತಿದ್ದೀನಿ ಅಂತ ಅಹಂಕಾರನೇ ಇರಬಾರ್ದು. ಇದು ಯೋಗ ಭಾವನೆ ಅಂತ ಶಂಕರಾಚಾರ್ಯ ಮಾತಲ್ಲಿ ಮೂರು ಭಾಳ ಚಂದ ಹೇಳ್ತಾರೆ. ಒಂದು ನಿಶ್ಚಯ, ಎರಡನೇದು ಪ್ರಯತ್ನ, ಮೂರನೇದು ಸಂಯಮ. ಈ ಮೂರು ಈ ಶ್ಲೋಕದಲ್ಲಿ ಅಳವಡಿಸಿದ್ವಿ. ಯಾರಿಗೆ ಮೂರು ಇದೆಯೋ ಅವರ ಯೋಗಕ್ಷೇಮವನ್ನು ಕೃಷ್ಣ ನೋಡ್ಕೋತಾನೆ. ಇದಿಲ್ಲದೆ ಹೋದರೆ ನಾವು ಕೇಳೋ ಅಧಿಕಾರ ಇಲ್ಲ. ಸತತವಾದ ಮನಸ್ಸಿನಿಂದ, ಅನನ್ಯವಾದ ಮನಸ್ಸಿನಿಂದ ಸದಾಕಾಲ ಭಗವಂತನನ್ನು ಯಾರು ಪೂಜೆ ಮಾಡ್ತಾರೋ ಅವ್ರ ಮನಸ್ಸು ಸಂಕಲ್ಪ ಆಗಿದೆ, ನಿಶ್ಚಯ ಮಾಡ್ಕೊಂಡಿದ್ದಾರೆ, ಇದನ್ನೇ ಮಾಡ್ತೀನಿ ನಾನು ಅಂತ. ಅದು ಮೊದಲನೇದು. ನಿಶ್ಚಯ ಮಾಡ್ಕೊಳ್ಳೋದು ಬಹಳ ಸುಲಭ. ನಮ್ಮ ಹುಡುಗರು ಸಾಮಾನ್ಯವಾಗಿ ಮಾಡ್ತಾರೆ, ಪರೀಕ್ಷೆ ಹತ್ರ ಬಂದಾಗ ಟೈಮ್ ಟೇಬಲ್ ಮಾಡ್ತಾರೆ, ತಾವು ನೋಡಿರಬೇಕು, 2 ತಾಸು ಟೈಮ್ ಟೇಬಲ್ ಮಾಡೋಕೆ ಕಳೀತಾರೆ. ಏನು ಚಂದ, ಬಾರ್ಡರ್ ಹಾಕೋದೇನು, ಬಣ್ಣ ತುಂಬೋದೇನು, ಆ ವಿಷಯ ಬರೆಯೋದೇನು, ಚರ್ಚೆ ಮಾಡೋದೇನು, ಮಾಡಿ ಗೋಡೆಗೆ ಅಂಟಿಸೋ ತನಕ ಸಂತೋಷ ಚೆನ್ನಾಗಿರುತ್ತೆ. ಸಂಕಲ್ಪ ಆಯಿತು ಓದ್ತೀನಿ ಅಂತ, ಅಲಾರಾಮು ಇಟ್ಟದ್ದಾಯ್ತು, ಬೆಳಿಗ್ಗೆ 5 ಗಂಟೆಗೆ ಹೇಳಬೇಕು ಅಂತ ಟೈಮ್ ಟೇಬಲ್ ಕರೀದಲ್ಲ, 5 ಗಂಟೆಗೆ ಹೇಳಬೇಕು ಅಂತ ಅಲಾರಾಮ್ ಇಟ್ಟದ್ದಾಯ್ತು. ಅದು ಪಾಪ ಮಷಿನ್ ಏನು ಮಾಡುತ್ತೆ, 5 ಗಂಟೆ ಆದ ತಕ್ಷಣ ಹೋಗುತ್ತೆ. ಇವರಿಗೆ ಪಾಪ ನಿದ್ದೆ ಸಮಯ, ಟಪ್ ಅಂತ ತಲೆ ಮಲಡು ಇನ್ನೊಂದು 5 ನಿಮಿಷ ಅಂತ ಮಲ್ಕೊಂಡ್ರೆ ಮತ್ತೆ 7 ಗಂಟೆಗೆ ಹೇಳೋದು. ಆ ಟೈಮ್ ಟೇಬಲ್ ಓದ್ತಾ ಇರುತ್ತೆ. ಅದು ಸಂಕಲ್ಪ ಚೆನ್ನಾಗಿತ್ತು, ಅದರ ಪ್ರಯತ್ನ ಇರಲಿಲ್ಲ. ಆ ಪ್ರಯತ್ನ ಸಂಕಲ್ಪವನ್ನು ಹಿಂಬಾಲಿಸಿ ಬರಬೇಕು. ಸದಾ ಪ್ರಯತ್ನ ಸಂಕಲ್ಪವನ್ನು ಹಿಂಬಾಲಿಸಿ ಬಂದಾಗ ಏನಾದರೂ ಒಂದು ಸಾಧ್ಯತೆ ಆಗೋಕ್ಕೆ ಸಾಧ್ಯ ಇದೆ.

0: रेडियो सारंग 107.8 FM।
1: ದಯವಿಟ್ಟು ಜೀವನದಲ್ಲಿ ಗಮನಿಸಿ ಎಷ್ಟೋ ಜನ ಸಾಧಕರಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡ್ಡು ಮಾಡಿರ್ಬೋದು, ಅಧಿಕಾರ ಪಡ್ಕೊಂಡಿರ್ಬೋದು, ಯಾವ್ಯಾವ್ದು ಹಾದಿ ಪಡ್ಕೊಂಡಿರ್ಬೇಕು, ಅವ್ರು ಎರಡೂ ಇದೆ. ಅವ್ರ ಸಂಕಲ್ಪನೂ ಮಾಡಿದ್ದಾರೆ, ಪ್ರಯತ್ನನೂ ಮಾಡಿದ್ದಾರೆ, ಆದ್ರೆ ಮೂರನೇದು ಇಲ್ಲ ಅಂದ್ರೆ ಭಗವಂತ ಕೈ ಕೊಡ್ತಾನೆ ಅವ್ರಿಗೆ. ಕೆಲವ್ರು ನೋಡಿದ್ದೀರಿ, ತುಂಬಾ ಕಷ್ಟಪಟ್ಟು ಸಂಕಲ್ಪ ಮಾಡಿಕೊಂಡ್ರು, ಕಷ್ಟಾನು ಪಟ್ಟರು, 10,000 crore ಗಳಿಸಿದ್ರು, ಕೊನೆ ಜೈಲಿಗೆ ಹೋದ್ರು. ಯಾಕಂದ್ರೆ ಕೊನೆದು ಇರಲಿಲ್ಲ, ಮೂರನೇದು. ಅಲ್ಲಿ ಸಂಕಲ್ಪ ಇತ್ತು, ಪ್ರಯತ್ನ ಇತ್ತು, ಆದ್ರೆ ಸಂಯಮ ಇರಲಿಲ್ಲ. ಅದು ಎಷ್ಟು ಚೆನ್ನಾಗಿರೋ ತೂಕದ ಮಾತು. ಈ ಮೂರಿದ್ರೆ ಮಾತ್ರ ಮಾಡಿದ್ದೆಲ್ಲ ಬಂಗಾರ, ಯಶಸ್ಸಾಗುತ್ತೆ. ಅದಕ್ಕೆ ಹೇಳ್ತಾನೆ, ನಾನು ಕೇಳೋದೇ ಕಾರಣ ಯಶಸ್ಸು ಬಂದೇ ಬರುತ್ತೆ ನಿಮಗೆ, ಬರದೇ ಹೋದ್ರೆ ನಾನು ಇದ್ದೀನಿ. ಅವ್ನು ಎಷ್ಟು ಚೆನ್ನಾಗಿ ಕಂಡೀಷನ್ ಹಾಕಿ ಕೊಟ್ಟಿದ್ದಾನೆ ಅಂದರೆ, ನೀವು ಕಂಡೀಷನ್ ಪಾಲಿಸಿದ್ರೆ ನೀವು ಭಗವಂತ ಬರೋದೇ ಕಾರಣ ಇಲ್ಲ, ನಿಮ್ಗೆ ಯಶಸ್ಸು ಸಿಕ್ಕೇ ಸಿಗ್ತದೆ. ಹೇಗಂದ್ರೆ ಟ್ರಾಫಿಕ್ ರೂಲ್ ಪ್ರಕಾರ ಸರಿಯಾಗಿ ಎಡಗಡೆ ಹೋಗ್ತಿದ್ರೆ ಈಗೇನು ತೊಂದರೆ ಇಲ್ಲ. ಹಾಗೆ ಅವನು ಹೇಳ್ತಾನೆ ಶಂಕರಾಚಾರ್ಯ ಹೇಳುವಂಥ ಮಾತು, ಏಕನಿಷ್ಠೆಯ ಸಂಕಲ್ಪ, ಸಂಪೂರ್ಣ ಮನಸ್ಸಿನ ಉಪಾಸನೆ, ಮತ್ತು ಮೂರನೇದ್ದು ಯೋಗ ಭಾವನೆ, ನನ್ನದಲ್ಲ ಇದಂ ನಮ್ಮ ನಂದಲ್ಲ ಅನ್ನುವಂಥದ್ದು ಈ ಸಂಯಮ. ಸಂಕಲ್ಪ, ನಿಶ್ಚಯ ಮತ್ತು ಸಂಯಮ, ಈ ಮೂರು ಗುಣಗಳಿದ್ದರೆ ಮಾತ್ರ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ ಅಂತಾನೆ. ಈ ಯೋಗಕ್ಷೇಮ ಅನ್ನುವಂಥ ಪದನೂ ಬಹಳ ವಿಶೇಷವಾದಂಥ ಪದ. ಇಲ್ಲಿ ಎರಡು ಮಾತಿದೆ ಆ್ಯಕ್ಚುಲಿ. ಯೋಗಕ್ಷೇಮ ಅಂತ ಹೇಳ್ತೀವಿ, ಇವಾಗ ನಿಮ್ಮ ಯೋಗಕ್ಷೇಮಕ್ಕೋಸ್ಕರ ಕೇಳ್ತಾ ಇದ್ದೀವಿ, ಯೋಗಕ್ಷೇಮ ಹೇಗಿದೆ ಅಂತ ಕೇಳ್ತೀವಿ. ಸಾಮಾನ್ಯವಾಗಿ ಒಂದೇ ಪದ ಅಂತ ಉಪಯೋಗಿಸ್ತೀವಿ ಅದನ್ನು. ಅದು ಎರಡು ಪದ, ಯೋಗ ಮತ್ತು ಕ್ಷೇಮ. ಯೋಗ ಅಂದರೆ ನಮ್ಮಲ್ಲಿ ಇಲ್ಲದೇ ಇರೋದನ್ನು ಪಡೆಯುವಂಥದ್ದು, ನಮ್ಮಲ್ಲಿ ಏನಿಲ್ಲವೋ ಅದನ್ನು ಪಡೆಯುವಂಥದ್ದು ಯೋಗ. ಪಡೆದದ್ದನ್ನು ಉಳಿಸ್ಕೊಳ್ಳೋದು ಕ್ಷೇಮ. ಎಷ್ಟು ಚೆನ್ನಾಗಿದೆ ನೋಡಿ. ಎರಡೇ ಬೇಕಾದದ್ದು ಮನುಷ್ಯನಿಗೆ, ಜೀವನದುದ್ದಕ್ಕೂ ಸುಖ ದುಃಖಗಳ ವಧೆ ಬರೋದಾಗಲಿ, ಲಾಭ ನಷ್ಟಗಳ ವಧೆ ಬರೋದಾಗಲಿ, ಇವೆರಡರಿಂದನೇ. ನನ್ನ ಕಡೆ ಏನಿಲ್ವೋ ಅದನ್ನು ಪಡ್ಕೊಳ್ಬೇಕು ಅಂತ ಆಸೆ.

ಮೆದುವಾಗಿರುತ್ತೆ, ಅದು ಸ್ವಲ್ಪ ಹಾರ್ಡ್ ಆಗಿರುತ್ತೆ ಅಷ್ಟೇನು, ಮತ್ತೊಂದೇನು ವ್ಯತ್ಯಾಸ ಇಲ್ಲ. ವಧೆಗಳೇ ಬೇಸಿಕಲಿ ಅವು. ಅದಕ್ಕೆ ಹೇಳ್ತಾರೆ ಎಳ್ಳುಗಳು ವಧೆಗಳು ಬರ್ತಾವಲ್ಲ, ಈ ಬರೋದು ಎರಡೇ ಕಾರಣಕ್ಕಾಗಿ, ಯೋಗ ಮತ್ತು ಕ್ಷೇಮ. ಅದಕ್ಕೆ ಅಡಿಗರು ಒಂದು ಕಡೆ ಬರೀತಾರೆ, ಇರುವುದೆಲ್ಲವ ಬಿಟ್ಟು ಇರದುವುದರೆಡೆಗೆ ತುಡಿಯುವುದೇ ಜೀವನ ಅಂತ. ಯಾವಾಗಲೂ ನಮ್ಮ ಸ್ವಭಾವ ಅದೇ ಅಲ್ವಾ, ಯಾವುದಿಲ್ವೋ ಅದನ್ನು ಹುಡ್ಕೊಂಡು ಹುಡ್ಕೊಂಡೋಗಿ ಅದನ್ನು ತುಂಬಿಸ್ಕೋಬೇಕು ಅಂತ ಹೋಗಿ ಯೋಗಕ್ಕೆ ಹೋಗ್ತೀವಿ, ತುಂಬಿಸ್ಕೊಂಡ ಮೇಲೆ ಅದು ಉಳಿಸ್ಕೋಬೇಕು ಅಂತ ಹೋಗ್ತೀವಿ. ಅದನ್ನು ಯೋಗಕ್ಷೇಮ ಭಗವಂತ ಮಾತು ಕೊಡೋದು. ಈ ಮೂರು ಗುಣಗಳನ್ನು ನೀವು ಇಟ್ಕೊಳ್ರಪ್ಪ, ನಿಮ್ಮ ಯೋಗ ಕ್ಷೇಮ ನಾನು ಹುಡ್ಕೋತೀನಿ, ಯಾವುದಿಲ್ವೋ ಅದು ಬರೋ ಹಾಗೆ ಮಾಡ್ತೀನಿ, ಬಂದದ್ದು ಉಳ್ಕೊಳ್ಳೋ ಹಾಗೆ ಮಾಡ್ತೀನಿ, ಅದರ ಮೂರು ಗುಣಗಳು ನಿಮ್ಮಲ್ಲಿ ಇರಬೇಕು ಅಂತ.

0: Sarang 107.8 FM.
1: ಡಿ ವಿ ಜಿ ಮಾತಲ್ಲಿ ಕೇಳೋಣ, ಹ್ಯಾಕ್ ಚೆನ್ನಾಗಿ ಬರೀತಾರೆ. ಎರಡು ಮೂರು ಪದ್ಯಗಳಲ್ಲಿ ಬರುವಂತಹದ್ದು. ಪದ್ಯ 284 284. ಜೀವ ಋಣಗಳ ಲೆಕ್ಕದ ಆದಿಯರಿಯದ ನಾವು, ಆವುದನ್ನು ಸರಿ ಎನ್ನುವ ತಪ್ಪಾವುದೆನ್ನುವ. ಓಹೋ ಬಿಡು ಬಿಡು, ಕಷ್ಟ ನೀತಿ ನಿರ್ಣಯದ ಹೊರೆ. ಮಾತು ಬರಿ ಎಷ್ಟು ಚೆನ್ನಾಗಿ ಸಂವಾದ ರೂಪದಲ್ಲಿ ಬರೀತಾರೆ. ಓಹೋ ಬಿಡು ಬಿಡು, ಕಷ್ಟ ನೀತಿ ನಿರ್ಣಯದ ಹೊರೆ. ದೈವ ಅದ ಹೊರಲಿ ಬಿಡು, ನಂಕುತಿಮ್ಮ ದೈವ ಹೊರಲಿ ಬೇಕಾದ್ರೆ ಅದನ್ನು ಅಂತ. ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಜೀವ ಋಣಗಳ ಲೆಕ್ಕದ ಆದಿ ಅರಿಯದ ನಾವು, ಈ ಜೀವ ಮತ್ತು ಋಣ, ಜೀವದ ಋಣ ಇದೆಯಲ್ಲ, ಯಾರ್ಯಾರಿಗೆ ಯಾವ್ಯಾವ ಋಣ ಇದೆಯೋ ಗೊತ್ತಿಲ್ಲ ಸ್ವಾಮಿ. ನಾವು ಪ್ರತಿ ಕ್ಷಣಕ್ಕೂ ತಲೆ ಮೇಲೆ ಋಣವನ್ನು ಹೊತ್ಕೋತಾ ಇದ್ದೀವಿ. ಜೀವ ಬದುಕಿ ಹೋಗೋವರೆಗೂ, ಆ ದೇಹ ಅದು ವಿಸರ್ಜನೆ ಆಗೋವರೆಗೂ ಯಾರ್ದೋ ಒಂದು ಋಣ ಇದ್ದೇ ಇರುತ್ತೆ ತಲೆ ಮೇಲೆ. ಈಗ ನೋಡಿ, ನಾವು ನಿಂತಿಲ್ಲಿ ಮಾತಾಡ್ತಿರ್ಬೇಕಾದ್ರೆ ಒಂದು 100 ಜನರ ಋಣ ನನ್ನ ಮೇಲೆ ಇದೆ. ಈಗ ನಾನು ಸುರಕ್ಷಿತವಾಗಿ ಕರ್ಕೊಂಡು ಬಂದಂಥ ಡ್ರೈವರು, ಅದು ದಾರಿಯಲ್ಲಿ ಕೆಡದೇ ಇದ್ದಂಥ ಕಾರು, ಆ ಕಾರ್ ತಯಾರು ಮಾಡಿದ ಕಂಪ್ನಿಯವರು, ಅಲ್ಲಿಂದ ಇಲ್ಲಿ ಹಗಲು ರಾತ್ರಿ ದುಡಿದು ಯಾರೋ ಕರೆಂಟ್ ತಯಾರು ಮಾಡ್ತಾ ಇದ್ದಾರಲ್ಲ, ಆ ಕರೆಂಟ್ ಮಾಡುವವರು ಹಗಲು ರಾತ್ರಿ ನೈಟ್ ಡ್ಯೂಟಿ ಕೂಡ ಇಟ್ಕೊಂಡು ವೈರನ್ನು ಸರಿ ಇಟ್ಕೊಂಡು ಕರೆಂಟ್ ಕೆಡದ ಹಾಕಿ ಕಳಿಸಿದವರು, ಇಲ್ಲಿ ಅದನ್ನು ಕತ್ತರಿಸದೇ ಇದ್ದಂಥ ಕೆ ಬಿ ಅವರು, ಇಲ್ಲಿರುವಂಥ ಮೈಕು, ಕಲ್ಪನೆ ಮಾಡ್ಕೊಳ್ಳಿ, ನಮ್ಗೆ ಗೊತ್ತಿಲ್ಲದ ಹಾಗೆ ಋಣ ಯಾವ ರೀತಿ ಅದು. ಇಲ್ಲಿ ಫ್ಯಾನ್ ಆಗ್ತಾ ಇದೆ, ತಣ್ಣ ಗಾಳಿ ಬರ್ತಾ ಇದೆ, ಇದೆಲ್ಲವೂ ಆಗಬೇಕಾದ್ರೆ ನಾನು ಸಂತೋಷವಾಗಿ 5 ನಿಮಿಷ ಇರಬೇಕಾದ್ರೆ 100 ಜನ ಕಷ್ಟಪಡ್ತಿರ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಫ್ ಯು ಆರ್ ಹ್ಯಾಪಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, 100 ಪೀಪಲ್ ಆರ್ ಸ್ಲಾಗಿಂಗ್ ಟು ಕೀಪ್ ಯು ಹ್ಯಾಪಿ. 100 ಜನ ದುಡಿತಾ ಇದ್ದಾರೆ ನಿಮ್ಗೆ ಸಂತೋಷವಾಗಿ ಇಡಬೇಕು ಅಂತ. ಆ ಪ್ರತಿ ಕ್ಷಣ ಋಣ ನನ್ನ ತಲೆ ಮೇಲಿದೆ, ಯಾರ್ಯಾರದು ಋಣ ಇದೆ. ಅದು ಕೇಳ್ತಾರೆ, ಜೀವ ಋಣಗಳ ಲೆಕ್ಕದ ಆದಿ ಅರಿಯದ ನಾವು, ಅದು ಎಲ್ಲಿಂದ ಬರ್ತದ ಋಣ, ಎಲ್ಲಿ ಮುಗೀತದೋ ಅಂತ ಗೊತ್ತಿಲ್ಲ. ನಾವು ಅಂತೀವಿ, ಅಷ್ಟು ಮಾಡಿಬಿಟ್ಟು ಋಣ ಮುಗಿಸ್ಕೊಂಬಿಟ್ಟೆ ನೋಡಿ ಅವ್ರದ್ದು ಅಂತೀವಿ. ಅಷ್ಟು ಈಸಿ ಮುಗಿಯಲ್ಲ ಅದು. ಅದು ಯಾವ್ಯಾವ ಲೆಕ್ಕನೋ, ನಮ್ದು ಇಂಡಿಯಾದಲ್ಲಿ ಅದೊಂದು ಒಳ್ಳೆ ಪರಿಸ್ಥಿತಿ ನಮ್ಮದು. ಕ್ಲೋಸ್ ಅಕೌಂಟ್ ಇಲ್ಲೇ ಇಲ್ಲ ನಮ್ದು, ಯಾವಾಗಲೂ ಕ್ಯಾರಿ ಫಾರ್ವರ್ಡೇ. ಈ ಜನ್ಮದ ನೋಡಿದ್ರೆ ನೆಕ್ಸ್ಟ್ ಜನ್ಮಕ್ಕೆ ಅಕೌಂಟ್ ಟ್ರಾನ್ಸ್ಫರ್ ಆಗ್ತದೆ. ಆದ್ದರಿಂದ ಆದಿ ಅರಿಯದ ನಾವು, ಆವುದನ್ನು ಸರಿ ಎನ್ನುವ. ಯಾವುದು ಸರಿ ಅಂತ ಹೇಳೋಣ, ತಪ್ಪಾವುದೇನುವ, ಯಾವ ತಪ್ಪು ಅಂತ ಹೇಳಿ ಅಂದ್ಬಿಟ್ಟು ಕಡೆಗೆ ಹೇಳ್ತಾರೆ, ಓಹೋ ಬಿಡು ಬಿಡು, ಬಿಟ್ಬಿಡೋದನ್ನ. ಕಷ್ಟ ನೀತಿ ನಿರ್ಣಯದ ಹೊರೆ. ಆ ನೀತಿ ನಿರ್ಣಯ ಮಾಡೋದು ಭಾಳ ಭಾರದ ಕೆಲಸ, ಕಷ್ಟ ಅದು, ಬಿಟ್ಬಿಡೋದನ್ನ. ಅದಕ್ಕೇನು ಮಾಡಬೇಕು, ದೈವ ಅದ ಹೊರಲಿ ಬಿಡು ಮಂಕುತಿಮ್ಮ. ದೈವ ಇದೆಯಲ್ಲ ಅದು ಹೊತ್ಕೊಳ್ಳಿ. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ದೈವ ನೋಡಲಿ ಅನ್ನುವಾಗ ಒಂದು ಒಂದು ಎಳೆ ಇದೆ, ಮಾತಿನ ಎಳೆ ಇದೆ, ಅದನ್ನು ಗಮನಿಸ್ಬೇಕು. ದೈವ ನೋಡ್ಕೊಳ್ಳಿ ಅಂದಾಗ ಸರ್ವಾರ್ಪಣ ಭಾವ ಇದೆ, ನನಗೇನು ಗೊತ್ತಿಲ್ಲಪ್ಪ ದೇವ್ರು ಏನು ಮಾಡ್ತಾನೋ ಮಾಡಲಿ, ಅವನ ಕಾಲಿಗೆ ಬಿದ್ದಿದ್ದೆ ನಾನು ಅಂತನ್ನುವಂಥ ಸರ್ವಾರ್ಪಣ ಭಾವ ಬರಬೇಕು. ಅದು ಬಂದಿದೆ.

0: Radio Sarang 107.8 FM.
1: ಇನ್ನೊಂದು ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ, ಆ ಮೂರು ಹಂತಗಳು ಬರೋ ಹಾಗೆ, ಶಂಕರಾಚಾರ್ಯ ಹೇಳಿದಂಥ ಮೂರು ಹಂತಗಳು ಬರೋ ಹಾಗೆ. ಪದ್ಯ 916. ಜನ್ಮ ಸಾವಿರ ಬರಲಿ ನಷ್ಟ ಅದರಿಂದೇನು, ಜನ್ಮ ಸಾವಿರ ಬರಲಿ ನಷ್ಟ ಅದರಿಂದೇನು, ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು, ಬ್ರಹ್ಮ ಹೃದಯದಿ ನಿಲ್ಲೆ ಮಾಯೆ ಏಂಗೈದೊಡೇಂ ಇಮ್ಮಿದಳ ಸರಸವಿದು ಮಂಕುತಿಮ್ಮ. ಆ ಮೂರು ನಾಲ್ಕು ಲೈನ್ ಒಳಗೆ ಮೂರು ಹೆಜ್ಜೆ ಹೇಗೆ ಬರುತ್ತೆ ನೋಡಿ. ಜನ್ಮ ಸಾವಿರ ಬರಲಿ ನಷ್ಟ ಅದರಿಂದೇನು, ನಾನು ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದೇನಪ್ಪ ಸಾವಿರಲ್ಲಿ ಇನ್ನೊಂದು ಸಾವಿರ ಜನ್ಮ ಬರಲಿ, ನನ್ನ ಜನ್ಮ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಅಂತಿದೆ. ಅದರಿಂದ ಜನ್ಮ ಸಾವಿರ ಬರಲಿ ನಷ್ಟ ಅದರಿಂದ ಏನು, ನನಗೇನು ನಷ್ಟ. ಒಂದು ಭಾಗವತದಲ್ಲಿ ಒಂದು ಕತೆ ಹೇಳ್ತಾರೆ, ನಾರದರು ಹೋಗ್ತಿದ್ರಂತೆ, ಯಾರೋ ತಪಸ್ಸು ಮಾಡ್ತಾ ಕೂತಿದ್ದ ಒಬ್ಬ ಗಿಡದ ಕೆಳಗೆ, ಒಂದು ದೊಡ್ಡ ಮರದ ಕೆಳಗೆ ಕೂತಿದ್ದ ಆಲದ ಮರ. ಅವನು ಕೇಳಿದಂತೆ, ನಾರದ್ರೆ ನಾನು ತುಂಬ ದೋಸ್ತನ ತಪಸ್ಸು ಮಾಡ್ತಾ ಇದ್ದೀನಿ, ನನಗೆ ಯಾವಾಗ ಮುಕ್ತಿ ಸಿಗೋದು ಜೀವನದಿಂದ ಅಂತ. ನಾರದ್ರ ಹಿಂಗೆ ಮೇಲೆ ನೋಡಿದ್ರಂತೆ, ನೀನು ಕೂತಿದೆಯಲ್ಲಪ್ಪ ಆಲದ ಮರ, ಆ ಮರದಲ್ಲಿ ಎಷ್ಟು ಎಲೆ ಇದೆಯೋ ಅಷ್ಟು ಜನ್ಮ ನಿನಗಿದೆ, ಅಷ್ಟು ಜನ್ಮ ಮುಗಿದ ತಕ್ಷಣ ನಿನ್ನ ಮುಕ್ತಿ ಆಗ್ತದೆ. ಅವನೊಂದು ಅಯ್ಯೋ ಕರ್ಮ ಇಷ್ಟು ಮುಗಿಯೋದ, ಎದ್ದು ಹೋಳ್ಬಿಟ್ಟ, ಇನ್ನೇನು ಪ್ರಯತ್ನ ಮಾಡಿ ಪ್ರಯೋಜನ ಇಲ್ಲ ಅಂತ ಅವನು ನಿಶ್ಚಯ ಮುಗಿದೋಯ್ತು. ಮುಂದೆ ಬಂದ್ರಂತೆ ಇನ್ನೊಬ್ಬ ಹುಣಸೆ ಗಿಡದ ಕೆಳಗೆ ಕೂತಿದ್ದಂತೆ ತಪಸ್ಸು ಮಾಡ್ತಾ, ಅವನು ಕೇಳಿದ್ದಂತೆ, ನನ್ನ ಜನ್ಮ ಯಾವಾಗ ಮುಗಿತದೆ, ಪುನರ್ಜನ್ಮ ಯಾವಾಗ ನಿಂತು ಹೋಗ್ತದೆ ಅಂತ. ಅವ್ರು ಅದೇ ಮಾತೇ ಹೇಳಿದರು, ನೀ ಮರದ ಕೆಳಗೆ ಕೂತಿದೆಯಲ್ಲಪ್ಪ, ಆ ಮರದಲ್ಲಿ ಎಷ್ಟು ಎಲೆ ಇದೆಯೋ ಅಷ್ಟು ಜನ್ಮ ನಿನಗಿದೆ, ಅದಾದ್ಮೇಲೆ ನಿನಗೆ ಮುಕ್ತಿ ಆಗ್ತದೆ ಅಂತ. ಸಂತೋಷದಿಂದ ಕುಣಿದಾಡೋಕ್ಕೆ ಶುರು ಮಾಡಿದ್ದಂತ ಅವನು, ಅಯ್ಯೋ ಹುಚ್ಚ, ಎಲೆ ಸಿಕ್ಕಾಪಟ್ಟೆ ಇದೆ, ಅದು ಹುಣಸೆ ಎಲೆ, ಒಂದು ಸಣ್ಣ ಟೀಸಲಿ ಒಂದು ಸಾವಿರಾರು ಎಲೆ ಇದೆ, ಸಂತೋಷ ಪಡ್ತೀಯಲ್ಲ ಅಂತ. ಆದ್ರಿಂದ ಸಂತೋಷ ಯಾಕೆ ಗೊತ್ತಾ, ಒಂದಿಲ್ಲ ಒಂದು ದಿವಸ ಮುಗೀತದೆ ಅಂತ ಆಯ್ತಲ್ಲ ನೋಡಿ, ಹೇಗಿದೆ ನಂಬಿಕೆ ಅನ್ನುವಂಥದ್ದು. ಅವನಿಗೆ ಇಷ್ಟು ಜೀವನ ಅಂತ ಬಿಟ್ಟು ಹೋಗ್ಬಿಟ್ಟ ಅವನು, ಆಲದ ಮರ ಕೆಳಗಿದ್ದವನು, ದೊಡ್ಡ ದೊಡ್ಡ ಎಲೆ ನೋಡಿದ್ರು, ಇವು ತೀರಾ ಸಣ್ಣ ಎಲೆ ಇರೋನು, ಒಂದು ದಿವಸದಲ್ಲಿ ಒಂದು ದಿವಸ ಮುಗೀತದಲ್ಲ ಅಂತ ನಂಬಿಕೆ, ಆ ನಿಶ್ಚಯ ಮನಸ್ಸಲ್ಲಿ ಇರುವಂಥದ್ದು. ಜನ್ಮ ಸಾವಿರ ಬರಲಿ ನಷ್ಟ ಅದರಿಂದೇನು, ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು. ಕರ್ಮ ಬರಲಿ, ನಾ ಇರೋದೇ ಕರ್ಮ ಮಾಡೋದಕ್ಕೆ. ಕರ್ಮ ಮಾಡೋದಕ್ಕೆ ಬಂದಾಗ ಯಾವ ಕೆಲಸ ಏನು ಸ್ವಾಮಿ ಅಲ್ವಾ, ಅದನ್ನು ಸಾವಿರ ಬರಲಿ ಕರ್ಮ. ಯಾವಾಗ ನಾ ಕರ್ಮ ಮಾಡಬೇಕು ಅಂತ ನಿಶ್ಚಯ ಮಾಡ್ಕೊಂಬಂದಿದ್ದೇನೋ, ಅದು ಪ್ರಯತ್ನಕ್ಕೆ ಸಿದ್ಧವಾಗಿದ್ದೇನೋ, ಅದ್ರಿಂದ ಚಿಂತೆ ಇಲ್ಲ. ಯಾವಾಗ ತೊಂದರೆ ಆಗತ್ತೆ ಗೊತ್ತಾ, ಕೆಲವು ನೋಡಬೇಕು ಕೆಲಸಕ್ಕೆ ಬರ್ತಾರೆ, ಮೂರು ದಿವಸ ಕೆಲಸ ಬಿಟ್ಟು ಹೋಗ್ತಾರೆ, ಇಷ್ಟು ಕೆಲಸ ಅಂತ ಗೊತ್ತಿರಲಿಲ್ಲ ಸರ್ ನಮಗೆ, ಅಂದರೆ ಇಷ್ಟೇ ಕೆಲಸ ಇದ್ರೆ ಬರೋದು, ಇಷ್ಟು ಕೆಲಸ ಇದ್ರೆ ಬರೋಲ್ಲ ಅಂತ. ಅದಕ್ಕೆ ಮೊದಲು ಹೇಳ್ತೀನಲ್ಲ, ಪ್ರಯತ್ನ ಮಾಡೋದಕ್ಕೆ ರೆಡಿ ಆಗಿರಬೇಕು. ಆಗ ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು, ಬ್ರಹ್ಮ ಹೃದಯದಿ ನಿಲ್ಲೆ ಮನಸ್ಸಲ್ಲಿ ಒಂಥರ ಸಂಯಮ ಬರಲಿ, ನಂದಲ್ಲ ಇದು ಜೀವನ ಭಗವಂತಂದು ಅಂತ ಬ್ರಹ್ಮ ಹೃದಯದಿ ನಿಲ್ಲೆ ಮಾಯೆ ಹೆಂಗ ಇದೊಡೆ, ಆ ಮಾಯೆ ಏನು ಬೇಕಾದರೂ ಮಾಡ್ಕೊಳ್ಳಿ. ಮನಸ್ಸಿನಲ್ಲಿ ಬ್ರಹ್ಮ ಕೂತ್ಕೊಂಡಾಗ ಮಾಯೆ ಸಳಿಲಿ ಬೇಕಾದಷ್ಟು, ನಾನು ಎಲ್ಲೂ ಹೋಗಲ್ಲ, ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತೇನೆ, ಆ ಸಂಯಮ ಬಂದಿದೆ ನನಗೆ. ಮೊದಲೇ ಸಾಲು ನೋಡಿ ಎಷ್ಟಿದೆ, ಜನ್ಮ ಸಾವಿರ ಬರೆಯಲಿ ನಷ್ಟ ಅದರಿಂದೇನು, ನಾನು ನಿಶ್ಚಯ ಮಾಡ್ಕೊಂಡಿದ್ದೇನೆ. ಅದು ಶಂಕರಾಚಾರ್ಯ ಹೇಳಿದಾಗೆ ಮೊದಲೇದು ನಿಶ್ಚಯ, ಸಾವಿರ ಜನ್ಮ ಬರಲಿ ಗಟ್ಟಿಯಾಗಿರ್ಕೋತೀನಿ. ಎರಡನೇದು ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು, ನಾನು ಪ್ರಯತ್ನ ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ, ಎಷ್ಟು ಬೇಕಾದರೂ ಕರ್ಮ ಬರಲಿ, ಎರಡನೇದು ಪ್ರಯತ್ನ. ಮೂರನೇದು ಬ್ರಹ್ಮ ಹೃದಯದಿ ನಿಲ್ಲೇ ನನ್ನ ಮನಸ್ಸಲ್ಲಿ ಕ್ಷಮತೆ ಸಂಯಮ ಬಂತು, ಆದ್ದರಿಂದ ಮಾಯೆ ಏನು ಮಾಡಿದ್ರೂ ಚಿಂತೆ ಇಲ್ಲ ನನಗೆ. ಇಮ್ಮಿದಳ ಸರಸವಿದು ಮಂಕುತಿಮ್ಮ, ಆ ಕೊನೆ ಸಾಲ ಎಷ್ಟು ಚೆನ್ನಾಗಿದೆ ನೋಡಿ. ಇಮ್ಮಿದಳ ಸರಸ ಅಂದರೆ ಅತ್ಯಂತ ಸುಂದರಿಯಾದ ಪ್ರೇಯಸಿಯೊಡನೆ ಸರಸ ಆಡಿದ ಹಾಗೆ. ಮಾಯೆ ಬರಲಿ ಯಾರೇ ಬರಲಿ ಸಂತೋಷ ಆಗಿರ್ತೀನಿ, ನನಗೇನು ತೊಂದರೆ ಇಲ್ಲ. ಅಂದರೆ ಸಾವಿರ ಜನ್ಮ ಬರಲಿ ಸಾವಿರ ಕರ್ಮ ಬರಲಿ, ಬ್ರಹ್ಮ ಹೃದಯದಲ್ಲಿ ಇದ್ದರೆ ನನಗಿದು ಯಾವುದೂ ಭಾರ ಅನಿಸಲ್ಲ, ತುಂಬ ಸಂತೋಷದ ಕೆಲಸ ಅನಿಸ್ತದೆ ಅನ್ನುವಂಥದ್ದು.

0: You're listening to Radio Sarang, 107.8 FM.
1: ಇನ್ನೊಂದು ಪದ್ಯ ಬಹಳ ಚೆನ್ನಾಗಿರುವಂಥದ್ದು. ಪದ್ಯ 682, 682. ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ, ಭವಿಷ್ಯವ ಚಿಂತಿಸದೆ ಬದುಕ ನೂಕತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಸವೆಸು ನೀ ಜನ್ಮವನು ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈ ತಲೆ ಕೆಡಿಸ್ಕೋಬೇಡಯ್ಯ. ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ, ಭವಿಷ್ಯವ ಚಿಂತಿಸದೆ ಬದುಕ ನೂಕತಿರು. ಬದುಕು ಯಾಕೆ, ಭವಿಷ್ಯದ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯ ನೀನು? ಮುಂದಿನ ಚೇಂಜ್ ಮಾಡೋಕೆ ನನ್ನ ಕೈಯಲ್ಲಿ ಇಲ್ಲ. ಅದೇನಾಗಬೇಕು ಅಂತ ಅದೇ ಮೇಲೆ ಇದ್ದಾನೊಬ್ಬನು, ನೀವು ತಲೆ ಕೆಡಿಸ್ಕೋಬೇಡ. ಅವನ ಮೇಲೆ ಪೂರ್ತಿ ನಂಬಿಕೆ ಇಟ್ಕೋ. ಅನನ್ಯಾಶ್ಚಿಂತೆ ಅಂತೋಮ, ಪೂರ್ತಿ ನಂಬಿಕೆ ಇಟ್ಕೋ ಅವನ ಮೇಲೆ. ಇಟ್ಕೊಂಡು ನಿನಗೇನು ಕರ್ಮ ಬರ್ತದ ಪ್ರಕಾರ ಮಾಡ್ತಾ ಹೋಗಿ ನೀನು. ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ, ಭವಿಷ್ಯವನ್ನು ಯೋಚಿಸದೆ ದಿವಸ ನೂಕುತ್ತಿರು, ಬದುಕ ನೂಕುತ್ತಿರು. ಯಾಕಂದರೆ ವಿವರಗಳ ಜೋಡಿಸುವ ಯಜಮಾನ ಬೇರಿಹನು. ಅವನೇನು ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿ ಕೂತಿದ್ದಾನೆ. ನಾನು ಯಾವಾಗಲೂ ಹೇಳಿ, ನಮ್ಮ ಭಾರತೀಯ ನಂಬಿಕೆ ಏನು ಅಂದರೆ ಅದು ಫೇಟಲಿಸ್ಟ್ ಅಲ್ಲ. ಭಾಳ ಜನ ತಪ್ಪು ತಿಳ್ಕೊತಾರೆ ಫೇಟಲಿಸ್ಟು, ನಮ್ಮ ಕೈಯಲ್ಲಿ ಏನಿದೆ ಅಂತ. ನಮ್ಗೆ ಆಗಲ್ಲ. ನಾವು ಹೇಳಿದ್ರೆ ನಾವು ಏನು ಆಗಬೇಕು ಅನ್ನೋದು ಪೂರ್ವ ನಿರ್ಧಾರಿತ ಆಗಿದೆ. ನಾನು ಹೋಗ್ತಿರೋ ಡಾಟೆಡ್ ಲೈನ್ ಮೇಲೆ ಅಂತ, ನಾನು ಏನಾಗಬೇಕು ಅಂತ ಮೊದಲೇ ಗೊತ್ತಿದೆ. ಅದರಿಂದ ಜೋಡಿಸೋನಿದ್ದಾನೆ ಬೇರೆದವನು, ಹೆಂಗೆ ಹೋಗಬೇಕು ಅಂತ. ಸಾಮಾನ್ಯ ಕೆಲವರು ನೋಡಬೇಕು, ಕೆಲವು ವಿಚಿತ್ರ ಮಾಡ್ತಾರೆ. ಈ ಅರ್ಧಂಬರ್ಧ ಕಾರ್ ಡ್ರೈವಿಂಗ್ ಬಂದವರು ಭಾಳ ಡೇಂಜರಸ್. ಹಿಂದೆ ಕೂತಿರ್ತಾರೆ ಹಿಂದಿನ ಸೀಟಲ್ಲಿ, ಮುಂದೆ ಡ್ರೈವರ್ ಚೆನ್ನಾಗಿರ್ತಾನೆ ಅವನು. ಡ್ರೈವಿಂಗ್ ಬರದೇ ಇದ್ದವ್ರು ಹಿಂದೆ ಕೂತರೆ ಏನೂ ತೊಂದರೆ ಇಲ್ಲ, ಅವ್ರು ಪೂರ್ತಿ ನಂಬಿಕೆಯಿಂದ ಕೂತಿರ್ತಾರೆ ಡ್ರೈವರ್ ಮೇಲೆ. ಅವ್ರು ಡ್ರೈವಿಂಗ್ ಬರಲ್ಲ ಅವ್ರಿಗೆ. ಈ ಬರೋರು ಕೂತ್ರೆ ಕಷ್ಟ. ಏ ಮುಂದೆ ಹಸು ಬರ್ತದೆ ಅವ್ನು ಕಾಣಿಸಲ್ವ, ಅವನಿಗೆ ಇವನಿಗೆ ಕಾಣಿಸ್ತದೆ ಅವನು ಕಾಣಿಸಲ್ವ. ಹಿಂದೆ ಕೂತು ಡೈರೆಕ್ಷನ್, ಅದಕ್ಕೆ ಬ್ಯಾಕ್ ಸೀಟ್ ಡ್ರೈವಿಂಗ್ ಅಂತ ಭಾಳ ಫೇಮಸ್ ಅದು. ತಿರ್ಗಾ ಮುರ್ಗಾ ಹಿಂದಿನ ಕೂತು ಡೈರೆಕ್ಷನ್ ಕೊಡ್ತಾ ಇರೋದು. ಇದು ಯಾವಾಗ ಅವನ ಮೇಲೂ ನಂಬಿಕೆ ಇಲ್ಲ, ತನಗೂ ಸರಿಯಾಗಿ ಬರಲ್ಲ. ಅದು ಬಿಟ್ಟು ಅವನು ಡ್ರೈವರ್ ಇದ್ದಾನಪ್ಪ, ಚೆನ್ನಾಗಿದ್ದಾನೆ, ಅವ್ನು ನಂಬ್ಕೊಂಡು ಕೂತ್ಕೊಂಡ್ರೆ ನಿಮಗೂ ಸಂತೋಷ, ನೀವೇನಾದರೂ ಕೆಲಸ ಮಾಡ್ಕೋಬೋದು ಕಾರಲ್ಲಿ. ಅದಕ್ಕೆ ಹೇಳ್ತಾರೆ ಅವರು, ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಸವೆಸು ನೀ ಜನ್ಮವನು ಮಂಕುತಿಮ್ಮ. ಆ ಸವೆಸು ಅನ್ನೋ ಪದ ನೋಡ್ಬೇಕದನ್ನ, ಕಳಿ ಅನ್ನಲಿಲ್ಲ, ಜೀವನ ಕರ್ಮದಿಂದ ಸವಿಸ್ಬೇಕದನ್ನ, ಆ ಕರ್ಮ ಶೇಷ ಹೋಗ್ಬೇಕದನ್ನ. ಸವೆಸು ನೀ ಜನ್ಮವನು ಮಂಕುತಿಮ್ಮ.

0: રેડિયો સારંગ 107.8 FM.
1: ಈ ನಂಬಿಕೆ ಅತ್ಯಂತ ಶ್ರೇಷ್ಠ ಮಟ್ಟದ್ದಾಗಿದ್ದಾಗ ಏನಾಗ್ತದೆ ಅನ್ನೋದಕ್ಕೆ ಒಂದು ಅದ್ಭುತವಾದ ಕಥೆ ಇತ್ತು. ಹಿಂದಕ್ಕೊಮ್ಮೆ ಹೇಳಿದ್ದೆ ಅಂತ ನೆನಪು ನನಗಷ್ಟೇ. ಯಾದವಾರ್ಯರು ಅಂತ ಒಬ್ಬರಿದ್ರು. ಯಾದವಾರ್ಯರು ಬಹುದೊಡ್ಡ ಗುರುಗಳು. ಮನೆಯಲ್ಲಿ ಪಾಠಶಾಲೆ ನಡೆಸ್ತಾ ಇದ್ರು. ಭಗವಂತನನ್ನು ಅನನ್ಯವಾಗಿ ನಂಬಿಕೊಂಡಿದ್ದಂಥವ್ರು. ಆಗಿನ ಕಾಲದಲ್ಲಿ ಸಂಸ್ಕೃತ ಪಾಠಶಾಲೆ ನಡೆಸೋದು, ಗುರುಕುಲ ನಡೆಸೋರು ಬಡವರೇ ಆಗಿರಬೇಕು. ತುಂಬ ಬಡತನ ಯಾದವಾರ್ಯರಿಗೆ. ಆದರೆ ಬಡತನ ಅಂತ ಗೊತ್ತೇ ಆಗಲಿಲ್ಲ ಅವ್ರಿಗೆ. ಹೇಗೋ ಬರೋದು, ಹೇಗೋ ಜೀವನ ನಡೀತಿತ್ತು, ನಡ್ಕೊಂಡು ಹೋಗ್ತಾ ಇತ್ತು. 15-20 ಜನ ಮಕ್ಕಳು ಮನೆಯಲ್ಲಿ ಓದೋರು. ಒಂದು ಸಲ ಪರೀಕ್ಷಾ ಕಾಲ ಬಂತು. ಅಂದರೆ ಅವ್ರಿಗೆ ಪರೀಕ್ಷಾ ಕಾಲ. ಒಂದು ದಿವಸ ಅವ್ರ ಹೆಂಡತಿ ಬಂದು ಹೇಳಿದ್ರಂತೆ, ಮನೆಯಲ್ಲಿ ಒಂದು ಕಾಳಿಲ್ಲ, ನಮಗೆ ಉಪವಾಸ ಅಭ್ಯಾಸ ಆಗಿ ಹೋಗಿದೆ. ಆ 25 ಜನ ಮಕ್ಕಳಿಗೆ ಏನು ಹಾಕಲಿ, ನಾನು ಏನೂ ಇಲ್ಲ ಮನೆಯಲ್ಲಿ. ಆ ತಾಯಿ ಬಂದು ಹೇಳುವಾಗ ಇವರು ಭಗವದ್ಗೀತೆ ಓದ್ತಾ ಇದ್ರು. ಈ ಶ್ಲೋಕ ಓದ್ತಾ ಇದ್ರಂತೆ, ಅನನ್ಯ ಚಿಂತೆಯಂತೋ ಮಾ ಏ ಜನ ಪರ್ಯುಪಾಸತೆ ಓದ್ತಾ ಇದ್ರು. ಆಕೆ ಬಂದು ಹೇಳಿದ್ರಂತೆ, ಒಂದು ಕಾಳು ಇಲ್ಲ ಮನೆಯಲ್ಲಿ, ಮಕ್ಕಳಿಗೆ ಏನು ಹಾಕಲಿ, ಗಂಜಿ ಕೂಡ ಮಾಡೋಕ್ಕಾಗಲ್ಲ. ಇವತ್ತು ಏನೂ ಇಲ್ಲ, ನಾನು ದಯವಿಟ್ಟು ಹೋಗಿ ಕೇಳ್ಕೊಂಬರ್ಬಾರ್ದ, ನಿಮ್ಮ ಊರಲ್ಲಿ ತುಂಬ ಮರ್ಯಾದೆ ಇದೆ, ನಿಮಗೆ ಅಂಗಡಿಯವರೆಲ್ಲ ಪರಿಚಯ, ಹೋಗಿ ಒಂದು ಮಾತು ಹೇಳಿದ್ರೆ ಕಳಿಸ್ಬಿಡ್ತಾರೆ ಸಾಮಾನು, ಅವ್ರಿಗೋಸ್ಕರ ತುಂಬ ನಮಗೇನು ಬೇಡ ಅಂದ್ರಂತೆ. ಇವ್ರು ಯಾಕೋ ಭಾಳ ದುಃಖ ಆಗ್ಬಿಡ್ತು. ಭಗವಂತ, ನೀನು ನಂಬ್ಕೊಂಡು ಬದುಕಿದ್ದೀನಿ, ನಾನು ಯಾರನ್ನೂ ಕೈ ಚಾಚೆ ಕೇಳಿದವನಲ್ಲ. ನಮಗೊಂದು ನಂಬಿಕೆ ಇದೆ ಯಾವಾಗಲೂ ಭಾರತೀಯ ಸಂಪ್ರದಾಯದಲ್ಲಿ, ಕೈಗೂ ನಾಲಿಗೆಗೂ ಭಾಳ ಹತ್ತಿರದ ಸಂಬಂಧ ಇದೆ ಅಂತ. ಕೈ ಚಾಚಿದಾಗ ನಾಲಿಗೆ ಬಿದ್ದು ಹೋಗುತ್ತೆ. ನೋಡಿ ಹೇಗಿದೆ ಅದು, ಕೈಗೂ ನಾಲಿಗೆಗೂ ಹತ್ತಿರದ ಸಂಬಂಧ ಅಂದರೆ, ಯಾವತ್ತು ದೇಹಿ ಅಂತ ಕೈ ಚಾಚಿದ ತಕ್ಷಣ ನಾಲಿಗೆ ಬಿದ್ದು ಹೋಗುತ್ತೆ. ಕೈ ಹೀಗಿದ್ದಾಗ ನಾಲಿಗೆ ಗಟ್ಟಿಯಾಗಿರುತ್ತೆ. ಅವ್ರು ಇದುವರೆಗೂ ನಾನು ಕೈ ಚಾಚಿದವನಲ್ಲ ಯಾರಿಗೂ. ಕೇಳೋ ಪ್ರಸಂಗ ಬಂತಲ್ಲಪ್ಪ, ಭಗವಂತ ಏನು ಹೇಳಿದೆ ನೀನು ಅಂದ್ಕೊಂಡ್ರು. ಆ ಶ್ಲೋಕ ಇತ್ತಲ್ಲ, ಅನನ್ಯ ಚಿಂತೆ ಅಂತ ಮಾನ್ ಬರೆದದ್ದು, ಅಲ್ಲಿ ಕೆಂಪು ಮಸಿ ಪೆನ್ ಇತ್ತು, ಗಲಗಿತ್ತು, ಅದನ್ನು ತೊಗೊಂಡು ಅದ್ಮೇಲೆ ಗೀರ್ ಹಾಕ್ಬಿಟ್ರು ಜೋರ ಸಿಟ್ಟಿಂದ. ಸುಮ್ಮನೆ ಹೇಳ್ತೀಯ ನೀನು ಬಾಯಿಂದ ಯೋಗಕ್ಷೇಮ ಮೊಹಮ್ಯಂ ಅಂತ, ನೀನು ಮಾಡಲಿಲ್ಲ ನನಗೆ ಅಂತ ಹೇಳಿ ಗೀರ್ ಹಾಕಿದ್ರು. ಅಷ್ಟು ಕಾಗದ ಹರಿದಿರ್ಬೇಕದು. ಎದುರು ಹೆಗಲ ಮೇಲೆ ಶಾಲು ಹಾಕ್ಕೊಂಡು ಹೊರಟರು. ಹೆಂಡತಿ ಅಂದ್ಕೊಂಡ್ರು ಯಾರನ್ನೂ ಅಂಗಡಿಯವ್ರನ್ನ ಕೇಳ್ಕೊಂಡು ಸಾಮಾನು ತರ್ತಾರೆ ಅಂತ ತಿಳ್ಕೊಂಡ್ರು. ಈತ ಅಂಗಡಿಯನ್ ಕಡೆ ಹೋದರು. ಅಂಗಡಿ ಒಂದು ಪಾಪ ಕೂಡಿಸ್ಬಿಟ್ಟು, ಗುರುಗಳು ಏನಾದರೂ ಬೇಕಾಗಿತ್ತ ಸಾಮಾನು ಮನೆಗೆ ಕಳಿಸ್ಕೊಡ್ಲಾ ಅಂತ ಕೇಳಿದರು. ಇವು ಹೋದದ್ದೇ ಕೇಳೋದಕ್ಕೆ, ಅಲ್ಲಿ ಹೋದಾಗ ಕೇಳಬೇಕು ಅನ್ನಿಸ್ಲಿಲ್ಲ, ಹಾಗೆ ಬದುಕಿದ ಜೀವ ಅದು. ಇಲ್ಲಪ್ಪ ಏನಿಲ್ಲ, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಮನೆಯಲ್ಲ ಸಾಕಷ್ಟು ಇದ್ದಾರೆ, ನನಗೇನು ತೊಂದರೆ ಇಲ್ಲ, ಮನೆ ಚೆನ್ನಾಗಿದ್ದಾರೆ ಅಂತ ಕೇಳ್ಕೊಂಬಿಟ್ಟು ಮನೆಗೆ ಬರಲಿಲ್ಲ. ಊರು ಹೊರಗೆ ಒಂದು ಹಾಳು ಗುಡಿಯಲ್ಲಿ ಕೂತ್ಕೊಂಡ್ರು. ಮನೆಗೆ ಹೋಗಿ ಏನು ಮಾಡೋದು, ಹೆಂಡತಿಗೆ ಏನು ಮುಖ ತೋರಿಸ್ಲಿ, ಹುಡುಗರಿಗೆ ಏನು ಊಟಕ್ಕೆ ಹಾಕೋದು, ದಿಕ್ಕ ತೋಚದಾಗ ಕುಳ್ತಿದ್ದಾರೆ. 3 ಗಂಟೆ ಮಧ್ಯಾಹ್ನ ಆದಮೇಲೆ ಏನಾದರೂ ಆಗಿರುತ್ತೆ, ಮನೆಗೆ ಹೋಗೋಣ ಇನ್ನು ಅಂತ ಹೊರಟು. 3:30 ಮನೆಗೆ ಬರುತ್ತಾರೆ. ಮನೆ ಹತ್ತಿರ ಬರಬೇಕಾದ್ರೆ ಮನೆಯಿಂದ ಒಳ್ಳೆ ವಾಸನೆ ಬರ್ತಾ ಇದೆ ಅಡುಗೆ ಆದದ್ದು. ಅವ್ರ ಹೆಂಡತಿ ಓಡಿ ಬಂದರು, ಎಲ್ಲಿ ಹೋಗಿದ್ರಿ ನೀವು, ಅವಾಗಿಂದ ಹುಡುಕ್ತಾ ಇದ್ದೀನಿ ನೀವು, ಪತ್ತೆನೇ ಇಲ್ಲ ಅಂದರು. ಇವ್ರು ಕೇಳಿದ್ರು, ಹುಡುಗರು ಊಟ ಆಯ್ತಾ ಅಂತ. ಹುಡುಗರು ಊಟ ಆಯ್ತಲ್ಲ, ನೀವೇ ಕಳಿಸ್ಲಿಲ್ವ ಸಾಮಾನು, ಎಷ್ಟೊಂದು ಸಾಮಾನು ಕಳಿಸೋದು, ಅದು ಬೇಕಷ್ಟು ಬೇಕಾಗಿತ್ತ ನಮಗೆ. ಅಲ್ಲ 6 ತಿಂಗಳಿಗೆ ಆಗೋಷ್ಟು ಸಾಮಾನು ಕಳಿಸಿದ್ದೀರಿ, ನಾನು 1-2 ದಿವಸಕ್ಕೆ ಆಗೋಷ್ಟು ಕಳಿಸಿ ಅಂದರೆ ಅಷ್ಟು ಕಳಿಸೋದು, 6 ತಿಂಗಳಿಗೆ ಆಗೋಷ್ಟು ಸಾಮಾನು ಬಂತ, ಯಾರು ಕೊಟ್ಟೋದ್ರು, ಅಂಗಡಿ ಅವ್ನು ಕೊಟ್ಟೋದ, ಹುಡುಗ ಬಂದಿದ್ದ ಅವನು. ಒಳಗೆ ಹೋದ್ರಂತೆ. ಒಳಗೆ ಹೋದಾಗ ಅವ್ರ ಹೆಂಡತಿ ಹೇಳ್ತಾರೆ, ನೀವು ತುಂಬ ಮೃದು ಸ್ವಭಾವ ನಿಮ್ಮದು, ಯಾರನ್ನೂ ನೋಯಿಸಿದವರಲ್ಲ ಅಂತ ಗೊತ್ತಿತ್ತು, ಆದರೆ ಇಷ್ಟು ಕಠೋರ ಆಗೋ ಕಾರಣ ಇರಲಿಲ್ಲ. ನೀವು ಆ ಹುಡುಗನಿಗೆ ಎಷ್ಟು ಶಿಕ್ಷೆ ಕೊಟ್ಟಿದ್ದೀರಿ ನೀವು ಅಂದರು. ಯಾವ ಹುಡುಗ, ಅವ್ನು ಸಾಮಾನು ತಂದಲ್ಲ ಹಾಕಿದ್ನಲ್ಲ ಮನೆಗೆಲ್ಲ, ತಂದು ಸಾಮಾನು ಒಟ್ಟಿದ ಒಳಗಡೆ ಅವನಿಗೆ ಆ ಶಿಕ್ಷೆ ಕೊಡೋದ, ನೀವು ಏನು ಶಿಕ್ಷೆ ಕೊಟ್ಟೆ ನಾನು, ಆ ಹುಡುಗ ತಂದು ಚೀಲ ಹೆಗಲ ಮೇಲೆ ತಂದು ತಂದು ಮನೆಯಲ್ಲಿ ತುಂಬ್ತಾ ಇದ್ದ, ಮಾತೇ ಆಡ್ತಿರ್ಲಿಲ್ಲ, ಯಾಕೋ ಮಾತಾಡ್ತಿಲ್ಲ ಅಂದರೆ ನಾ ಬಾಯಿ ತೆಗಿತಾನೆ, ಬಾಯಿಂದ ಬಳಬಳ ರಕ್ತ ಸುರಿತದೆ, ನಾಲಿಗೆ ಕತ್ತರಿಸೋಗ್ಬಿಟ್ಟಿದೆ ಅವನು, ಯಾಕೋ ಏನಾಯಿತು ಅಂತ ಕೇಳಿದೆ. ಅವನು ಹೇಳ್ದ, ನಿಮ್ಮ ಯಜಮಾನ್ರಿಗೆ ತುಂಬ ಕೋಪ ಬಂದಿದೆ ಗುರುಗಳಿಗೆ ನನ್ನ ಮೇಲೆ, ನಾನು ಯಾವತ್ತೋ ಸಾಮಾನು ತಂದು ಕೊಡ್ತೀನಿ ಅಂತ ಹೇಳಿದ್ದೆ ಅವರಿಗೆ, ಮರ್ತು ಬಿಟ್ಟಿದ್ದೆ ತರೋದನ್ನು, ಅದಕ್ಕೆ ಸಿಟ್ಟಿಂದ ನಾಲಿಗೆ ಕತ್ತರಿಸ್ಬಿಟ್ಟಿದ್ದಾರೆ ನಂದು ಅಂತ, ಕತ್ತರಿಸ್ಬಿಟ್ಟಿದ್ದಾರೆ ಅಂತ, ಅಹಂಗ ಶಿಕ್ಷೆ ಕೊಡ್ಬೇಕಾ ಹುಡುಗನಿಗೆ ಅವನಿಗೆ ಅಂತ ಅಂದಾಗ ಯಾದವಾರಿಗೆ ಗೊತ್ತಾಯಿತು ಇದೇನು ಆಗಿದೆ ಅಂತ. ಸೀದಾ ಹೋಗಿ ದೇವ್ರ ಮುಂದೆ ನಮಸ್ಕಾರ ಮಾಡಿ ಹೇಳಿದ್ರಂತೆ, ನಾನು ಅನನ್ಯ ಚಿಂತೆ ಎಂತೋಮ್ಮ ಅಂತ ಹೇಳಿದ್ನಪ್ಪ, ಆದರೆ ಈ ದೃಷ್ಟಿಯಿಂದ ಮಾಡಿದ್ದಲ್ಲ, ನೆನಪಿಟ್ಕೊಂಡು ಮಾಡಿದ್ನಲ್ಲ. ಅದು ಹೇಳ್ತಾರೆ, ನಂಬಿಕೆ ಇದ್ದರೆ ಎಂಥಾದೂ ಫಲ ಆಗ್ತದೆ ಅಂತ. ಆದರೆ ನಂಬಿಕೆ ಗಟ್ಟಿಯಾಗಿರ್ಬೇಕಾಗ್ತದೆ, ಅದು ಮುಖ್ಯ. ನಾವೆಲ್ಲ ನಂಬಿಕೆ ಇದೆ ಅಂತ ಅಂದ್ಕೊಂಡಿದ್ದೀವಿ. ಆ ನಂಬಿಕೆ ಅನನ್ಯಾಶ್ಚಿಂತೆ ಅಂತ, ಅದು ಭಾಳ ಮುಖ್ಯವಾದ ಪದ, ಅದು ಅನನ್ಯವಾದದ್ದು. ಅದನ್ನು ಬಿಟ್ಟರೆ ಇನ್ನೊಂದಿಲ್ಲ, ಇನ್ನೊಂದಿಲ್ಲದಂಥ ನಂಬಿಕೆ ಅಂತ ಇದ್ದರೆ ಮಾತ್ರ ಯಾದವಾರ್ಯರಿಗಾದಂಥ ಸಾಧ್ಯತೆ ನಮಗೂ ಆಗೋಕ್ಕೆ ಸಾಧ್ಯ ಇದೆ. ಅಂಥ ಘಟನೆಗಳನ್ನು ಬೇಕಾದಷ್ಟು ಹೇಳ್ಕೊಂಡು ಹೋಗ್ಬೋದು. ಆಗೋದಿಲ್ಲ ಅಂದಂಥ ಕೆಲಸ ಆಗಿ ಹೋಗ್ಬಿಡುತ್ತೆ, ತಕ್ಷಣ ನಂಬಿಕೆ ಆಗೋದು ಆ ಥರ ಆಗುತ್ತೆ. ಆ ನಂಬಿಕೆ ಬೇಕು ಅಂತ ಹೇಳೋದು.
0: ರೇಡಿಯೋ ಸಾರಂಗ್ 107.8 FM.

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಈ ಹಾಡು ಸೃಷ್ಟಿಯಾದ ಸಂದರ್ಭ ಕೂಡ ರೋಚಕ. ಹಾಡು ಬರೆಸುವ ಉದ್ದೇಶದಿಂದಲೇ ಸಂಗೀತ ನಿರ್ದೇಶಕ ರಂಗರಾವ್, ಚಿತ್ರ ಸಾಹಿತಿ ಹಾಗೂ ತಮ್ಮ ಜೀವದ ಗೆಳೆಯ ವಿಜಯ ನರಸಿಂಹ ಅವರೊಂದಿಗೆ ಒಂದು ಗೆಸ್ಟ್ ಹೌಸ್ನಲ್ಲಿ ಪುಟ್ಟಣ್ಣ ಬಿಡಾರ ಹೂಡಿದರು. ರಂಗರಾವ್ ಅವರು ವೀಣೆ ನುಡಿಸಿ ಹಾಡಿನ ಟ್ಯೂನ್ ಕೇಳಿಸಿದರು. ನಂತರ, ನೋಡು ವಿಜಯ, ಈ ಸಿನಿಮಾದಲ್ಲಿ ಮದುವೆಯಾದ ನಂತರವೂ ಅಕ್ಕ ಅಡ್ಡದಾರಿ ಹಿಡಿದಿರ್ತಾಳೆ, ಅದನ್ನು ಕಂಡ ತಂಗಿ ನೀನು ಹೀಗೆ ಮಾಡೋದು ಇದೆಲ್ಲ ಸರಿ ಅನಿಸುತ್ತೆ ನಿನಗೆ, ನಾನು ಗೃಹಿಣಿಯನ್ನೋ ನೆನಪೇ ಇಲ್ವಾ ನಿನಗೆ, ನಿನ್ನ ಬುದ್ಧಿಗೆ ಏನಾಗಿದೆ, ಈ ತಪ್ಪು ಕೆಲಸದಿಂದ ಆಚೆ ಬಾ ಎಂದು ಬುದ್ಧಿ ಹೇಳಬೇಕು. ಈ ಸಂದರ್ಭಕ್ಕೆ ಹೊಂದುವಂತೆ ಒಂದು ಹಾಡು ಬರೆದುಕೊಡು. ಕಾಮನೆಗಳ ತೀವ್ರತೆಯಿಂದ ತೊಳಲಾಡುವ ಹೆಣ್ಣಿಗೆ ಉಪದೇಶ ಹೇಳಿದಂತೆ ಆ ಹಾಡಿರಬೇಕು. ಹಾಂ, ಆ ಶಾರದಾಂಬೆಯನ್ನು ಆವಾಹಿಸಿಕೋ ಎಂದರು. ಸರಿ ಸರಿ ಎಂದ ವಿಜಯ ನರಸಿಂಹ ಪಲ್ಲವಿಯನ್ನ ಹೇಗೆ ಬರೆಯುವುದು ಎಂದು ಯೋಚಿಸುತ್ತಿದ್ದಾಗಲೇ ದಿಢೀರ್ನೇ ಕರೆಂಟ್ ಹೋಯಿತು. ಕರೆಂಟ್ ಬಂದ ನಂತರ ಹಾಡು ಬರೆದರಾಯಿತು ಎಂದುಕೊಂಡು ಮೊಂಬತ್ತಿ ಹಚ್ಚಿಟ್ಟು ವಿಜಯ ನರಸಿಂಹ ಅವರೊಂದಿಗೆ ಮಾತುಕತೆಗೆ ಕೂತರು ಪುಟ್ಟಣ್ಣ ಮತ್ತು ರಂಗರಾವ್. ಈ ಮೂವರ ಪಟ್ಟಾಂಗ ಶುರುವಾದ ಕೆಲವೇ ನಿಮಿಷಗಳಲ್ಲಿ ಅದುವರೆಗೂ ವಿದ್ಯುತ್ ಬಲ್ಬ್ನ ಸುತ್ತಮುತ್ತ ಸುತ್ತುತ್ತಾ ಇದ್ದ ಒಂದೆರಡು ಮಿಡತೆಗಳು ಸೀದಾ ಕೆಳಗಿಳಿದು ಬಂದು ಮೊಂಬತ್ತಿಯ ಸುತ್ತಲೇ ಗಿರಕಿ ಹೊಡೆಯಲು ಶುರು ಮಾಡಿದವು. ಇದನ್ನು ಗಮನಿಸಿದ ಪುಟ್ಟಣ್ಣ ಮಿಡತೆಯನ್ನು ಕೈಬೀಸಿ ಅತ್ತ ಓಡಿಸೋದಕ್ಕೆ ಒಂದೆರಡು ಬಾರಿ ಪ್ರಯತ್ನಿಸ್ತಾರೆ, ಆದರೆ ಆ ಮಿಡತೆ ಮತ್ತೆ ಮತ್ತೆ ಅಲ್ಲಿಗೆ ಬರ್ತದೆ. ಅದನ್ನು ಕಂಡವರೇ, ಅಯ್ಯೋ ಇದೇನಪ್ಪ ಇದು, ಇದು ಬದುಕಿಕೊಳ್ಳಲಿ ಅಂತ ನಾನು ಓಡಿಸಿದರೆ ಅದು ಅಷ್ಟು ದೂರ ಹೋಗಿ ಅಲ್ಲಿ ನಿಲ್ಲದೆ ಮತ್ತೆ ಈ ಬೆಂಕಿಯ ಕಡೆಗೆ ವಾಪಸ್ ಬರ್ತಿದೆ ಅಲ್ವಾ ಅಂತ ಹೇಳಿ ಉದ್ಗಾರ ತೆಗೆದರಂತೆ. ಪುಟ್ಟಣ್ಣ ಮಾತು ಕೇಳಿದ ಕ್ಷಣ ಆಗಲೂ ಹಾಡಿನ ಪಲ್ಲವಿ ಹೇಗಿರಬೇಕೆಂದು ಯೋಚಿಸ್ತಾ ಇದ್ದಂಥ ವಿಜಯ ನರಸಿಂಹ ಅವರಿಗೆ ತಕ್ಷಣವೇ ಮೈಯೊಳಗೆ ಮಿಂಚು ಹರಿದಂತಾಯಿತು. ಮೇಲಿಂದ ಮೇಲೆ ಮುಂಬತ್ತಿಯ ಬೆಳಕಿಗೆ ಮುತ್ತಿಡಲು ಬರ್ತಾ ಇದ್ದಂಥ ಮಿಡತೆ, ಆಸೆಯಿಂದ ಕಾಮದಿಂದ ಕುರುಡಾಗಿದ್ದ ಎಡಕಲ್ಲು ಗುಡ್ಡದ ಮೇಲಿನ ನಾಯಕಿಯಂತೆಯೇ ಅವರಿಗೆ ಕಾಣಿಸಿತು. ಮರುಕ್ಷಣವೇ ಅವರು ನಿಲ್ಲು ನಿಲ್ಲೇ ಪತಂಗ, ಬೇಡ ಬೇಡ ಬೆಂಕಿಯ ಸಂಘ ಎಂಬ ಮೊದಲ ಸಾಲು ಬರೆದೇ ಬಿಟ್ರು. ಮುಂದೆ ಮೊದಲ ಚರಣ ಬರೆಯುವಾಗ ನಾಯಕಿಯನ್ನ ತಿವಿದು ಎಚ್ಚರಿಸುವಂತ ಸಾಲಿರಬೇಕು ಎಂದು ಯೋಚನೆಯೊಂದು ಅವರಿಗೆ ಬಂತು. ಆಗ ಕ್ಷಣಿಕದ ಚಪಲಕ್ಕೆ ಬಲಿಯಾಗುವೆಯ, ಶ್ರೀಮತಿ ಎನಿಸಿ ಮತಿ ನೀಗುವೆಯ ಎಂಬ ಇನ್ನೊಂದು ದಿವ್ಯ ಸಾಲು ವಿಜಯ ನರಸಿಂಹ ಅವರ ಲೇಖನಿಯಿಂದ ಮೂಡಿಬಂತು. ಇಲ್ಲಿ ವಿಜಯ ನರಸಿಂಹ ಅವರ ಬಗ್ಗೆ ನಾಲ್ಕು ಮಾತು ಹೇಳಲೇಬೇಕು. ಕನ್ನಡದ ಶ್ರೇಷ್ಠ ಗೀತ ರಚನೆಕಾರರಲ್ಲಿ ಒಬ್ಬರು ವಿಜಯ ನರಸಿಂಹ. ಭಾರತ ಭೂಷಿರ ಮಂದಿರ ಸುಂದರಿ, ವಸಂತ ಬರೆದನು ಒಲವಿನ ಓಲೆ, ವಿರಹ ನೂರು ತರಹ, ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ, ಹಾವಿನ ದ್ವೇಷ 12 ವರುಷ, ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ, ಹೀಗೆ ಅವರು ಬರೆದ ಸೂಪರ್ ಹಿಟ್ ಗೀತೆಗಳ ಪಟ್ಟಿ ದೊಡ್ಡದಿದೆ. ಎಷ್ಟೇ ಮಧುರ ಗೀತೆ ಬರೆದರೂ ಕನ್ನಡ ಸಾಹಿತ್ಯ ಪರಿಷತ್ನವರು ತಮ್ಮ ಸಾಹಿತ್ಯ ಸೇವೆ ಗಮನಿಸಿ ಒಂದು ಪ್ರಶಸ್ತಿ ಕೂಡ ಕೊಡಲಿಲ್ಲ. ಉದಯಶಂಕರ್ ಅವರಿಗೂ ಅಂಥದ್ದೇ ನೋವಿತ್ತು. ಒಂದು ಸಂದರ್ಭದಲ್ಲಿ ಉದಯಶಂಕರ್ ತಮಾಷೆಯಾಗಿ, ವಿಜಯ ನರಸಿಂಹ ಅವರೇ, ಸಾಹಿತ್ಯ ಪರಿಷತ್ನವರೇ ಸನ್ಮಾನಿಸಲಿ ಎಂದು ಕಾಯುವುದರಲ್ಲಿ ಅರ್ಥವಿಲ್ಲ, ಈಗ ಒಂದು ಕೆಲಸ ಮಾಡೋಣ, ನಾವೇ ಒಂದು ದಿನ ಸಾಹಿತ್ಯ ಪರಿಷತ್ಗೆ ಹೋಗಿ ಒಬ್ಬರಿಗೊಬ್ಬರು ಸನ್ಮಾನ ಮಾಡಿಕೊಂಡು ಬಿಡೋಣ, ನಮ್ಮ ಆಸೆನ ಹಾಗಾದರೂ ಈಡೇರಿಸಿಕೊಳ್ಳೋಣ ಎಂದರಂತೆ. ದುರಂತವೆಂದರೆ ವಿಜಯ ನರಸಿಂಹ ಅವರನ್ನ ಸನ್ಮಾನಿಸಬೇಕೆಂಬ ಬುದ್ಧಿ ಸಾಹಿತ್ಯ ಪರಿಷತ್ನ ಜನರಿಗೆ ಕಡೆಗೂ ಬರಲಿಲ್ಲ. ಆದರೆ ಅವರು ತೀರಿಕೊಂಡ ದಿನ ಯಾರೋ ದಡಬಡಿಸಿ ಬಂದು ನಾವು ಸಾಹಿತ್ಯ ಪರಿಷತ್ನಿಂದ ಬಂದಿದ್ದೀವಿ ಎಂದು ಹೇಳಿ ಹಾರ ಹಾಕಿ ಹೋದರಂತೆ. ಈ ಘಟನೆಯನ್ನು ಈಗಲೂ ನೋವಿನಿಂದಲೇ ನೆನೆಯುವ ವಿಜಯ ನರಸಿಂಹ ಅವರ ಮೊಮ್ಮಗ ಸುದತ್ತ ಗೌತಮ್ ಹೇಳ್ತಾರೆ, ಅಲ್ಲ ಸರ್, ನಮ್ಮ ತಾತ ಬದುಕಿದ್ದಾಗ ಬಾರದ ಪುರಸ್ಕಾರ ಅವರು ಬಾರದ ಲೋಕಕ್ಕೆ ಹೋದ ನಂತರ ಬಂತು, ಅದರಿಂದ ಏನು ಉಪಯೋಗ? ಅವರ ನೋವಿನ ಪ್ರಶ್ನೆಗೆ ಉತ್ತರಿಸುವುದಾದರೂ ಹೇಗೆ? ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾದ ವಿಜಯ ನರಸಿಂಹ ಅವರ ಗೀತ ರಚನೆ, ಎಂ ರಂಗರಾವ್ ಅವರ ಸಂಗೀತದ, ಎಸ್ ಜಾನಕಿ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

ನಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಗೆಜ್ಜೆ ಪೂಜೆಗೆ ಚಿ ಉದಯಶಂಕರ್, ವಿಜಯ ನರಸಿಂಹ ಹಾಗೂ ಆರ್ ಎನ್ ಜಯಗೋಪಾಲ್ರಿಂದ ಹಾಡು ಬರೆಸಿದರು ಪುಟ್ಟಣ್ಣ. ಹೀಗೆ ಬರೆಯಲಾಗಿದ್ದ ಹಾಡುಗಳ ಪಟ್ಟಿಯಲ್ಲಿ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಇರಲೇ ಇಲ್ಲ. ಎದುರು ಮನೆಯಲ್ಲಿದ್ದ ವಿದ್ಯಾವಂತ ತರುಣ ಪ್ರೀತಿಸುವುದಾಗಿ ಮದುವೆಯಾಗುವುದಾಗಿ ನಾಯಕಿಗೆ ಹೇಳುವ ಸನ್ನಿವೇಶಕ್ಕೆ ಆಪ್ತ ಅನಿಸುವಂತ ಡೈಲಾಗ್ ಬರೆಸಲಾಗಿತ್ತು. ಅದನ್ನೇ ಒಂದು ದೃಶ್ಯವನ್ನಾಗಿಸಿ ಚಿತ್ರೀಕರಣ ಮುಗಿಸಲಾಗಿತ್ತು. ಆದಷ್ಟು ಬೇಗ ಡಬ್ಬಿಂಗ್ ಹಾಗೂ ಎಡಿಟಿಂಗ್ ಮುಗಿಸಿ ತರಾತುರಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡುವ ಲೆಕ್ಕಾಚಾರದಲ್ಲಿ ನಟ ನಿರ್ಮಾಪಕ ಶಿವರಾಮ್ ಅವರಿದ್ದರು. ಹೀಗಿದ್ದಾಗಲೇ ಅದೊಂದು ರಾತ್ರಿ ಚೆನ್ನೈನ ಬೆಸೆಂಟ್ ನಗರದಲ್ಲಿದ್ದ ತಮ್ಮ ಮನೆಯ ಮೊದಲ ಮಹಡಿಯಲ್ಲಿ ನಿಂತು ಹಾಗೆ ಒಮ್ಮೆ ಆಕಾಶವನ್ನ ದಿಟ್ಟಿಸಿ ನೋಡಿದ್ರು ಆರ್ ಎನ್ ಜಯಗೋಪಾಲ್. ಮರುಗಳಿಗೆಯೇ ಭೂಮಿಯನ್ನು ಒಮ್ಮೆ ನೋಡಿದರು. ಆ ಕ್ಷಣದಲ್ಲಿ ಅವರಿಗೆ ಎಲ್ಲಿಯ ಆಕಾಶ, ಎಲ್ಲಿಯ ಭೂಮಿ, ಅದೆಲ್ಲಿಯ ನಾವು ಅನಿಸಿತು. ಹಿಂದೆಯೇ ಗಗನವು ಎಲ್ಲೋ ಭೂಮಿಯೂ ಎಲ್ಲೋ ಒಂದು ಅರಿಯೇನ ಎಂಬ ಅಪೂರ್ವ ಸಾಲು ಮಿಂಚಿನಂತೆ ಹೊಳೆಯಿತು. ತಕ್ಷಣವೇ ಪುಟ್ಟಣ್ಣ ಕಣಗಾಲ್ ಅವರಿಗೆ ಫೋನ್ ಮಾಡಿದ ಜಯಗೋಪಾಲ್, ಇನ್ನೊಂದು ಒಳ್ಳೆಯ ಹಾಡು ಕೊಡ್ತೀನಿ, ಅದನ್ನ ಗೆಜ್ಜೆ ಪೂಜೆಗೆ ಬಳಸಿಕೊಳ್ತೀರಾ ಅಂದ್ರಂತೆ. ಈಗಾಗಲೇ ಚಿತ್ರೀಕರಣವೆಲ್ಲ ಮುಗಿದು ಹೋಗಿದೆ, ನಿಮ್ಮ ಹಾಡು ತಗೋಬೇಕು ಅಂದರೆ ಮತ್ತೆ ಶೂಟಿಂಗ್ ಮಾಡಬೇಕು, ಮಿಗಿಲಾಗಿ ಆ ಹಾಡು ಸಿನಿಮಾದ ಒಂದು ಸನ್ನಿವೇಶಕ್ಕೆ ಹೊಂದಿಕೆಯಾಗಬೇಕು, ಅದೆಲ್ಲ ಸ್ವಲ್ಪ ಕಷ್ಟದ ಕೆಲಸ. ಇರಲಿ, ನೀವೊಮ್ಮೆ ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಅವರನ್ನ ಸಂಪರ್ಕಿಸಿ ಅವರಿಗೆ ವಿಷಯ ತಿಳಿಸಿ, ಅವರು ಒಳ್ಳೆಯ ಟ್ಯೂನ್ ಕೊಟ್ಟರೆ ಬಳಸಿಕೊಳ್ಳುವ ಬಗ್ಗೆ ಯೋಚಿಸೋಣ ಎಂದರಂತೆ ಪುಟ್ಟಣ್ಣ. ತಕ್ಷಣ ವಿಜಯ ಭಾಸ್ಕರ್ಗೆ ಫೋನ್ ಮಾಡಿದ ಆರ್ ಎನ್ ಜಯಗೋಪಾಲ್ ಎಲ್ಲ ವಿಷಯ ಹೇಳಿದ್ದಾರೆ. ಹಿಂದೆಯೇ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಎಂಬ ಹೊಸ ಹಾಡಿನ ಸಾಲನ್ನೂ ಗುನುಗಿದ್ದಾರೆ. ಈ ಪದಗಳಲ್ಲಿ ಎಂಥದೋ ಸೆಳೆತವಿದೆ, ಒಂದು ಮೋಡಿ ಇದೆ ಅಂದುಕೊಂಡ ವಿಜಯ ಭಾಸ್ಕರ್ ನಂತರದ ಒಂದೆರಡು ನಿಮಿಷದಲ್ಲಿ ಟ್ಯೂನ್ ಕೊಟ್ರಂತೆ. ಜೊತೆಗೆ ಈ ಹಾಡನ್ನು ಗೆಜ್ಜೆ ಪೂಜೆಯಲ್ಲಿ ಬಳಸಿಕೊಳ್ಳುವಂತೆ ಪುಟ್ಟಣ್ಣನಿಗೆ ಒತ್ತಾಯಿಸೋಣ, ಈ ವಿಷಯದಲ್ಲಿ ನಿಮ್ಮ ಜೊತೆಗೆ ನಾನಿರ್ತೇನೆ, ಹೆದರಬೇಡಿ ಎಂದು ಭರವಸೆ ನೀಡಿದ್ರಂತೆ. ಆ ಧೈರ್ಯದ ಮಾತು ಕಿವಿಗೆ ಬಿದ್ದ ಕ್ಷಣದಲ್ಲೇ ಅದೇ ಖುಷಿಯಿಂದ ಆರ್ ಎನ್ ಜಯಗೋಪಾಲ್ ಅದೇ ಹಾಡನ್ನ ಹೀಗೆ ಮುಂದುವರಿಸಿದರು. ಎನಗೆ ನೀ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೇನ. ಮರುದಿನ ಈ ಹಾಡು ಮತ್ತು ಅದರ ಟ್ಯೂನನ್ನು ಪುಟ್ಟಣ್ಣ ಕಣಗಾಲರಿಗೆ ಕೇಳಿಸಿದ್ದಾಯಿತು. ಅವರು ತುಂಬಾ ಖುಷಿಪಟ್ಟು ಕಥಾನಾಯಕ ಮದುವೆಯಾಗುವುದಾಗಿ ಭಾಷೆ ಕೊಡ್ತಾನಲ್ಲ, ಆ ಸನ್ನಿವೇಶಕ್ಕೆ ಈ ಹಾಡು ಬರೆಸಿದ್ರೆ ಹೇಗೆ ಅಂದರು. ಮುಂದಿನ ಕೆಲವೇ ಕ್ಷಣಗಳಲ್ಲಿ ಹಾಡು ಇಡಿಯಾಗಿ ಸಿದ್ಧವಾಯಿತು. ತಕ್ಷಣವೇ ನಿರ್ಮಾಪಕ ಶಿವರಾಮ್ ಅವರ ಮನೆಗೆ ಬಂದ ಪುಟ್ಟಣ್ಣ ಕಣಗಾಲ್ ಮತ್ತೆ ಒಂದು ಹಾಡಿನ ಚಿತ್ರೀಕರಣ ಆಗಬೇಕು, ಅದಕ್ಕೆ ವ್ಯವಸ್ಥೆ ಮಾಡಿ ಅಂದಿದ್ದಾರೆ. ಅಯ್ಯಯ್ಯೋ, ಹಾಗೆಲ್ಲ ಮಾಡಿದರೆ ಬಜೆಟ್ ಜಾಸ್ತಿ ಆಗುತ್ತೆ ಎಂದಿದ್ದಾರೆ ಶಿವರಾಮ್. ಅದಕ್ಕೆ ಒಪ್ಪದ ಪುಟ್ಟಣ್ಣ, ಈ ಹಾಡಿನಲ್ಲಿ ನಿಮ್ಮ ಸಿನಿಮಾಕ್ಕೆ ಒಳ್ಳೆ ಹೆಸರು ಬರುತ್ತೆ, ನೀವು ಒಪ್ಪಲೇಬೇಕು ಎಂದು ಹಠ ಹಿಡಿದು ಒಪ್ಪಿಸಿದ್ರಂತೆ. ಪರಿಣಾಮ ನಿಗದಿತ ಬಜೆಟ್ಗಿಂತ 50,000 ರೂಪಾಯಿ ಜಾಸ್ತಿ ಮೊತ್ತ ಶಿವರಾಮ್ಗೆ ಖರ್ಚಾಯಿತು. ಹಾಡು ಕಡೆಗೂ ಚಿತ್ರದೊಳಗೆ ಬಂತು. ಈಗ ಯೋಚಿಸಿದರೆ ಗಗನು ಎಲ್ಲೋ ಹಾಡಿಲ್ಲದ ಗೆಜ್ಜೆ ಪೂಜೆ ಸಿನಿಮಾವನ್ನು ಕಲ್ಪಿಸಿಕೊಳ್ಳೋದಕ್ಕೂ ಕಷ್ಟವಾಗುತ್ತೆ. ಆ ಹಾಡಿಲ್ಲದಿದ್ದರೆ ಇಡೀ ಚಿತ್ರಕ್ಕೆ ತೂಕವೇ ಇರುವುದಿಲ್ವೇನು, ಚಿತ್ರದ ಒಟ್ಟು ಅರ್ಥವೇ ಕೆಟ್ಟು ಹೋಗ್ತದೇನು ಅನ್ನಿಸ್ತದೆ ಅಲ್ವೇ. ಗೆಜ್ಜೆ ಪೂಜೆ ಸಿನಿಮಾದ ಆರ್ ಎನ್ ಜಯಗೋಪಾಲ್ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, ಎಸ್ ಜಾನಕಿ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ನಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಇವತ್ತಿಗೂ ಎಲ್ಲ ಗಾಯಕರಿಗೂ ಸವಾಲಾಗಿರುವ, ಕೇಳುಗರಿಗೆ ತುಂಬಾ ಪ್ರಿಯವಾಗಿರುವ ಗೀತೆ ಹೃದಯ ಸಮುದ್ರ ಕಲಕಿ.
1: ಹೃದಯ ಸಮುದ್ರ ಕಲಕಿ, ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು.
0: ಈ ಮಧುರ ಹಾಡಿನ ಹಿಂದಿರುವ ಕಥೆಯಾದ್ರೂ ಎಂಥದ್ದು ಅನ್ನುವ ಪ್ರಶ್ನೆಗೆ ಅಶ್ವಮೇಧದ ನಿರ್ದೇಶಕ ಸಿ ಆರ್ ಸಿಂಹ ಅವರು ಒಂದಿಷ್ಟು ಮಾತುಗಳನ್ನು ಹೀಗೆ ಹೇಳ್ತಾರೆ. 1990-91 ಮಾತು ಇದು. ಕುಮಾರ್ ಬಂಗಾರಪ್ಪ ಅಭಿನಯದ ಅಶ್ವಮೇಧ ಚಿತ್ರದ ಪೂರ್ವ ಸಿದ್ಧತೆ ನಡೆದಿತ್ತು. ಕತೆ ಚಿತ್ರಕಥೆ ನಿರ್ದೇಶನ ಜವಾಬ್ದಾರಿ ನನ್ನದಾಗಿತ್ತು. ಚಿತ್ರದಲ್ಲಿ ಎಷ್ಟು ಹಾಡುಗಳಿರಬೇಕು ಹಾಗೂ ಅವು ಯಾವ ಸಂದರ್ಭದಲ್ಲಿ ಬರಬೇಕು ಎಂಬ ಚರ್ಚೆ ನಡೀತಾ ಇತ್ತು. ನಾಯಕನಿಗೆ ಕುದುರೆಯಿಂದ ಇಷ್ಟ. ಆತ ಆ ಕಾರಣದಿಂದಲೇ ಒಂದು ಮಜಬೂತಾದ ಕುದುರೆಯನ್ನ ಸಾಕಿಕೊಂಡಿರ್ತಾನೆ, ಅದಕ್ಕೆ ಜೀವದ ಗೆಳೆಯನ್ನ ಸ್ಥಾನ ನೀಡಿರ್ತಾನೆ. ನಾಯಕನ ಮನೆ ಮನ ಎರಡರಲ್ಲೂ ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಇರ್ತದೆ. ಹೀಗಿರುವಾಗ ನಾಯಕನನ್ನ ಮುಗಿಸುವ ಉದ್ದೇಶದಿಂದ ಖಳನಾಯಕ ಹಾರಿಸಿದ ಗುಂಡು ಅಕಸ್ಮಾತ್ ಆಗಿ ಕುದುರೆಗೆ ತಗುಲಿ ಅದು ಅಸುನಿಗ್ತದೆ. ತನ್ನ ಜೀವದ ಜೀವವೇ ಆಗಿದ್ದ ಕುದುರೆಯ ಅಗ್ನಿ ಸಂಸ್ಕಾರ ಮುಗಿದ ಕ್ಷಣ ಅದರ ಸಾವಿಗೆ ಕಾರಣರಾದವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಾಯಕ ನಿರ್ಧರಿಸ್ತಾನೆ. ಈ ಸಂದರ್ಭಕ್ಕೆ ಕ್ರೋಧ, ಆವೇಶ ಹಾಗೂ ದುಃಖಭರಿತ ಹಾಡೊಂದನ್ನು ಹಾಕಬೇಕು, ಅದನ್ನೇ ಟೈಟಲ್ ಸಾಂಗ್ ಮಾಡಬೇಕು ಅನಿಸಿತು. ಇದನ್ನೇ ಸಂಗೀತ ನಿರ್ದೇಶಕರಾಗಿದ್ದ ಸಂಗೀತ ರಾಜ ಹಾಗೂ ಗೀತ ರಚನೆಕಾರ ದೊಡ್ಡರಂಗೇಗೌಡರಿಗೆ ತಿಳಿಸಿದೆ. ಮೂವರು ನಂದಿಬೆಟ್ಟಕ್ಕೆ ಹೋಗಿ ಅಲ್ಲಿ ಪ್ರಶಾಂತ ವಾತಾವರಣದಲ್ಲಿ ಟ್ಯೂನ್ ಹಾಗೂ ಹಾಡು ಸಿದ್ಧಪಡಿಸುವುದೆಂದು ನಿರ್ಧರಿಸಿದೆವು. ಹಾಗೆಯೇ ಮಾಡಿದೆವು. ಕುಮಾರ್ ಬಂಗಾರಪ್ಪ ಸೇರಿದಂತೆ ಎಲ್ರಿಗೂ ಈ ಹಾಡು ಇಷ್ಟ ಆಯಿತು. ಈ ಹಾಡನ್ನು ಯಾರಿಂದ ಹಾಡಿಸೋದು ಅಂತ ಚರ್ಚೆ ಬಂದಾಗ ಹಾಡಿನ ಸಾಹಿತ್ಯ ಓದಿದಾಗಲೇ ಇದನ್ನ ರಾಜ್ಕುಮಾರ್ ಅವರಿಂದಲೇ ಹಾಡಿಸಬೇಕೆಂಬ ಐಡಿಯಾ ನನಗೆ ಬಂದಿತ್ತು. ಅದನ್ನೇ ಕುಮಾರ್ ಬಂಗಾರಪ್ಪ ಅವರಲ್ಲಿ ತಿಳಿಸಿದೆ. ಹೇಗಾದರೂ ಮಾಡಿ ಅಣ್ಣವರ ಬಳಿ ಈ ವಿಷಯ ಪ್ರಸ್ತಾಪಿಸಿ ಅವರು ಒಪ್ಪಿಬಿಟ್ರೆ ಸಿನಿಮಾಕ್ಕೆ ಒಂದು ತೂಕ ಇರುತ್ತೆ, ಈ ಹಾಡು ಅಮರವಾಗುತ್ತೆ ಎಂದೆ. ಈ ಮಾತು ಕೇಳಿದ ಕುಮಾರ್ ಬಂಗಾರಪ್ಪ, ಸರ್ ಅಣ್ಣವರು ಈಗ ನಮಗೆ ಸಂಬಂಧಿಕರು ನಿಜ, ಆದರೆ ಮುಂದೆ ನಿಂತು ಮಾತಾಡೋದಕ್ಕೆ ನನಗೆ ಸಂಕೋಚ, ಅವರು ಮಹಾನ್ ನಟರು, ಅವರೆಲ್ಲಿ ನಾನೆಲ್ಲಿ, ಅಂಥವರನ್ನು ನನ್ನ ಪಾತ್ರಕ್ಕೆ ಹಿನ್ನೆಲೆಯಾಗಿ ಬರುವ ಹಾಡಿಗೆ ಧ್ವನಿಯಾಗಿ ಎಂದು ಕೇಳುವುದು ಹೇಗೆ? ಇಲ್ಲ ಇಲ್ಲ, ಅಂತ ಮಹಾನ್ ನಟನ ಮುಂದೆ ನಿಂತು ಮಾತಾಡಲು ನನಗೆ ಧೈರ್ಯವಿಲ್ಲ ಅಂದುಬಿಟ್ರು. ಹಾಗಲ್ಲ ಸರ್, ಈ ಹಾಡನ್ನು ಅಣ್ಣವರು ಹಾಡಿದರೆ ಮಾತ್ರ ಅದಕ್ಕೆ ನ್ಯಾಯ ಒದಗಿಸೋಕ್ಕೆ ಸಾಧ್ಯ, ನೀವು ದಯವಿಟ್ಟು ಪ್ರಯತ್ನಿಸಿ ಎಂದು ಕುಮಾರ್ ಬಂಗಾರಪ್ಪ ಅವರಿಗೆ ಮತ್ತೆ ಮತ್ತೆ ಒತ್ತಾಯಿಸಿದೆ. ಅವರು ಹಿಂಜರಿಯುತ್ತಲೇ ಒಪ್ಪಿದ್ರು. ಅಷ್ಟೇ ಅಲ್ಲ, ಅದೊಂದು ಸಮಯ ನೋಡಿ ಡಾಕ್ಟರ್ ರಾಜ್ ಅವರಿಗೆ ವಿಷಯ ತಿಳಿಸಿಯೂ ಬಿಟ್ರು. ಒಂದೆರಡು ನಿಮಿಷ ಯೋಚಿಸಿದ ಅಣ್ಣವರು, ಸರಿಯಪ್ಪ ಹಾಡ್ತೀನಿ ಅಂದ್ರಂತೆ. ಕಡೆಗೂ ಆ ದಿನ ಬಂದೇ ಬಂತು. ಅವತ್ತು ಸಂಜೆ ಸೋದರ ವರದಪ್ಪ ಅವರೊಂದಿಗೆ ರಾಜ್ಕುಮಾರ್ ಅವರು ಸ್ಟುಡಿಯೋಗೆ ಬಂದರು. ತಕ್ಷಣವೇ ರಾಜ್ ಅವರ ಬಳಿ ಹೋಗಿ ಮೆಲುದನಿಯಲ್ಲಿ ಹೇಳಿದೆ, ಸರ್ ರೆಕಾರ್ಡಿಂಗ್ಗೆ ಎಲ್ಲ ಸಿದ್ಧವಿದೆ, ಆದರೆ ಒಂದು ವಿನಂತಿ, ನೀವು ಈ ಹಾಡನ್ನು ನಿಮ್ಮ ಎಂದಿನ ಧ್ವನಿಯಲ್ಲಿ ಹಾಡುವ ಬದಲು ಹಿಂದೆ ನಾಟಕವಾಡುತ್ತಿದ್ದ ಸಂದರ್ಭದಲ್ಲಿ ಸ್ಟೇಜಿನ ಮೇಲೆ ಭಾವಾವೇಶದಿಂದ ಹಾಡ್ತಿದ್ರಲ್ಲ ಹಾಗೆ ಹಾಡಿ. ಅದಕ್ಕೆ ರಾಜ್ಕುಮಾರ್ ಅವರು, ಇಲ್ಲ ಸಿಂಹ ಅವರೇ, ಅದು ಆಗಿನ ಕಾಲ, ನನಗೂ ಆಗ ಚಿಕ್ಕ ವಯಸ್ಸಿತ್ತು ಹಾಡ್ತಿದ್ದೆ, ಈಗ ಅದೆಲ್ಲ ಹೇಗೆ ಸಾಧ್ಯ, ಹಾಗೆ ಆಡೋದಕ್ಕೆ ಸಾಧ್ಯವಿಲ್ಲ ಅಂದುಬಿಟ್ರು. ಆದರೂ ಎಲ್ಲರ ಬೇಡಿಕೆಗೆ ಒಪ್ಪಿದವರಂತೆ ಒಮ್ಮೆ ನಸುನಕ್ಕ ರಾಜ್, ಸರಿ ನೋಡೋಣ ಅಂದರು. ನಂತರ ಸ್ಟುಡಿಯೋದೊಳಗೆ ಹೋಗಿ ಹಾಡಲು ನಿಂತರು. ಸಂಗೀತ ಶುರುವಾಯಿತು. ನಾವು ಬಯಸಿದಂತೆ ವಿಶೇಷ ಧ್ವನಿಯಲ್ಲಿ ರಾಜ್ ಹಾಡಲು ಆರಂಭಿಸಿದಾಗ ಕೇಳುತ್ತಾ ಕೂತವರೆಲ್ಲ ರೋಮಾಂಚನಗೊಂಡ್ರು. ಹಾಡು ಅದ್ಭುತವಾಗಿ ಮೂಡಿಬಂತು. ಸ್ಟುಡಿಯೋದಲ್ಲಿರುವ ದೊಡ್ಡ ಥಿಯೇಟರ್ ಹಾಲಲ್ಲಿ ಎಲ್ಲರೂ ಕೂತು ಹಾಡು ಕೇಳಿದೆವು. ಹಾಡು ಮುಗಿದ ನಂತರ ರಾಜ್ ಏನೂ ಮಾತಾಡಲಿಲ್ಲ. ಒಂದೆರಡು ನಿಮಿಷ ನಂತರ ಆ ಹಾಡನ್ನ ದಯವಿಟ್ಟು ಇನ್ನೊಂದ್ಸಲ ಹಾಕಿ ಎಂದರು. ಎರಡನೇ ಬಾರಿ ಹಾಡು ಕೇಳಿದವರೇ ಸ್ವಲ್ಪ ಸಮಯ ನನ್ನನ್ನೇ ದಿಟ್ಟಿಸಿ ನೋಡಿದರು. ಇಬ್ಬರಲ್ಲೂ ಮಾತಿಲ್ಲ. ನಂತರ ಸಿಂಹ ಅವರ ಭುಜವನ್ನು ಮುಷ್ಟಿಯಿಂದ ಗುದ್ದಿ, ಅಂತೂ ಹಾಡಿಸಿಬಿಟ್ರಿ ನೀವು ಎಂದು ಅಭಿಮಾನದಿಂದ ಹೇಳಿದರು. ಮುಂದೆ ನಡೆದಿದ್ದು ಈಗ ಇತಿಹಾಸ. ಆ ಹಾಡಿಗೆ ಪಾಂಡವಪುರದ ಬಳಿ ಶೂಟಿಂಗ್ ನಡೆಯಿತು. ಅಣ್ಣವರ ಹಾಡಿನಿಂದ ಕುಮಾರ್ ಬಂಗಾರಪ್ಪ ಅವರ ಅಮೋಘ ಅಭಿನಯದಿಂದ ಅಶ್ವಮೇಧ ಸಿನಿಮಾ ಸೂಪರ್ ಹಿಟ್ ಆಯಿತು. ಅಶ್ವಮೇಧ ಸಿನಿಮಾದ ಡಾಕ್ಟರ್ ದೊಡ್ಡರಂಗೇಗೌಡರ ಗೀತರಚನೆಯ

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

ಈ ಹಾಡು ಕೇಳ್ತಿದ್ದಂತೆ ಬಹುಪಾಲು ಜನರಿಗೆ ತನ್ನ ಬಾಲ್ಯ ನೆನಪಾಗ್ತದೆ. ಶುಭಮಂಗಳ ಸಿನಿಮಾದ ಬಗ್ಗೆ ಶ್ರೀನಾಥ್ ಅವರು ಹೀಗೆ ಹೇಳ್ತಾರೆ, ಇದು 1975 ಮಾತು. ಆ ವೇಳೆಗೆ ನಾನು 39 ಚಿತ್ರಗಳಲ್ಲಿ ಅಭಿನಯಿಸಿದ್ದೆ. ನಾಯಕ ಅನಿಸಿಕೊಂಡಿದ್ದೆ ನಿಜ, ಆದರೆ ಸ್ಟಾರ್ ಅನಿಸಿಕೊಂಡಿರಲಿಲ್ಲ. ಮನಸ್ಸಿಗೆ ತೃಪ್ತಿ ಕೊಡುವಂಥ ಪಾತ್ರಗಳು ಸಿಕ್ಕಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಿರ್ದೇಶಕ KSL ಸ್ವಾಮಿ ಅಂದರೆ ರವಿ ಅವರು ತಮ್ಮ ರಘುನಂದನ್ ಇಂಟರ್ನ್ಯಾಷನಲ್ ಸಂಸ್ಥೆಗಾಗಿ ಒಂದು ಸಿನಿಮಾ ನಿರ್ದೇಶಿಸುವಂತೆ ಪುಟ್ಟಣ್ಣ ಕಣಗಾಲ್ ಅವರನ್ನು ಕೇಳಿಕೊಂಡರು. ಆ ವೇಳೆಗಾಗಲೇ ನಿರ್ದೇಶಕರಾಗಿ ಅದರಲ್ಲೂ ಕಾದಂಬರಿ ಆಧಾರಿತ ಸಿನಿಮಾಗಳ ನಿರ್ದೇಶನದಿಂದಾಗಿ ಖ್ಯಾತಿಯ ತುತ್ತ ತುದಿಯಲ್ಲಿದ್ದರು ಪುಟ್ಟಣ್ಣ. ರವಿ ಅವರು ಒಂದು ಸಿನಿಮಾ ನಿರ್ದೇಶಿಸಿ ಎಂದು ಕೇಳಿಕೊಂಡ್ರಲ್ಲ, ಆಗ ಶ್ರೀಮತಿ ವಾಣಿಯವರ ಶುಭಮಂಗಳ ಕಾದಂಬರಿಯನ್ನ ಕೈಗೆತ್ತಿಕೊಂಡ್ರು ಪುಟ್ಟಣ್ಣ. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್, ನಿರ್ಮಾಪಕ ರವಿ, ಸಹ ನಿರ್ದೇಶಕ ಶಿವರಾಮ್, ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್, ಗೀತ ರಚನೆಕಾರ ಚಿ ಉದಯಶಂಕರ್, ಇವರೆಲ್ಲ ಈ ಸಿನಿಮಾದಿಂದ ಶ್ರೀನಾಥ್ಗೆ ಒಳ್ಳೆಯದಾಗಲಿ ಎಂದೇ ಬಯಸಿದರು. ಮೊದಲ ಹಾಡು ಹೇಗಿರಬೇಕು ಎಂಬ ಚರ್ಚೆ ಶುರುವಾಯಿತು. ಬಾಲ್ಯವನ್ನು ನೆನಪು ಮಾಡಿಕೊಂಡು ನಾಯಕ ಹಾಡುವಂತಾಗಲಿ, ಇವನ ಹಾಡು ಕೇಳಿ ನಾಯಕಿಗೂ ಬಾಲ್ಯ ನೆನಪಾಗುವಂತೆ ಹಾಡು ಸೃಷ್ಟಿಯಾಗಲಿ ಎಂದರು ಪುಟ್ಟಣ್ಣ. ಹೀಗೆ ಹಾಡಿನ ಸಂದರ್ಭದ ಬಗ್ಗೆ ಹೇಳಿದವರೇ ತಮ್ಮ ಬಾಲ್ಯದ ಬಗ್ಗೆಯೂ ಹೇಳಿಕೊಂಡ್ರು. ತಾವು ಶಾಲೆಗೆ ಚಕ್ಕರ್ ಹೊಡಿತಾ ಇದ್ದದ್ದು, ತರ್ಲೆ ಮಾಡ್ತಿದ್ದದ್ದು, ಕಾಲೇಜ್ ಮೆಟ್ಟಿಲೇರದೆ ಹೋದದ್ದು ಎಲ್ಲವನ್ನ ನೆನಪಿಸಿಕೊಂಡ್ರು. ಅವರ ಮಾತು ಕೇಳ್ತಿದ್ದಂತೆ ಚಿ ಉದಯಶಂಕರ್, KSL ಸ್ವಾಮಿ, ವಿಜಯ ಭಾಸ್ಕರ್ ಇವರು ಕೂಡ ತಮ್ಮ ಬಾಲ್ಯದ ತುಂಟತನದ ಬಗ್ಗೆ ಹೇಳಿಕೊಂಡ್ರು. ಎಲ್ಲರ ಕತೆ ಕೇಳಿದ ನಂತರ, ಸರ್, ನಾಯಕ ಕಡಲಿನಲ್ಲಿ ದೋಣಿ ವಿಹಾರ ಹೋಗ್ತಾ ಇರ್ತಾನೆ, ಆಗಲೇ ಹಳೆಯ ನೆನಪಲ್ಲಿ ತೇಲಿ ಹೋಗಿ ಬಾಲ್ಯದ ಮಧುರ ಸ್ನೇಹವನ್ನ ನೆನಪು ಮಾಡಿಕೊಳ್ತಾನೆ ಅಲ್ವಾ, ಅಂದ್ರೆ ಇದು ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಾನ ಅಂದ್ರು ಚಿ ಉದಯಶಂಕರ್. ಅವರ ಮಾತು ಎಲ್ಲರೂ ಕೂಡ ಇಷ್ಟವಾಯಿತು, ಒಪ್ಪಿಗೆ ಆಯಿತು. ನಂತರದ 10 ಒಬ್ಬರೇ ಕೂತು ಏನನ್ನು ಗುಣಗುಣಿಸುತ್ತಾ ಹಾಡಿನ ಪಲ್ಲವಿ ಹಾಗೂ ಚರಣವನ್ನು ಬರೆದರು ಉದಯಶಂಕರ್. ಆಟದೆ ಸೋತು ರೋಷಧಿ ಕಚ್ಚಿದ ಗಾಯವ ಮರೆತಿಲ್ಲ ಎಂದು ಬರೆದ್ರಲ್ಲ, ಅದನ್ನು ನೋಡಿ ಎಲ್ರಿಗೂ ಖುಷಿಯಾಯಿತು, ನಗು ಬಂತು, ತಮ್ಮ ತಮ್ಮ ಬಾಲ್ಯ ಬಿಟ್ಟು ಬಿಡದೆ ನೆನಪಾಯಿತು. ಹೀಗೆ ಗೆಳೆತನದ ಬಗ್ಗೆ ಸವಿ ಮಾತುಗಳನ್ನು ಆಡಿಕೊಂಡು ಶ್ರೀನಾಥ್ಗೆ ಒಳಿತಾಗಲಿ ಎಂಬ ಸದಾಶಯದಿಂದಲೇ ಉದಯಶಂಕರ್ ಹಾಡು ಬರೆದರು. ವಿಜಯ ಭಾಸ್ಕರ್ ಅದಕ್ಕೆ ರಾಗ ಸಂಯೋಜಿಸಿದ್ರು. ಅದೊಂದು ದಿನ SPB ಎದೆ ತುಂಬಿ ಹಾಡಿಯೂ ಬಿಟ್ರು. ಶುಭಮಂಗಳ ಸಿನಿಮಾದ ಚಿ ಉದಯಶಂಕರ್ ಅವರ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು RJ ಅಭಿಷೇಕ್.

0: Mohit Chauhan, and you're listening to Sarang Radio 107.8 FM.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಮನೆ.
1: ವಿಷ್ಣುವರ್ಧನ್ ಜಯಮಾಲ ಅಭಿನಯದಲ್ಲಿ ಚಿತ್ರಿಸಿರುವ ಈ ಹಾಡಿಗೆ ದನಿಯಾದವರು ಯೇಸುದಾಸ್ ವಾಣಿಜಯರಾಮ್. ಈ ಹಾಡು ಬರೆದವರು ದೊಡ್ಡರಂಗೇಗೌಡ. ವಿಶೇಷವೇನೆಂದರೆ ದೊಡ್ಡರಂಗೇಗೌಡರು ಈ ಹಾಡು ಬರೆದದ್ದು ತೀರಾ ತೀರಾ ಆಕಸ್ಮಿಕವಾಗಿ. ಈ ಸಂದರ್ಭವನ್ನು ದೊಡ್ಡರಂಗೇಗೌಡರು ವಿವರಿಸಿದ್ದು ಹೀಗೆ. 70s and 80s ಚಿತ್ರರಂಗದ ಸಮಸ್ತ ಚಟುವಟಿಕೆ ನಡೀತಾ ಇದ್ದದ್ದು ಚೆನ್ನೈನಲ್ಲಿ. ಪದ್ಧತಿಯಂತೆ ಒಂದು ಶನಿವಾರ ಚೆನ್ನೈಗೆ ಹೊರಟೆ. ಅಲ್ಲಿನ ಸ್ವಾಗತ್ ಹೋಟೆಲ್ನಲ್ಲಿ ಉಳಿದುಕೊಂಡೆ. ಅಲ್ಲಿಗೆ ಎಚ್ ಡಿ ಗಂಗರಾಜು ಬಂದರು. ನನ್ನನ್ನು ಕಂಡವರೇ, ಮೇಸ್ಟ್ರೆ, ಎವಿಎಂಸಿ ಥಿಯೇಟರ್ಗೆ ಹೋಗೋಣ ಬನ್ನಿ, ಅಲ್ಲಿ ಸ್ವಲ್ಪ ಕೆಲಸ ಇದೆ ಎಂದು ಹೊರಡಿಸಿ ಬಿಟ್ರು. ಅಲ್ಲಿ ಬಂದು ನೋಡಿದ್ರೆ ಒಂದು ಸಿನಿಮಾದ ಚರ್ಚೆ ನಡೀತಾ ಇತ್ತು. ಅದೇ ಬೆಂಕಿ ಬಿರುಗಾಳಿ. ವಿಷ್ಣುವರ್ಧನ್ ಜಯಮಾಲಾ ಶಂಕರ್ನಾಗ್ ತಾರಾಗಣವೆಂದು ನಿರ್ಧರಿಸಲಾಗಿತ್ತು. ತಿಪ್ಪಟ್ಟೂರ್ ರಘು ನಿರ್ದೇಶನ, ಎಂ ರಂಗರಾವ್ ಸಂಗೀತದ ಹೊಣೆ ಹೊತ್ತಿದ್ರು. ನಾನು ಎವಿಎಂಸಿ ಥಿಯೇಟರ್ಗೆ ಹೋದಾಗ ಅಲ್ಲಿ ಯೇಸುದಾಸ್, ವಾಣಿಜಯರಾಮ್, ಎಂ ರಂಗರಾವ್, ತಿಪ್ಪಟ್ಟೂರ್ ರಘು ಸೇರಿದಂತೆ 50s+ ಮಂದಿ ಇದ್ರು. ನನ್ನನ್ನು ಕಂಡು ತಿಪ್ಪಟ್ಟೂರ್ ರಘು, ನೋಡಿ ಸರ್, ನಮ್ಮ ಹೊಸ ಸಿನಿಮಾಕ್ಕೆ ಹಾಡಬೇಕು, ಈಗಾಗಲೇ ಟ್ಯೂನ್ ಸಿದ್ಧವಾಗಿದೆ, ಸಂಗೀತ ಕೂಡ ರೆಡಿಯಾಗಿದೆ, ಆದರೆ ಸಾಹಿತ್ಯ ಇಲ್ಲ, ದಯವಿಟ್ಟು ಹಾಡು ಬರೆದು ಕೊಡಿ ಅಂದರು. ತೀರಾ ಅನಿರೀಕ್ಷಿತವಾಗಿ ಸಿಕ್ಕಿದ ಅವಕಾಶ ಕಂಡು ಖುಷಿ ಅಚ್ಚರಿ ಎರಡೂ ಆಯಿತು. ಒಂದೆರಡು ನಿಮಿಷ ಯೋಚಿಸಿ, ಆಯಿತು ಬರೆದು ಕೊಡ್ತೀನಿ, ಸಂದರ್ಭ ಏನು ಅಂತ ಹೇಳಿ ಅಂದೆ. ಆಗ ತಿಪ್ಪಟ್ಟೂರ್ ರಘು, ಅಯ್ಯೋ ಈ ಹಾಡಿಗೆ ಅಂತ ಮಹತ್ವವಾದ ಸಂದರ್ಭವೇನೂ ಇಲ್ಲ, ಜನರಲ್ ಡ್ಯೂಯೆಟ್ ಸಾಂಗ್ ಅಷ್ಟೇ, ಜನರಲ್ ಆಗಿ ಯೋಚಿಸಿ ಬರೆದು ಬಿಡಿ ಸರ್ ಅಂದರು. ಏನಾದರೊಂದು ಸಂದರ್ಭ ಇದ್ದಾಗ ನಾಯಕ ನಾಯಕಿಯನ್ನ ಕಲ್ಪಿಸಿಕೊಂಡು ಹಾಡು ಬರೆಯೋದು ಸುಲಭ, ಆದರೆ ಜನರಲ್ ಆಗಿ ಯೋಚಿಸಿ ಡ್ಯೂಯೆಟ್ ಸಾಂಗ್ ಬರೆಯೋದು ಹೇಗೆ? ನಾನು ಈ ತಾಕಲಾಟದ ಮಧ್ಯೆಯೇ ಬರೆಯಲು ಕುಳಿತಿದ್ದೆ. ಸುತ್ತಮುತ್ತ ಚಿತ್ರತಂಡದ ಬಾಕಿ ಜನರಿದ್ರು. ಮೊದಲ 5-6 ನಿಮಿಷದಲ್ಲಿ ಏನು ಕೂಡ ಹೊಳಿಯಲೇ ಇಲ್ಲ. ಅದೇ ಬೇಸರದಲ್ಲಿ ಒಮ್ಮೆ ತಲೆ ಎತ್ತಿದೆ. ನನ್ನನ್ನು ನೋಡಿದವರು ಆಯ್ತಾ ಸರ್ ಅಂತ ಕೇಳ್ತಾ ಇದ್ರು. ನನ್ನ ಸಂಕಟ ನನಗೆ, ಇವರಿಗೆ ತಮಾಷೆ ಅಂದುಕೊಂಡೆ. ನಂತರದ 1-2 ನಿಮಿಷದಲ್ಲಿ ಸರ್ ಏನಾದರೂ ಹೊಳಿತಾ ಎಂಬ ಪ್ರಶ್ನೆಯನ್ನ ಎಂ ರಂಗರಾವ್ ಮತ್ತು ತಿಪ್ಪಟ್ಟೂರ್ ರಘು ಕೂಡ ಕೇಳಿದ್ರು. ನನ್ನ ಮನಸ್ಸಿನ ಸಂಕಟಗಳನ್ನು ಯಾರಿಗೂ ಹೇಳುವಂತಿಲ್ಲ ಅನ್ನಿಸ್ತು. ಇಂಥದ್ದೊಂದು ಯೋಚನೆ ಬಂದಾಗಲೇ ಮಿಂಚು ಹೊಳೆದಂತಾಯಿತು. ಹೆಚ್ಚಿನ ಸಿನಿಮಾಗಳಲ್ಲಿ ಪ್ರೀತಿಯಲ್ಲಿ ಮುಳುಗಿದ ನಾಯಕ ನಾಯಕಿ ಕೂಡ ಪರಸ್ಪರ ಭಾವನೆಗಳನ್ನು ಹೇಳಲಾರದ, ಸುಮ್ಮನಿರಲು ಆಗದಂತಹ ಮನಸ್ಥಿತಿಯಲ್ಲಿ ಬದುಕ್ತಾ ಇರ್ತಾರಲ್ವಾ? ಹಾಗಾಗಿ ಹೇಳಲಾರೇನು, ತಾಳಲಾರೇನು ನನ್ನ ಮನಸ್ಸಿನ ಭಾವನೆ ಎಂಬುದನ್ನೇ ಹಾಡಿನ ಮೊದಲ ಸಾಲು ಮಾಡಿದರೆ ಹೇಗೆ ಅನಿಸ್ತು. ಈ ಸಾಲು ಎಂ ರಂಗರಾವ್ ಅವರು ಕೇಳಿಸಿದ ಟ್ಯೂನ್ಗೆ ತುಂಬಾ ಚೆನ್ನಾಗಿ ಹೊಂದಿಕೊಳ್ತಾ ಇತ್ತು. ಹೀಗೆ ಯೋಚಿಸಿದ್ದಾಗಲೇ ಸರಸರನೆ ಪಲ್ಲವಿಯ ಸಾಲುಗಳು ಹೊಡೆದು ಬಿಟ್ಟವು. ಸಂಕೋಚದಿಂದಲೇ ಅವುಗಳನ್ನು ರಂಗರಾವ್ ಅವರಿಗೆ ತೋರಿಸಿದೆ. ಅವರು ಅದ್ಭುತ ಎಂದು ಉದ್ಗರಿಸಿದರು. ಮುಂದುವರಿಸಿ ಸರ್ ಎಂದು ಹುರಿದುಂಬಿಸಿದ್ರು. ಆ ನಂತರದಲ್ಲಿ ಎಲ್ಲವೂ ಸರಾಗ. ಮುಂದಿನ 10 ನಿಮಿಷದಲ್ಲಿ ಪ್ರೇಮಿಗಳ ಮನದ ಮಾತಾಗುವಂತ ಒಂದು ಯುಗಳ ಗೀತೆ ಸೃಷ್ಟಿಯಾಗಿ ಹೋಯಿತು. ನಿಜ ಹೇಳಬೇಕೆಂದ್ರೆ ಅವತ್ತು ಚೆನ್ನೈನಲ್ಲಿ ಬೇರೆ ಯಾವ ಗೀತ ರಚನೆಕಾರನು ಸಿಗಲಿಲ್ಲ ಎಂಬ ಕಾರಣಕ್ಕೆ ನನ್ನಿಂದ ಹಾಡು ಬರೆಸಿದ್ರು. ಆ ಕ್ಷಣದ ಸತ್ವ ಪರೀಕ್ಷೆಯಲ್ಲಿ ನಾನು ಗೆದ್ದಿದ್ದೆ. ಮುಂದೆ ಆ ಗೀತೆಯ ಪ್ರತಿ ಅಕ್ಷರವನ್ನು ಅಕ್ಕರೆಯಿಂದ ಹಾಡಿದ ಯೇಸುದಾಸ್, ವಾಣಿಜಯರಾಮ್ ಅದನ್ನೊಂದು ಸ್ಮರಣೀಯ ಯುಗಳ ಗೀತೆಯಾಗಿ ಮಾಡಿಬಿಟ್ರು. 26 ವರ್ಷಗಳ ಹಿಂದೆ ನಡೆದಿದ್ದ ಈ ಘಟನೆಯನ್ನು ನೆನಪಿಸಿಕೊಂಡು ಮತ್ತೆ ಮತ್ತೆ ಖುಷಿ ಪಡುತ್ತಲೇ ಹಾಡಿನ ಕತೆಗೆ ಮಂಗಳ ಹಾಡಿದ್ರು ದೊಡ್ಡರಂಗೇಗೌಡ. ಬೆಂಕಿ ಬಿರುಗಾಳಿ ಸಿನಿಮಾದ ದೊಡ್ಡರಂಗೇಗೌಡರ ಗೀತ ರಚನೆಯ, ಎಂ ರಂಗರಾವ್ ಸಂಗೀತದ, ಯೇಸುದಾಸ್ ಹಾಗೂ ವಾಣಿಜಯರಾಮ್ ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಆರ್ಜೆ ಅಭಿಷೇಕ್.

ಬಬ್ರುವಾಹನ ಚಿತ್ರದ ಆರಾಧಿಸುವೆ ಮದನಾರಿ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಐದು ವಿವಿಧ ಭಂಗಿಗಳಲ್ಲಿ ತೋರಿಸುವ ಅಪರೂಪದ ದೃಶ್ಯವೊಂದಿದೆ. ಹುಣಸೂರು ಕೃಷ್ಣಮೂರ್ತಿಯವರು ತುಂಬಾ ಇಷ್ಟಪಟ್ಟು ಮಾಡಿದ ಚಿತ್ರ ಬಬ್ರುವಾಹನ. ಅರ್ಜುನನಿಂದ ಆರಂಭವಾಗಿ ಬಬ್ರುವಾಹನ ಕಥೆಯನ್ನು ಸಂಪೂರ್ಣವಾಗಿ ತೋರಿಸಿದ ಚಿತ್ರ ಇದು. ಬಬ್ರುವಾಹನ ಚಿತ್ರದ ಸಹಾಯಕ ನಿರ್ದೇಶಕರಾಗಿದ್ದ ಭಾರ್ಗವ್ ಅವರು ಈ ಸಿನಿಮಾದ ಬಗ್ಗೆ ಒಂದಿಷ್ಟು ವಿಷಯ ಹೇಳ್ತಾರೆ. ಸಿನಿಮಾದ ಹೆಸರು ಬಬ್ರುವಾಹನ ಎಂದಿದ್ರು, ಅರ್ಜುನನ ಪಾತ್ರವನ್ನ ಹೈಲೈಟ್ ಮಾಡಬೇಕು ಎಂಬುದು ಹುಣಸೂರು ಕೃಷ್ಣಮೂರ್ತಿಯವರ ಆಸೆಯಾಗಿತ್ತು. ಅರ್ಜುನ ಅಂದ್ರೆ ಕೇವಲ ಬಿಲ್ವಿದ್ಯಾ ಪ್ರವೀಣ ಮಾತ್ರನಲ್ಲ, ಅವನೊಬ್ಬ ಅಪ್ರತಿಮ ಗಾಯಕ, ಸಂಗೀತಗಾರ, ಚೆಲುವಾಂತ ಚೆನ್ನಿಗ, ಮಹಾಪ್ರೇಮಿ ಮತ್ತು ರಸಿಕ. ಈ ಎಲ್ಲಾ ವೇಷದಲ್ಲಿಯೂ ಅವನನ್ನು ತೋರಿಸಬೇಕು ಎಂದು ಹುಣಸೂರು ನಿರ್ಧರಿಸಿದ್ರು. ನಿನ್ನ ಕಣ್ಣ ನೋಟದಲ್ಲಿ, ಈ ಸಮಯ ಶೃಂಗಾರಮಯ, ಆರಾಧಿಸುವೆ ಮದನಾರಿ ಹಾಡುಗಳನ್ನು ಬರೆದಿದ್ರು. ಒಂದೊಂದು ಹಾಡನ್ನು ತುಂಬಾ ವಿಭಿನ್ನವಾಗಿ ಚಿತ್ರೀಕರಿಸಬೇಕೆಂಬುದು ಹುಣಸೂರು ಅವರ ಅಪೇಕ್ಷೆಯಾಗಿತ್ತು. ಅದನ್ನೇ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ಹೇಳಿದರು. ರಾಜ್ಕುಮಾರ್ ಅವರಿಗೆ ಸಂಗೀತದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಅವರು ನನಗೆಲ್ಲ ಗೊತ್ತಿದೆ ಎಂದು ಸುಮ್ಮನಾಗಲಿಲ್ಲ. ಬದಲಿಗೆ ಘಟಂ, ಮೃದಂಗ, ವೀಣೆ ಹಾಗೂ ಕೊಳಲ ನುಡಿಸುವುದನ್ನು ಹತ್ತಾರು ಬಾರಿ ಗಮನಿಸಿದರು. ವಾದ್ಯಗಳನ್ನು ಬಾರಿಸುವ ಸಂದರ್ಭದಲ್ಲಿ ಕಣ್ಣಿನ ಚಲನೆ, ಹಣೆಯ ನಿರಿಗೆ ಹಾಗೂ ಕೆನ್ನೆಯ ಅದುರುವಿಕೆಯಲ್ಲಿ ಕಲಾವಿದರು ತೋರಿಸುವ ಭಾವನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಆಯಾ ವಾದ್ಯಗಳಿಗೆ ತಕ್ಕಂತೆ ಮುಖಭಾವ ಪ್ರದರ್ಶನಕ್ಕೆ ತಮ್ಮನ್ನ ಸಿದ್ಧ ಮಾಡಿಕೊಂಡ್ರು. ನಂತರ ಗುರುಗಳೇ ನಾನೀಗ ರೆಡಿ ಅಂದರು. ಆರಾಧಿಸುವೆ ಮದನಾರಿ ಹಾಡಿಗೆ ಒಂದೊಂದು ಪಾತ್ರಕ್ಕೆ ಒಂದೊಂದು ಬಗೆಯ ಮಾಸ್ಕ್ ತಯಾರಿಸಲಾಗಿತ್ತು. ಬಬ್ರುವಾಹನ ತಯಾರಾಗಿದ್ದು 1974. ಈ ದಿನಗಳಲ್ಲಿ ಕಟ್ ಅಂಡ್ ಪೇಸ್ಟ್ ವಿದ್ಯೆಯಾಗಲಿ ಗ್ರಾಫಿಕ್ ತಂತ್ರಜ್ಞಾನದ ಹೆಸರಾಗ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಆಗ ಐದು ಪಾತ್ರಧಾರಿಗಳ ಒಂದು ಮಾಸ್ಕ್ ತಯಾರಿಸಿಕೊಂಡು ಮೂರು ಕ್ಯಾಮರಾ ಬಳಸಿ ಮೂರು ದಿಕ್ಕುಗಳಿಂದ ಶೂಟ್ ಮಾಡಲಾಗಿತ್ತು. ಇಷ್ಟೆಲ್ಲಾ ಸಿದ್ಧತೆ ನಂತರ ಒಂದು ದಿನ ಬೆಳಗ್ಗೆ 8 ಗಂಟೆಗೆ ಶೂಟಿಂಗ್ ಶುರುವಾಯಿತು. ಆರಂಭದಿಂದಲೂ ಅಪಾರ ಉತ್ಸಾಹದಿಂದ ರಾಜ್ ಅವರು, ಗುರುಗಳೇ ಈ ದೃಶ್ಯ ಬಹಳ ಚೆನ್ನಾಗಿ ಬರ್ತಾ ಇದೆ, ಮುಂದುವರಿಸೋಣ ಎನ್ನುತ್ತಲೇ ಎಲ್ಲರನ್ನ ಉತ್ತೇಜಿಸಿದರು. ಮಧ್ಯಾಹ್ನ 12:00 ನಿರಂತರವಾಗಿ ಶೂಟಿಂಗ್ ನಡೆಸಿ ಸ್ವಲ್ಪ ಹೊತ್ತು ವಿರಾಮ ಘೋಷಿಸಲಾಯಿತು. ನಮಗೂ ಬೆಳಗಿಂದ ಚಿತ್ರೀಕರಿಸಿದ ದೃಶ್ಯಗಳು ಹೇಗೆ ಬಂದಿದೆ ಅನ್ನುವಂಥ ನೋಡುವಂಥ ಅವಸರ, ಆಸೆ ಎಲ್ಲವೂ ಕೂಡ ಇತ್ತು. ಆ ಮಠಮಠ ಮಧ್ಯಾಹ್ನದಲ್ಲಿ ಬಿಟ್ಟ ಕಣ್ಣು ಬಿಟ್ಟಂತೆ ದೃಶ್ಯ ನೋಡಲು ಕೂತವರಿಗೆ ಎದೆ ಒಡೆದಂತಾಯಿತು. ಯಾಕಂದರೆ ಎಲ್ಲಿ ತಪ್ಪಾಗಿತ್ತೋ ಗೊತ್ತಿಲ್ಲ, ಬೆಳಗ್ಗಿಂದ ಚಿತ್ರೀಕರಿಸಿದ ದೃಶ್ಯಗಳಲ್ಲಿ ಒಂದು ಕೂಡ ಬಂದಿರಲಿಲ್ಲ, ಅಷ್ಟು ಹಾಳಾಗೋಗಿತ್ತು. ಮತ್ತೆ ಮೊದಲಿನಿಂದ ಶುರು ಮಾಡಬೇಕಿತ್ತು. ವಿಷಯ ತಿಳಿದ ಹುಣಸೂರು ಕೃಷ್ಣಮೂರ್ತಿಗಳು ಬೇಸರದಿಂದ ಕೂತ್ಬಿಟ್ರು. ರಾಜ್ಕುಮಾರ್ ಅವರಿಗೆ ವಿಷಯ ತಿಳಿಸುವುದು ಹೇಗೆ ಎಂದು ಎಲ್ಲರ ಸಂಕಟವಾಗಿತ್ತು. ನಾನು ಸಂಕೋಚದಿಂದಲೇ ರಾಜ್ ಅವರ ಬಳಿ ಹೋಗಿ ಎಲ್ಲ ವಿಷಯ ತಿಳಿಸಿದೆ. ಸರ್, ಹೀಗಾಗಿರೋದಕ್ಕೆ ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ ಎಂದು ಸೇರಿಸಿದೆ. ಆಗ ಅಣ್ಣವರು ಹೇಳಿದ್ದೇನು ಗೊತ್ತೆ, ಭಾರ್ಗವ ಅವರೇ, ಕೆಲಸ ಅಂದಮೇಲೆ ಇಂಥ ತಪ್ಪುಗಳೆಲ್ಲ ಆಗೋದು ಸಹಜ, ಆಗೋದಾಗಿ ಹೋಗಿದೆ. ಈಗ ನಾನು ಬೇಸರ ಮಾಡಿಕೊಂಡ್ರು ಅಷ್ಟೇ, ಮಾಡಿಕೊಳ್ಳದಿದ್ರು ಅಷ್ಟೇ ಅಲ್ವೇ. ಈಗ ಹೇಗಿದ್ರೂ ಈ ದೃಶ್ಯದ ಚಿತ್ರೀಕರಣ ಚೆನ್ನಾಗಿ ಬರ್ತಾ ಇದೆ ತಾನೇ, ಅದನ್ನೇ ಇನ್ನೊಮ್ಮೆ ತೆಗೆಯೋಣ. ಬೆಳಗ್ಗೆ ಆಕಸ್ಮಿಕವಾಗಿ ಮಾಡಿರುವ ತಪ್ಪುಗಳನ್ನು ತಿದ್ದಿಕೊಳ್ಳಲು ಈಗ ಒಂದು ಅವಕಾಶ ತಂತಾನೇ ಸಿಕ್ಕಿದೆ, ಅದನ್ನು ಬಳಸಿಕೊಳ್ಳೋಣ. ಮಧ್ಯಾಹ್ನ ಊಟವಾದ ನಂತರ ಬೆಳಗ್ಗೆ ಹಾಕ್ಕೊಂಡು ಬಂದಿದ್ದ ಮಾಸ್ಕನ್ನೇ ಮತ್ತೆ ಹಾಕ್ಕೊಂಡು ಬರ್ತೇನೆ, ನೀವು ಸಿದ್ಧರಾಗಿ ಶಿವ ಅಂತ ಜಮಾಯಿಸಿ ಬಿಡೋಣ ಅಂದರು. ರಾಜ್ಕುಮಾರ್ ಅವರೇ ಹೀಗೆ ಹೇಳಿದ್ದು ಕೇಳಿ ಎಲ್ರಿಗೂ ಖುಷಿಯಾಯಿತು, ಸಂತೋಷವಾಯಿತು, ಉತ್ಸಾಹ ಬಂತು. ಎಲ್ಲರೂ ಗೆಲುವಿನಿಂದ ಎದ್ದು ನಿಂತರು. ನೋಡು ನೋಡುತ್ತಲೇ ಶೂಟಿಂಗ್ ಮತ್ತೆ ಶುರುವಾಯಿತು. ಬೆಳಗ್ಗೆ ಆಗಿ ಹೋದ ಪ್ರಮಾದದ ಬಗ್ಗೆ ಏನೇನು ಗೊತ್ತಿಲ್ಲದವರಂತೆ ರಾಜ್ಕುಮಾರ್ ಪಾತ್ರದಲ್ಲಿ ಲೀನವಾಗಿ ಹೋದರು. ಮಧ್ಯಾಹ್ನ ಶುರುವಾದ ಹಾಡಿನ ಚಿತ್ರೀಕರಣ ಮುಗಿದಾಗ ರಾತ್ರಿ 8 ಗಂಟೆಯಾಗಿತ್ತು. ಕಡೆಗೊಮ್ಮೆ ರಶಸ್ ನೋಡಿದಾಗ ಎಲ್ರಿಗೂ ಕಣ್ತುಂಬಿ ಬಂದಿತ್ತು. ಹಳೆಯ ನೆನಪುಗಳಲ್ಲಿ ಹೀಗೆ ತೇಲಿ ಹೋಗಿ ಖುಷಿಪಟ್ಟರು ಭಾರ್ಗವ. ಬಬ್ರುವಾಹನ ಸಿನಿಮಾದ ಹುಣಸೂರು ಕೃಷ್ಣಮೂರ್ತಿಯವರ ಗೀತ ರಚನೆಯ ಟಿ ಜಿ ಲಿಂಗಪ್ಪ ಅವರ ಸಂಗೀತದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಆರ್ ಜಿ ಅಭಿಷೇಕ್.

தங்கிடுதோம் தரகிடுதோம் தரகிடுதோம்

ಈ ಹಾಡು ಬರೆಸಿದ್ದು ಹೇಗೆ ಎಂಬುದನ್ನ ಪುಟ್ಟಣ್ಣನವರ ಮಾತುಗಳಲ್ಲಿ ಕೇಳಬೇಕು. ನಾಗರಹಾವು ಚಿತ್ರದ ಹಾಡುಗಳನ್ನು ಬರೆಸಿದ್ದು ಶಿವನ ಸಮುದ್ರದಲ್ಲಿ. ಶಿಂಷಾ ನದಿ ಜಲಪಾತವಾಗಿ ಧುಮ್ಮಿಕ್ಕುವ ಆ ಪ್ರದೇಶದಲ್ಲಿ ಒಂದು ಬಂಗಲೆ ಇದೆ. ಅದರ ಮುಂದಿರುವ ವರಾಂಡದಲ್ಲಿ ಜಮಖಾನ ಹಾಸಿಕೊಂಡು ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಸಮ್ಮುಖದಲ್ಲಿ ತಬಲಾ ಹಾರ್ಮೋನಿಯಂ ಇಟ್ಟುಕೊಂಡು ಹಾಡುಗಳನ್ನು ಕಂಪೋಸ್ ಮಾಡಿಸಿದೆ. ಅದರಲ್ಲಿ ಬರುವ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಎಂಬ ಹಾಡು ಮತ್ತು ದೃಶ್ಯ ನನಗೆ ಅತ್ಯಂತ ಮೆಚ್ಚುಗೆಯಾದದ್ದು. ಕೆಲವೊಮ್ಮೆ ನಮಗೆ ಮಾನಸಿಕವಾಗಿ ಕೆಲವು ಭಾವನೆಗಳು ಹುಟ್ಟುತ್ತದೆ, ಆ ಭಾವನೆಗಳಿಗೆ ನಾವು ಗುಲಾಮರಾಗ್ತೀವಿ. ಹಾಗೆಯೇ ಆ ಹಾಡಿನ ಹಿನ್ನೆಲೆ ಕೂಡ ಯಾವುದೋ ಒಂದು ಭಾವನೆಗೆ ಗುಲಾಮನಾಗಿ ಅದು ನನ್ನಿಂದ ಹೊರಹೊಮ್ಮಿತು. ಈ ಹಾಡು ಬರೆಸುವಾಗ ಯಾರೋ ಒಬ್ಬರು ನನ್ನ ಮನದಲ್ಲಿದ್ದರು, ಅದನ್ನೇ ನಾನು ಗೀತ ರಚನೆಕಾರನಾಗಿ ಹೇಳಿದೆ. ನಂತರದ ಪಲ್ಲವಿಯನ್ನು ನಾನೇ ಹೇಳಿ ಬರೆಸಿದಾಗ ಎಲ್ಲರೂ ಡೈರೆಕ್ಟರ್ ಬಹಳ ರೊಮ್ಯಾಂಟಿಕ್ ಆಗಿದ್ದಾರೆ ಎಂದು ತಮಾಷೆ ಮಾಡಿದರು. ಅದನ್ನು ಕೇಳಿ ನನಗೆ ನೋವಾಗಲಿಲ್ಲ, ಯಾಕಂದರೆ ಯಾವುದನ್ನೂ ಬಚ್ಚಿಟ್ಟುಕೊಳ್ಳಲಾರದಂಥ ಹೃದಯ ನನ್ನದು. ಈ ಹಾಡನ್ನು ಈಗಲೂ ನೋಡಿ, ಅದರಲ್ಲಿ ನಾಯಕಿ ಆರತಿ ಗಾಳಿಯಲ್ಲಿ ತೆಲಿದಂತೆ ಸ್ಲೋ ಮೋಷನ್ನಲ್ಲಿ ಬರ್ತಾ ಇದ್ರೆ ಪಕ್ಕದಲ್ಲಿರುವಂಥ ನಾಯಕ ವಿಷ್ಣುವರ್ಧನ್ ಮಾಮೂಲು ಸ್ಪೀಡ್ನಲ್ಲೇ ನಡೆದುಕೊಂಡು ಬರ್ತಾರೆ. ಇಂಥದ್ದೊಂದು ದೃಶ್ಯ ಸಂಯೋಜನೆ 1972 ಕಾಲಕ್ಕೆ ಭಾರತೀಯ ಚಿತ್ರರಂಗಕ್ಕೆ ಹೊಸದು. ಏಕಕಾಲಕ್ಕೆ ಸ್ಲೋ ಮೋಷನ್ ಹಾಗೂ ಮಾಮೂಲಿ ಸ್ಪೀಡಿನ ಚಿತ್ರೀಕರಣದಲ್ಲಿ ಸ್ವಲ್ಪನೇ ಸ್ವಲ್ಪ ಏರುಪೇರಾಗಿದ್ರೂ ಕೂಡ ಇಡೀ ದೃಶ್ಯ ಹಾಳಾಗ್ತಾ ಇತ್ತು. ಆದರೂ ರಿಸ್ಕ್ ತೆಗೆದುಕೊಂಡು ಆ ದೃಶ್ಯ ಚಿತ್ರಿಸಿದ್ದ ಪುಟ್ಟಣ್ಣ ಏಕಕಾಲಕ್ಕೆ ಆರತಿ ಮತ್ತು ಚಿತ್ರಪ್ರೇಮಿಗಳ ಹೃದಯ ಗೆದ್ರು. ಈ ದೃಶ್ಯ ವೈಭವದ ಸುದ್ದಿ ತಿಳಿದು ಕುತೂಹಲದಿಂದಲೇ ಚಿತ್ರ ವೀಕ್ಷಿಸಿದ ರಷ್ಯಾದ ಅಂದಿನ ಹೆಸರಾಂತ ನಿರ್ದೇಶಕ ಆಲಿ ಕಮರೇವ್ ಅಮೇಜಿಂಗ್ ಎಂದು ಉದ್ಗಾರ ತೆಗೆದರಂತೆ. ಬೆಳ್ಳಿತೆರೆ ವಿಪರ್ಯಾಸಗಳು ಹೀಗೆಲ್ಲ ಇರ್ತವೆ ನೋಡಿ. ಸ್ವಾರಸ್ಯವೆಂದರೆ ಹೀಗೆ ಒಂದು ಹೆಣ್ಣನ್ನು ಹೊಗಳಿದ ಹಾಗೂ ತೆಗಳಿದ ಸಂದರ್ಭಗಳಲ್ಲಿ ಆಕೆ ಯಾರೆಂದು ಪುಟ್ಟಣ್ಣ ಕಣಗಾಲರು ಅಪ್ಪಿತಪ್ಪಿ ಕೂಡ ಹೇಳಲಿಲ್ಲ. ಆದರೂ ಅದು ಯಾರೆಂದು ನಾಡಿನ ಸಮಸ್ತರಿಗೂ ಅರ್ಥವಾಗಿ ಹೋಯಿತು. ನಾಗರಹಾವು ಸಿನಿಮಾದ ವಿಜಯ ನರಸಿಂಹ ಅವರ ಗೀತ ರಚನೆಯ ವಿಜಯ ಭಾಸ್ಕರ್ ಅವರ ಸಂಗೀತದ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಇದು ರೇಡಿಯೋ ಸಂಜೆ. ನಾನು ಆರ್ಜೆ ಅಭಿಷೇಕ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: కర్ణాటక తుళు సాహిత్య అకాడమీ నడతిన ఇంచిప్ప నమన అగతు పోయినంచిన గాన కోగిలే ఎస్ జానకి సాహితీ పరమానంద సాల్యన్ అంచని నిరంజన్ రై మటంత బిట్టు మొక్లెన నుడి నమన కార్యక్రమడు పాత్రన బిన్నెర్ నకలిన పాత్రన కేనందు బర్క
1: ಮುಜ್ಜನದ ಬಗ್ಗೆ ಮುಜ್ಜನ ಪಾತ್ರರೊಂದು ಆಲೋಚನೆ ಮಾಡ್ತಂದ ಜಾನಕಿಯರ್ನ ಬಗ್ಗೆ ನಮ್ಮ ಹಿರಿಯ ಕಲಾ ನಿರ್ದೇಶಕರಾಯಿನ ತಮ್ಮ ಲಕ್ಷ್ಮಣಲ್ಲಿರು ಬುಕ್ಕ ಸಿನಿಮಾ ಬುಕ್ಕ ನಾಟಕದ ಬಗ್ಗೆ ಒಂದು ಸಮಗ್ರವಾಯಿನ ಒಂದು ವಿಶ್ವಕೋಶ ಇತ್ತಲೆಕಾರ ಆರು ಪಾತ್ರವಿರು ಬುಕ್ಕ ನಿರಂಜನ್ ರೈ ಮಟ್ಟದ ಬೆಟ್ಟನೊಟ್ಟಿಗೆ ಅರ್ನ ಸಹವರ್ತಿ ಬಗ್ಗೆ ಕಲಾ ಅಕಾಡೆಮಿದ ಸದಸ್ಯರಾಯಿನ ಕುಂಬ್ರ ದುರ್ಗಾಪ್ರಸಾದ ರೈಕಲ್ ಪಾತ್ರವಿರು ಬುಕ್ಕ ಪರಮಾನಂದ ಶಾಲಿಯನ್ರ ಬಗ್ಗೆ ಅರ್ನ ಆತ್ಮೀಯರಾದಿತ್ಯನ ಸುರತ್ಕಲ್ ಗೋವಿಂದಾಸ್ ಕಾಲೇಜ್ದ ನಿವೃತ್ತ ಪ್ರಾಂಶುಪಾಲರಾಯಿನ ಪ್ರೊಫೆಸರ್ ಕೃಷ್ಣಮೂರ್ತಿ ಪಾತಿರ್ವೇರು ಯಾನ್ ಸುರಕಾದ ತಮ್ಮ ಲಕ್ಷ್ಮಣರ ಪರವಡಂತಕೇನು
2: ಮಾತೆರೆಗ್ಲ ಸುಲ್ಮೆಲು ಸಂಗೀತ ಲೋಕದ ಮಧುರ ಸ್ವರ ಮಾಧುರ್ಯೋಡು ಅಮರರಾದ ಮೆರೇನಾರು ಗಾನ ಕೋಕಿಲೆ ಎಸ್ ಜಾನಕಿ ಅರ್ನ ದಿವ್ಯ ಆತ್ಮಗು ಎನ್ನ ನಮನ ಎಸ್ ಜಾನಕಿನ ಬಗ್ಗೆ ಪನೋಡಾಂಡ ಅರ್ನ ಪದನೇ ಇಡೀ ಪ್ರಪಂಚಡು ಪರಡೊಂದು ಪುನಗ ಅರ್ನ ಪರಿಚಯನೇ ಬೋಡುಂದಿಚ್ಚಿ ಅಂಡ ನಮ್ಮ ತುಳು ಭಾಷೆನು ಅರು ಆ ರೀತಿಡು ಒಂದು ಪ್ರಪಂಚಡು ಒಂದು ಮಲ್ದೆರು ಪನ್ನಗ ಮಾತಿರಲ ನೆನಪು ಮಲ್ಪು ನಂಚಿನ ಎಕ್ಕಸಕ ಪದ ಅವು ಒಂಜೇ ಯಾವು ಆಯ್ತ ಆ ಎಕ್ಕಸಕ ಪನ್ಪಿನ ಶಬ್ದಲ ಪೊಸತ್ತು ಆ ಪದವನ್ನು ಬರೀತಿನ ವಿವೇಕ್ ರೈ ಒಂಜೇ ಪದ ಬರೀತೀನಿ ಅವು ಇನಿಕಲ ಶಾಶ್ವತವಾದವು ಉಪ್ಪೊಡುಂದಾಂಡ ಅತ್ತಂಡ ಕೋಟಿ ಚೆನ್ನೈ ಸಿನಿಮಾ ನಮ್ಮ ಮನಸ್ಸು ನನಲ ಒರಿದಿತ್ತಂಡ ಕಲ್ಪನಾ ಪನ್ಪಿನ ರೇಗ್ಲ ಪುದರ್ ಎಸ್ ಜಾನಕಿನ ಎಕ್ಕಸಕ ಪದ ಪನ್ಪಿನತ್ತ ಮೂಲಕ ಒರಿದುಣಂದು ಪನದು ಪನೊಲಿ ಎಸ್ ಜಾನಕಿ ತುಡುಟು ಮಸ್ತ್ ಪದ ಪಂತೇರು ಅರ್ನ 59 ವರ್ಷದ ಸುದೀರ್ಘ ಪ್ರಯಾಣ ಸಿನಿಮಾ ಭಾವಗೀತೆ ಭಕ್ತಿಗೀತೆ ವಾ ಪೂರ ನಮನೆದ ಪದಕುಲು ಪಂತೇರು ಒಂಜಿ ಪ್ರಾಯದ ರೆಕ್ಲೆಗ್ ಎಲ್ಲೇ ಪುಣ್ಯ ಎಂಚ ಪದ ಪನ್ಪುಣ ಒಂಜಿ ಬಾಲೆನ ಸ್ವರ ಸಮೇತ ಎಸ್ ಜಾನಕಿನ ಸ್ವರಟು ನಮ್ಮ ಕೇಂದ್ರ ಆರು ಆಂಧ್ರ ಪ್ರದೇಶಡು ಪುಟ್ಟುನಾಂಡಲ ಅರಿಗೆ ಕರ್ನಾಟಕದ ಮಿತ್ತು ಕನ್ನಡ ಭಾಷೆದ ಮಿತ್ತು ಮಸ್ತ್ ಅಭಿಮಾನ ಆರು ಸಾಧಾರಣ 10-15 ಇರುವ ಭಾಷೆ ಮುಟ್ಟಲ ಆರು ಪ್ರತಿಯೊಂದು ಭಾಷೆಗಳ ಪದ ಪಂತೀರು ಸುಮಾರು 48 ಸಾರ ಪದ ಅರ್ನ ಸೊರಟು ನಮ್ಮ ಇತ್ತೆಲ್ಲ ಉಂಡು 4 ರಾಷ್ಟ್ರ ಪ್ರಶಸ್ತಿ ತಿಕ್ಕದುಂಡು 7 ರಾಜ್ಯ ಪ್ರಶಸ್ತಿ ತಿಕ್ಕದುಂಡು ಕುವೆಂಪು ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಇಂಚ ಸಾಧಾರಣ ದಕ್ಷಿಣ ಭಾರತದ 20 ಜಾಸ್ತಿ ಅರಿಗೆ ಪ್ರಶಸ್ತಿ ತಿಕ್ಕದುಂಡು ಆರು ಪ್ರಶಸ್ತಿಗೆ ಬಯಕುಜೇರು ಮೀಡಿಯೋಗ್ಲ ಎದುರು ಬರ್ಪು ಜೇರು ಓಲ್ಲ ಪಾತಿರು ಜೇರು ಆರು ತೀರ್ಪೋಪಿನೆತ್ತ ರಡ್ಡು ವಾರೋಡು ದುಂಬು ಮುಂದೇ ನಮ್ಮ ಕುಡ್ಲಗ ಬತ್ತು ಪೋದಿತ್ತೇರು ಮಂಗಳದೇವಿಗೆ ಬತ್ತಿತ್ತೇರು ಮುಲ್ಪನೆ ಬಳ್ಳಲ್ ಭಾಗ ಈ ಪರಿಸರೋಡು ಅರ್ನ ಪಲ್ಲಿನ ಇಲ್ಲಗ ಬತ್ತಿತ್ತೇರು ಆರು ಹಿಚ್ಚ ಏರೆಗ್ಲ ಬರ್ರಂದಿ ಲೆಕ್ಕ ಒಂಚೂರು ಆರು ನಿವೃತ್ತಿ ಆಯ ಲೆಕ್ಕ ಮಲ್ತೇರು ದಯಪನಾಗ ಮಾತೇರಲ ಆರೇನು ಬತ್ತದ ಇಂಟರ್ವ್ಯೂ ಮಲ್ಪನಾಗ ಆರಿಗೆ ಬುಡ್ಚಿಂದ ಆತನು ಮಾಧ್ಯಮ ಐತೆ ಬುಡ್ಚಿಂದ ಆತನು ಅರಿಗೆ ಆರು ಅಕೇರಿಗೆ ಪದ ಪಂಡಿನಿ ರಕ್ತ ಸಾರತ್ತ ಪದ್ನಾ ಜಿಟ್ಟು ಮಲಯಾಳಿ ಸಿನಿಮಗು ಗಾಯನನು ಆರು ನಿವೃತ್ತಿ ಮಲ್ತಿನಿ ರಡ್ ಸಾರತ್ತ 17 ಮೈಸೂರುಡು ಆರು ಗಾಯನ ಪನರ ಸುರ್ಮಲ್ತಿನೇ ಮೈಸೂರುಡು ಅರ್ನ ಅಂತಿಮ ಕ್ರಿಯೆಲ ಮೈಸೂರುಡಾಂಡು ಅಂಚಾದ ನಮ್ಮ ಕರ್ನಾಟಕದಾರ ಆತ್ಮಾತ್ರತ್ತ ನಮ್ಮ ತುಳು ಸಿನಿಮಾದ ಒಂಜಿ ಪಂಚಾಂಗಗು ಅಡಿಗಲ್ಲಂದು ಪನೊಲಿ ದಾಯಗಂದ ಪನ್ನಗ ಸುರೂತ ತುಳು ಭಾಷೆ ಒಂಜಿ ಸಿನಿಮಾ ರಂಗಗ ಕಾರ್ದೀಪಿನೇ ಮಲ್ಲ ಕಷ್ಟಕರದ ವಿಷಯ ಐಕೊಂಜಿ ಭದ್ರ ಪಂಚಾಂಗಗ ಬುರ್ರೆ ಪಿ ಬಿ ಶ್ರೀನಿವಾಸ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಎಚ್ ಎಂ ಮಹೇಶ್ ಎಸ್ ಜಾನಕಿ ಬಿ ಕೆ ಸುಮಿತ್ರ ವಾಣಿ ಜಯರಾಮ್ ಕಸ್ತೂರಿ ಶಂಕರ್ ಇಂಚ ಸಂಗೀತಗಾರರೇ ಒಂಜಿ ತುಳು ಸಿನಿಮಾದ ಪಂಚಾಂಗದ ಮಲ್ಲಮಲ್ಲ ಅಡಿಗಲ್ಲೊಂದು ಪನೊಲಿ ಆ ಪದೊಡ್ದಾತ್ರ ಸಿಲೋನುದ್ದ ರೇಡಿಯೋಡ್ಲ ನಮ್ಮ ತುಳು ಪದ ಬರ್ರೆ ಕಾರಣ ಅಂಡು ಅವು ಕಾರಣ ಮುಕುಲ್ನಂಚಿನ ಹಿನ್ನೆಲೆ ಸಂಗೀತಗಾರರೇ ಅದು ನಮ ಇತ್ತೆ ಅಕಲ್ನ ಪದನ್ನು ಪನ್ಪ ಆಂಡ ಪಿ ಬಿ ಶ್ರೀನಿವಾಸನಾಥ ಸ್ಪಷ್ಟ, ಎಸ್ ಪಿ ಬಾಲಸುಬ್ರಹ್ಮಣ್ಯಮಂತ ವಿರಳ, ಎಸ್ ಜಾನಕಿನಂಚಿನ ಸ್ವರ ಸ್ಪಷ್ಟತೆ ನಂಕ ಪನರ ಸಾಧ್ಯ ಒವೇ ಪದಕ್ಕೆನ್ಲೆ ಅಕುಲು ಎಂಚಿನವನ್ ಪೇರು ಬಂದಾಗ ಅಕ್ಷರೋಗ್ಲ ಒಂಜಿ ಭಾವನೆ ಕೊರಪೇರು ನಮ್ಮ ಅಕ್ಷರನ್ನು ಜೋಡಿಸ್ತಾವ ಅಕುಲು ಅಕ್ಷ ಪೋ ಪನ್ಪಿನ ವಿಷಯನೇ ನಂಕು ಅಕುಲು ಪನ್ಪಿನ ಪದತ ರೀತಿಡೆ ಎಂಕಲೆಗೆ ಅರ್ಥಾಪು ಆ ಸಾಹಿತ್ಯ ಅಕುಲು ಸಾಹಿತ್ಯನ ಆತು ಪೊರಲು ಪನೊಂದಿತ್ತೇರು ಸಂಗೀತಗಾರರು ಪನೊಂದಿತ್ತೇರು ಎಂಕುಲು ಮ್ಯೂಸಿಕ್ ಕಂಪೋಸ್ ಮಲ್ಪುವ ಸಾಹಿತ್ಯಗಾರ್ಯ ಪನ್ಪೇರು ಇವನ ವಿವೇಕರೆಲ್ಲ ಪನ್ತಾರೆ ಎಂಕುಲು ಪದ ಬರೆಯಪ್ಪ ಈ ಪದ ಈ ರೀತಿದು ಆಪುನೊಂದಿ ಎಂಕಲೆಗೆ ವಿಸ್ಮಯ ಐಕೋಸ್ಕರ ಏರೆ ಸಂಗೀತಗಾರರವಾಡು ಸಾಹಿತ್ಯ ಬರೆಪಿನವಾಡು ಪ್ರಥಮವಾದ ಅಕುಲು ಹಿನ್ನೆಲೆ ಗಾಯಕನು ಗಮನ ಕುರಿದು ಆ ಪದವನ್ನು ಪನ್ಪಿನ ಒಬೇ ಪದ ಅವಡಿ ಈ ಶಾಶ್ವತವಾದ ಒರಿಯರೆ ಅಕಲ್ನ ಸ್ವರ ಕಂಠ ಸಿರಿಟಿ ಇನಿ ಒರಿದನು ಅಂಚ ಎಸ್ ಜಾನಕಿ ಸುಮಾರು ಎಣ್ಮೆ ಸಿನಿಮಗು ಪದ ಬಂತೀರು ಅವು ಸುರುತ ಸಿನಿಮಾ ಎನ್ನ ತಂಗಡಿ ಇಟ್ಟು ಅತ ಪದ ಎತ್ತಿ ದಾರದ ಬುಡಿದು ದಾರದ ಬುಡಿದಿಡು ಮೂಜಿ ಪದ ಬಂತೀರು ಆ ಮೂಜಿ ಪದಲ ಎಡ್ಡ ಪದ ಐಡ್ದು ಒಕ್ಕ ಬಿಸತಿ ಬಾಬು ಓ ಲೀಲ ಶಶಿಕಲಾ ಚಂದ್ರ ರಾಮಕಿರೋಡಿ ಅನ್ನ ಪದ ಪ್ರೇಮ ನಾಟಕ ದಾನೇ ಇರೇನ ಅವೇ ಸಿನಿಮಾದ ಪದ ಕೋಟಿ ಚೆನ್ನೈದ ಎಕ್ಕಸಕ ಪದ ಬಯ್ಯೆ ಮಲ್ಲಿಗೆದೆ ಅಪ್ಪೆ ಬಂಗಾರು ಅಪ್ಪೆ ಮನಸ್ಸು ಬಂಗಾರು ಡಿಂಗಿರಿ ಮಾಮ ಡಿಂಗಿರಿ ಮಾಮ ಒಂದು ಮಾತ ನಿಕುಲು ಕೆಬಿಟ್ ಕೇಂದುಪ್ಪರು ಯಾನು ಸನ್ಯಾಸ ಆಪೆ ಸಿನಿಮಾ ಇಂಪು ತಂಪು ಜಾಗೆ ಒಂದು ಸ್ವರ್ಗಯ ಒಂದು ಆರ್ನ ಪದ ನ್ಯಾಯಗು ಚಿಂದಾಬಾದುಡೆಲ್ಲ ಪಂತೀರು ಬೊಕ್ಕ ಕರ್ಯಾಣಿ ಕಟ್ಟಂದಿ ಕಂಡನೆ ಐಟ್ ಪಂತೀರು ಐಟ್ ಜಾಸ್ತಿ ಪದ ಮಾತ ಸಾಧಾರಣ ಒಟ್ಟು ಎಣ್ಮ ಸಿನಿಮಡು 17 ಸಿನಿಮಗು ಪಂತೀರು ಐಟ್ ಕರ್ಯಾಣಿ ಕಟ್ಟಂದಿ ಕಂಡನೆಡು ಸ್ಪೆಷಲ್ ಆದು ಒಂಜಿ ಕನ್ನಡ ಪದ ಅಲ್ಲ ಪಂತೀರು ಅವು ತುಳು ಸಿನಿಮಗು ಅಂಚ ಇನಿಕ್ಲ ಒಂಜಿ ತುಳು ಯಾನೊಂಜಿ ಪುಸ್ತಕ ಬರೆಯರಲ್ಲ ಒಂಜಿ ಕಾರಣನೆ ಮೂಲ ತುಳು ಸಿನಿಮಾದ ಪದಕುಲೇನು ಯಾನ್ ಸಂಗ್ರಹ ಮಲ್ತೆ ಮಸ್ತ್ ಬೇಡಿಕೆ ಬರ್ತುಂಡು ಐಟ್ ಪದ ಬಂತಿನ ಕುಲಿತೆ ಎಸ್ ಎಸ್ ಜಾನಕಿನಲ್ಲ ಬಿ ಕೆ ಸುಮಿತ್ರನಲ್ಲ ಸ್ವರ ಒಂಜೆ ಸಾಹಿತ್ಯಡು ರಾಮಕಿರೋಡಿ ಅಲ್ಲ ಸೀತಾರಾಮ್ ಕುಲ್ನಲ್ಲ ಕಲ್ಲ ಸಾಹಿತ್ಯ ಒಂಜೆ ಸೊ ಈ ಪದ ಪಂತಿನ ಕುಲು ಸಾಹಿತ್ಯ ಬರೀತಿನ ಕಲ ಪುದರನ್ನು ಬೇತೆ ಬೇತೆ ಜನ ಕುಲು ಪನ್ಪೇರತ್ತ ಅಂದ್ ಬಣದು ಯಾನ ಸಾಹಿತ್ಯ ಬರೀತಿನಾರಿಯರು ಸಂಗೀತ ಪಂತಿನಾರಿಯರು ಪೂರ ಬರೆದು ಇತ್ತಿನೆಟ್ಟ ಹತ್ರ ಇತ್ತೆ ಆರ್ಕೆಸ್ಟ್ರೋಡು ಕೆಲವರು ಪನ್ಪೇರು ಇತ್ತೆ ಮೌಕೆದ ಸಿಂಗಾರಿ ಒಂಜೇ ಪದ ನಂಕ ಇಡೀ ತುಳು ಸಿನಿಮಗೊಂಜಿ ಪುದರಿಯಾವು ಜಾನಕಿನ ಎಕ್ಕಸಕ ಪನ್ಪಿನ ಪದನೇ ಯಾವು ದಾನೇ ಪನ್ಲೆ ಪಿ ಬಿ ಶ್ರೀನಿವಾಸ ಪಂತಿನ ಪದಕ್ಕೂ ಸಮಾನವಾದ ಅರೆದ್ರಲ್ಲ ಒಂಜಿ ಮುಷ್ಟಿ ಮಿತ್ತಂದು ಎಸ್ ಜಾನಕಿ ಬಳ್ಳಿತೋಟ ಸಿನಿಮಾದ ಪದ ಪಂತೀರು ಅಂಚಾದು ನಮ್ಮ ಅರೆಗು ಕುಡ್ಲಗು ಬೈದಿರು ಕುಡ್ಲಾಡು ವರ ವೇದಿಕೆಡು ಪದ ಬಂತೀರು ನಮ್ಮ ಚರಣ್ ಕುಮಾರ್ ಅರ್ನ ಸಂಗೀತೋಡು ಬಳ್ಳಿತೋಟಗಾರ ಪದ ಬಂತೀರು ಮಸ್ತ್ ಸಿನಿಮಗು ಪದ ಬಂತೀರು ಮಸ್ತ್ ಜನಗದ ಭಾರಿ ಗುಣ ನಡತೆ ಅರ್ನ ಸ್ವಭಾವ ಮತ ಮೃದು ಹೆಚ್ಚ ಪಾತಿರುಜೀರು ವೈಕಲ ವೈಕುಜೀರು ಅರೆಗು ಏ ಅರ್ನ ಎಡ್ಡೆ ಕಂಠ ಸಿರಿಟು ಕೋಟ್ಯಾಂತರ ಅಭಿಮಾನವನ್ನು ಮನಸ್ಸನ್ನು ಗೆಂದಿದೇರು ಯುಗ ಯುಗ ಕರೆಂಡಲ ಅರ್ನ ಪದಕ್ಕೇನಂದೆ ಮುಗಿಯಂದು ಅವು ಅಳಿಯಂದು ಆ ಎಸ್ ಜಾನಕಿ ಅಮರ ಅಂಚಾದು ನಮ್ಮ ತುಳು ಭಾಷೆಗಳ ಒಂಜಿ ಮಲ್ಲ ಕೊಡುಗೆ ಕೊಡ್ತಿನ ಸಾಲಡು ಎಸ್ ಜಾನಕಿಲ್ಲ ತೋಜುವೇರು ಪಂಡ್ದೆ ಅನ್ನ ರಡ್ಡು ಪಾತ್ರ ಮುಗಿ

ಸೇರಿದಿನ ಪೂರಿರಗ್ಲ ಸ್ವಲ್ಪ ಸಂದ ಒಂದು ಪರಮಾನಂದನ ಬಗ್ಗೆ ಅವನಿಗೆ ರೆಡ್ಡು ಪಾತ್ರ ಏನಪ್ಪ ಅಂದರೆ ಇಚ್ಛೆ ಪಡೋಂದಲ್ಲ ಸಸಿತ್ಲು ಪಂಪಿನೋ ಒಂದು ವಿಶಿಷ್ಟವಾಯಿನ ಒಂದು ಪ್ರದೇಶ ಅಂಚಿ ಕಡಲುಂಡು ಇಂಚಿ ತುದೆ ಉಂಡು ನಡುಟು ಪೊರ್ಲುದ ಸಸಿತ್ಲು ಆ ಸಸಿತ್ಲುಡು ಮಸ್ತು ಜನ ಕಲಾವಿದರು ಸಾಮಾಜಿಕ ಕಾರ್ಯಕರ್ತರು ಆದ ಪೋತೇರು ಬೊಕ್ಕ ಎತ್ತಲೇರು ಬೊಕ್ಕ ಅಲ್ತ ಯುವಕ ಮಂಡಲ ಇಪ್ಪು ಸಾರಂತಯ್ಯ ದೇವಸ್ಥಾನ ಇಪ್ಪು ಭಗವತಿ ದೇವಸ್ಥಾನ ಇಪ್ಪು ಒಂದು ಪೂರ ಮಹಮಲ್ಲ ಪ್ರಸಿದ್ಧಿನ ಪಡೆದತ್ತಿನ ಅಂಚಿನ ಜಾಗಲು ಅಂಚಿನ ಒಂಜಿ ಪುಣ್ಯ ಕ್ಷೇತ್ರಡು ಪುಟ್ಟಿನಾರು ಪರಮಾನಂದ ಸಾಲಿ ಅನ್ನು ಸಸಿತ್ಲ ಮೇರೆ 1922 ಜನವರಿ 6 ಪುಟ್ಟಿನಾರು ಮೊರನೆ ಜುಲೈ 13 ತೀರ್ಪೋಯರು 25 ಒಂಜಿ ಬದುಕಾರಣ ಪ್ರಾಥಮಿಕ ಶಿಕ್ಷಣ ಸಸಿತ್ಲು ಪ್ರಾಥಮಿಕ ಶಾಲೆಡು ಒಕ್ಕ ಹಳೆಯಂಗಡಿಡು ಒಕ್ಕ 6 ಗೋವಿಂದದಾಸ ಕಾಲೇಜಿಗೆ ಪದವಿ ಶಿಕ್ಷಣಕ್ಕೆ ಬರ್ತಾರೆ ಕೆನಡದಾರು ಒಂದು 2 ಸೀನಿಯರ್ ಆರು ಆರು ಬಿ ಎಡಿಪ್ನಾಗ ಏನು ಫೈನಲ್ ಬಿ ಎಡಿಪ್ನಾಗ ಏನು ಪಿ ಯು ಸಿ ಇಡೀತೀನಿ ಬೊಕ್ಕ ಆರನ ಒಂದು ಒಡನಾಟ ಅಪಗನೆ ಇತ್ತು ಅಪಗನೆ ಒಂದು ಸಾಮಾಜಿಕ ಬೊಕ್ಕ ವಿದ್ಯಾರ್ಥಿಗಳ ಜೊತೆ ಚಟುವಟಿಕೆ ಆ ರೀತಿನಾರು ವಿದ್ಯಾರ್ಥಿ ಆದ ಬೆತ್ತ ಬೆತ್ತ ಸಾಹಿತ್ಯಿಕ ಚಟುವಟಿಕೆ ಆರು ತೊಡಗಿಸ್ಕೊಂಡೆ ನಂಚಿನ ಒಂದು ವ್ಯಕ್ತಿ ಅಪಗನೆ ಎಂಕ್ಲೆಗೆ ಬಲ್ಲ ಒಂದು ದೋಸ್ತಿತನ ಐತೆಂಡು ಪ್ರೀತಿ ಐತೆಂಡು ಅಭಿಮಾನ ಐತೆಂಡು ಒಕ್ಕ ಆರನ ಬದುಕು ಬೇತ ಬೇತ ತಿರುವನ್ನು ಪಡೆಂಡು ಸುರುಕಾರು ಮುಂಗಾರು ಪತ್ರಿಕೆಯನ್ನು ಸೇರಿಯರು ಮುಂಗಾರು ಪತ್ರಿಕೆಡು ಒಂದು ಎಡ್ಡ ಬೇಲಮ್ಮಲ್ಲಿ ತಂದಿತ್ತಿನ ಪೊರ್ತುಡೆ ಅವನಿಗೆ ಗೊತ್ತಿಂಡು ಮುಂಗಾರು ಪತ್ರಿಕೆ ಒಂದು ತುಪೊಂಡು ಬೊಕ್ಕ ಆರು ಪ್ರಜಾವಾಣಿ ಪತ್ರಿಕೆಗೆ ಪ್ರಯತ್ನ ಮಲ್ತಾರೆ ಪ್ರಜಾವಾಣಿ ಪತ್ರಿಕೆ ಡಾರಿಗೆ ಅವು ತನ್ನ ಆಂಡು ತಿಕ್ಕಿಜಿ ಬೇಲೆ ತಿಕ್ಕದಿಜಿ ಅವು ಒಂದು ಮಲ್ಲ ತಿರುವಾರನ ಪಾಲದು ಬೊಕ್ಕ ಆರು ವಸದಿಗಂತ ಪತ್ರಿಕೆಗೆ ಸೇರಿಯರು ಅವಳು ಆರು ಕ್ರೀಡಾ ವರದಿಗಾರರು ಅದು ಕ್ರೀಡಾ ಪುಟನು ತೋವಂದಿತ್ತಿನಾರು ಅವಳು ಎಡ್ಡ ಪ್ರಸಿದ್ಧಿ ಪಡೆಯರು ಒಕ್ಕ ಅವಿನ್ಲ ಉಂತಾದ ಆರು ತನ್ನನೇ ಆಯ್ನ ಅಂಜಿನ ಅಜೇಯ ಪಂಪಿನ ಒಂಜಿ ಪತ್ರಿಕೆಯನ್ನು ನಡಪವರೆಗೆ ಸುರುಮಲ್ತಾರೆ ಮರಿ ಪೊರ್ಲದ ಪತ್ರಿಕೆ ಅಂಡ ನಂಗೆ ಗೊತ್ತುಂಡು ಪತ್ರಿಕೆ ದಕ್ಕನ ಅವಸ್ಥದ ಬಂಡ ಒಂಜಿ 2-3 ಆ ಪತ್ರಿಕೆ ಬೊಕ್ಕ ಉಂತು ಪೋಪಿನ ಅಂಚಿನ ಒಂಜಿ ಸ್ಥಿತಿ ಇತ್ತು ಆ ರೀತಿ ಆರೇಗ ಆಂಡು ಬದುಕಿಡು ಪತ್ರಕರ್ತರಾದು ಎಡ್ಡ ಪುದರ್ ಪಡೆಂಡಲ್ಲ ಜೀವನದ ಸಂದರ್ಭ ಆರು ಒಂಜಿ ಎಡ್ಡ ಒಂಜಿ ಬದುಕಿನ ಪಡೆಯರೆಗೆ ಪತ್ರಕರ್ತರಾದ ಆರೆಗೆ ಸಾಧ್ಯ ಆಯ್ತು ಆಯ್ತು ಒಟ್ಟುಗಾರಿಗೆ ಮಸ್ತ್ ವಿಶೇಷವಾಯಿನಂಚಿನ ಒಂಜಿ ಆಸಕ್ತಿ ಇತ್ತು ರಂಗಭೂಮಿಡು ಇನ್ನಿ ಸಸಿತ್ಲು ಅಥವಾ ಸುರತ್ಕಲ್ ಅಥವಾ ಮಂಗಳೂರು ಈ ಭಾಗದ ಏರನ್ಕೆಂಡಲ್ಲ ಎನ್ನ ಗುರು ಪರಮಾನಂದರ ಪಂಪಿನಂಚಿನ ಒಂಜಿ ಹೆಗ್ಗಳಿಕೆ ಆರೋಗ್ಯತ್ತು ಗುರುಕುಲಂದು ಆರೇನ ಪರಿಗಣಿಸಿದ್ದು ಪೂರ ಜನಕ್ಕಲ್ಲ ಮಸ್ತ್ ಕಡೆಗೆ ಲೆತ್ತಿನಡೆಗೆ ಪೂರ ಆರು ನಿರ್ದೇಶನಕ್ಕೆ ಪೋಯರು ನಾಟಕನು ಬರೆಯರು ಸ್ಕಿಟ್ಲೇನು ಬರೆಯರು ಎಡ್ಡ ಸ್ವರ ಇತ್ತುಂಡು ಆರೆಗೆ ಧ್ವನಿನ ಕೊರಿಯರು ಆಯ್ ಒಕ್ಕ ಬೇತೆ ಬೇತೆ ನಾಟಕ ತಯಾರಿ ಮಲ್ತದ ಅವಿನ ಪ್ರದರ್ಶನ ಮಲ್ಪನ ಅಂಚಿನ ಅವಕಾಶಲು ಆರೆಗೆ ತಿಕ್ಕಂಡು ಈ ಸಂದರ್ಭಗಳು ಬೇತೆ ಬೇತೆ ಸಾಮಾಜಿಕ ಆದಿಪು ಜಾನಪದ ಆದಿಪು ಧಾರ್ಮಿಕ ಆದಿಪು ಈ ರೀತಿಯ ಬೇತೆ ಬೇತೆ ಒಂದು 10-5 ಎಲ್ಲ ಒಕ್ಕ ಮಲ್ಲ ನಾಟಕಗಳೇನು ಆರು ಬರೆಯರು ಅಧ್ಯಕ್ಷ ಪಂಡ್ಯರು ಶಿವದೂತ ಗುಳಿಗೆಯದ ಕಥೆನ ಆಗ ಆಯ್ತ ಸಂಭಾಷಣೆ ಕತೆ ಪೂರ ಆರ್ನಾನೆ ಅವು ಆ್ಯಂಡ್ ಆರೆಗೆ ತಿಕ್ಕಿನ ಅವಕಾಶ ಐತೆ ಅಂದ್ರೆ ನಂಗೆ ಗೊತ್ತುಂಡು ಆಯ್ತ ಬಗ್ಗೆ ನಮ್ಮ ಪಾತ್ರ ಸಾಧ್ಯಜಿ ಆಯ್ ಬೊಕ್ಕ ಆರು ಒಂಜಿ ಬಬ್ಬರಿಯನ ಬಗ್ಗೆ ಒಂದು ಅಬ್ಬರದ ಬಬ್ಬರಿಯ ಪಂಪಿನ ಅಂಚಿನ ಒಂದು ನಾಟಕನ ಬರೆಯರು ಒಟ್ಟು ನಾಟಕ ಮಲ್ತದ ಅವೇನ ಅಂಜಿ ಆರ್ಲ ಬೊಕ್ಕ ಒಂಜಿ ಬಾಂಬೆದ ಒಂಜಿ ಒಂಜಿ ಆರ್ನ ದೋಸ್ತಿಲ ಸೇರೊಂದು ಮಲ್ತಿನ ಒಂಜಿ ನಾಟಕ 10-15 ಪ್ರಯೋಗ ಆಂಡು ಮುಂಬೈಡ್ಲ ಪ್ರಯೋಗ ಆಂಡು ಆಂಡ ದಾದಾಂಡು ಪಂಡ ಆರೆಗೆ ಆರ್ನ ಕರಿನ 3 ಆರೆಗೆ ಡಯಾಬಿಟಿಸ್ ಜಾಸ್ತಿ ಆದು ಆರೆಗೆ ಸುರುಕು ಒಂದು 3 ಪಿರಪ್ಪ ಆರೆಗೆ ಕಣ್ಣು ತೋಜಂದೆ ಪೋಂಡು ಸ್ವಂತ ತೋಜೊಂದಿತ್ತುಂಡು ಭಾರಿ ಕಷ್ಟಡು ಆರೇನು ಲೆತ್ತೊಂದು ಬರೋಡ ಆಯ್ನಂಚಿನ ಪ್ರಸಂಗ ಬರ್ತುಂಡು ಅವು ಒಂಜಿ ಆರೇನ ಒಟ್ಟು ಚಟುವಟಿಕೆ ದಾದಂಡು ಆ ಚಟುವಟಿಕೆಗೆ ಒಂಜಿ ಹಿನ್ನಡೆ ಆಂಡು ಅಂದ್ರೆ ಪಂಡಲೆ ಆಂಡ ಲೈಕ್ ಆರು ಧೈರ್ಯನು ಕರೆ ಒಂದೆ ಮೊಕ್ಕಲ ಆರು ಆ ನಾಟಕ ಮಲ್ಪುಗ ಅಂದು ಪಂಡದು ಟೌನ್ ಒಳಡು ನಾಟಕ ಮಲ್ತಾರೆ ಕರಿ ವರ್ಷ ಇಡಗಿಲ
ಆ ಮನೆ ಎಂಬರೈ ಆ ಪುಸ್ತಕದ ಬಿಡುಗಡೆ ಸಂದರ್ಭಗಳು ಬರ್ತೇರ ಅಪಗಲ ಪಂಡೇರು ಇಜ್ಜಿ ಒಂಜಿ ಹೊಸ ರೀತಿ ನಮ್ಮ ನಾಟಕ ಮಲ್ಪೋಡು ಪನ್ಪಿನ ಹಾಸ ಉಂಡು ಪನ್ಪಿನ ಪಂಡೇರು ಅನ್ನ ಇತ್ತಿ ಇಂಚೆ ಪಗ ದಾದಾಂಡು ಪಂಡ ಆರೆಗೆ ಡಯಾಲಿಸಿಸ್ ವಾರಗ ಮೂರ್ಜಿ ದಿನ ಆರೆಗೆ ಡಯಾಲಿಸಿಸ್ ಮಲ್ಪೋಡಿತ್ತುಂಡು ಒಕ್ಕ ಯಾರ ಸ್ವಾಭಿಮಾನಿ ಎರಡ್ಲಾವೇನು ಪನ್ನೊಂದು ಇಜ್ಜೇರುಂಡು ಅಣ್ಣ ಮಾರ್ಚ್ 15 ಒಂದು ಮೆಸೇಜ್ ಪೂರ ಎರಗಲ ಪಾಡಿಯರೆ ಇಂಚ ಯಾನೊಬ್ಬ ಒಂದು ಸಾಹಿತ್ಯಾದಿ ಎಂಕ್ ಈ ರೀತಿ ಕಷ್ಟ ಬೈದುಂಡು ನಿಕ್ಕಲು ಸಹಾಯ ಮಲ್ಪುಣ ಅಣ್ಣ ಮಲ್ಪೋಲೇಂದು ಅಂಜ ಮಸ್ತ್ ಜನ ಎಂಕ್ ಪೂರ ಒಟ್ಟು ಸೇರಂದು ಮಸ್ತ್ ಜನ ಅರೆಗೆ ಸಹಾಯ ಮಲ್ದ ಬೇತ ಬೇತಕ್ಕಳು ಸಹಾಯ ಮಲ್ದೇರು ಅಂಡ ಆ ಡಯಾಲಿಸಿಸ್ದ ಆ ಒಂಜಿ ಕಷ್ಟ ಅರೆನು ಸಸಿತ್ರದು ಮುಕ್ಕ ಶ್ರೀನಿವಾಸ ಕಾಲೇಜ್ಗೆ ಲೇತೊಂದು ಪೋಡು ಒಂದು ಪ್ರಾಂಡು ಒಂದು ರಿಯಾಯಿತಿ ದರಕ್ಕೆ ಅವ್ರು ರೋಟ್ರಿದ ಡಯಾಲಿಸಿಸ್ ಯಂತ್ರ ಆಯ್ನ ಹಿಡ್ದವರ ಒಂದು ಕಡಿಮೆ ಇಡೋವಳು ಆ ಒಂದು ಇತ್ತುಂಡು ಈ ರೀತಿದ ಕಷ್ಟದ ಸಂದರ್ಭಗಳ ಆರು ವಾ ಧೈರ್ಯ ಕಳೆದುಂದಂದೇ ಇತ್ತಿನಾರು ಎಂಕಲ್ನ ಗುರುಗಳು ಡಾಕ್ಟರ್ ಸಿ ಹೊಸ್ಪೆಟ್ಟು ಪಂಡದು ಆರನ ಬಗ್ಗೆ ಯಾನೊಂಜಿ ಆನ ಜನ್ಮದಿನ ತಾನೇ ಒಂದು ಮೆಸೇಜ್ ಆರೆಗೆ ಪಾಡಿನಾಗ ಆರು ಒಂದು ನೆನಪು ಮಲ್ತೊಂಡಿರು ಡಾಕ್ಟರ್ ಸಿ ಹೊಸ್ಪೆಟ್ಟು ಆರೆಗ್ಲ ಡಯಾಲಿಸಿಸ್ ಆ ಒಂದಿತ್ತಿನ ಸಂದರ್ಭಗಳ ಒವ್ವೆ ಸಂದರ್ಭ ಬರ್ತುಂಡಲ್ಲ ಆರು ಒಂಜಿ ಬೇನೆ ರೋಜ ಒಂದೇ ತೆಲ್ತೊಂದು ತೆಲ್ತೊಂದೇ ಇತ್ತೇರು ಅಂಚೆನೆ ಎನ್ನ ಬದುಕಲ ಆವಡು ಏನಲ್ಲ ಅವೇ ಆದರ್ಶದ ಮಾದರಿನ ಅನುಸರಿಸೊಂದು ಪೋಂದುಲ್ಲ ಪಂಪಿನ ಪಂತಿತ್ತೇರು ಅಂಡ ಆರ್ನ ಆ ಒಂಜಿ ಹಾಸ್ಯ ದಾದ ಇತ್ತುಂಡು ಅವು ಕಡಿಮೆ ಅಂಡು ಹೆಂಗು ಮುರಾಣಿ ಆ ತೀರ್ಪಿನ ದುಂಬು ಗುರುವಾರ ಯಾನು ಶೋಭೇಂದ್ರಪುರ ಆರ್ನ ಇಲ್ಲ ಓದಿತ್ತ ಐದು ಒಂಜಿ ವಾರದ ದುಂಬು ಅರೆಗೆ ರಂಗಭಾಸ್ಕರ ಪ್ರಶಸ್ತಿನ ರಂಗ ಸಂಗಾತಿ ದಕ್ಕಲು ಕೊರಿಯರು ಆ ಪ್ರಶಸ್ತಿನ ಆರು ಖುಷಿಟೆ ದೆತೊಂದೇರು ಬೊಕ್ಕ ಬೊಕ್ಕ ಆರ್ನ ಬಿ ಪಿ ಲೋ ಅಂಡು ಕಾರು ಅಂತ ಬಾದಿತ್ತುಂಡು ಒಂದು ಗುರ್ತಲ ತಿಕ್ಕಂದೆ ಪೋಂಡು ಒಂದು ತೊದಲು ಪಾತ್ರಂದಿತ್ತರು ಅವಾಗ ಒಂದು ಕಷ್ಟದ ಸಂದರ್ಭ ಅಂದು ಪುರೇರೆಗಳ ಗೊತ್ತಾಂಡು ಆರ್ನ ಸೋರ ಪಂಡ ಸರ್ ಭಾರಿ ಎಡ್ಡೆ ಸೋರಾವು ಅವೇ ಕಾಲೇಜಿದ ಇಂಟರ್ ಕಾಲೇಜ್ ಇಟ್ಟು ಕಾಂಪಿಟೇಷನ್ ವೆರೈಟಿ ಕಾಂಪಿಟೇಷನ್ ಇಟ್ಟು ಅವು ಸ್ಕಿಟ್ ಇತ್ತುಂಡ ಆ ಸ್ಕಿಟ್ ಅವು ಪರಮಾನಂದರನ್ನ ಪಂಪಿನವು ಆ ಸ್ಕಿಟ್ ವಾಯ್ಸ್ ಮಸ್ತ್ ಪೊರ್ಲದ ನನೊಂಜಿ ಪೂರಾ ಚಾನಲ್ಲು ಪ್ರಾರಂಭ ಆಪಿನ ತುಳಿತ ಚಾನಲ್ ಪ್ರಾರಂಭ ಆಪಿನ ದುಂಬು ಸಿರಿ ಚಾನಲ್ ಎಂದು ಸುರತ್ಕಡು ಪ್ರಾರಂಭ ಆಂಡು ಆ ಸಿರಿ ಚಾನಲ್ ಒಂಜಿ ಪದ್ಯ ಬಾರಿ ಪೊರ್ಲು

0: ಶಾರ್ನ ಓವು ಪುಸ್ತಕದ ಪ್ರಕಟ ಆತಿಜಿ ಆವಡಿತ್ತುಂಡು ನಮ್ಮ ಗುರುಕಾರಡ ಆಯ್ತ ಬಗ್ಗೆ ಪಾತ್ರರೊಂದು ಎಂಕ್ಲು ಆಲೋಚನೆ ಮಲ್ದೊಂದಿತ್ತ ಆಯ್ತ ದುಂಬೆ ಆರು ತೀರುಪೋಯಿನಂಚಿನ ಒಂದು ಸಂದರ್ಭ ಬರ್ತಿಂಡು ಪತ್ತೈವ ನಾಟಕಲುಲ್ಲ ಮುಂಬೈದು ಪತ್ತಿನ ಬೆಂಗಳೂರು ಪೂರ ಕಡೆಟ್ಲ ಆರ್ನ ನಾಟಕಲು ಆತುಂಡು ಸಾಮಾಜಿಕ ಸಂದೇಶನ ನೀಡುನ ಪೊರ್ಲು ದೇಕೇದ ಹೊಸ ದೇಕೇದ ನಾಟಕಲೇನು ಆರು ಬರೆಯನಾರು ಅಂಚಿನ ಸ್ಕಿಟ್ಲೇನು ಬರೆಯನಾರು ಅಂಚಿನ ಪರಮಾನಂದರು ಭಾರಿ ಪ್ರೀತಿಡು ಪಾತ್ರನಾರು ಆರಡ ಪಾತ್ರಂಡ ಒಂಜಿ ಆತ್ಮೀಯತೆದ ಒಂಜಿ ಆ ಸೊಗಸ್ಸು ಭಾರಿ ಪೊರ್ಲುದ ಒಂದು ಆದಿತ್ತುಂಡು ಅಂಚಿನ ಆರ್ಯನ ನಮ್ಮ ಇತ್ತ ಆಗಲ್ದ ಆರ್ನ ನೆನಪು ನಮ್ಮಲ್ತೊಂದು ಆರ್ನ ನೆನಪು ನಮ್ಮ ಜೊತೆ ಇಪ್ಪಟ್ಟು ಪಣ್ಣೊಂದು ಎನ್ನ ಪಾತ್ರನು ಅಂತಾವೆ ನಮಸ್ಕಾರ
1: ಸೇರ್ನ ಪೂರ ಆತ್ಮೀಯರೆ ಮೂಜಿ ಸ್ವರ ತುಳುನಾಡು ದೆಂಗು ನಂದು ಯಾಕಡೆ ಎಸ್ ಜಾನಕಿ ಅಮ್ಮನ ಒಂಜಿ ಪೊರ್ಲುದ ಕಂಠ ದೆಂಗು ನಂದು ಇತ್ತೆ ಪರಮಾನಂದ ಸಾಲಿ ಅಣ್ಣ ಆರು ಎಡ್ಡೆ ಪದ್ಯ ಪಂಡಿತೀರಿ ಎಡ್ಡೆ ಅನೌನ್ಸ್ ಮಲ್ತೊಂದಿತ್ತೀರಿ ಅಂತ ಪಂಡಿರಿ ಆ ಸ್ವರಲ್ಲ ದೆಂಗುಂಡು ನನಂಜಿ ಸ್ವರ ಎಂಗಳೊಟ್ಟುಗೂ ಒಡನಾಟಡಿತ್ತಿನ ನಿರಂಜನ್ ರೈಕ್ಲ ಸ್ವರ ಕಂಬಳೋಡು ನಿಗಳು ಕೇಂದಿಪ್ಪಾರು ಆ ಸ್ವರಲ್ಲ ದೆಂಗುಂಡು ಮಸ್ತ್ ಕಷ್ಟ ಅಪ್ಪನಿಗ್ಲಿ ಪಾತ್ರರೆ ನಿರಂಜನ್ ರೈಕ್ಲನ ಬಗ್ಗೆ ಅಕಾಡೆಮಿದ ಬಗ್ಗೆ ಪಂಡುಂಡ ನಿಕ್ಲೆ ಪೂರ ಗೊತ್ತಿತ್ತನ ಎ ಸಿ ಭಂಡಾರ್ಲ ಅಧ್ಯಕ್ಷರೇಪ್ಪನಾಗ ಆರು ಅಕಾಡೆಮಿದ ಸದಸ್ಯ ಅದು ಪುತ್ತೂರುಡೊಂಜಿ ಮಲ್ಲ ಸಮ್ಮೇಳನದ ರುವಾರಿಯಾಯಿರು ಆ ಅರ್ನ ಯೋಚನೆ ಚೇತ್ರ ಬಂಡ ಆ ಸಮ್ಮೇಳನ ಪುತ್ತೂರುಡು ಆತನೆಲ್ಲ ಅಲ್ಪ ಚಲನಚಿತ್ರ ಪ್ರದರ್ಶನ ಇತ್ತನೆ ಒಂಜಿ ರೂಮುಡು ಎಂಕ್ ಲೈನ್ಲ ವ್ಯವಸ್ಥೆ ಮಲ್ತಿತ್ತ ಸಮಗ್ರವಾಯಿನ ಒಂಜಿ ಸಮ್ಮೇಳನ ಪುತ್ತೂರುಡು ಆಯರ ಕಾರಣ ಅಕಾಡೆಮಿದ ಅಧ್ಯಕ್ಷರನ್ನ ಒಂದು ನಿರೇಳ್ಡು ನಿರಂಜನ್ ರೇಖ್ಲು ಪುತ್ತೂರುಡು ಮಲ್ತಿನಂಚೆ ಎಂಕ್ಲೊಬ್ಬರು ಒಟ್ಟಿಗೆ ಸೇರಿದ್ದ ಎಂಕ್ಲು ಒಟ್ಟಿಗೂ ಶಾಲೆಗೆ ಹೋಗಿತ್ತಿನ ಸಾಧಾರಣ ಸೆಕೆಂಡ್ ಪಿ ಯು ಸಿಡ್ದು ಬುಕ್ಕ ಆರು ಬಿ ಕಾಮ್ ಮಲ್ತಿನಿ ನಮ್ಮ ಎಮ್ ಎಲ್ ಎ ಅಶೋಕ್ ಕುಮಾರ್ ಬುಕ್ಕ ನಿಕ್ಲು ಕೇಂದಿಪ್ಪಾರು ಪುತ್ತಿಲ ಮೇಕ್ಲು ಒಂಜೆ ಬೆಂಚಿನ ಕುಳ್ಳು ನಡುಟ್ಟು ನಿರಂಜನ್ ರೇಖ್ಲು ಕುಳ್ಳುನೆ ಇಂಚಿಗೆ ಪುತ್ತಿಲ ಇಂಚಿಗೆ ಅಶೋಕ್ ಕುಮಾರ್ ರೇಖ್ಲು ಇನ್ನು ಯಾಕ್ಲು ಪುತ್ತೂರ್ದ ಒಂಜಿ ರೆಡ್ ಲೆಜೆಂಡ್ ನಕ್ಲು ಐದು ಬುಕ್ಕ ಎಂಕ್ಲ ಡಿಗ್ರಿ ಕಾಲೇಜ್ ವಿವೇಕಾನಂದ ಪೋನಾಗ ಆರು ಬಿ ಕಾಮ್ ಇಡ್ತೀರ ಅವ್ರನ್ನ ಕ್ಲಾಸ್ಮೇಟ್ ಯಾಕಡೆ ಪನ್ನಗನೆ ನಮ್ಮೊಟ್ಟಿಗೆ ಬತ್ತೀರು ಅಪ್ಪಗ ನಿರಂಜನ್ ರೈಕ್ಲು ಒಂದು ಎಲ್ಲಿ ನಾಟಕಗಾರಿ ನಾಟಕ ಬರೀ ಹೊಂದಿತ್ತೀರ ಅರ್ಲ ನಾಟಕಡ ಅಭಿನಯ ಮಲ್ತೊಂದಿತ್ತೀರ ಭಾರಿ ಪೊರ್ಲುದ ಅಭಿನಯ ಅರ್ನ ಕಂಬಳ ಕ್ಷೇತ್ರದ ಅರ್ನ ಕೆಲಸ ಕಾರ್ಯಕ್ರಮ ಆಯ್ರೆ ಐ ಕೊಂಚ ಹಿನ್ನೆಲೆ ಇತ್ತು ಅರ್ನ ಪೊಪ್ಪ ಅನಂತ ರೈಕ್ಲು ದುಂಬು ಕಂಬಳದ ಗೋಣೆ ಕಟ್ಟಪಾಡ್ದು ಐಟು ಬಹುಮಾನ ಪಡೆ ಹೊಂದಿತ್ತಿನಂಚಿನ ಒಂಜಿ ವಿಚಾರ ನಮ್ಮ ತೂಪ ಅನಂತ ರೈಕ್ಲು ಮಹಿಷಮರದಿನ ದೇವಸ್ಥಾನ ಅಂದೊಂಜಿತ್ತನು ಐತ ಆಡಳಿತ ಮುಕ್ತೇಶ್ವರದ ಎಲ್ಲಿ ಎಪ್ಪನಾಗ ಎಂಗ್ಲೇಪುರ ಕೇರ್ನ ವಿಚಾರ ಐಡ್ ದುಃಖ ಒಂಜಿ ಅಜೀರ್ಣ ಅವಸ್ಥೆಗೆ ಪೋಂಡು ಐಡ್ ದುಃಖ ಮಹಿಷಮರದಿನ ದೇವಸ್ಥಾನದ ಜೀರ್ಣೋದ್ಧಾರ ಅಂಡು ಭವ್ಯವಾಯಿನ ಮಹಿಷಮರದಿನ ದೇವಸ್ಥಾನ ಅಕ್ಲ ಊರುಡು ಆನಗ ಐತ ಬಜಿ ಎಲ್ಲಿಯ ಪ್ರಾಯದ ಆಡಳಿತ ಮುಕ್ತೇಶ್ವರದ ನಿಯುಕ್ತಿ ಆದ ಅದು ಇರುವ ವರ್ಷ ಮಹಿಷಮರದಿನ ದೇವಸ್ಥಾನದ ಆಡಳಿತ ಮುಕ್ತೇಶ್ವರದ ಕೆಲಸ ಮಾಡ್ತೀರಿ ಒಂದು ಧಾರ್ಮಿಕ ಕೆಲಸ ಕಾರ್ಯಕ್ರಮ ಆತನಿತ್ತೆ 55 ವರ್ಷ ಮುರಣಿಗೆ 55 ವರ್ಷದ ಒಂಜಿ 15 ವರ್ಷ ಮುಟ್ಟ ಆರು ಒಂಜಿ ಧಾರ್ಮಿಕ ಕ್ಷೇತ್ರಡ್ ಒಂಜಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರದ ಕೆಲಸ ಮಾಡ್ಪಡ ಅಲ್ಪದಲ್ಲ ಎರಡು ಹಿರಿಯಕ್ಲಿ ಇಜ್ಜನ್ನ ಊರತ್ತವು ಹಿರಿಯಕ್ಲಿ ಅಲ್ಪ ತುಳುನಾಡದ ಕೆಲಸ ಎಂಚ ಮಲ್ತೊಂತಿರೋದು ಈ ದೇವಸ್ಥಾನದೊಟ್ಟಿಗೆ ತುಳುನಾಡದ ಅಲ್ಪ ಭಾರೀ ಮಲ್ಲ ಗೌಜಿದ ಒಂಜಿ ಬುಧವಾರದ ಕೂಟ ಹೊಂದಿತ್ತನು ಆ ದೇವಸ್ಥಾನ ಎಂಕ್ಲಪುರ ಹೊಂದಿತ್ತಾಡು ಇಂಚಿಪ್ಪ ಒಂಜಿ 1,000 ದುರ್ಗಾ ಪೂಜೆ ಮಲ್ಪಡ ಸಂಕಲ್ಪಡ ರೈತ ಪಿರವುಡು ಓಡಾಡೊಂದಿತ್ತಿರು ಇಂಚಿನ ನಿರಂಜನ್ ರೈಕ್ಲು ಒಂಜಿ ಧಾರ್ಮಿಕವಾದ ತನ್ನ ತುಳುನಾಡದ ಕಾರ್ಯಕ್ರಮದ ಒಟ್ಟುಗೂ ಎಂಚ ಸೇರೊಂದಿತ್ತಿರು ಪರ್ಮನ ಅವು ಜಾತಿ ಸಂಘಟನೆಯಲ್ಲಿ ಬೆತ್ತೆ ಬೆತ್ತೆ ಸಾಮಾಜಿಕ ಸಂಘಟನೆಯಲ್ಲಿ ನಿರಂಜನ್ ನೆಕ್ಲ ಸ್ವರ ಅಂತ ಪಂಡ ಕೊಂಚ ಗತ್ತಿತ್ತನು ಪೊರ್ಲಿತ್ತನು ಪುತ್ತೂರುಡು ಒಂಜಿ ಕಂಬಳ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಅಯ್ನ ಪ್ರಾರಂಭ ಮಲ್ಪನಾಗ ಜಯಂತ ರೈಕ್ಲಿನ ಒಟ್ಟಿಗಿತ್ತಿನ ಅರ್ನನ್ನೆ ದಿವಾಕರ್ ರೈಕ್ಲನ್ನು ಆರ್ಲ ಅಕಾಲಿಕ ಮರಣ ಹೊಂದಿನಿಡ್ದು ಬುಕ್ಕ ದಿವಾಕರ್ ರೈಕ್ಲ ಸ್ಥಾನಕ್ಕೂ ನಿರಂಜನ್ ರೈಕ್ಲ ಮೆಲ್ಲ ಬರ್ಪೇರು ಐದುಕ್ಕ ಕಂಬಳ ಸಮಿತಿದ ಉಪಾಧ್ಯಕ್ಷ ಆದ ಜನಪದ ಕ್ರೀಡೆಯನ್ನು ಉರಿಪಾಯರೆ ಉಪ್ಪಿನಂಗಡಿ ಕಂಬಳಡು ನಿರಂಜನ್ ರೈಕ್ಲ ಗಟ್ಟಿ ಸ್ವರ ಆರು ಖಾಲಿ ತೀರ್ಪುಗಾರೆ ಅತ್ತು ಖಾಲಿ ಸಂಯೋಜಕ ಅತ್ತು ಪುತ್ತೂರುದ ಬುಕ್ಕ ಉಪ್ಪಿನಂಗಡಿ ಕಂಬಳದ ಒಂಜಿ ರುವಾರಿಡು ಒರಿಯಿಂದ ಪಂಡ ತಪ್ಪಾವಂದು ಎಲ್ಲ ಪ್ರಾಯಡು ಇಂಚಿನ ಕೆಲಸ ಕಾರ್ಯಕ್ರಮ ಮಲ್ತೊಂಡಿರು ಆರ್ನ ಪೊಪ್ಪೈಪುನಾಗ ಕೋಡಿಯಾಡಿದ ಸಂಬಂಧಪಟ್ಟನ ಒಂಜಿ ಸೊಸೈಟಿ ಇತ್ತು ಕೃಷಿ ಪತ್ನ ಸಹಕಾರಿ ಸಂಘ ಬುಲುವಾರ್ಡು ಆಯ್ತು ಅಧ್ಯಕ್ಷ ಆದ ಅರ್ನ ಪೊಪ್ಪನೆ ಇತ್ತನೆ ಅಪ್ಪಗ ಇಂಚಿಪ್ಪ ನಿರಂಜನ್ ರೈಕ್ಲ ಐಕ್ಯ ಉಪಾಧ್ಯಕ್ಷರಾಪಿರು ಅಮ್ಮೆರು ಪಾಡ್ನ ಸಾದಿಡು ಆ ಪದ್ಯಕ್ಕೆ ಪದ್ಯದ ಇದ್ದಾರೆ ಪೋ

0: நித்தியர் பார்ப்போம். ஆரஞ்சு 10-11 வருஷம் பதுக்கு போயிருந்தாண்ட ஆர்னா புதர் இ துளுநாடு நனாத்து கட்டியாயிர சாத்திய தீர்த்துன்னு இஞ்சிப்பா ஆரின் குருத்தி சாது கர்நாடக ராஜ்ய சரக்கார் அப்பக துளுநா அகாடமித்த சதஸ்யம் அழுத்துனு இத்தே ஆரின் பூநியாய மண்டலத்த ஒரு சதஸ்யாது நியமக்கம் அழுத்துணு ஒஞ்சிலக்கடு ஒரு நியாயாதீஷேந்து பண்ட தப்பா வந்து ஏசி சேர்மேன் ஆகுது மெக்கள் பிற சதஸ்யர் அதித்தினா முரணி எங்களை பூரா கோர்ட் உடித்து இப்பேக்கு ஆறு ஆ கோர்ட் நடப்ப வந்தித்தரு 10 கேஸ் இத்தினானி ஒரும்ப கேஸுக்கு பாரி ஆக்டிவாது பார்ட்டிசிபேட் மல்த்திருக்கேன் ஏசிட்டு வந்து பாரி சர்ச்சை மல்த்திருக்கு எங்கள் நெம்பாப்புனே நீவு ಹಿಂದಿನ ದಿನವೇ ನಮಗೆ ಹೇಳಬೇಕು ಇಲ್ಲದ್ರೆ ನಾವು ಸೀದಾ ಇಲ್ಲಿ ಬರುವುದು ಕಾಫಿ ಕುಡಿಯೋದು ನೀವು ಹೇಳಿದ್ದಕ್ಕೆ ಸೈನ್ ಹಾಕಿ ಹೋಗಲಿಕ್ಕೆ ನಮಗೆ ಆಗೋದಿಲ್ಲ ಅಂದರೆ ಅರನೊಟ್ಟಿಗಿತ್ತ ಪುರುಷೋತ್ತರ ಮೈಕ್ಲು ಪಂಡಿರು ನಿರಂಜನೆ ಪಾತಿರದನೇ ಇನಿಯೇ ಅಂಡ್ ಆ ಪಾತಿರ 10ನೇ ಕೇಸ್ ಲೆತ್ತದು ಎಂಗ್ಳ ಕಿಶೋರ್ಕುಲತ್ತ ಇರೋದ ಆರು ಆರ್ಗ್ಯುಮೆಂಟ್ ಮಾಡ್ತದೆ ಗಡ್ಕಂದು ಸೌಂಡ್ ಕೇಂದ್ರ ಅಲ್ಪನೆ ಚಾರಿಡಾರು ಅಲ್ಪನೆ ಅರ್ನ ಮರಣ ಆಪಣ್ಣು ಮಿನಿ ವಿಧಾನ ಸೌಧಡ ಅರ್ನ ಮರಣ ಆಪಣ್ಣು ಎಂಗ್ಳೇ ಪೂರ ಒಂಜಿ ನಮ್ಮನೆ ಎಂಗ್ಳಿಗೆ ಶಾಕ್ ಆಂಡು ಅಪ್ಪಗ ಈ ತೆಲ್ಯ ಪ್ರಾಯಡು ಬೆತಬೇತ ಕ್ಷೇತ್ರಗಳು ತನ್ನನ್ನು ತೊಡಗಿಸಾವೊಂದು ಇತ್ತು ನಾನು ನಿರಂಜನ ರೈಕ್ಲು ಎಡ್ಡ ಕೃಷಿಕೆಲ್ಲ ಅರ್ನ ಬಜ್ಜೆಯ ತೋಟ ನಿಕ್ಲಿಗೆ ತೋಜಿನೋ ಕೊಡಿಯಾಡಿ ಇಡು ಪೋನಾಗ ಅರ್ನ ಪೊಪ್ಪ ಮಲ್ತನ ಜಾಗ ಯಾರಿಗೆ ತಿಕ್ಕನ ಒಂಜು ಪೊರ್ಲದ ಇಲ್ಲಿ ಕಟ್ಟಾದಿತ್ತಿರು ಇಂಚಿಪ್ಪ ಆರ್ಥಿಕವಾದ ಯಾರಿಗೆ ಹೋಗಿ ತೊಂದರೆಲಿ ಇಜ್ಜಾನೆ ಇಂಚಿಪ್ಪ ಅಯ್ಯನ ಪೂರ ಸರಿ ಮಲ್ತೊಂಡಿರಾರು ಬೆತಬೇತಿತ್ತನ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ಪುತ್ತೂರು ಬ್ರಾಂಚ್ದ ಸುರೂತ ಮೇರೆ ಮ್ಯಾನೇಜರ್ ಆದ ಕೆಲಸ ಮಲ್ತನಾರು ಅಂಚೆ ಸಹಕಾರಿ ಕ್ಷೇತ್ರ ಸಾಮಾಜಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಅಂಚನೆ ಸಮಾಜದ ಕೆಲಸ ಕಾರ್ಯಕ್ರಮ ಮಲ್ತನ ನಿರಂಜನ್ ರೇಖಲ್ ನಮ್ಮ ನಿನ್ನೆ ಬುಡ್ದು ಪೋಯರು ಕಾಲೇಜ್ ಡಿಪ್ನಗಲ ಅವರಿಗೆ ಬಿ ಕಾಮ್ ಆಯಿಪೆಟ್ಟಿಗೆ ಅವರು ಓಟುಗುಂತು ಬೇರೆ ಎಂಕ್ಲ ಒಟ್ಟುಗು ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ಗೆ ಗುಂತುವೇರು ಅವರಿಗೆ ವಿನಾಯರ್ ಆಪುಜಿ ಅವ್ರಿಗೆ ಜಿಲ್ಲಾ ಪಂಚಾಯತ್ಗೆ ಉಪ್ಪಿನಂಗಡಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಅವ್ರಿ ಜೀವನ್ ಭಂಡಾರ ಲೇಡದ ಬುಕ್ಕ ಐಕ್ಲ ಕಂಟೆಸ್ಟ್ ಮಾಡ್ಪಂಚ ಅವಕಾಶ ಅವ್ರಿಗೆ ಪಕ್ಷ ಕೊರ್ದಿಪ್ಪುಂಡು ಇನ್ನು ಆಪನಂಚ ಅವ್ರಿಗೆ ರಾಜಕೀಯ ಹಿಡಿದು ಆರೇನು ಆ ದೇವರ ಪಿರವ ಪಿರವ ದೀಯ ರಥೋಜೋಡು ಈ ಸಮಾಜ ಗುಪ್ಪುಲ ಈ ಊರು ಗಿಪ್ಪುಲ ಅಂದ ಇಡ್ದು ಇಂಚ ತೊಡಗಿಸೋನಂಚಿನ ಒಂದು ಕಾರ್ಯಕ್ರಮ ಆರಿಡ್ದು ಆಂಡು ಇನಿ ಈ ಎಲ್ಲಿಯ ಜವನರು ತೀರು ಪೋನಾಗ ಪೂರ ಮಲ್ಲ ಮಲ್ಲ ಚೇತನಲ್ಲೇ ಇತ್ತೆ ತಮ್ಮ ಲಕ್ಷ್ಮಣ ಪಂಡಿರು ಜಾನಕಿ ಅಮ್ಮನ ಇಲ್ಲಿ ಇಂಚಿ ಹಿಂದೆ ಅಂಡದೆ ಅಲ್ಪ ಮುರಳಿ ಚರ್ಚಾ ಒಂದಿತ್ತು ಆರು ಕೋಡಿಯಾಡಿದಾರು ಕೋಡಿಯಾಡ್ ಜನಕ್ಕೆ ಮೇರ್ನ ಊರೇ ಮೇರ್ನಲ್ಲ ಕೋಡಿಯಾಡಿ ನಿರಂಜನ್ ರೇಖಲ್ನ ಅಂಜನ ಎಷ್ಟು ಜನಕ್ಕೆ ಅರ್ನ ಸಂಬಂಧಕ್ಕೆ ಕೋಡಿಯಾಡ್ ನೆಲ್ಲಿಯಾಡ್ ಉಲ್ಲೇರಿಗೆ ಅಂದ್ರೆ ಮೊನ್ನೆ ಚರ್ಚೆ ಆಗೋದಿತ್ತು ಕೆ ಬಿ ಕೇಂಡ ಹೂವೇ ವಿಚಾರಲಿಪ್ಪು ಒಂಜಿ ಎಡ್ಡೆ ವ್ಯಕ್ತಿ ಒಂಜಿ ಪೊಟೆನ್ಷಿಯಲ್ ಇತ್ತು ನಂಚಿನ ಒಂಜಿ ವ್ಯಕ್ತಿ ತೀರು ಪೋನಾಗ ನಂಗೆ ಪೂರ ಬೇಜಾರಾಪನ ಸಹಜ ಅಂದು ನಿರಂಜನ್ ರೇಖಲ್ನ ಸ್ಟೇಟಸ್ ಮೊನ್ನೆ ತುಯ ಆರು ತೀರ್ನಾಣಿ ಅರ್ನ ವಾಟ್ಸಪ್ ಇತ್ತಿನ ಸ್ಟೇಟಸ್ ತುಯ ಅವು ಎಂಚೈತನದ ಪಂಡ ನನಗೆ ಯಾರೂ ಅವಶ್ಯಕತೆ ಇಲ್ಲ ಅನ್ನುವ ಅಭಿಮಾನ ಒಳ್ಳೆಯದಲ್ಲ ಹಾಗೆ ಎಲ್ಲರಿಗೂ ನನ್ನ ಅವಶ್ಯಕತೆ ಇದೆ ಅನ್ನುವ ಭ್ರಮೆಯೂ ಒಳ್ಳೆಯದಲ್ಲ ಅಂದು ಒಂದಿನ ಸ್ಟೇಟಸ್ ಅರ್ನ ಬುಕೊಂಜಿ ಆರೋಗ್ಯವೇ ಭಾಗ್ಯ ಅಂದು ಅವರಿಗೆ ಆರೋಗ್ಯದ ಒಂದು ಸಮಸ್ಯೆಲಿತ್ತ ಅಯ್ಯ ನಮ್ಮ ಪಂತಜಿರಾರು ಕೋಟಿ ಹಣವಿದ್ದರೂ ರೋಗ ಪೀಡಿತ ದೇಹ ನೆಮ್ಮದಿ ಕೊಡಲಾರದು ದಿನದ ಸ್ವಲ್ಪ ಸಮಯ ನಿನ್ನ ಆರೋಗ್ಯಕ್ಕೆ ಮೀಸಲಿಡು ಅದೇ ನೀನು ಮಾಡುವ ದೊಡ್ಡ ಹೂಡಿಕೆ ಎಂದು ಬರೆದಿತ್ತಿರು ಕಡೇತ ಒಂದು ಸ್ಟೇಟಸ್ ಆಯ್ತು ಮೂಜಿ ಸ್ಟೇಟಸ್ನ ಶೇರ್ ಮಾಡ್ತಿತ್ತೀರ ಆನೆ ಸಹಿತ ನಾನೆ ಸಾಕೆಂದು ಎದ್ದು ಹೋಗೋಕೆ ಇದು ಶಾಲೆಯಲ್ಲಿ ಕೇಳುವ ಪಾಠವಲ್ಲ ಜೀವನವಿದು ಅರ್ಥವಾಗದಿದ್ದರೂ ಕೂತು ಕೇಳಬೇಕು ಅಂದು ಅವ್ರು ಕುಲೋಂದೆ ಕೇಂಡಿರು ಎ ಸಿ ಪನ್ಪುಣೇನು ಕುಲೋಂದೆ ಕೇಂಡಿರು ವಕೀಲರ ಪನ್ಪುಣೇನು ಅಂಡ ಸೀದಲಕ್ಕೊಂದು ಪೋಯರು ಇದುವೇ ನಮ್ಮ ಜೀವನ ನಮಸ್ತೆ
1: ಈತನೇಟ ಇಂಚಿಪ್ಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಲೆಕ್ಕೊಡು ನಡತಿನ ಇಂಚಿಪ್ಪ ನಮನ ಅಗತ್ತು ಪೋಯಿನಂಚಿನ ಗಾನಕೋಗಿಲೆ ಎಸ್ ಜಾನಕಿ ಸಾಹಿತಿ ಪರಮಾನಂದ ವಿ ಸಾಲ್ಯಾನ್ ಅಂಚನೆ ನಿರಂಜನ್ ರೈ ಮಟಂದ ಬೆಟ್ಟು ಮೊಕ್ಲಿನ ನೆಂಪು ಮಲ್ತದು ನುಡಿ ನಮನ ಕೊರ್ನ ಬಿನ್ನೆರ್ ನಕಲನ ಪಾತೆರನ್ನು ಕೇನೊಂದು ಬತ್ತರು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕ
2: ಮೋಕಿದ ಬಂದುಲೆ
3: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
2: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರು ಸರಿಯಾದ ಇಪ್ಪುಡು
3: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
2: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರು ಸರಿ ಮಲ್ಪುನ ಬೇತೆ ಕಡೆಗೆ ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು
3: ಎಸ್ಐಆರ್ ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
2: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
3: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
2: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: रेडियो सारंग 107.8 FM
1: ಸಾಹಿತ್ಯ ಸಮ್ಮೇಳನದ ಮೊದಲ ವಿಶೇಷ ಉಪನ್ಯಾಸ. ಸಂಪನ್ಮೂಲ ವ್ಯಕ್ತಿಯಾಗಿ ಬಂದವರು ಡಾಕ್ಟರ್ ಪ್ರದೀಪ್ ಆಟಿಕುಕ್ಕೆ ನಾವೂರ್.
2: ನನ್ನ ಸೀಮಿತ ಜ್ಞಾನದ ಪರಿಧಿಯ ಒಳಗೆ ಕಗ್ಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ಈ ವೇದಿಕೆಯಿಂದ ಮಾಡೋಣ. ಪೂಜ್ಯ ಡಿ ವಿ ಜಿಯವರು ಕನ್ನಡ ಸಾರಸ್ವತ ಲೋಕದ ದಿಗ್ಗಜರು, ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತವನ್ನಾಗಿಸಿದಂತಹ ಅನೇಕ ಮಹಾಮಹಿಮರಲ್ಲಿ ಡಿ ವಿ ಜಿಯವರಿಗೆ ಮೇಲ್ಪಂಕ್ತಿಯ ಸ್ಥಾನ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ಅವರ ಅನೇಕ ಕೃತಿಗಳಲ್ಲಿ ಜನಮಾನಸದಲ್ಲಿ ಅತ್ಯಂತ ಮೇಲ್ಸ್ಥಾನದಲ್ಲಿರುವಂತಹ ಕೃತಿ ಮಂಕುತಿಮ್ಮನ ಕಗ್ಗ, ಆದರೆ ಇನ್ನೊಂದು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಜೀವನ ಧರ್ಮಯೋಗ, ಹಾಗೆ ಇನ್ನು ಅನೇಕ ಕೃತಿಗಳನ್ನು ಅವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರುವಂಥದ್ದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಈ ಎಲ್ಲ ಕೃತಿಗಳ ಮಧ್ಯೆ ಮೇಲ್ಪಂಕ್ತಿಯನ್ನು ನಾವೆಲ್ಲ ಕಂಡವರು ಮಂಕುತಿಮ್ಮನ ಕಗ್ಗದ ಮೂಲಕ. ಅವರ ಕಗ್ಗದ ಕೃತಿ ಆರಂಭದಲ್ಲಿ ಅದರ ಸಂಪಾದಕ ತಾನು ಅಂತ ಹೇಳಿ ಮಾತ್ರ ಉಲ್ಲೇಖ ಮಾಡುತ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಎರಡನೇ ಮುದ್ರಣ ಬಂದಾಗ ಅದು ತಾನೇ ರಚಿಸಿದ್ದು ಅನ್ನುವಂಥದ್ದನ್ನು ಅವರ ಅತ್ಯಂತ ಸಮೀಪವರ್ತಿಗಳ ಒತ್ತಾಯದ ಮೇರೆಗೆ ಒಪ್ಪಿಕೊಳ್ತಾರೆ. 1942-43 ಕಾಲಘಟ್ಟದಲ್ಲಿ ಅವರು ರಚಿಸಿದ ಕೃತಿಯ ಸಂದರ್ಭದಲ್ಲಿದ್ದಂತಹ ವಾತಾವರಣ ಮತ್ತೆ ಇವತ್ತಿನ ವಾತಾವರಣವನ್ನು ನೆನಪಿಸುವ ಹಾಗೆ ಕಗ್ಗದಲ್ಲಿ ಒಂದಷ್ಟು ಮಾತುಗಳನ್ನು ಅವರು ನೆನಪಿಸ್ತಾರೆ. ಅವರು ಕಗ್ಗದ ಆರಂಭದಲ್ಲಿ ಒಂದು 4 ಸಾಲುಗಳಲ್ಲಿ ಹೇಳ್ತಾರೆ. ಮುತ್ತಿರುವುದೆಂದು ಭೂಮಿಯನದೊಂದು ದುರ್ದೈವ, ಮೃತ್ಯು ಕುಣಿಯು ತಲೆಯನು ಕೇಕೆ ಹಾಕುತ್ತಲೇ, ಸುತ್ತಿಬದು ತಲೆಯನನು ದಿನದ ಲೋಕದ ವಾರ್ತೆ. ಇವತ್ತಿನ ಕಾಲಮಾನದಲ್ಲಿ ನಾವು ಗಮನಿಸುವಂಥದ್ದು ಮುತ್ತಿರುವುದೆಂದು ಭೂಮಿಯನದೊಂದು ದುರ್ದೈವ, ಮೃತ್ಯು ಕುಣಿಯುವ ತಲೆಯನು ಕೇಕೆ ಹಾಕುತ್ತಲೆ, ಸುತ್ತಿಬದು ಅನುದಿನವು ಈ ಲೋಕದ ವಾರ್ತೆ ಎತ್ತಲಿದಕ್ಕೆಲ್ಲ ಕಡೆ. ಇದಕ್ಕೆಲ್ಲ ಯಾವಾಗ ಮುಕ್ತಾಯ ಸಿಗ್ತದೆ ಅನ್ನುವಂಥದ್ದನ್ನು ಕಗ್ಗದ ಆರಂಭದಲ್ಲಿ ಉಲ್ಲೇಖ ಮಾಡಿದ್ರು. ಇವತ್ತು ನಾವು ಅದೇ ಪ್ರಾರ್ಥನೆಯನ್ನು ಮಾಡುವ ಹಂತದಲ್ಲಿ ಇದ್ದೇವೆ. ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸಿ ಶೋಣಿತವನರೆ ಇವರು ಬಾಷ್ಪ ಸಲುವುದಿರೇ. ಏನು ಹಾಗೆ, ಏನು ಧಗೆ, ಏನು ಹಾಗೆ. ಇವತ್ತಿನ ಕಾಲಮಾನದಲ್ಲಿ ಕಾಣುವಂಥದ್ದು ಮಾನವರು ದಾನವರು ಭೂಮಾತೆಯನ್ನು ತಣಿಸೆ ಶೋಣಿತವನರೆ ಇವರು ಬಾಷ್ಪ ಸಲುವುದಿರೆ. ಏನು ಹಾಗೆ, ಏನು ಧಗೆ, ಏನು ಹೊಗೆ. ಈ ಧರಣಿ ಸೌನಿಕನ ಕಟ್ಟೆಯೇ ಮಂಕುತಿಮ್ಮ, ಕಟುಕನ ಕಟ್ಟೆಯಾಯಿತು ಅಂತ. ಇವತ್ತು ವ್ಯವಸ್ಥೆಯನ್ನು ಕಂಡಾಗ ನಮ್ಮೆಲ್ಲರನ್ನು ಎಚ್ಚರಿಸುವಂತಹ ಒಂದು ಕಗ್ಗದ ಸಾಲುಗಳು ಅಲ್ಲೂ ಪ್ರತಿಧ್ವನಿಸ್ತವೆ. ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನುವಂಥದ್ದನ್ನು ಡಿ ವಿ ಜಿ ಅಲ್ಲಿ ಕೇಳಿದ್ದಾರೆ. ಪುರುಷ ಸ್ವತಂತ್ರತೆಯ ಪರಮ ಸಿದ್ಧಿಯದೇನು, ಧರಣಿಗನು ದಿನವು ರಕ್ತಾಭಿಷೇಚನೆಯೇ, ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ, ಪರಿಮಳವ ಸೂಸುವುದೇ ಮಂಕುತಿಮ್ಮ. ಕರವಾಲ ಅಂದ್ರೆ ಖಡ್ಗ, ಖಡ್ಗವನ್ನು ಪುಷ್ಪಸರ ಅಂತ ಹೇಳಿ ಸೆಳೆದಾಡಿದ್ರೆ ಪರಿಮಳ ಕೊಡ್ಲಿಕ್ಕಿಲ್ಲ, ಅದು ರಕ್ತದ ವಾಸನೆಯನ್ನು ಕೊಟ್ಟು ಬಿಟ್ಟಿತು. ಇವತ್ತಿನ ಎಲ್ಲ ಸ್ಥಿತಂತ್ರಗಳಿಗೂ ಬಹಳ ಬೇಗ ಮುಕ್ತಾಯ ಸಿಗಲಿ, ವಿಶ್ವಶಾಂತಿಯನ್ನು ನಾವೆಲ್ಲ ಪ್ರಾರ್ಥಿಸೋಣ ಅಂತ ಹೇಳಿ ಆರಂಭದಲ್ಲೇ ಪ್ರಾರ್ಥಿಸ್ತಾ ಶ್ರೀ ವಿಷ್ಣು

ಬಿಡುವುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಎಲ್ಲ ಕೃತಿಗಳ ಹಾಗೆ ಆರಂಭದಲ್ಲಿ ದೇವತಾ ಪ್ರಾರ್ಥನೆಯ ಮೂಲಕ ಪೂಜ್ಯ ಡಿ ವಿಜಿಯವರು ಕಗ್ಗವನ್ನು ಆರಂಭಿಸ್ತಾರೆ. ಪೂಜ್ಯ ಡಿ ವಿಜಿಯವರ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿ ನಮ್ಮ ಬುದ್ಧಿಗೆ ಆವರಿಸಿಕೊಂಡಿರುವಂತಹ ಮಂಕನ್ನು ದೂರ ಮಾಡುವ ಕೃತಿ ಅದು. ಆ ಕೃತಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಎಚ್ಚರಿಸುವಂತಹ ಕೃತಿ ಮಂಕುತಿಮ್ಮನ ಕೃತಿ. ಅದು ಜೀವನ ಸಾರ್ಥಕ್ಯ ದರ್ಶನವನ್ನು ಮಾಡುವಂತಹ ಕೃತಿ. ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿ ಜೀವನದ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಮುನ್ನಡಿ ಇಡುವಂತಹ ಪ್ರೇರೇಪಣೆ ಕೊಡುವಂತಹ ಕೃತಿ. ಪೂಜ್ಯ ಡಿ ವಿಜಿಯವರು ಕಗ್ಗದ ರಚನೆಯಲ್ಲಿ ಅಂತಿಮ ಭಾಗದಲ್ಲಿ ಹೇಳ್ತಾರೆ, ಈ ಕೃತಿ ರಚನೆ ಮಾಡಿರುವಂಥದ್ದು ಸಾಮಾನ್ಯಾತಿ ಸಾಮಾನ್ಯ ಜನರಿಗೋಸ್ಕರ. ಸಾಮಾನ್ಯ ಜನರ ಮನೆಯ ಬೆಳಕಿಗೆ ಒಂದು ತುತ್ತು ಎಣ್ಣೆಯಾಗಿ ಈ ಕೃತಿ ಉಪಯೋಗಕ್ಕೆ ಬಂದರೆ ಅದರಷ್ಟು ದೊಡ್ಡ ಧನ್ಯತೆ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಈ ಕೃತಿಯಲ್ಲಿ ಸಂದೇಹ ಇಲ್ಲ ಅಂತ ಹೇಳೋದಿಲ್ಲ ಅವರು. ಕಾಲಕಾಲಕ್ಕೆ ಪರಿಷ್ಕರಣೆ ಮಾಡುವಂತಹ ಅವಕಾಶ ಈ ಕೃತಿಯಲ್ಲಿದೆ. ಬೇಕಾದವರು ಬೇಕಾದ ಸಂದರ್ಭದಲ್ಲಿ ಇದನ್ನು ಸ್ವೀಕಾರ ಮಾಡಿಕೊಂಡು ಅನುಸಂಧಾನ ಬೇಕಿದ್ರೆ ಮಾಡಬಹುದು ಅಂತ. ಸಂದೇಹವೀ ಕೃತಿಯೊಳಿನ್ನಿಲ್ಲವೆಂದಲ್ಲ, ಇಂದು ನಂಬಿಹುದೆ ಮುಂದೆಂದು ಮೆಂದಲ್ಲ. ಈ ಕೃತಿಯಲ್ಲಿ ಸಂದೇಹ ಇಲ್ಲ ಅಂತ ಅಲ್ಲ, ಇದೇ ಪಾರಮಾರ್ಥಿಕವಾಗಿ ಇದೇ ಕಟ್ಟಕಡೆಯ ಸತ್ಯ ಅಂತ ಹೇಳಿ ಅಲ್ಲ. ತಿದ್ದಿಕೊಳ್ಳಿಕ್ಕೆ ಮನಸ್ಸಿದ್ದವರಿಗೆ ಬೇಕಾದ ಸಂದರ್ಭದಲ್ಲಿ ತಿದ್ದುಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ಕಗ್ಗದ ಕವಿ ಕೃತಿಯಲ್ಲೇ ಕೊಟ್ಟು ಬಿಟ್ಟಿದ್ದಾರೆ. ಇದು ಪೂಜ್ಯ ಡಿ ವಿಜಿಯವರಿಗಿದ್ದಂತಹ ಕಳಕಳಿ. ಕಗ್ಗದಂತಹ ಕೃತಿ ಅದು ಸಾರ್ವಕಾಲಿಕವಾದಂತಹ ಕೃತಿ. ಒಬ್ಬ ವ್ಯಕ್ತಿ ಹೇಗೆ ಬದುಕಿದ್ದಾನೆ ಆ ಬದುಕನ್ನು ಕೃತಿಯಲ್ಲಿ ಇಳಿಸಿದಾಗ ಮಂಕುತಿಮ್ಮನ ಕಗ್ಗದಂತಹ ಕೃತಿಗಳು ನಮಗೆ ಸಿಗ್ಲಿಕ್ಕೆ ಸಾಧ್ಯವಾಗ್ತವೆ. 140 ವರ್ಷಗಳ ಹಿಂದೆ ಜನ್ಮ ತಾಳಿದಂತಹ ಪೂಜ್ಯ ಡಿ ವಿಜಿಯವರು 82-83 ವರ್ಷಗಳ ಹಿಂದೆ ಬರೆದಂತಹ ಕೃತಿ ಇವತ್ತಿಗೂ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಪ್ರತಿನಿತ್ಯ ಅನೇಕ ಭಾಗಗಳಲ್ಲಿ ಇದರ ಚಿಂತನ ಮಂಥನಗಳು ನಡೀತಾ ಇವೆ ಅಂತ ಹೇಳಿದ್ರೆ ಈ ಕೃತಿಯ ಎತ್ತರ ಎಷ್ಟು ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮಹಾಭಾರತ ಕಾಲ, ರಾಮಾಯಣ ಕಾಲ, ಅದರ ಹಿಂದೆ ಕೃತಕಾಲ, ಆ ಎಲ್ಲ ಕಾಲಗಳನ್ನು ಸೇರಿಸಿಕೊಂಡು ಇವತ್ತು ನಾವು ಈ ಕಾಲಘಟ್ಟದಲ್ಲಿ ಬದುಕಿದ್ರು ನಮಗೂ ಆ ಕಾಲಕ್ಕೂ ಎಲ್ಲೋ ಒಂದು ಸಂಬಂಧ ಇದೆ ಅನ್ನುವಂಥದ್ದನ್ನು ನೆನಪಿಸ್ತಾರೆ. ರಾಮ ನಡೆಯಿಟ್ಟ ನೆಲ, ಭೀಮನು ಸುರಿದ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೇ, ನಾಮೆಂತೂ ಹೊಸ ಬರೆಲೋ ಮಂಕುತಿಮ್ಮ. ಶ್ರೀರಾಮಚಂದ್ರ ಓಡಾಡಿದ ನಾಡು ಇದು. ರಾಮನಡಿ ಇಟ್ಟ ನೆಲ, ಭೀಮ ಉಸುರಿದ ಗಾಳಿ, ಯಾವ ಭೀಮ ಶ್ವಾಸೋಚ್ಛ್ವಾಸ ಮಾಡಿ ಉಸಿರಾಡಿಬಿಟ್ಟ ಗಾಳಿ ಇಲ್ಲಿತ್ತೋ ಅದೇ ಗಾಳಿಯನ್ನು ನಾವು ಇವತ್ತು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೇವೆ. ಸಮುದ್ರ ಮಥನದ ಕಾಲದಲ್ಲಿ ಯಾವ ಚಂದ್ರ ಉದ್ಭವಗೊಂಡಿದ್ದನೋ ಅದೇ ಚಂದ್ರ ಇವತ್ತಿಗೂ ನಮಗೆ ಬೆಳಕನ್ನು ಕೊಡ್ತಾ ಇರುವಂಥದ್ದು. ಅಂಥದ್ರಲ್ಲಿ ನಾವು ಹೊಸಬರು ಅನ್ನುವಂತಹ ಭಾವ ನಮಗಿದ್ರೆ ನಮ್ಮಷ್ಟು ಮೂಢರು ಯಾರೂ ಇಲ್ಲ. ಹಿಂದೆ ಅನೇಕ ತಲೆಮಾರಿನವರು ಈ ಪರಂಪರೆಯನ್ನು ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ನಮ್ಮ ಜವಾಬ್ದಾರಿ ಹಿಂದಿನ ಆ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮತ್ತೆ ಮುಂದಿನ ತಲೆಮಾರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ನಾವೆಷ್ಟು ಕಟಿಬದ್ಧರಾಗಿದ್ದೇವೆ ಅನ್ನುವಂತಹ ಎಚ್ಚರ ನಮಗೆ ಬೇಕು ಅನ್ನುವಂಥದ್ದನ್ನು ಸೂಚಿಸ್ತಾರೆ. ಪ್ರತಿಯೊಬ್ಬರಿಗೂ ಕಗ್ಗದ ಮಾತುಗಳು ನಮಗೆ ಯಾಕೆ ಬೇಕು ಅಂತ ಕೇಳಿದ್ರೆ, ಕಗ್ಗದ ಒಂದೊಂದು ಪದ್ಯಗಳು 945 ಮೌಕ್ತಕಗಳು ಇವೆ. ಆ ಬಿಡಿಬಿಡಿಯಾದ ಪದ್ಯಗಳು ಅಂತ ನಾವು ಭಾವಿಸಿದ್ರೆ ಒಂದೊಂದು ಕಗ್ಗವನ್ನು ಸ್ವೀಕಾರ ಮಾಡಿಕೊಂಡು ನಮಗೆ ಬೇಕಾದ ಸಂದರ್ಭದಲ್ಲಿ ಅದನ್ನು ಅಧ್ಯಯನ ಮಾಡಬಹುದು. ಸುಮ್ಮನೆ ಒಂದು ಬಾರಿ ಓದಿ ಮರೆತು ಬಿಡುವಂತಹ ಕಗ್ಗದ ಸಾಲುಗಳಲ್ಲ. ಮರುಳಮುನಿಯನ ಕಗ್ಗದಲ್ಲಿ ಅವರು

ನೆನೆನೆಯು ತಂದಂದು ಪದ್ಯವನು ಒಮ್ಮೊಮ್ಮೆ ಅನುಭವಿಸಿ ಚಪ್ಪರಿಸೋ ಮರುಳ ಮುನಿಯ. ಕಗ್ಗದ ಸಾಲುಗಳು ಒಂದು ಬಾರಿ ಓದಿದಾಗ ಒಂದು ರೀತಿಯ ಅರ್ಥ ಕೊಟ್ರೆ, ಮತ್ತೊಮ್ಮೆ ಓದಿದಾಗ ಅದರ ಅರ್ಥ ವೈಶಾಲ್ಯ ಮತ್ತಷ್ಟು ಎತ್ತರಕ್ಕೆ ಇರ್ತದೆ. ಹತ್ತಾರು ಬಾರಿ ಓದಿದಾಗ ನಮಗೆ ಕೊಡುವಂತಹ ಅರ್ಥವೇ ಅದು ಮತ್ತು ಮೇಲ್ಮಟ್ಟದ್ದಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಕವಿ ವಿಜ್ಞಾಪನೆ ಮಾಡ್ತಾರೆ, ಯಾವ ರೀತಿ ಮಗುವಿಗೆ ಒಂದು ಪೆಪ್ಪರ್ ಮಿಂಟ್ ಕೊಟ್ರೆ ಅದನ್ನು ಆಸ್ವಾದಿಸ್ತಾ ಆ ಮಗು ಆನಂದವನ್ನು ಅನುಭವಿಸ್ತದೋ, ದೊಡ್ಡವರಿಗೆ ಒಂದು ಚಾಕ್ಲೇಟೋ ಪೆಪ್ಪರ್ ಮಿಂಟೋ ಕೊಟ್ರೆ ಹೇಗೆ ತಿಂತಾರೆ ಒಂದು ಬಾರಿ ಕಲ್ಪಿಸಿಕೊಳ್ಳಿ. ನಮಗೆ ಯಾರಾದರೂ ಚಾಕ್ಲೇಟ್ ಕೊಟ್ರೆ ಬಾಯಲ್ಲಿ ಹಾಕಿ ಕಟಕಟ ಅಂತ ತಿಂದು ಬಿಡ್ತೇವೆ. ವ್ಯವಧಾನ ನಮ್ಮಲ್ಲಿಲ್ಲ, ಅನುಭವಿಸುವಂತಹ ವ್ಯವಧಾನ ಇಲ್ಲ. ಹಾಗಲ್ಲ, ಕಗ್ಗವನ್ನು ಹಾಗೆ ಮಾಡಿ ಆಚೆ ಇಟ್ಟು ಬಿಡುವಂತಹ ಕೃತಿ ಅಲ್ಲ, ಅದನ್ನು ಅನುಭವಿಸಿ ಚಪ್ಪರಿಸೋ. ಒಂದೊಂದು ಕಗ್ಗವನ್ನು ಹತ್ತಾರು ಬಾರಿ ಓದ್ತಾ ಓದ್ತಾ ಅನುಭವಿಸಬೇಕು. ಕಗ್ಗದಲ್ಲಿ ಅದರ ರಚನೆಯ ಹಿಂದೆ ಅವರು ತೊಡಗಿಸಿಕೊಂಡ ರೀತಿಯನ್ನು ವರ್ಣಿಸ್ತಾರೆ. ವಿಷದ ಮಾದೊಂದು ಜೀವನ ಧರ್ಮ ದರ್ಶನವ ನುಸುರಿಕೊಳೆ ತನ್ನ ಮನಸ್ಸಿಗೆ ತಾನೇ ಬಗೆದು ನಿಸದವಂಗ್ರಂಥಾನುಭವಗಳಿಂದಾರಿಸುತ್ತೆ ಹೊಸೆದೆ ನೀ ಕಗ್ಗವನು ಮಂಕುತಿಮ್ಮ. ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡುವುದರ ಮೂಲಕ, ವೇದಾಂತ ಅಧ್ಯಯನ, ಪಾಶ್ಚಿಮಾತ್ಯ ತತ್ವಶಾಸ್ತ್ರಗಳ ಅಧ್ಯಯನ, ಇವೆಲ್ಲವುಗಳನ್ನು ಅಧ್ಯಯನ ಮಾಡಿ ತನ್ನಲ್ಲೇ ಒಂದು ಸಿದ್ಧಾಂತವನ್ನು ರೂಪಿಸಿ ಆ ಸಿದ್ಧಾಂತಕ್ಕೆ ರೂಪ ಕೊಟ್ಟಾಗ ಜನ್ಮ ತಾಳಿರುವಂಥದ್ದೇ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಮೇಲ್ಕೃತಿ. ಈ ಕೃತಿಯನ್ನು ರಾಷ್ಟ್ರಕವಿ ಕವಿಂಪು ಅವರು ನೋಡಿ ಉದ್ಗರಿಸಿದ ಮಾತು ಈ ಕೃತಿಯ ಮಹತ್ವವನ್ನು ಹೇಳಿಕೊಡ್ತದೆ. ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ, ಮಂಕುತಿಮ್ಮನ ಕಗ್ಗವನ್ನು ನೋಡಿ ಹಸ್ತಕ್ಕೆ ಬರೆನಕ್ಕೆ ಓದುತ್ತ ಓದುತ್ತ ಮಸ್ತಕಕ್ಕಿಟ್ಟು ಗಂಭೀರನಾದೆ ವಿಸ್ತರದ ದರ್ಶನದ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ ಮಂಕುತಿಮ್ಮ ಅಂತ ಹೇಳಿ ಸೇರಿಸಿ ಅವರ ಧಾಟಿಯಲ್ಲೇ ಒಂದು ಕಗ್ಗವನ್ನು ಅವರಿಗೆ ಇಟ್ಟು ಬಿಡ್ತಾರೆ. ಅರ್ಥಾತ್ ಆ ಕಗ್ಗ ಯಾವ ಮಟ್ಟದಲ್ಲಿದೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಚಿನ್ನಪ್ಪಗೌಡರು ಉದ್ಧರಿಸಿದ್ರು, ಶೈಕ್ಷಣಿಕವಾಗಿ ನಾವು ಅನೇಕ ಕೃತಿಗಳನ್ನು ಸೇರಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ. ನನಗೆ ಗೊತ್ತಿಲ್ಲ, ಶಾಲಾ ಮಾಧ್ಯಮದಲ್ಲಿ ಶಾಲಾ ಪ್ರಾಥಮಿಕ ಶಾಲೆಯಲ್ಲೋ ಪ್ರೌಢಶಾಲೆಯಲ್ಲೋ ಕಗ್ಗದ ಎಷ್ಟು ಸಾಲುಗಳು ಬರ್ತವೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಕಗ್ಗ ಯಾರಿಗೆ ಅಂತ ಕೇಳಿದರೆ ವಯಸ್ಸಾದವರಿಗೆ ಬೇಕಾದ ಕೃತಿಯಾಗಿದ್ದರು, ಕಗ್ಗ ಅಧ್ಯಯನ ಮಾಡಬೇಕಾದಂತಹ ಅಧಿಕಾರಿಗಳು ಯಾರು ಅಂತ ಕೇಳಿದರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕು ಅಂತ ಹೇಳುವ ಬಯಕೆ, ವಿದ್ಯಾರ್ಥಿಗಳಿಗೆ ಕಗ್ಗದ ಸಾಲುಗಳಲ್ಲಿ ಸಿಗುವಂತಹ ಪ್ರೇರೇಪಣೆ, ಧರೆಯ ಬದುಕೇನದರ, ಒಂದಷ್ಟು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದಾರೆ ಆ ಕಾರಣಕ್ಕೋಸ್ಕರ ಉಲ್ಲೇಖ ಮಾಡಬೇಕು. ಧರೆಯ ಬದುಕೇನದರ ಗುರಿಯೇನು ಫಲವೇನು ಬರಿ ಬಳಸು ಬರಿ ದಾಟ ಬರಿ ಪರಿಭ್ರಮಣೆ ತಿರು ತಿರುಗಿ ಹೊತ್ತು ಹೊರಗೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ. ಮನುಷ್ಯ ಏನನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾನೆ? ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಳ್ಳಬೇಕಾದಂತಹ ಜವಾಬ್ದಾರಿ ಅದು, ಪ್ರತಿಯೊಬ್ಬನ ಜವಾಬ್ದಾರಿ. ವಿದ್ಯಾರ್ಥಿ ದೆಸೆಯಿಂದ ಹಿಡಿದು ಪ್ರೌಢಾವಸ್ಥೆ ವಯಸ್ಸಾದವರಿಗೂ ನಮ್ಮ ಜೀವನದ ಗುರಿ ಏನು ಅನ್ನುವಂತಹ ಎಚ್ಚರ ನಮಗಿದ್ದಾಗ ಆ ಗುರಿಯನ್ನು ತಲುಪುವಲ್ಲಿ ನಾವೆಲ್ಲ ಶ್ರಮ ವಹಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳು, ನಾವು ಏನನ್ನು ನಮ್ಮ ಜೀವನದಲ್ಲಿ ಪಡಿಲಿಕ್ಕೆ ಹೊರಟಿದ್ದೇವೆ ಅನ್ನುವಂತಹ ಎಚ್ಚರ ನಮಗಿದ್ರೆ ಆ ಗುರಿಯತ್ತ ನಮ್ಮ ಪಯಣವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗ್ತದೆ. ಸುತ್ತಿ ಸುತ್ತುವ ಖಗವ ಗೂಡನೆನೆ ಬೆಳೆಯುವುದು ಗೊತ್ತು ನೂಲ್ ಪಿಡಿದಿಹುದು ಧನವ ಬಯಲಿನಲ್ಲಿ.

ನಮ್ಮ ಜೀವನ ಅನ್ನುವಂಥದ್ದು ಕಿತ್ತಲ್ಪಟ್ಟಂತಹ ಗಾಳಿಯ ಪಟವಾಗಬಾರದು. ಗಾಳಿಯ ಪಟದ ದಾರ ಎಲ್ಲಿಯವರೆಗೆ ನಮ್ಮ ಕೈಯಲ್ಲಿರ್ತದೋ ಅಲ್ಲಿಯವರೆಗೆ ಗಾಳಿಪಟದ ಮೇಲಿನ ನಿಯಂತ್ರಣ ನಮ್ಮ ಕೈಯಲ್ಲಿರ್ತದೆ. ವಿದ್ಯಾರ್ಥಿಗಳು, ನಮ್ಮ ಜೀವನದ ಗಾಳಿಪಟದ ದಾರ ನಮ್ಮ ಕೈಯಲ್ಲಿರಬೇಕು ಅನ್ನುವಂಥ ಎಚ್ಚರ ನಮಗಿರಬೇಕು. ಸುತ್ತಿ ಸುತ್ತುವ ಖಗವ ಗೂಡ ನೆನೆಪೆಳೆಯುವುದು, ಎಲ್ಲಿ ಸುತ್ತು ಹಾಕಿದ್ರೂ ಒಂದು ಹಕ್ಕಿಗೆ ಅದು ಎಲ್ಲಿ ಹೋಗಿ ಸೇರಬೇಕು ಅನ್ನುವಂಥ ಎಚ್ಚರ ಸದಾ ಇರ್ತದೆ. ಗೊತ್ತು ನೂಲ್ ಪಿಡಿದಿಹುದು ದನವ ಬಯಲಿನಲ್ಲಿ, ಬಯಲಿನಲ್ಲಿ ಕಟ್ಟಿ ಹಾಕಿದ ಒಂದು ದನಕ್ಕೆ ಅದು ಎಷ್ಟು ದೂರಕ್ಕೂ ಹೋದರೂ ಆ ಗೂಟಕ್ಕೆ ಕಟ್ಟಲ್ಪಟ್ಟಂತಹ ಹಗ್ಗದ ಮೂಲಕ ಆ ಗೂಟದಿಂದ ಬಲದೂರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಒಂದು ಗೂಟಕ್ಕೆ ಕಟ್ಟಿ ಹಾಕಬೇಕು. ಪೂಜ್ಯ ಡಿ ವಿ ಜಿಯವರ ಮಾತುಗಳು ಎಂಥ ಅದ್ಭುತ ಮಾತುಗಳು ಅಂತ ಕೇಳಿದರೆ, ಪ್ರತಿಯೊಂದನ್ನು ಅವರು ಸಂಯೋಜಿಸಿ ಪ್ರಕೃತಿಯ ಒಟ್ಟಿಗೆ ಅವರು ಪ್ರಕೃತಿಯಿಂದ ಯಾವೆಲ್ಲ ಪಾಠಗಳನ್ನು ನಾವು ಕಲಿತುಕೊಳ್ಳಬಹುದು ಅದನ್ನು ಕಗ್ಗದ ಸಾಲುಗಳಲ್ಲಿ ಅವರ ಮಾತಿನ ತಾತ್ಪರ್ಯ ಅದು ಅತ್ಯಪೂರ್ವವಾದದ್ದು. ಎಸಳಿ ನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ ಕುಸುಮದ ಕ್ಷೇಮವ ಬಿಗುತೆ ಬಿಡುತೆಗಳಿಂ ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ ಪಸರಿ ಪಾನಯ ಸುಖವೋ ಮಂಕುತಿಮ್ಮ. ಎಂಥ ಅದ್ಭುತವಾದ ಕಗ್ಗದ ಮಾತು! ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ. ಒಂದು ಪ್ರಕೃತಿಯಲ್ಲಿ ಹೂವನ್ನು ನೋಡಿದರೆ ಆ ಹೂವನ್ನು ನಾವು ಹಾಗೆ ನೋಡಿ ಆಚೆ ಹೋಗಿಬಿಡ್ತೇವೆ. ಕವಿ ಹಾಗೆ ಮಾಡಲಿಲ್ಲ. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ. ಒಂದು ಹೂ ಗಾಳಿಗೆ ಸ್ವಲ್ಪ ಮಟ್ಟಿಗೆ ಆಚೆ ಈಚೆ ಅಲ್ಲಾಡ್ತಾ ಇದೆ ಅಂತಂದರೆ ಅಲ್ಲಾಡಲಿಕ್ಕೆ ಸಾಧ್ಯವಾದದ್ದು ಬಿಗಿಯಾದ ಬಿಗಿತ ಇದೆ ಗಿಡದ್ದು. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ ಕುಸುಮದ ಕ್ಷೇಮವ ಬಿಗುತೆ ಬಿಗ್ಡುತೆ ಗಳಿ. ಆ ಹೂವಿನ ಮೇಲಿನ ಕ್ಷೇಮ ಆ ಗಿಡಕ್ಕೆ ಇದೆ. ಆ ಹೂ ಮೊಗ್ಗು ಅರಳಬೇಕು, ಅಲ್ಲರಿವಂತಹ ಸುಗಂಧ ಆ ವಾತಾವರಣದಲ್ಲಿ ಪಸರಿಸಬೇಕು. ಆ ಬಿಗುತೆಯು ಬೇಕು, ಆ ಬಿಡುತೆಯು ಬೇಕು. ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರ ದಿಂ, ಸ್ವತಂತ್ರವಾಗಿ ತನ್ನಲ್ಲಿರುವಂತಹ ಸುಗಂಧವನ್ನು ಆ ವಾತಾವರಣದಲ್ಲಿ ಪಸರಿಸಬೇಕು. ಆ ಹೂ ಜೀವನಕ್ಕೆ ಒಂದು ಪಾಠವನ್ನು ಹೇಳಿಕೊಡ್ತಾರೆ. ನಮ್ಮ ಯಾವುದೇ ಬೆಳವಣಿಗೆಗಳು ಭದ್ರವಾದ ಅಡಿಪಾಯದ ಮೇಲೆ ನಿಂತಾಗ ಮಾತ್ರ ನಮ್ಮ ಜೀವನ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಒಂದು ತತ್ವಕ್ಕೆ ಬದ್ಧವಾಗಿದ್ದುಕೊಂಡು ನಾವು ಜೀವನ ನಿರ್ವಹಣೆ ಮಾಡಿದಾಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಆ ಬಿಗುತೆ ಇಲ್ಲ ಅಂತಾದರೆ ಜೀವನದಲ್ಲಿ ಯಶಸ್ಸು ನಮ್ಮದಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಹಾಗೆ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳನ್ನು ಬೆಳೆಸುವಂತಹ ರೀತಿ, ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತೇವೆ, ಸ್ವಾತಂತ್ರ್ಯವನ್ನು ಯಥೇಚ್ಛವಾಗಿ ಕೊಟ್ಟು ಬಿಡ್ತೇವೆ. ಕೇಳಿದ್ದು ಕೊಡಲಿಲ್ಲ ಅಂತಾದರೆ ಮಗು ಮತ್ತೇನೋ ಮಾಡ್ತದೆ ಅನ್ನುವಂತಹ ಭಾವನೆ ಸಹಜವಾಗಿ ಪೋಷಕರಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಆ ಬಿಗುತೆ ಬೇಕು, ಬಿಡುತೆ ಬೇಕು, ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಆ ತತ್ವಕ್ಕೆ ಅಂಟಿಸಿಕೊಳ್ಳುವಂತಹ ಎಚ್ಚರಿಕೆಯೂ ಬೇಕು ಅನ್ನುವಂಥದ್ದನ್ನು ಎಷ್ಟು ಸೊಗಸಾಗಿ ವರ್ಣಿಸ್ತಾರೆ. ಪ್ರಕೃತಿ ಇಂಪೊರಗಿರುವ ನರನಾರು ಸೃಷ್ಟಿಯಲ್ಲಿ ಸ್ವಕೃತಿ ಎಂದವನೆನ್ನುವುದವಳಿರದೊಡಿರದು ಸುಕೃತವೆನಿಸುವುದವಳೆ ನಿಂಬಶಕ್ಕೆ ಕೊಳ್ಳುವ ನಯ ವಿಕೃತಿಗೆಡೆಯಾಗದಿರು ಮಂಕುತಿಮ್ಮ. ಎಂತಹ ಕಳಕಳಿ! ವಿಕೃತಿಗೆ ಎಡೆ ಮಾಡಿ ಕೊಡಬೇಡಪ್ಪ. ಆ ನಾಲ್ಕು ಸಾಲುಗಳಲ್ಲಿ ಅವಳು ಕೊಡುವಂತಹ ಆ ವಿಜ್ಞಾಪನೆ ಏನು, ಆ ಕಳಕಳಿ ಏನು, ಆ ಎಚ್ಚರ ಏನು? ಪ್ರಕೃತಿ ಎಂಪೊರಗಿರುವ ನರನಾರು ಸೃಷ್ಟಿಯಲ್ಲಿ. ಪ್ರಕೃತಿಯಿಂದ ಹೊರಗಿರ್ಲಿಕ್ಕೆ ಯಾವನಿಗೂ ಸಾಧ್ಯ ಇಲ್ಲ. ಏನು ಪ್ರಕೃತಿಯಲ್ಲಿದೆ ಅದು ಇಲ್ಲಿರುವಂಥದ್ದು, ಇಲ್ಲಿ ಏನಿದೆ ಅದು ಪ್ರಕೃತಿಯ

ಹೊರಗೆ ಇದ್ದದ್ದು ಒಳಗೆ, ಒಳಗಿರುವಂಥದ್ದು ಹೊರಗೆ ಇರುವಂಥದ್ದು ಬೇರೆ ಅಲ್ಲ. ಸಮುದ್ರದ ನೀರಿನಲ್ಲಿ ಉಪ್ಪಿನ ಅಂಶ ಎಷ್ಟಿರಬೇಕೋ ಅಷ್ಟೇ ಇರಬೇಕು, ಮನುಷ್ಯನ ದೇಹದಲ್ಲೂ ಉಪ್ಪಿನ ಅಂಶ ಎಷ್ಟಿರಬೇಕೋ ಅಷ್ಟೇ ಇರಬೇಕಾಗ್ತದೆ. ಇವತ್ತು ಏನಾದರೂ ಹಿರಿಯರು ಪಕ್ಕನೆ ಸ್ವಲ್ಪ ಮಾತು ಆಚೆ ಈಚೆ ಆದ ಕೂಡಲೇ ಕರ್ಕೊಂಡು ಬಂದ ಪೇಷಂಟ್ಗಳು ಅಥವಾ ಆ ಪರಿಚಾರಕರು ಹೇಳಿಬಿಡ್ತಾರೆ, ಸೋಡಿಯಂ ಒಂದು ನೋಡಿಬಿಡಿ ಡಾಕ್ಟ್ರೆ ಅಂತ. ಇವತ್ತು ಪೇಷಂಟ್ಗಳು ಅಷ್ಟು ಹುಷಾರಾಗಿಬಿಟ್ಟಿದ್ದಾರೆ, ಸೋಡಿಯಂ ಏರುಪೇರಾದರೆ ಆರೋಗ್ಯ ಏರುಪೇರಾಗ್ತದೆ ಅಂತ. ಎಷ್ಟು ಬಗೆ ಯಂತ್ರಗಳೊಳೆ ಎಷ್ಟು ರಸ ಮಿಶ್ರದಿಂ, ಎಷ್ಟಾದಿಭೂತಗಳ ಪರಿಪಾಕ ಒಂದೇ, ಒಟ್ಟು ಸೇರಿ ಹವು ನರನೆಂಬ ಸಿದ್ಧಿಯೊಳದನು, ಸೃಷ್ಟಿಶೈಲದ ಶಿಖರ ಮಂಕುತಿಮ್ಮ. ಸೃಷ್ಟಿ ಅತ್ಯಂತ ಶ್ರೇಷ್ಠವಾದ್ದು, ಸೃಷ್ಟಿಯಲ್ಲಿ ಮನುಷ್ಯನ ಸೃಷ್ಟಿ ಅಂತ ಹೇಳಿದ್ರೆ ಅದು ಶಿಖರಪ್ರಾಯವಾದದ್ದು. ಎಂಥ ಅದ್ಭುತ ಕಗ್ಗದ ಮೂಲಕ ನಮ್ಮ ಮಹತ್ವವನ್ನು ಎತ್ತಿ ತೋರಿಸ್ತಾರೆ. ಹಾಗಿರುವಾಗ ನಾವು ಯೋಚನೆ ಮಾಡಬೇಕಾದ್ದು ಸೀಮಿತ ಪರಿಧಿಯಲ್ಲಿ ಕಗ್ಗವನ್ನು ಪರಿಪೂರ್ಣವಾಗಿ ಪರಿಚಯಿಸುವಂಥದ್ದು ಸಾಧ್ಯ ಇದ್ದರೆ ಅದು ಡಿ ಬಿ ಜಿ ಅಂಥವರಿಗೆ ಮಾತ್ರ, ಅಥವಾ ಶತಾವಧಾನಿ ಆರ್ ಗಣೇಶ್ ಅಂಥವರಿಗೆ ಮಾತ್ರ. ನಮ್ಮಂಥವ್ರು ಏನು ಮಾಡ್ಬೋದು? ಕಗ್ಗದ ಓರ್ವ ಅಭಿಮಾನಿಯಾಗಿದ್ದುಕೊಂಡು, ಡಿ ವಿ ಜಿಯವರ ಓರ್ವ ಅಭಿಮಾನಿಯಾಗಿದ್ದುಕೊಂಡು, ನಮ್ಮ ಯಥಾಮತಿ ನಾವೇನು ಅಧ್ಯಯನ ಮಾಡುವಾಗ ದಕ್ಕಿಸಿಕೊಂಡಿದ್ದೇವೆ ಅಷ್ಟು ಮಾತ್ರ ಹೇಳ್ಬೋದೇ, ಬಿಟ್ಟರೆ ಅದಕ್ಕಿಂತ ಆಚೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟರ್ಥದಲ್ಲಿ ಕಗ್ಗು ನಮಗೆ ತಿಳಿಸಿಕೊಡುವಂಥದ್ದೇನು ಅಂತ ಕೇಳಿದರೆ, ನಾವು ಹೇಗೆ ಬದುಕಬೇಕು, ಮನುಷ್ಯನ ಬದುಕು ಹೇಗಿರಬೇಕು, ಯಾವ ರೀತಿ ಬದುಕಿದ್ರೆ ಮನುಷ್ಯನ ಜನ್ಮ ಸಾರ್ಥಕ್ಯವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ, ಯಾಕಾಗಿ ನಾವು ಈ ಭೂಮಿಯಲ್ಲಿ ಜನ್ಮ ತಾಳಿ ಬಂದಿದ್ದೇವೆ. ಮನುಷ್ಯ ಜನ್ಮ ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಎಚ್ಚರಿಸ್ತಾರೆ. ನಾವು ಅದನ್ನು ನೆನಪಲ್ಲಿಟ್ಟುಕೊಳ್ಬೇಕಲ್ಲ. ಕ್ಷಮೆ ದೋಷಿಗಳಲ್ಲಿ ಕೆಚ್ಚದೆ ವಿಧಿಯ ಬಿರುಬಿನಲಿ, ಸಮತೆ ನಿರ್ಮತ್ಸರತೆ ಸೋಲ್ಗೆಲುವುಗಳಲ್ಲಿ, ಶಮವನಿಂಗಳಿಸಲಿ ನಾಲ್ಕು ತಪಗಳೇ ಸಾಕು, ಭ್ರಮೆಯೊಮ್ಮೆಕ್ಕೆಲ್ಲ ತಪ ಮಂಕುತಿಮ್ಮ. ಕಗ್ಗದ ಸಾಲು ನಮಗೇನು ಕಲಿಸಿಕೊಡ್ತದೆ ಅಂತ ಹೇಳಿದ್ರೆ, ನೋಡಪ್ಪ ನಿನ್ನ ಜೀವನದಲ್ಲಿ ಹೇಗಿರಬೇಕು ಅಂತ ಸಂದೇಹ ಬಂದ್ರೆ, ಹೀಗಿರಪ್ಪ, ಕ್ಷಮೆ ದೋಷಿಗಳಲ್ಲಿ ಯಾರಾದರೂ ತೊಂದರೆ ಮಾಡಿದ್ರೆ ಕ್ಷಮೆ ಕೊಟ್ಟು ಬಿಡು, ಕೆಚ್ಚದೆ ವಿಧೇಯ ಬಿರೋಬಿನಲ್ಲಿ ಧೈರ್ಯವಾಗಿ ಬದುಕನ್ನು ಎದುರಿಸಪ್ಪ. ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ನಷ್ಟ ಬಂದರೂ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವ ಸಾಧಯೇ, ಆತ್ಮೈವ ಹ್ಯಾತ್ಮನೋ ಬಂಧೋ ಆತ್ಮೈವರೆ ಪುರಾತ್ಮನಃ. ನಿನ್ನ ಉದ್ಧಾರ ಅದು ನಿನ್ನ ಕೈಯಲ್ಲಿದೆ ಅಂತ ಗೀತೆಯಲ್ಲಿ ಕೃಷ್ಣ ಆರನೇ ಅಧ್ಯಾಯದಲ್ಲಿ ಏನು ಹೇಳಿದ್ನು ಅದನ್ನ ಅರ್ಥ ಮಾಡಿಕೊಳ್ಬೇಕು. ಕೆಚ್ಚದೆ ವಿಧಿಯ ಬಿರೋಬಿನಲ್ಲಿ ಹೋರು ಧೀರತೆಯಿಂದ ಮೊಂಡುದ ನದಿಂಬೇಡ, ಎಂಥ ಮೌಲ್ಯಗಳನ್ನು ಹೇಳಿಕೊಡ್ತಾರೆ. ವೈರಹ

0: ಉದಾತ್ತ ಭಾವನೆಯಿಂದ ಜೀವನದಲ್ಲಿ ಹೋರಾಟ ಮಾಡಪ್ಪ. ಕೆಚ್ಚದೆ ವಿಧಿಯ ಬಿರುಬಿದಲ್ಲಿ ಸಮತೆ ನಿರ್ಮತ್ಸರತೆ ಸೋಲ್ಗೆಲುವುಗಳಲ್ಲಿ ಸೋಲ್ಗೆಲುವುಗಳು ಬಂದಾಗ ಯಥಾಮತಿ ಅದನ್ನು ಸ್ವೀಕಾರ ಮಾಡಿಬಿಡ್ಬೇಕ, ಅದು ಜೀವನ. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ದಲ್ಲ ಪೂಜ್ಯ ಡಿ ವಿ ಜಿಯವರು. ಡಿ ವಿ ಜಿಯವರ ಬದುಕು ಅನ್ನುವಂಥದ್ದು ಅವರು ಹೇಗೆ ಬದುಕಿದ್ದಾರೋ ಆ ಬದುಕನ್ನು ಅಕ್ಷರ ರೂಪಕ್ಕೆ ಇಳಿಸಿದಂತಹ ಮಹಾನ್ ದಿವ್ಯ ಚೇತನ. ಆ ಕಾರಣಕ್ಕೋಸ್ಕರ ಇವತ್ತಿಗೂ ಡಿ ವಿ ಜಿಯವರನ್ನು ಪ್ರತಿಯೊಬ್ಬರು ಅಧ್ಯಯನ ಮಾಡ್ತಾರೆ. ಒಬ್ಬ ಬರವಣಿಗೆ ಆತ ಬರದಂತೆ ಬದುಕಬೇಕಾ ಅಥವಾ ಬದುಕು ಮತ್ತು ಬರವಣಿಗೆ ಬೇರೆ ಬೇರೆಯಾ? ಇದನ್ನು ವಿಶ್ಲೇಷಣೆ ಮಾಡಿದಾಗ ಪೂಜ್ಯ ಡಿ ವಿ ಜಿಯವರು ಅದಕ್ಕೆ ಉತ್ತರ ಕೊಡ್ತಾರೆ. ಬರವಣಿಗೆ ಹಾಗೆ ಬದುಕು ಬೇಕಾ ಅಥವಾ ಬೇರೆ ರೀತಿಯಲ್ಲಿ ಬದುಕಬಹುದಾ ಅಂತ. ಡಿ ವಿ ಜಿಯವರು ಬರವಣಿಗೆ ಹಾಗೆ ಬದುಕಿದಂತಹ ಮಹಾನ್ ವ್ಯಕ್ತಿತ್ವ. ತನ್ನ ಇಡೀ ಜೀವನದಲ್ಲಿ ಅನೇಕ ಆದರ್ಶಗಳನ್ನು ತಪಸ್ಸನ್ನಾಗಿ ಆಚರಿಸಿದಂತಹ ಮಹಾನ್ ಚೇತನ. 1970 ಇಸವಿಯಲ್ಲಿ ಯಾವಾಗ ಬೆಂಗಳೂರು ಪುರಭವನದಲ್ಲಿ ಅವರಿಗೆ ಪೌರ ಸನ್ಮಾನ ನಡೆಯುತ್ತದೋ, ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸನ್ಮಾನ ಸ್ವೀಕಾರ ಮಾಡ್ತಾರೆ. ಆ ವೇದಿಕೆಯಲ್ಲಿ ಆ ಕಾಲದಲ್ಲಿ ನೆನಪಿಸಬೇಕು, 1970 ಜನವರಿ ತಿಂಗಳ 18 ತಾರೀಕಿಗೆ ಕಾರ್ಯಕ್ರಮ ನಡೀತದೆ. ಲಕ್ಷಕ್ಕಿಂತಲೂ ಮಿಕ್ಕ ಮೊತ್ತದ ಧನ ಸಮರ್ಪಣೆ ಆಗ್ತದೆ. ಅದನ್ನು ಎಷ್ಟಿದೆ ಅಂತ ನೋಡಲಿಲ್ಲ, ಹಾಗೆ ಗೋಖಲೆ ಸಂಸ್ಥೆಗೆ ಕೊಟ್ಟು ಬಿಡ್ತಾರೆ. ಘಟನೆ ನೆನಪಿಸಬೇಕು. ಮರುದಿನ ಅವರ ಮನೆಯ ಪಕ್ಕದಲ್ಲಿರುವಂತಹ ಒಂದು ಅಂಗಡಿ ಬಳಿಯಲ್ಲಿ ಆ ಸಂದರ್ಭದಲ್ಲಿ ಸುಧಾವಾರ ಪತ್ರಿಕೆಯ ಸಂಪಾದಕರಾಗಿದ್ದಂತಹ ER ಸೀತಾರಾಮ್ ಅವರು ಆ ಅಂಗಡಿಯ ಹೊರಭಾಗದಲ್ಲಿ ಕೂಳ್ತಿದ್ರಂತೆ. ಧೂಮಪಾನ ಸೇತ ಸ್ನೇಹಿತರವರಿಗೆ ಕೂತಿದ್ರು. ಆ ಸಂದರ್ಭದಲ್ಲಿ ಅಂಗಡಿಗೆ ಡಿ ವಿ ಜಿಯವರ ಮನೆಯ ಕೆಲಸದ ಆಳು ಬಂದು ಒಂದು ಚೀಟಿ ಕೊಡ್ತಾರಂತೆ. ಕುತೂಹಲ ಆಯಿತು ಸೇತುರಾಮರವರಿಗೆ. ಆ ಚೀಟಿಯಲ್ಲಿ ಏನಿದೆ ಅಂತ ನೋಡ್ತಾರೆ, ಪಕ್ಕನೆ ಬಗ್ಗಿ. ಆ ಚೀಟಿಯಲ್ಲಿ 2 ಬರ್ದಿತ್ತು, ಆಕಸ್ಮಿಕವಾಗಿ ಮನೆಗೆ ಆತ್ಮೀಯ ಸ್ನೇಹಿತರು ಬಂದಿದ್ದಾರೆ, ಕಾಪಿ ಪುಡಿ ಸಕ್ಕರೆ ಇಲ್ಲ, ನಿಮ್ಮ ಅಂಗಡಿಯಿಂದ ಉದ್ದರಿಯಾಗಿ ಕಾಪಿ ಪುಡಿ ಸಕ್ಕರೆ ಕೊಟ್ಟಲ್ಲಿ ನಾಳೆ ದಿನ ಬಂದು ಲೆಕ್ಕ ಚುಕ್ತಾ ಮಾಡ್ತೇನೆ ಅಂತ. ER ಸಿತಾರ ಸೇತುರಾಮ್ ಹೇಳ್ತಾರಂತೆ, ನಿನ್ನೆ ದಿನ 1 ತನಗೆ ಸಿಕ್ಕಿದ್ದು ಇದು ತನ್ನದಲ್ಲ ಅಂತ ಹೇಳುವ ಭಾವದಿಂದ ಸಮರ್ಪಣೆ ಮಾಡ್ತಾರಲ್ಲ, ಈ ವ್ಯಕ್ತಿಗೆ 3 ಊಟಕ್ಕೂ ಕಷ್ಟಪಡುವಂತಹ ಸ್ಥಿತಿಯಲ್ಲಿದ್ದಾಗ ಈ ನಿಸ್ಪೃಹ ಭಾವದಲ್ಲಿ ಬದುಕುವಂತಹದ್ದು ಇದೆಯಲ್ಲ, ಇದು ಶ್ರೇಷ್ಠತೆ. ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ ಹೇಳ್ತಾರೆ. ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆಣಿಸದಿರು ಓರವದೆ ಜೀವನ ಸಮೃದ್ಧಿ ಗೋಸುಗ ನಿನಗೆ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ ಜೀವನವನ್ನು ಗೌರವಿಸು. ಇಳೆಯಿಂದ ಮೊಳಕೆ ಯುಗವೆಂದು ತಮಟೆಗಳಿಲ್ಲ ಫಲಮಾಗುವಂದು ತುತ್ತೂರಿದನಿಯಿಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ತುಟಿ ಹೊಲಿದು ಬಿಡಪ್ಪ ಕೆಲಸ ಮಾಡು ಹಾಗೆ. ಹೆಸರು ಹೆಸರೆಂಬುದೇ ಕಸುರು ಬೀಸುವ ಗಾಳಿ ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ ಹಸುವಾಗು ನಿಮ್ಮ ನದಿ ಶಿಶುವಾಗು ಸಸಿಯಾಗು ಕಸಬರಕೆಯಾಗಿಳಗೆ. ಮನೆಯಲ್ಲಿ ಕಸಬರಕೆ ಇಲ್ಲದೇ ಇದ್ರೆ ಮಾತ್ರ ಗೊತ್ತಾಗ್ತದೆ ಕಸಬರಕೆ ಮನೆಯಲ್ಲಿ ಇದ್ರೆ ಆ ಕಸಬರಕೆ ತಾನು ಇದೆ ಅಂತ ತೋರಿಸಿಕೊಡುವುದಿಲ್ಲ. ಮನೆ ಸ್ವಚ್ಛವಾಗಿದ್ರೆ ಕಸಬರಕೆ ಇದೆ ಅಂತ ಅರ್ಥ, ಅದೆಲ್ಲೋ ಮೂಲೆಯಲ್ಲಿ ಇದ್ದು ಬಿಡ್ತದೆ. ನೀನು ಹಾಗೆ ಇದ್ದು ಬಿಡಪ್ಪ, ಈ ರೀತಿಯಲ್ಲಿ ಬದುಕುವಂಥದ್ದು ಅದು ನಮ್ಮ ಜೀವನದ ಪರಮಧ್ಯೇಯವಾಗಬೇಕು ಅನ್ನುವಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಚನ್ನಪ್ಪಗೌಡರು ಹೇಳಿದಾಗೆ ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ಇಂತಹ ಕಗ್ಗಗಳ ಸಾಲುಗಳನ್ನು ಸರ್ಕಾರ ಇನ್ನು ಮುಂದೆಯಾದರೂ ತಿಳಿಯಕೊಡಿಸುವಂತಹ ಪ್ರಯತ್ನ ಮಾಡಿದರೆ ಸುಸಂಸ್ಕೃತವಾದ ಸಮಾಜ ನಿರ್ಮಾಣಕ್ಕೆ ಪೂಜ್ಯ ಡಿ ವಿ ಜಿಯವರ ಆಶಯ ಏನಿತ್ತು ಅದು ಸಾಕಾರಗೊಳ್ಳುವಲ್ಲಿ ಖಂಡಿತವಾಗಿ ಸಾಧ್ಯವಾದೀತು ಅಂತ ಹೇಳ್ತಾ, ಶರಣು ವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನ ವಸುಮವೆನಿ ಪ್ರಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ ಮಂಕುತಿಮ್ಮ. ಅವಕಾಶಕ್ಕಾಗಿ ವಂದಿಸ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಬಂದ್ರೆ
1: ಡಾಕ್ಟರ್ ಪ್ರದೀಪ್ ಆಟಿಕುಕ್ಕೆ ನಾವೂರ್ ಕಗ್ಗದ ಏನು ರಸಧಾರೆಯುಂಟ ಅದನ್ನು ತಿಳಿಯಪಡಿಸುವ ಮುಖಾಂತರ ನೀವು ಅದನ್ನು ತೋರ್ಪಡಿಸಿದ್ದೀರಿ, ಅತ್ಯದ್ಭುತವಾಗಿ ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡಿದ್ದೀರಿ ಸರ್.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ.

0: ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ ಹಾಗೂ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಯಕ್ಷ ಪಂಚಕ ಈ ಕಾರ್ಯಕ್ರಮದಲ್ಲಿ ನಡೆದ ಪ್ರಸಂಗ ಭಸ್ಮಾಸುರ ಮೋಹಿನಿ. ಭಾಗವತರು ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್, ಚೆಂಡೆ ಮತ್ತು ಮದ್ದಳೆ ಮುರಾರಿ ಕಡಂಬಳಿತಾಯ ವರುಣ್ ಹೆಬ್ಬಾರ್, ಮುಮ್ಮೇಳದಲ್ಲಿ ಈಶ್ವರ ಮೋಹನ್ ಕುಮಾರ್ ಅಮ್ಮುಂಜೆ, ಪಾರ್ವತಿ ಸಂದೀಪ್ ಶೆಟ್ಟಿ, ಭಸ್ಮಾಸುರ ರಾಧಾಕೃಷ್ಣ ನಾವಡ ಮದೂರು, ವಿಷ್ಣು ಅರುಣ್ ಕೋಟ್ಯಾನ್, ಮೋಹಿನಿ ಅಕ್ಷಯ್ ಕುಮಾರ್ ಮಾರ್ನಾಡ್. ಈಗ ಭಸ್ಮಾಸುರ ಮೋಹಿನಿ ಯಕ್ಷಗಾನದ ಮೂರನೇ ಕಂತು.
1: ಒಂಟಿ ಸಲಗವೊಂದು ಹೆಣ್ಣಾನೆಯನ್ನು ಅಟ್ಟಿಸಿಕೊಂಡು ಹೋಗುವಂತಹ ದೃಶ್ಯವನ್ನು ನಾನು ಕಂಡೆ. ಅಷ್ಟು ಮಾತ್ರವಲ್ಲ, ಭೂಲೋಕದಲ್ಲಿ ಎಲ್ಲಿ ನೋಡಿದ್ರು ಗಂಡು ಹೆಣ್ಣು ಗಂಡು ಹೆಣ್ಣು ಒಂದಾಗಿ ರಮಿಸುವಂತಹ ದೃಶ್ಯಗಳನ್ನು ನಾನು ಕಾಣುತ್ತಾ ಇದ್ದೇನೆ. ಈ ಎಲ್ಲ ದೃಶ್ಯಗಳನ್ನು ಕಂಡ ಮೇಲೆ ಪ್ರಪಂಚದ ಸತ್ಯವನ್ನು ನಾನು ಮನಗಂಡವನಿದ್ದೇನೆ. ಗಂಡು ಹೆಣ್ಣು ಒಂದಾದರೆ ಮಾತ್ರ ಈ ಪ್ರಪಂಚ ಮುಂದುವರಿಯುವುದಕ್ಕೆ ಸಾಧ್ಯ. ಪ್ರಕೃತಿ ಪುರುಷರು ಒಂದಾದರೆ ಮಾತ್ರ ಪ್ರಪಂಚ ಮುಂದುವರಿಯುವುದಕ್ಕೆ ಸಾಧ್ಯ. ಕೈಲಾಸಕ್ಕೆ ಹೋದರೆ ಅಲ್ಲೂ ಅಷ್ಟೇ, ನನ್ನ ತಂದೆ ಹಾಗೂ ತಾಯಿ ಒಂದಾಗಿ ಯಾವತ್ತು ರಮಿಸುತ್ತಾ ಇದ್ದಾರೆ. ಈ ಎಲ್ಲ ದೃಶ್ಯಗಳನ್ನು ಕಂಡ ಮೇಲೆ ನನ್ನ ಶರೀರದಲ್ಲಿ ಏನೋ ಒಂದು ರೀತಿಯ ಬದಲಾವಣೆ ಆಗುತ್ತಾ ಇದೆ. ಆದಷ್ಟು ಬೇಗ ಓರ್ವಳು ಹೆಣ್ಣಿನ ಸಾಂಗತ್ಯದ ಅಗತ್ಯ ನನಗಿದೆ ಎನ್ನುವ ಹಾಗೆ ನನ್ನ ಮನಸ್ಸು ಹೇಳುತ್ತಾ ಇದೆ. ಚಿಂತಿಸುವುದು ಯಾಕೆ? ಜಗದೀಶ್ವರನಾದಂತಹ ಪರಮೇಶ್ವರನಲ್ಲಿ ಹೇಳಿ ನನ್ನ ಎಲ್ಲಾ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ಹೋಗ್ತಾರೆ

0: ಅಪ್ಪ ತಡಾದ್ರೂ ನಾನು ಬೇಗ ಬಂದೆ.
1: ತಡಾದ್ರೆ ಬೇಗ ಬರುವುದೇ
0: ಅಪ್ಪ. ಬಸ್ ಮಲೆ ಬರಕ್ಕೆ ಅವಕಾಶ
1: ನೀನೇ ಲೇಪಿಸ್ತೀಯಲ್ಲ?
0: ಹೌದು, ಸರಳವಾಗಿ ಕೆಳಗೈಗೆ ಬಸ್ ಮಾಡಿದ್ದೇನೆ. ನೀರಿನ ವ್ಯವಸ್ಥೆ ಆಗಿದೆ, ವರ್ತಿಸುತ್ತಾ ಇದ್ದೇನೆ.

0: ಅಪ್ಪಾ ಏಕಾಗ್ರತೆಯಿಂದ ನನ್ನ ಕರ್ತವ್ಯವನ್ನು ನಾನು ಮಾಡುತ್ತಾ ಇದ್ದೇನೆ.
1: ಬೇಕದು ಒಳ್ಳೆ ಲಕ್ಷಣ.
0: ಭಸ್ಮವನ್ನು ಹದಗೊಳಿಸುತ್ತಾ ಇದ್ದೇನೆ.
1: ಸರಿ
0: ಅಪ್ಪ, ಮೊದಲಾಗಿ
1: ಹಣೆಗೆ ಹಣೆ ಹಿಂದೆ ಇರುವುದಲ್ಲ ಮುಂದೆ.
0: ಏನು ಹಣೆ ಅಪ್ಪ? ನಿನ್ನ ಹಣೆ ಎಷ್ಟು ಚಂದ, ನಿನ್ನ ಹಣೆ ಎಷ್ಟು ಚಂದ.
1: ನೀನು ಹಣೆ ಅಂತ ಹೇಳಿದ ತಲೆಗೆ ಹಾಕುದು.
0: ನಿನ್ನ ಹಣೆ ಎಷ್ಟು ಚಂದ,
1: ಲೇಪಿಸು.
0: ಎಷ್ಟೋ ಬಾರಿ ಲೇಪಿಸಿದವ, ಆದ್ರೆ ಇಂದಿನ ದಿನ ನಾನು ಕಣ್ಣು ಬಿಟ್ಟು ನಿನ್ನ ಹಣೆ ನೋಡಿದೆ.
1: ನಿನ್ನನ್ನು ಚಂದ ನೋಡ್ಲಿಕ್ಕೆ ಹೇಳಿದಲ್ಲ ಹಣೆಗೆ.
0: ಎಂತ ಹಣೆ ಅಪ್ಪ? ಆಮೇಲೆ ನಿನ್ನ
1: ಭುಜಕ್ಕೆ,
0: ಆಮೇಲೆ ನಿನ್ನ, ಆಮೇಲೆ ನಿನ್ನ
1: ಇಲ್ಲಿ ತೋಳಿ. ಇಲ್ಲಿ
0: ಏನು ಮೃದು ನಿನ್ನ ಭುಜ, ಏನು ಮೃದು.
1: ಇದು ಒಳ್ಳೆ ಕಥೆ ಆಯ್ತಲ್ಲ, ಭುಜಕ್ಕೆ ಲೇಪಿಸುವ.
0: ಲೇಪಿಸಿ ಆಯ್ತು.
1: ಆಯ್ತಾ
0: ಅಪ್ಪ? ಎಲ್ಲ ಲೇಪಿಸಿದೆ. ದೇವರಾಣೆ ಹೇಳ್ತೇನೆ, ನನಗೆ ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸು ಬರುದಿಲ್ಲ. ರಾತ್ರಿ ಹಗಲು ನಿನ್ನನ್ನು ನೋಡ್ತಾ ಇರುವ, ನಿನ್ನನ್ನು ನೋಡ್ತಾ ಇರುವ ಅಂದ್ರೆ ಆಗ್ತಾ ಉಂಟು.
1: ಮತ್ತೆ ಈ ಭಸ್ಮದವರ ಉದ್ಯೋಗ ಯಾರು ನಾನು ಮಾಡ್ಬೇಕು ಹೋಗಿ? ಆವಾಗ ಉದ್ಯೋಗ ಬೇಡ ಅಂತ ಹೇಳುವಾಗ ಬೇಕು ಬೇಕು ಬೇಕು ಅಂತ ಹಠ ಮಾಡಿದೆ.
0: ನಾವು ಮಾಡುದೆಲ್ಲ ಮಾಡಬೇಕು, ನೀವು ಮಾಡುದು ಮಾಡಿದ್ದೀರಾ?
1: ಏನು ಮಾಡ್ಲಿಲ್ಲ.
0: ನೀವು ನನ್ನಲ್ಲಿ ಹೆಚ್ಚು ಮಾತನಾಡಬೇಡಿ.
1: ಇಲ್ಲ,
0: ಎಷ್ಟು ಸಮಯ ಆಯ್ತು?
1: ಎಷ್ಟು
0: ಎಷ್ಟು ಸಲ ಆಯ್ತು?
1: ಯಾವುದು
0: ನಿಮ್ ಮದುವೆ ಮಾಡಿಸ್ತೇನೆ, ಮದುವೆ ಮಾಡಿಸ್ತೇನೆ ಅಂತ ಹೇಳಿ
1: ಕಾಲ ಬರ್ಲಿಂದ ಹೇಳಿದ್ದೆ.
0: ಯಾವಾಗ ಕಾಲ ಬರುದು?
1: ಕಾಲ ಬರ್ತದೆ.
0: ಯಾವಾಗ ಕಾಲ ಬರುದು? ನೀವು ಯಾವಾಗ ನೋಡಿದ್ರು ಕಾಲ ಬರ್ಲಿ ಕಾಲ ಬರ್ಲಿ, ಇನ್ನು ಯಾವಾಗ ಕಾಲ ಬರುದು?
1: ಬರ್ತದೆ.
0: ನಿಮ್ಮಲ್ಲಿ ಒಂದು ಮಾತು ಹೇಳ್ತೇನೆ,
1: ನೀನು ಉದ್ಯೋಗದಲ್ಲಿ ಇನ್ನೂ ಕೂಡ ಪಕ್ವತೆಯನ್ನು ಹೊಂದಲಿಲ್ಲ.
0: ನನಗೆ ನೀನು ಬೇಗ ಮದುವೆ ಮಾಡಿಸಬೇಕು. ಒಂದು ವೇಳೆ ನೀನು ಮದುವೆ ಮಾಡಿಸದೆ ನಾನು ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಮತ್ತೆ ನನ್ನನ್ನು ದೂರಿ ಪ್ರಯೋಜನ ಇಲ್ಲ.
1: ಅಲ್ಲಿಯವರೆಗೆ ಹೋಗುದಿಲ್ಲ. ನೀನು ಹೆಚ್ಚು ಕಡಿಮೆ ಮಾಡುವುದರ ಮೊದಲು ನಿನಗೆ ಮದುವೆ ಮಾಡ್ತೇನೆ.
0: ಮಾಡಿಸ್ತೀಯಲ್ಲ, ಮದುವೆ ಮಾಡಿಸ್ತೀಯ.
1: ಮೊದಲು ಉದ್ಯೋಗದಲ್ಲಿ ನೀನು ಪಕ್ವತೆಯನ್ನು ಪಡೆಯಬೇಕು.
0: ಹಾಗಿದ್ರೆ
1: ಹೋಗು,
0: ಕಾಲ ಇನ್ನು ಬರ್ಲಿಲ್ಲ.
1: ಬರ್ಲಿಲ್ಲ,
0: ಕಾಲ ಇನ್ನು
1: ಬರ್ತದೆ, ಬೇಗ ಬರ್ತದೆ.
0: ನೀವು ಮಾಡಿಸಿದ್ರೆ ನಾನೇ ವ್ಯವಸ್ಥೆ ಮಾಡಿಕೊಂಡೆ.
1: ಆಯ್ತು,
0: ಹೋಗಿ ಬರ್ತೇನೆ.
1: ಹಿಡ್ಕೋ
0: ಅಮ್ಮ, ಹೋಗಿ ಬರ್ತೇನೆ.
1: ಆದಿ ಹೋಗಿ
0: ಬರ್ತೇನೆ.
1: ಹೋಗು ಹೋಗು ಹೋಗು.

ದಿನಗಳಾಯಿತು, ನಿದ್ರೆ ಬರುತ್ತಾ ಇಲ್ಲೋ, ಶರೀರಕ್ಕೆ ಆಹಾರ ಸೇರುತ್ತಾ ಇಲ್ಲೋ. ಕಾರಣ ಮತ್ತೆ ಇರುವಲ್ಲ. ಪಾರ್ವತಿಯ ಮುಖದ ಕ್ರಾಂತಿ, ಮುಖದ ಕಾಂತಿ ನನ್ನನ್ನು ಕ್ರಾಂತಿಗೊಳಿಸಿ ಬಿಟ್ಟಿದೆ. ಪಾರ್ವತಿಯ ಮೇಲೆ ನಾನು ಆಸಕ್ತಿಯನ್ನು ಹೊಂದಿದವನಿದ್ದೇನೆ. ಹೇಗೆ ತಾನೇ ಅಪರಾಧವಾಗುವುದಕ್ಕೆ ಸಾಧ್ಯ? ಯಾವುದೇ ರೀತಿಯ ಸಂಬಂಧ ಇಲ್ಲ. ನನ್ನ ಅಪ್ಪ ಯಾರು ಅಮ್ಮ ಯಾರು ಎನ್ನುವ ಹಾಗೆ ಹೇಳಿದ್ರೆ ಭಸ್ಮ ಹಾಗೂ ಕಲ್ಲು. ಪಾರ್ವತಿಯನ್ನು ನನ್ನನ್ನು ಹೆರಲಿಲ್ಲ, 9 ತಿಂಗಳು ಹೊಟ್ಟೆಯಲ್ಲಿ ಹೊರಲಿಲ್ಲ, ಸ್ತನಪಾನವನ್ನು ಮಾಡಿಸಲಿಲ್ಲ, ಜೋಗುಳ ಹಾಡಲಿಲ್ಲ ಎಂದಾದ ಮೇಲೆ ಪಾರ್ವತಿ ಹೇಗೆ ತಾನೇ ತಾಯಿಯಾಗುವುದಕ್ಕೆ ಸಾಧ್ಯ? ಪಾರ್ವತಿಯ ಮೇಲೆ ನಾನು ಮನ ಮಾಡಿದ್ರೆ ಅದು ಅಪರಾಧವಿಲ್ಲ. ಮತ್ತೊಂದು ವಿಚಾರ, ಎಲ್ಲಿಯಾದರೂ ದೇವರ ಮಗ ರಕ್ಕಸನಾಗುವುದಕ್ಕೆ ಸಾಧ್ಯ ಉಂಟ? ಪರಮೇಶ್ವರ ನನ್ನನ್ನು ಭಸ್ಮಾಸುರ ಎನ್ನುವ ಹಾಗೆ ಗುರುತಿಸಿದ್ದಾನೆ. ದೇವರ ಮಗ ರಕ್ಕಸನಾಗುವುದಕ್ಕೆ ಉಂಟ? ಭಸ್ಮಾಸುರ ಎನ್ನುವ ಹಾಗೆ ನಾಮಕರಣವನ್ನು ನನಗೆ ಮಾಡಿದ ಮೇಲೆ ರಾಕ್ಷಸಿ ಪ್ರವೃತ್ತಿಯನ್ನು ತೋರಿಸಬೇಕಾದದ್ದು ನನ್ನ ಧರ್ಮ, ನನ್ನ ಕರ್ತವ್ಯ. ರಕ್ಕಸರಿಗಿದೆಲ್ಲ ಅಪರಾಧ ಅಲ್ಲ. ಇನ್ನೊಬ್ಬನ ಹೆಂಡತಿಯ ಮೇಲೆ ಮನ ಮಾಡಿದ್ರೆ ರಕ್ಕಸರಿಗೆ ಅದು ಧರ್ಮವೇ. ಪಾರ್ವತಿಯನ್ನು ಮರೆಯುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಪಾರ್ವತಿಯನ್ನು ಸೇರಲೇಬೇಕು ಎನ್ನುವಂತಹ ಮನಸ್ಸು ಹೆಚ್ಚಾಗುತ್ತಾ ಇದೆ. ನನ್ನಷ್ಟಕ್ಕೆ ನಾನು ಯೋಚಿಸುತ್ತಾ ಇದ್ದೇನೆ, ಪರಮೇಶ್ವರನ ಮೇಲೆ ಪಾರ್ವತಿ ಹೇಗೆ ಮನಸ್ಸು ಮಾಡಿದಳು ಅಂತ. ಪಾರ್ವತಿಯ ಸನಿಹಕ್ಕೆ ಹೋದಾಕ್ಷಣ ಎಂತಹ ಪರಿಮಳ, ಅಚ್ಚ ಕುಸುಮಗಂಧಿನಿ. ಪರಮೇಶ್ವರನ ಹತ್ತಿರ ಹೋದರೆ ಜಿಗುಟು ಜಿಗುಟು ವಾಸನೆ ಬರ್ತಾನೆ. ಅವ ಸ್ನಾನ ಮಾಡುವುದನ್ನು ನನ್ನ ಜೀವನದಲ್ಲಿ ನಾನು ಇದುವರೆಗೆ ನೋಡಲಿಲ್ಲ. ಭಸ್ಮ ಲೇಪಿಸ್ತಾನೆ ದಿನಕ್ಕೆ 3 ಸರ್ತಿ. ಪ್ರಾತಃ ಕಾಲಕ್ಕೆ ಲೇಪಿಸಿದರೆ ಮಧ್ಯಾಹ್ನ ಶರೀರವನ್ನು ತೊಳೆದುಕೊಳ್ಳುವುದಿಲ್ಲ, ಪುನರಪಿ ಅದರ ಮೇಲೆ ಲೇಪಿಸುತ್ತಾನೆ. ಮತ್ತೆ ನಾವು ತರುವ ಭಸ್ಮ, ಶುದ್ಧವಾದಂತಹ ಭಸ್ಮವನ್ನು ಆಯ್ದುಕೊಳ್ಳುವುದಕ್ಕೆ ನಮಗೆ ವ್ಯವಧಾನ ಬೇಕಲ್ಲ. ಅರ್ಧಂಬರ್ಧ ಬೆಂದಂತಹ ಭಸ್ಮವನ್ನು ತಂದು ಇವನಿಗೆ ಕೊಡುವುದು, ಅದನ್ನೇ ಈತ ಲೇಪಿಸುವುದು. ತಲೆಬೂದಲು ಮಾಡಬಾರ್ದೆ. ಎಣ್ಣೆ ತಾಗದೆ ವರ್ಷಗಳೆಷ್ಟಾಯ್ತೋ ಏನೋ, ಹಕ್ಕಿ ಗೂಡಿನ ಹಾಗಾಗಿ ಹೋಗಿದೆ. ಸರ್ಪಭೂಷಣ ನಿಕೃಷ್ಟ ವ್ಯಕ್ತಿ. ಅಂತಹ ಪರಮೇಶ್ವರನ ಮೇಲೆ ಪಾರ್ವತಿ ಹೇಗೆ ಮನಸ್ಸು ಮಾಡಿದ್ಲು? ಅದೇನೇ ಇರಲಿ, ಪಾರ್ವತಿಯನ್ನು ಪಡೆಯಬೇಕು ಎನ್ನುವಂತ ಆಕಾಂಕ್ಷೆ ಹೆಚ್ಚಾಗುತ್ತಾ ಇದೆ. ನೇರವಾಗಿ ಹೋಗಿ ಪರಮೇಶ್ವರನನ್ನು ತುಳುಕಿ ಪಾರ್ವತಿಯನ್ನು ಪಡೆಯಲೇ ಧೈರ್ಯ ಇಲ್ಲ ನನಗೆ. ಯಾಕೆ? ಆಗಾಗ ಆತ ಹಣೆಯಲ್ಲಿರುವಂತಹ 3ನೆಯ ಕಣ್ಣನ್ನು ತೋರಿಸುತ್ತಾ ಇದ್ದಾನೆ. ಆ ಕಣ್ಣನ್ನು ನಾನು ಬಿಟ್ಟೆ ಅಂತ ಆದ್ರೆ ಪ್ರಪಂಚವೇ ಸುಟ್ಟು ಹೋಗುತ್ತದೆ ಅಂತ. ನನಗೆ ದೇವರಾಣೆ ಪರಮೇಶ್ವರನ ಹೆದರಿಕೆ ಇಲ್ಲ, ಅವನ 3ನೆಯ ಕಣ್ಣುಂಟಲ್ಲ ಅದರ ಬಗ್ಗೆ ನನಗೆ ಹೆದರಿಕೆ. ಹಾಗಿದ್ರೆ ಏನು ಮಾಡೋಣ? ಪಾರ್ವತಿಯನ್ನು ಪಡೆಯಲೇಬೇಕು, ಪರಮೇಶ್ವರನ ನಾಶವನ್ನು ಮಾಡಲೇಬೇಕು. ಅದಕ್ಕಾಗಿ ತಾ

ವರಗಳನ್ನು ಕೇಳ್ದು ಶಿವನು ಕಲೆಯನ್ನು ಸಾಧಿಸು ಅಲ್ಲ ತಡೆ ಮೇಲ್ ದುಡುಕೆ ಮೇಲ್ ದುಡುಕೆ ಬಂದಾಗ ತಂದೆರಡು ಕೈಗಳು ಕಂಡವರ ಶಿರಗಿಟ್ಟು ಕಂಡವರ ಶಿರಗಿಟ್ಟು ಬಾಲ್ದೊಡಿ ಅದುರಿ ಒಂದು ಶಿವನಿಂದ ಪಡೆಯುವ ಬಾಳ್ದೊಡಿ ಅದುರಿ ಒಂದು ಶಿವನಿಂದ ಪಡೆಯುವ ಸುಲದಾರಿಯ ಮೇಲೆ ಉರಿಯ ತುರಿಮೆ ಸುಲದಾರಿಯ ಮೇಲೆ ಗಿರಿಜಯವು ವಶ ಪಡಿದೆ ಗಿರಿಜಯವು ವಶ ಪಡಿದೆ ಸುರತ ಸುಖವು ಪಡೆವೆ ಸುರತ ಸುಖವು ಪಡೆವೆ

0: ಯಾವ ಮಗನಿಗೂ ನನ್ನ ಪರಿಸ್ಥಿತಿ ಬರಬಾರದು. ಪ್ರಾಯಕ್ಕೆ ಬಂದಂತಹ ಮಕ್ಕಳಿಗೆ ಮದುವೆಯನ್ನು ಮಾಡಿಸಬೇಕಾದುದು ಹಿರಿಯರ ಕರ್ತವ್ಯ. ಈ ಪ್ರಪಂಚದಲ್ಲಿ ಇದುವರೆಗೆ ಮಗನೇ ತಂದೆಯ ಬಳಿಗೆ ಹೋಗಿ ಅಪ್ಪ ನನಗೆ ಮದುವೆ ಮಾಡಿಸು ಎನ್ನುವ ಹಾಗೆ ಹೇಳಿದ್ದಿರಬಹುದ? ಅಂತಹ ಗತಿ ಕೇಳು ಈ ಭಸ್ಮಾಸುರನಿಗೆ ಬಂತು. ಒಂದಲ್ಲ ಎರಡಲ್ಲ ನೂರಾರು ಬಾರಿ ಅಪ್ಪನ ಮುಂದೆ ಗೋಗರೆದೆ ಮದುವೆ ಮಾಡಿಸು ಮದುವೆ ಮಾಡಿಸು.
1: ಕಾಲ ಬರಲಿ
0: ಕಾಲ ಬರಲಿ ನನಗೆ ಕಾಲ ಬರಲಿ ಕಾಲ ಬರಲಿ ಅಂತ ಹೇಳುವುದು. ಅವ ಅಲ್ಲಿ ಒಳಗೆ ಪಾರ್ವತಿಯೊಂದಿಗೆ ಚಕ್ಕಂದಾಡುವುದು. ಖಂಡಿತವಾಗಿಯೂ ಅವ ಮದುವೆ ಮಾಡಿಸುವುದಿಲ್ಲ. ಯಾಕೆ? ಅಣ್ಣಂದರಿಗೂ ಮದುವೆ ಮಾಡಿಸಲಿಲ್ಲ. ಗಂಡು ಮಕ್ಕಳಿಗೆ ಮದುವೆ ಮಾಡಿಸಿದರೆ ಅವರು ಸಂಸಾರ ಸಮೇತವಾಗಿ ಬೇರೆ ಹೋದರೆ ಮತ್ತೆ ದುಡಿಲಿಕ್ಕೆ ಆಳು ಯಾರಿದ್ದಾರೆ? ಬೂದಿ ಹೊರುವುದಕ್ಕೆ ಗೊಬ್ಬರ ಹೊರುವುದಕ್ಕೆ ಮಕ್ಕಳೇ ಆಗಬೇಕಲ್ಲ ಎನ್ನುವಂತಹ ಯೋಜನೆ ಇರಬಹುದು ಇವನದು. ಹೇಳುವುದಿಲ್ಲ, ತಂದೆ ಮದುವೆ ಮಾಡಿಸುವುದಿಲ್ಲ ಎಂದಾದರೆ ನನ್ನ ಹಾದಿಯನ್ನು ನಾನು ಕಂಡುಕೊಳ್ತೇನೆ. ಶಕ್ತಿಯಿಂದ ಪರಮೇಶ್ವರನನ್ನು ತುಡುಕುವುದಕ್ಕೆ ಸಾಧ್ಯ ಇಲ್ಲ. ಉಪಾಯದಿಂದ ಪರಮೇಶ್ವರನ ನಾಶವನ್ನು ಮಾಡಿ ಪಾರ್ವತಿಯನ್ನು ಪಡೆಯಬೇಕು. ಅದಕ್ಕಿರುವಂತಹ ಹಾದಿ ಇದು ಒಂದೇ. ಭಸ್ಮ ಸಿಗಲಿಲ್ಲ ಎನ್ನುವ ಹಾಗೆ ನಾಟಕವನ್ನಾಡಿ ವಿಶೇಷವಾದ ವರಪ್ರಸಾದವನ್ನು ಪಡೆದು ಆ ವರಪ್ರಸಾದದಿಂದಲೇ ಪರಮೇಶ್ವರನ ನಾಶವನ್ನು ಮಾಡಿ ಪಾರ್ವತಿಯನ್ನು ಪಡೆಯಬೇಕು. ಭಸ್ಮ ಸಿಗಲಿಲ್ಲ ಎನ್ನುವ ಹಾಗೆ ಅಳುತ್ತ ನಾನು ಅಪ್ಪನ ಬಳಿಗೆ ಹೋಗಬೇಕು. ನಾವು ಜೀವನದಲ್ಲಿ ಇದುವರೆಗೆ ಅತ್ತವರ, ನಾವು ಯಾರ್ಯಾರನ್ನು ಅಳಿಸಿದವರು ಹೊರತಾಗಿ ನಾವು ಅತ್ತವರಲ್ಲ. ನಮ್ಮ ಕಣ್ಣಿಗೆ ಕುಕ್ಕಿದ್ರೂ ಕೂಡ ಒಂದು ಹನಿ ನೀರು ಕೆಳಗೆ ಬೀಳುವುದಿಲ್ಲ. ಹಾಗಿದ್ರೆ ಏನು ಮಾಡೋಣ? ಕಣ್ಣ ನೀರು ಇಳಿಯದೇ ಇದ್ದರೂ ಕೂಡ ಪಾರ್ವತಿಯನ್ನು ಕಂಡ ಮೇಲೆ ಜೋರಾಗಿ ನಮ್ಮ ಬಾಯಿಂದ ಜೊಲ್ಲು ಸುರಿಯುತ್ತಾ ಇದೆ. ಆ ಜೊಲ್ಲನ್ನೇ ತೆಗೆದು ಕಣ್ಣಿಗೆ ಹಾಕಿಕೊಂಡು ಅಳುವಂತೆ ಅಭಿನಯಿಸುತ್ತ ಪರಮೇಶ್ವರನ ಹತ್ತಿರ ಹೋಗಬೇಕು. ಒಂದು ಪ್ರಯತ್ನ ಮಾಡಿ ನೋಡ್ತೇನೆ.

0: ಇನ್ನು ಸ್ವಲ್ಪ
1: ಮಗಾದೆ

0: ಇಲ್ಲ ಅಬ್ಬಾ ಸಿಗಲಿಲ್ಲ.
1: ನೋಡಿದ್ರೆ ಸ್ವಾಮಿ ಅವನ ಮಾತಿನ
2: ಏನು ಮಾತಾಡುವುದು ನೀನು? ಅಪ್ಪ ಸಾಯಲಿಲ್ಲ, ಅಮ್ಮ ಸಿಗಲಿಲ್ಲ.
0: ಭಾವನೆ ಅಧಿಕವಾದಾಗ ಶಬ್ದಗಳು ಕಡಿಮೆ ಆಗ್ತದೆ. ಅಪ್ಪ ಭೂಲೋಕದಲ್ಲಿ ಯಾರೂ ಸಾಯಲಿಲ್ಲ, ಅದನ್ನು ಸೂಕ್ಷ್ಮವಾಗಿ ಅಪ್ಪ ಸಾಯಲಿಲ್ಲ. ಆದ ಕಾರಣ ಅಮ್ಮ ಭಸ್ಮ ಸಿಗಲಿಲ್ಲ.
2: ನೀನು ಕಡಿಮೆ ಆಗಬೇಕು ಅಂತ ಹೇಳಿ ಅರ್ಥವನ್ನ ಅಪಾರ್ಥ ಮಾಡ್ತೀಯ.
0: ಅಮ್ಮ ಸಿಗಲಿಲ್ಲ.
2: ಭಸ್ಮ ತರುವುದಕ್ಕೆ ಹೋದವ ಬರಿದಾದಂತ ಪಾತ್ರವನ್ನು ಹಿಡಿದುಕೊಂಡು ಬಂದಿದ್ದಾನೆ.
0: ಅಪ್ಪ ಸಾಯದಿದ್ರೆ ಅಮ್ಮ ಸಿಗ್ತದ? ಅಪ್ಪ ಸಾಯದಿದ್ರೆ ಅಮ್ಮ ಸಿಗ್ತದ?
2: ಈಗ ನೀನು ಯಾರ ಅಪ್ಪರನ್ನು ಸಾಯಿಸಲಿಕ್ಕೆ ಹೊರಟದ್ದು?
0: ಅಪ್ಪ ಭೂಲೋಕದಲ್ಲಿ ಯಾರು ಸಾಯದಿದ್ರೆ ಅಮ್ಮ?
2: ಅದನ್ನು ಹಾಗೆ ಹೇಳೋ ವಾಕ್ಯವನ್ನು ನೀನು ತಿರುಚಿ ಹೇಳಿದ್ರೆ ಅಪ್ಪ ಸಾಯಲಿಲ್ಲ ಅಮ್ಮ ಸಿಗಲಿಲ್ಲ ಅಂತ ಹೇಳಿದ್ರೆ ಎಂತದ ಅರ್ಥ?
0: ನೀವು ಅರ್ಥ ಮಾಡಿಕೊಂಡ್ರೆ
2: ಅದೇ ಅರ್ಥ ಮಾಡುವುದು.
0: ಅಪ್ಪ
2: ನೀನು ತಪ್ಪು ಹೇಳೋದಕ್ಕೆ ನಾನು ಸರಿ ಮಾಡ್ಲಿಕ್ಕೆ?
0: ಭೂಲೋಕದಲ್ಲಿ ಯಾರು ಸಾಯಲಿಲ್ಲ, ಭಸ್ಮ ತರುವುದಕ್ಕಾಗಲಿಲ್ಲ, ನಿನ್ನ ಸೇವೆಯಿಂದ ನಾನು ವಂಚಿತನಾದನಲ್ಲ ಎನ್ನುವ ಬೇಸರ ನನಗೆ.
2: ಆ ತನ್ನ ಕರ್ತವ್ಯವನ್ನು ಮಾಡುವುದಕ್ಕೆ ಆಗದೇ ಇದ್ದಾಗ ನೀನು ದುಃಖದಲ್ಲಿ ಗದ್ಗದಿಯನಾಗಿ ಹೇಳುವುದು. ಯಾರು ಸಾಯಲಿಲ್ವ? ಶುದ್ಧವಾದ ಭಸ್ಮ ಸಿಗಲಿಲ್ವ? ಹಾಗೆ ಭಸ್ಮವನ್ನು ತರುವುದಕ್ಕೆ ನನಗೆ ಆಗ್ಲಿಲ್ಲ.
0: ಸರಿ,
2: ಅದಕ್ಕೀಗ ಏನು ಮಾಡುವುದಪ್ಪ? ಇದಕ್ಕೇನಾದ್ರೂ ಪರಿಹಾರ ಉಂಟಾ?
0: ಅಪ್ಪ ಭೂಲೋಕದಿಂದ ಇಲ್ಲಿಗೆ ಬರುವಲ್ಲಿಯವರೆಗೆ ನಾನು ಯೋಚಿಸುತ್ತಾ ಬಂದದ್ದು ಒಂದನ್ನೇ.
2: ಏನು?
0: ಅಪ್ಪನಿಗೆ ಒಂದು ವ್ಯವಸ್ಥೆ ಹೇಗೆ ಮಾಡಿಬಿಡುದು?
2: ಅಪ್ಪನಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ನೀ ನಮಗ
0: ಅಮ್ಮನಿಗೆ ಒಂದು ಸಂತೋಷ ಹೇಗೆ ಮಾಡುದು ಅಂತ ಯೋಚಿಸ್ತಾ ಬಂದ.
2: ಏನು ಯೋಚನೆ ಮಾಡಿದೆ ನೀನು? ಅದನ್ನು ಹೇಳ.
0: ಒಂದು ಹಾದಿ ಇದೆ. ಭೂಲೋಕದಿಂದ ಇಲ್ಲಿಗೆ ಬರುವಲ್ಲಿಯವರೆಗೆ ಯೋಚನೆ ಒಂದೇ, ಅಪ್ಪನಿಗೆ ಭಸ್ಮದ ವ್ಯವಸ್ಥೆಯನ್ನು ಹೇಗೆ ಮಾಡೋಣ ಎನ್ನುವ ಹಾಗೆ ಒಂದು ಹಾದಿಯನ್ನು ನಾನು ಕಂಡುಕೊಂಡಿದ್ದೇನೆ. ಯಾರು ಭೂಲೋಕದಲ್ಲಿ ಸಾಯಲಿಲ್ಲ, ನಾವು ಕೊಲ್ಲಬೇಕು. ಕೊಲ್ಲುವುದು ಅಂದ್ರೆ ಅದು ಅಪರಾಧ. ನಾವು ಕೊಲ್ಲುವುದಲ್ಲ, ನಾವು ಮೋಕ್ಷವನ್ನು ಕೊಡಬೇಕು. ಎಷ್ಟೋ ಮಂದಿ ಶಿವಭಕ್ತರಿದ್ದಾರೆ, ವಯೋವೃದ್ಧರು, ರಾತ್ರಿ ಹಗಲು ನಿನ್ನನ್ನೇ ಧ್ಯಾನಿಸುವವರು. ಯಾವ ದಿನ ಶಿವಪಾರ್ವ ದೇವರ ಪಾದಾರವಿಂದವನ್ನು ಸೇರಿಕೊಳ್ತೇವೆ ಎನ್ನುವ ಹಾಗೆ ಕಾತೊರೆಯುವ ಅಂಥವರನ್ನು ನಾವು ಕೊಂದೆವು ಎಂದಾದರೆ ಅದು ಕೊಂದ ಹಾಗೆ ಆಗುವುದಿಲ್ಲ. ಶಿವಪದವನ್ನು ಅನುಗ್ರಹಿಸಿದ ಹಾಗೆ ಅವರನ್ನು ಆ ರೀತಿ ಮಾಡಬೇಕು ಅಂತಾದ್ರೆ ನೀನು ವಿಶೇಷವಾದ ವರಪ್ರಸಾದವನ್ನು ಕೊಡಬೇಕು.
2: ವರಪ್ರಸಾದ?
0: ಹೌದು.
2: ಅವರನ್ನು ಹಾಗೆ ಮಾಡುವುದಕ್ಕೂ ನಾನು ವರ ಕೊಡುವುದಕ್ಕೂ ಸಂಬಂಧ ಏನು?
0: ಉರಿ ಹಸ್ತದ ವರ.
2: ಉರಿ ಹಸ್ತ?
0: ಯಾರ ಶಿರದ ಮೇಲೆ ನಾನು ಕೈಯಿಡುತ್ತೇನೆಯೋ ಅವರು ಆ ಕ್ಷಣದಲ್ಲಿಯೇ ಭಸ್ಮೀಭೂತರಾಗಬೇಕು ಎನ್ನುವಂತ ವರಪ್ರಸಾದ. ಇದರಿಂದ ಮೂರು ಲಾಭ ಉಂಟು. ನೀನು ಆಗ ಹೇಳಿದ್ಯಲ್ಲ ಹಣೆಗೆ ನಾಮ ಹಾಕುವಾಗ, ಈ ಪ್ರಪಂಚದಲ್ಲಿ ಎಲ್ಲವೂ ಮೂರರಲ್ಲಿ ಅಡಕವಾಗಿದೆ ಅಂತ.
2: ತ್ರಿಗುಣಾತ್ಮಕವಾದ
0: ನೀವು ಅಂತಹ ವರಪ್ರಸಾದ ಕೊಟ್ರೆ ಅದರಲ್ಲಿ ಮೂರು ಲಾಭ ಉಂಟು. ಒಂದನೆಯದಾಗಿ, ಯಾರ ಶಿರದ ಮೇಲೆ ನಾನು ಕೈಯಿಡುತ್ತೇನೆಯೋ ಅವರು ಸಾಯುತ್ತಾರೆ. ಒಂದು ಕೆಲಸ ಆಯ್ತು. ಎರಡನೆಯದಾಗಿ, ಗುರುವಲ್ಲಿನ ಅಗತ್ಯವೇ ಇಲ್ಲ, ಅದು ಲಾಭವೇ. ಅಲ್ಲಿಗೆ ಬಸ್ ಮಾಡುತ್ತಾರೆ. ಎರಡು ಕೆಲಸ ಆಯ್ತು. ಮೂರನೆಯದಾಗಿ, ಸ್ಮಶಾನ ಸ್ಮಶಾನ ಅಲೆದಾಡಿ ಭಸ್ಮವನ್ನು ಆಯ್ದುಕೊಳ್ಳಬೇಕಾದ ಅಗತ್ಯವೂ ಇಲ್ಲ. ಯಾರ ತಲೆಯ ಮೇಲೆ ನಾನು ಕೈಯಿಡುತ್ತೇನೆಯೋ ಸಾಯ್ತಾರೆ, ಭಸ್ಮ ಆಗ್ತಾರೆ. ಕೈಯನ್ನು ಹಾಗೆ ಕೆಳಗೆ ಕೊಂಡು ಹೋಗುವುದು, ಭಸ್ಮ ಹೆಕ್ಕುವುದು, ಹರಿವಾಣಕ್ಕೆ ಹಾಕುವುದು, ಇಲ್ಲಿಗೆ ಬರುವುದು, ನಿನ್ನ ಸೇವೆ ಮಾಡುವುದು.
2: ಅಲ್ಲ, ಉರಿಹಸ್ತವನ್ನೇನೋ ಕೊಡಬಹುದು, ಹಾಗೆಂತ ನೀನು ಅದನ್ನು ಪಡೆದು ಭೂಲೋಕದಲ್ಲಿ ಇದ್ದವರದೆಲ್ಲ ತಲೆಗೆ ಕೈ ಹಾಕುತ್ತಾ ಹೋದ್ರೆ ಭೂಲೋಕದಲ್ಲಿ ಎಲ್ಲ ನಾಶ ಆಗುದಿಲ್ಲ.
0: ನಿಮ್ಮ ಮಗಲ್ವಾ ನಾನು?
2: ಹೌದು.
0: ಜಗತ್ ರಕ್ಷಕನಲ್ವೇ ನೀವು?
2: ಹೌದು.
0: ನಿನ್ನ ಮಗನಾದಂತಹ ನಾನು ಜಗತ್ತಿಗೆ ದೋಷವನ್ನು ಮಾಡಿಯಾನೆ?
2: ಯಾರು ದಯಾಮರಣವನ್ನು ಬಯಸ್ತಾರ ಅಂತವರ ತಲೆಗೆ ನೀನು ಕೈ ಇಡಬೇಕು.
0: ನೀನು ಹೇಳಿದ
2: ಹೌದಾ?
0: ಹೌದು,
2: ಕೊಡಬಹುದು.
0: ಈಗ
2: ವರ ಕೊಡಬೇಕು ಅಂತ ನಾನು ಹೇಳುವುದಲ್ವ. ಈಗ ಯಾವುದೇ ಒಂದು ವಿಶೇಷವಾದ ವರವನ್ನು ಮಂತ್ರವನ್ನು ನಾವು ಕೊಡಬೇಕು ಅಂತಾದ್ರು, ಉಪದೇಶ ಮಾಡಬೇಕು ಅಂತಾದ್ರು, ಅವ ದೇಹದಲ್ಲಿ ಶುಚಿಯಾಗಿರಬೇಕು.
0: ಸರಿ
2: ಅಲ್ವಾ? ಕಾಯ ಮನಸ್ಸು ಎಲ್ಲವೂ ಶುದ್ಧವಾಗಬೇಕು. ನೀನು ಈಗಾಗಲೇ ಭೂಲೋಕದಲ್ಲಿ ಸಂಚಾರ ಮಾಡಿಕೊಂಡು ಬಂದದ್ದು, ಉರಿಹಸ್ತವನ್ನು ಕೊಡುವ ಬಗ್ಗೆ ನಾನು ವ್ಯವಸ್ಥೆ ಮಾಡ್ತೇನೆ.
0: ಸರಿ,
2: ನೀನು ಮೊದಲು ಹೋಗಿ ಸ್ನಾನ ಮಾಡಿ.
0: ಸ್ನಾನ ಮಾಡಬೇಕು.
2: ಹೌದು,
0: ಸ್ನಾನ ಮಾಡಿ. ಆಯ್ತು, ಹೋಗಿ.
2: ಯಾರು?
0: ನೀವು ಸ್ನಾನ ಮಾಡಿ ಬನ್ನಿ.
2: ನಾನು ಹೇಳಿದ್ದನ್ನು ನನಗೆ ತಿರುಗಿಸ್ತಾನೆ. ಉರಿ ಅಂತ ಕೊಡಬೇಕು ಅಂತ ಸ್ನಾನ ಮಾಡಬೇಕು ಅಂತ ಹೇಳಿದ್ದು. ನಾನು ಸ್ನಾನ ಮಾಡಬೇಕು ಅಂತ ಅಲ್ಲ,
0: ನನಗೆ ಸ್ನಾನದ ಬಗ್ಗೆ ಎಲ್ಲ ದೊಡ್ಡ ಆಸಕ್ತಿ ಇಲ್ಲ. ನನಗೀಗ ಒಂದೇ ಆಸಕ್ತಿ, ಅಪ್ಪನ ಸೇವೆ ಮಾಡುವುದು.
2: ನಿನಗೆ ಆಸಕ್ತಿ ಇಲ್ಲ, ಆದ್ರೆ ಕೊಡುವ ನಾವು ಯೋಚನೆ ಮಾಡಬೇಡುವ.
0: ಸ್ನಾನ
2: ದೇಹ ಶುದ್ಧ ಆಗಬೇಕು.
0: ನಾನು ಯಾಕೆ ಸ್ನಾನ ಮಾಡುವುದು? ಭೂಲೋಕದಿಂದ ಬರುವಾಗ ಎಷ್ಟು ತೋಡು ದಾಟಿ ಬಂದಿದ್ದೇನೆ ಗೊತ್ತುಂಟು?
2: ಹೌದಾ?
0: ಎಲ್ಲ ಮುಳುಗಿಯೇ ಬಂದದ್ದು.
2: ಅದು ನೀನು ನೀರನ್ನು ದಾಟಿದ್ದು ಇಲ್ಲಿ ಹೊರಬಡೆಯಬೇಕು ಅಂತಲ್ಲ. ಹೊರಬಡೆಯಬೇಕು ಅಂತಾದ್ರೆ ಅದು ಇಲ್ಲಿ ಯಾವ ಕಾಲಕ್ಕೂ ಸರಿಯಾಗುದಿಲ್ಲ.
0: ಸ್ನಾನ ಮಾಡಿ
2: ಹೊರಬಡೆಯಬೇಕು ಅಂತಂದ್ರೆ ಅದಕ್ಕಾಗಿ ಹೋಗಿ ಸ್ನಾನ ಮಾಡಬೇಕು.
0: ನಮ್ಮಲ್ಲಿ ವ್ಯವಸ್ಥೆ ಇರುವಾಗ ನಾವು ಯೋಚಿಸಬೇಕು. ನಾನು ಇಲ್ಲಿ ಕುಳಿತುಕೊಳ್ತೇನೆ, ನಿನ್ನ ತಲೆಯಲ್ಲಿದ್ದ
2: ಸುಲಭದಲ್ಲಿ ಆಗುವುದಕ್ಕೆ ಆಲೋಚನೆ ಮಾಡು. ಅದೆಲ್ಲ ಆಗುದಿಲ್ಲ.
0: ಮತ್ತೆ
2: ನೀನು ಅಲ್ಲಿಗೆ ಹೋಗ್ಬೇಕು.
0: ಸ್ನಾನ ಮಾಡಿ ಬರಲೇಬೇಕು.
2: ಹೌದೌದು,
0: ಬೇಗ ಬರ್ತೇನೆ.
2: ಬೇಗ ಬಾ.
0: ಸ್ನಾನ ಮಾಡಿ ಬರ್ತೇನೆ.
2: ಹೌದು, ಮತ್ತೆ ಉರಿ ಹಸ್ತ ಕೊಡ್ತೇನೆ.

ಕಾಮ ದೃಷ್ಟಿಯಿಂದ ನನ್ನನ್ನು ಕಾಣುತ್ತಾ ಇದ್ದಾನೆ. ನಿಮಗೆ ಭಸ್ಮವನ್ನು ಧರಿಸುವ ಸಂದರ್ಭದಲ್ಲಿ ನನ್ನ ಮೈ ಮುಟ್ಟಿ ಆ ಮೂಲಕವಾಗಿ ಸುಖ ಕಂಡು ಬೇಡದ ಚೇಷ್ಟೆಯನ್ನು ಮಾಡುತ್ತಾ ಇದ್ದಾನೆ. ಸ್ವಾಮಿ, ನಿಮ್ಮ ಮಗ ಕಾಮುಕರಾಗಿದ್ದಾನೆ. ಈ ಕಾಲದಲ್ಲಿ ಆತನಿಗೆ ನೀವು ಉರಿಯ ಅಸ್ತ್ರವನ್ನು ನೀಡಿದೆ ಅಂತಾದರೆ ಸ್ವಾಮಿ, ಕೇಳು ನಮಗೆ ಮಾತ್ರವಲ್ಲ ಸುರ ನರ ಲೋಕಕ್ಕೂ ಆದೀತು. ಅದೇ ಪ್ರಭೋ.

0: ಭರ್ಜನೆ ಮಾಡಿ ಸ್ವಾಮಿ.
1: ನಿನ್ನ ಮಾತು ಕೇಳುವಾಗ ನನಗೆ ನಗು ಬರ್ತದೆ.
0: ಯಾಕೋ
1: ಭಸ್ಮಾಸುರ ಕಾಮುಕನಾಗಿದ್ದಾನೆ,
0: ಹೌದು,
1: ನನ್ನ ಮೈಸ್ಪರ್ಶ ಮಾಡ್ತಾನೆ ಎಂಬ ಹಾಗೆ ನೀನು ಹೇಳುವುದು?
0: ಹೌದು.
1: ಯಾವ ಮಗನಾದ್ರೂ ತಾಯಿಯಲ್ಲಿ ಕಾಮುಕತನವನ್ನು ಪ್ರದರ್ಶಿಸುವುದಕ್ಕೆ ಸಾಧ್ಯವೋ ಹೇಳು.
0: ಇಷ್ಟೆಲ್ಲ ಮಕ್ಕಳು ಆ ರೀತಿಯನ್ನು ಕಂಡದ್ದಿಲ್ಲ.
1: ನಿನ್ನ ಮೈ ಮುಟ್ಲಿಲ್ಲ ಅಂತ ನಾನು ಹೇಳುವುದಲ್ಲ. ಮಗನಾದವ ತಾಯಿಯ ಮೈಯನ್ನು ಮುಟ್ಟಿದ್ರೆ ಏನು ಅಪರಾಧ? ಏನೋ ತಾಯಿಯ ಮೈಯನ್ನು ಮುಟ್ಟಬೇಕು, ಪ್ರೀತಿಯನ್ನು ವ್ಯಕ್ತಪಡಿಸಬೇಕು ಅಂತ ಮಗನಾದ ಅವ ತಾಯಿಯ ಮೈಯನ್ನು ಮುಟ್ಟಿದ, ಏನು ಅಪರಾಧ?
0: ಆತನ ಮುಖದಲ್ಲಿ ಕಣ್ಣಿನಲ್ಲಿ ಬೇರೆಯೇ ಒಂದು ಸನ್ನೆ.
1: ಖಂಡಿತ
0: ಚೇಷ್ಟೆ.
1: ಏನೋ ಸಣ್ಣ ಮಕ್ಕಳಾಟಿಕೆಯ ಬುದ್ಧಿ, ಆದ್ದರಿಂದ ಬಾಲಿಷವಾದ ತನವನ್ನು ವ್ಯವಹಾರ ಮಾಡಿದ ಹೊರತು ಅವನಲ್ಲಿ ಯಾವ ಕೆಡುಕನ್ನು ನಾವು ಕಾಣುವುದಕ್ಕಿಲ್ಲ. ಅವನಾದ್ರೂ ಕೇಳಿದ್ದೇನು, ಭಸ್ಮ ತರುವುದಕ್ಕೆ ಬೇಕಾಗಿ ಉದ್ಯೋಗ ಮಾಡುವುದಕ್ಕೆ ಒಂದು ಉರಿಯಾಸ್ತವನ್ನು ಕೊಡಬೇಕು ಅಂತ ಅಷ್ಟೇ ತಾನೆ. ಅದರಿಂದ ಕೇಳು ಬಂದ್ರೆ ನಾನು ಆಲೋಚನೆ ಮಾಡ್ತೀನಿ, ನೀನು ಬೆದರಬೇಡ, ನೀನು ಸುಮ್ಮನೆ ಇರಬೇಕು. ಪೂರ್ವಕವಾಗಿ ನೀನು ನಿಷ್ಠೆಯಿಂದ ನಾನು ಕೊಡುವಂತ ಉರಿಯಸ್ತವನ್ನು ಸ್ವೀಕರಿಸಬೇಕು. ಭಸ್ಮವನ್ನು ತರುವುದಕ್ಕೆ ಬೇಕಾಗಿ ಈ ಕ್ಷಣ

0: ಕೊಟ್ಟಯೋನ್.
1: ಹೋಗು ಭೂಲೋಕಕ್ಕೆ ಭಸ್ಮತ.
0: ಯಾರೋ ಶಿಲದ ಮೇಲೆ ನಾನು ನನ್ನ ಕೈಯನ್ನು ಇಡುತ್ತೇನೆಯೋ
1: ಅವರು ಭಸ್ಮೀಭೂತರಾಗುತ್ತಾರೆ.
0: ಪರೀಕ್ಷೆ ಮಾಡಬೇಕು, ಪರೀಕ್ಷೆ ಮಾಡಬೇಕು.
1: ಅದಕ್ಕೆ ಭೂಲೋಕಕ್ಕೆ ಹೋಗು ಭಸ್ಮವನ್ನು.
0: ಅಷ್ಟು ವ್ಯವಧಾನ ನನಗಿಲ್ಲ.
1: ಯಾಕೆ?
0: ಇಲ್ಲಿಯೇ ಪರೀಕ್ಷೆ ಆಗಬೇಕು.
1: ಇಲ್ಲಿ ಹೇಗದು?
0: ನೀನು ಯಾರು?
1: ನಿನ್ನಪ್ಪ.
0: ಅಲ್ಲ, ಇನ್ನು ಮುಂದೆ ನಾನು ನಿನ್ನ ಅಪ್ಪ.
2: ಕೆಟ್ಟವನೇ ಪಾಪಿ, ನೀನು ಸತ್ತು ಹೋಗಿದ್ದೀನಿ.
0: ಭೋಳೇ ಶಂಕರ, ನೀನು ಭೋಳ ಶಂಕರ.
2: ಸ್ವಾಮಿ ನೋಡಿದ್ರೆ ಅವನು
0: ನನಗೆ ವರಪ್ರಸಾದವನ್ನು ಕೊಟ್ಟು ನೀನು ಮರ್ಕಟನಾದೆ. ಎಲ್ಲ ನಿನ್ನ ಮಡದಿಯಾದಂತಹ ಪಾರ್ವತಿಯನ್ನು ನನಗೆ ಬಿಡು.

ಏನು ಗುರುವಿಗೆ ತಿರುಮಂತ್ರ ಎಂಬ ಹಾಗೆ ಅಪ್ಪನಿಗೆ ನೀನು ಅನ್ಯಾಯವನ್ನು ಮಾಡುವುದಕ್ಕೆ ಹೊರಟೆಯ? ಅಮ್ಮ ಅಮ್ಮ ಅಂತ ಹೇಳಿದೆಯೋ, ಅಂತಹ ತಾಯಿಯನ್ನು ಬಯಸುವಂತಹ ಕಾಮುಕ ಮಗನಾಗಿ ಹೋದೆಯೋ? ನಾನು ತ್ರಿನೇತ್ರಧಾರಿ ಇದ್ದೇನೆ, ನಿನಗೆ ಉರಿಯಸ್ತವನ್ನು ಕೊಟ್ಟ ಮಾತ್ರಕ್ಕೆ ನೀನು ಪರಮೇಶ್ವರನಾಗುವುದಕ್ಕೆ ಸಾಧ್ಯ ಇಲ್ಲ.

0: ಅವಧಿಯಲ್ಲಿ ಹೇಳ್ತೇನೆ.
1: ಎಷ್ಟು ತಿಂಗಳು ಹೊತ್ತಿದ್ದಾಳೆ, ಯಾವ ತಿಂಗಳಲ್ಲಿ ಹೆತ್ತಿದ್ದಾಳೆ, ನನ್ನನ್ನು ಪೋಷಿಸಿದ್ದಾಳ,
0: ಅವಳು ನಿನ್ನ ಬಗ್ಗೆ ಹೇಳಿದ್ದಾಳೆ, ಉರಿಯಸ್ತವನ್ನು ಕೊಡಬೇಡಿ ಕೇಡಾಗುತ್ತದೆ ಅಂತ. ಅವಳ ಮಾತನ್ನು ತಿರಸ್ಕರಿಸಿ ನಿನಗೆ ವರವನ್ನು ಕೊಟ್ರೆ ನಮ್ಮ ಮೇಲೆ ಪ್ರಯೋಗ ಮಾಡುವುದಕ್ಕೆ ಬರ್ತೀಯ?
1: ಹೇಳ್ತಾರೆ ನಿನ್ನವರೆಲ್ಲ, ಜಗದ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ. ಇನ್ನು ಮುಂದೆ ಹಾಗಲ್ಲ, ಬದಲಾವಣೆ. ಜಗದ ಪಿತರವು ಒಂದೇ ಪಾರ್ವತಿ ಭಸ್ಮಾಸುರ.
0: ನಾನು ನಯಾಧಿಕಾರಿ, ಗೊತ್ತಾಯ್ತಲ್ಲ.

ಇದುವರೆಗೆ ಭಸ್ಮಾಸುರ ಮೋಹಿನಿ ಈ ಯಕ್ಷಗಾನ ತಾಳಮದ್ದಳೆಯ ಮೂರನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

रेडियो सारंग 107.8 FM. रेडियो सारंग 107.8 FM. यंदु मरे यदा हाडू.

ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: आप सुन रहे हो रेडियो सारंग 107.8 FM।
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಭಾವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತ ಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
0: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ಈತನೇಟ ಉಡಲ್ದ ತುಡರ್ ಈ ತುಳು ಸಿನಿಮಾದ ಪದಕುಲನ್ನು ಕೇಂದರ್ ಅಂಚನೆ ನನ್ನ ದುಂಬಗ ಬಯ್ಯ ಮಲ್ಲಿಗೆ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲು.

ಈತನೇಟ ಉಡಲ್ದ ತುಡರ್ ಅಂಚನೆ ಬಯ್ಯ ಮಲ್ಲಿಗೆ. ಈ ತುಳು ಸಿನಿಮಾದ ಕೆಲವೊಂದು ಪದಕುಲಿನ ಕೇನೊಂದು ಬರ್ತಾರೆ. ಇಡಗ ಇನ್ನಿತು ತುಳು ಪ್ರಸಾರ ಮುಗಿಂಡ ಮಾತರೆಗಳ ಸೊಲ್ಮೇನು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ